0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಸಂಸ್ಕೃತಿಯನ್ನು ನಮ್ಮ ಸಾಹಿತ್ಯ ಎಷ್ಟು ಎತ್ತಿ ತೋರಿಸಿದೆ ಅಂತಂದ್ರೆ, ನಮ್ಮ ರಾಮಾಯಣ ಮಹಾಭಾರತಗಳು ನಮ್ಮ ಹಿಂದೂ ಧರ್ಮದ ಮೂಲ ಸ್ರೋತಗಳು ಅಂದ್ರೆ ರಾಮಾಯಣ ಮಹಾಭಾರತ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಮತ್ತೊಂದು ಪ್ರಾರ್ಥನೆ ಮಾಡೋದು, ನಾನು ನಿಮ್ಮ ಮನೆ ಮಕ್ಕಳಿಗೆ ರಾಮಾಯಣ ಕತೆ ಹೇಳ್ಕೊಡಿ, ಮಹಾಭಾರತದ ಕತೆ ಹೇಳಿ. ಯಾಕೆ ಹೇಳಬೇಕು ಅಂದ್ರೆ, ಮಹಾಭಾರತ ಹೇಳುವಷ್ಟು ಜೀವನ ಮೌಲ್ಯಗಳನ್ನು ಪ್ರಪಂಚದ, ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ಆಫ್ ಸೇಯಿಂಗ್ ಫ್ರಮ್ ಎನಿ ಪ್ಲಾಟ್ಫಾರ್ಮ್ ಇನ್ ದ ವರ್ಲ್ಡ್, ಮಹಾಭಾರತ ಹೇಳುವಷ್ಟು ಮಾನವೀಯ ಮೌಲ್ಯಗಳನ್ನು ಪ್ರಪಂಚದ ಯಾವುದೇ ಸಾಹಿತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ವೇದವ್ಯಾಸರು ಅವತ್ತು ಹೇಳ್ತಾರೆ, ವೇದವ್ಯಾಸರು ಬರೆದವರು ಅದನ್ನು ಹೇಳ್ತಾರೆ, ವಾಟ್ ಈಸ್ ಫೌಂಡ್ ಇನ್ ದಿಸ್ ಬುಕ್ ಕ್ಯಾನ್ ಬಿ ಫೌಂಡ್ ಎಲ್ಸ್ವೇರ್, ಬಟ್ ವಾಟ್ ಈಸ್ ನಾಟ್ ಫೌಂಡ್ ಹಿಯರ್ ಕೆನಾಟ್ ಬಿ ಫೌಂಡ್ ಎಲ್ಸ್ವೇರ್. ದೊಡ್ಡ ಚಾಲೆಂಜಿಂಗ್ ಮಾತಲ್ಲೇನ್ರಿ ಅದು. ಎಂಥ ಜೀವನ ಮೌಲ್ಯಗಳನ್ನು ತೋರಿಸ್ತದೆ ರಾಮಾಯಣ, ಆದರ್ಶ ತೋರಿಸ್ತದೆ. ರಾಮಾಯಣದಲ್ಲಿ ಮಾತು ಬರ್ತದೆ, ಸೀತೆಯನ್ನು ಎತ್ಕೊಂಡು ಹೋಗ್ಬಿಟ್ಟ ರಾವಣ, ಹುಡ್ಕೊಂಡು ಸುಗ್ರೀವನ ಕಡೆ ಬಂದ ರಾಮ ಲಕ್ಷ್ಮಣರು ಬಂದರು. ಕೊನೆಗೆ ಹುಡುಕಾಡ್ತಿರ್ಬೇಕಾದ್ರೆ ಒಂದ್ ಕಡೆದು ಕೋತಿಗಳ ಗುಂಪಿತ್ತು, ಅವ್ ತಂದು ಕೊಟ್ಟು ಸುಗ್ರೀವನಿಗೆ, ಯಾರೋ ಆಭರಣ ಬಿಗ್ಸ್ ಹಾಕಿದ್ರು ಮೇಲಿಂದ ನೋಡಿ ಅಂತ. ಮೇಲೊಂದು ವಿಮಾನ ಹೋಗ್ತಾ ಇತ್ತು, ಒಬ್ಬ ಹೆಣ್ಮಗಳು ಅಳ್ತಾ ಇದ್ಲು, ತನ್ನ ಆಭರಣಗಳನ್ನು ಬಿಚ್ಚಿ ನಮ್ಮ ನೋಡಿದ ತಕ್ಷಣ ಗುರ್ತಿಡೀಲಿ ಅಂತ ಬಿಸಾಕಿದ್ಲು ತೆಳಗಡೆ, ನಿಮ್ದು ಹೌದಾ ನೋಡಿ ಅಂತ. ಅವ್ರು ರಾಮ ಬುದ್ಧು ಅಂತ ಲಕ್ಷ್ಮಣನ್ ಕೇಳ್ತಾನೆ, ಹೌದೇನ್ ನೋಡು, ಸೀತೆದ್ ಹೌದೇನ್ ನೋಡು ಅಂತ. ಇದು ನಾವ್ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತದೆ ಅಂತ, ಯಾವ ಎತ್ತರಕ್ಕಿದ್ದ ನಮ್ಮ ಸಂಸ್ಕೃತಿ ಅದು. ಆ ಲಕ್ಷ್ಮಣನ ಮಾತು ಹೆಂಗಿದೆ ಗೊತ್ತೇ, ನಾಹಂ ಜಾನಾಮಿ ಕೇಯೂರೆ, ನಾಹಂ ಜಾನಾನಿ ಕುಂಡಲೆ, ನೂಪುರೆ ತಬಿ ಜಾನಾಮಿ ನಿತ್ಯ ಪಾದಾದ ಪಾದ ವಂದನಾಥಂತ. ನನ್ನ ತಾಯಿಯ ಆ ಕೇಯೂರ ಗೊತ್ತಿಲ್ಲ, ತಲೆಗೆ ಹಾಕೊಳ್ಳೋಂತ ನೋಡಿಲ್ಲ, ನನ್ನ ಆಭರಣ ಕೊರಳಲ್ಲಿ ಹಾಕೊಳ್ಳೋ ಆಭರಣ ನೋಡ್ಲಿಲ್ಲ, ಕೈಯಲ್ಲಿರೋ ಆಭರಣ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿದ್ದು ಆಕೆ ಪಾದ ಒಂದೇನೆ ದೇವರ ನಮಸ್ಕಾರ ಮಾಡುವಾಗ. ಅತ್ತಿಗೆ ಬಗ್ಗೆ ಲಕ್ಷ್ಮಣ ಹೇಳುವಂತ ಮಾತು, ಯಾವ ಮಟ್ಟಕ್ರಿ ಆದರ್ಶ ಸಂಸಾರ ನಮ್ದಿದ್ದು ಅಂದ್ರೆ, ಮುಖ ನೋಡ್ಲೇ ಇಲ್ಲನ್ರಿ ಅವನು ಅಂತ ಅನ್ಬಾರ್ದು, ಮುಖ ನೋಡಿರ್ಬೇಕು. ಮುಖ ನೋಡಿದಾಗ ಯಾವ ರೀತಿ ನೋಡಿದ್ದ ಅಂದ್ರೆ, ದೇವತೆ ಮುಖ ನೋಡಿದಂಗೆ ನೋಡಿದ್ದಾನ ಅವನು. ಅವನ ಲಕ್ಷ್ಯ ಇರೋದೆಲ್ಲ ಆಕೆ ಪಾದದ ಮೇಲೆ. ಅಂದ್ರೆ ಸಂಸ್ಕೃತಿ ಯಾವ ಮಟ್ಟದಲ್ಲಿ ನಮ್ಮ ರಾಮ ವಾಲ್ಮೀಕಿ ಇಟ್ಟಿದ್ದಾರೆ ಅಂತ ನನಗೆ ಹೇಳ್ಬೇಕದು. ಅವ್ರದು ಬಡ್ಬಿಡಿ, ಗುಂಡಪ್ಪನವ್ರು ನಮ್ಗೆ ಪಾಠ ಮಾಡ್ಬೇಕು, ಭಾನುವಾರ ದಿವಸ ಮೂಡ್ ಬಂದ್ರೆ ಭಗವದ್ಗೀತೆ ಮಾಡ್ಬೇಕು, ರಾಮಾಯಣ ದರ್ಶನ ಮಾಡ್ಬೇಕು, ಮಾಡೋರು ರಾಮಾಯಣ ಸ್ವಲ್ಪ ರಾಮಾಯಣನೇ ಮಾಡೋರು ವಾಲ್ಮೀಕಿ ರಾಮಾಯಣ. ಒಂದ್ಸಲ ಮಾಡ್ತಾ ಮಾಡ್ತಾ ಹೇಳಿದ್ರು, ಯುದ್ಧ ನಡೀತಾ ಇದೆ ರಾವಣನ ಜೊತೆಗೆ, ಇವಿದ್ದಾನಲ್ಲ ಮಗ, ರಾಮಣನ ಮಗ ಇದ್ದಾನಲ್ಲ ಇಂದ್ರಜಿತ್ ಯುದ್ಧ ಮಾಡ್ತಿದ್ದಾನೆ, ಲಕ್ಷ್ಮಣನಿಗೆ ಅವನು ಸೋಲ್ಸಕ್ ಆಗ್ತಾನೆ ಇಲ್ಲ, ಏನ್ ಮಾಡಿದ್ರು ಆಗ್ತಾ ಇಲ್ಲ. DVG ಮಾತಿದ್ದು, ನನ್ ಮಾತಲ್ಲ, ಅವ್ರು ಹೇಳದಂಗೆ ಹೇಳೋಕ್ ಪ್ರಯತ್ನ ಮಾಡ್ತೀನಿ ನಾನು. DVG ಹೇಳೋರು, ಏನ್ ಬಾಣ ಬಿಟ್ಟರು ಸಾಧ್ಯ ಇಲ್ರಿ, ವಾಯವಾಸ್ತ್ರ ಅಗ್ನಿಯಾಸ್ತ್ರ ಎಲ್ಲ ಬಿಟ್ಟ, ಅದಕ್ಕೊಂದು ಪ್ರತಿ ಬಾಣ ಅವನ ಕಡೆ ಇದ್ದೇ ಇದೆ. ಕೊನೆಗೆ DVG ಚಂದ ಹೇಳೋರು, ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ. ಅವ್ರ ಮಾತದು ಆರ್ಡಿನರಿ ಬಾಣ ಅಂತ ತಗೊಂಡಂತೆ, ಹಣೆಗಿಟ್ಕೊಂಡಂತೆ. ಅವನ ಮಾತು ಹೆಂಗಿದೆ, ಧರ್ಮಾತ್ಮ. ಅವ್ರು ಹೇಳಿದ ಮಾತು 50-45 ವರ್ಷದಿಂದ ಇವತ್ತು ನನ್ನ ಬಾಯಿಗೆ ಬರ್ತದೆ ಅದು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಯುದ್ಧೇಚ ಅಪ್ರತಿದ್ವಂದ ಶರಯನಂ ಜಹಿ ರಾವಣಿಂ ಅಂತ ಮಾತು. ಏನರ್ಥ, ಧರ್ಮಾತ್ಮ ಸತ್ಯಸಂಧಶ್ಚ, ಆರ್ಡಿನರಿ ಬಾಣ ಅದು. ಹಿಡ್ಕೊಂಡು ಹೇಳ್ತಾನೆ, ನನ್ನ ಅಣ್ಣ ಧರ್ಮಾತ್ಮ ಆಗಿದ್ರೆ, ನನ್ನ ಅಣ್ಣ ರಾಮ, ತನ್ನ ಮೇಲೆ ಪ್ರಯೋಗ ಮಾಡ್ತಾ ಇಲ್ಲ ಅದನ್ನ, ನನ್ನ ಅಣ್ಣ ರಾಮ ಧರ್ಮಾತ್ಮ ಆಗಿದ್ರೆ, ಸತ್ಯಸಂಧ ಆಗಿದ್ರೆ, ದಶರಥನಿಗೆ ತಕ್ಕ ಮಗ ಆಗಿದ್ರೆ, ಯುದ್ಧೇಚ ಅಪ್ರತಿದ್ವಂದ್ವ, ಯುದ್ಧದಲ್ಲಿ ಅವನ ಫೇಸ್ ಮಾಡೋರು ಅವನು ಸೋಲಿಸುವಂತವ್ರು ಯಾರೂ ಇಲ್ಲ ಅನ್ನೋ ಸತ್ಯ ಆಗಿದ್ರೆ, ಈ ಬಾಣ ಆ ರಾವಣನ ಮಗನ ಪ್ರಾಣ ತಗೊಳ್ಳಿ ಅಂತ ಬಿಟ್ಟ, ಇಂದ್ರಜಿತ್ತು ಸತ್ತೋದ. ಆದ್ರೆ ಹೇಳಿ ಗುಂಡಪ್ಪ ಹೇಳೋರು, ಬಾಣ ಅಲ್ರಿ ಕೊಂದದ್ದು, ಅಣ್ಣನ ಬಗ್ಗೆ ಇರುವಂತ ಶ್ರದ್ಧೆ ಕೊಂತವನ. ಇದು ಮಾತು ನೋಡ್ರಿ ಎಷ್ಟು ಚೆನ್ನಾಗಿದೆ. ಲಕ್ಷ್ಮಣ ಯಾವುದನ್ನ ಪ್ಲೆಜ್ ಮಾಡ್ತಾನೆ ಅಂತ ಏನ್ ಗುದ್ ನೋಡಿ, ಯಾವುದನ್ನ ಒತ್ತೆ ಇಡಬೇಕು. ಅವನ್ ಚಾಲೆಂಜ್ ಮಾಡೋದು ಎದರಿಂದ, ದೊಡ್ಡ ದೊಡ್ಡ ಬಾಣದಿಂದಲ್ಲ, ತನ್ನ ಅಣ್ಣ ಎಷ್ಟು ದೊಡ್ಡವನು ಅನ್ನೋದ್ರ ಬಗ್ಗೆ ತನ್ನ ಶ್ರದ್ಧೆಯನ್ನ ಇಟ್ಟು ಹೊಡೆದಿದ್ದಕ್ಕೆ ಬಾಣ ಇಂದ್ರಜಿತ್ತು ಸತ್ತೋದ ಅಂತ. ಇದನ್ನ ನಾವು ಮಕ್ಕಳಿಗೆ ಕಲಿಸ್ಬೇಡ್ವಾ?

0: You're listening to Radio Sarang, 107.8 FM.
1: ನಮ್ಮ ಜೀವನದಲ್ಲಿ ನಮ್ಮನ್ನು ಯಶಸ್ಸು ತರುವಂತಹದ್ದು ಶ್ರದ್ಧೆ ಮಾತ್ರ. ಶ್ರದ್ಧೆ ಸಂಸ್ಕೃತಿಯ ತಾಯಿ ಬೇರು. ಎಲ್ಲೆಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಸಂಸ್ಕೃತಿ ಬೆಳೀತಿದ್ರೆ ಬೆಳೆಯೋಲ್ಲ. ಅದಕ್ಕೆ ರಾವಣ ಎಂತ ಎಕ್ಸಾಂಪಲ್ ಎಷ್ಟು ಚಂದ ಹೇಳ್ಬೇಕು. ಮುಂದೆ ಸ್ವಲ್ಪ ಹೊತ್ತಿಗೆ ಬರ್ತದೆ ಇನ್ನೊಂದು ಲಕ್ಷ್ಮಣನ ಹೊಡೆದು ಹಾಕ್ಬಿಡ್ತಾರೆ. ಇಂದ್ರಜಿತ್ತು ಬಾಣ ಬಿಡೋದಕ್ಕೆ ಲಕ್ಷ್ಮಣ ಬಿದ್ದು ಬಿಡ್ತಾನೆ ಮೂರ್ಛೆ ಹೋಗಿ. ಲಕ್ಷ್ಮಣ ಸತ್ತು ಹೋದ ಅಂತ ಬಂದ್ಬಿಡ್ತಾರೆ. ಸುಶೇಣ ಬಂದು ಹೇಳ್ತಾನೆ, ಇಲ್ಲ ಸತ್ತಿಲ್ಲ ಅವನು, ಅವನಿಗೆ ತರಬೇಕು ಅದನ್ನ, ಪರ್ವತದಿಂದ ತರಬೇಕು, ಸಂಜೀವಿನಿ ತಂದು ಹಾಕಿದ್ರೆ ಬದುಕ್ತಾನೆ ಅಂತ. ಯಾರು ತರೋರು? ನ್ಯಾಚುರಲಿ ಆಂಜನೇಯ ಹೋಗ್ಬೇಕು. ಇದನ್ನ ಎಷ್ಟು ಚಂದ ರೀ, ಕಣ್ಮುಂದ್ ಕಟ್ಕೋಬೇಕು ನಾವು. ಸಂಸ್ಕೃತಿಯ ಮೂರು ರೂಪಾಯಿ ಮಡಗೊಟ್ಕೊಂಡು ನಿಂತ್ಕೊಂಡಿದೆ ಅಂತ. ಅವಸರದಲ್ಲಿ ಹೊರಟಿದ್ದಾನೆ ಯಾರು, ಆಂಜನೇಯ ತಗೊಂಬರ್ಬೇಕು ಅಂತ. ಎದುರಿಗೆ ರಾಮ ಬರ್ತಾನೆ. ಗಮನಿಸ್ರಿ ಸ್ವಾಮಿ, ಎಷ್ಟು ಚೆನ್ನಾಗಿದೆ. ರಾಮ ದೂತ ಹನುಮಂತ, ರಾಮನ ಸೇವಕ ಅಂತ ಹೇಳ್ಕೊಂಡಿದ್ದಾನೆ ಯಜಮಾನ ರಾಮ. ರಾಮ ಏನ್ ಹೇಳಬೇಕು ಆಂಜನೇಯನಿಗೆ? ಗಚ್ಚ ಶೀಘ್ರಂ ಮಹಾಬಾಹೋ. ಅವನ್ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಚತುರ್ಣಮೇವ ಭರ್ತೃನಾಂ ಅಸ್ಮಾಕಂ ಪಂಚಮೋ ಭವಾನ್ ಅಂತ ಮಾತು. ಅಂದ್ರೆ ಮಾತು ಎಷ್ಟು ಚಂದ ಗೊತ್ತಾ? ಗಚ್ಚ ಶೀಘ್ರಂ ಮಹಾಬಾಹೋ, ಮಹಾಬಾಹೋ ಸ್ವಲ್ಪ ಬೇಗ ಹೋಗಪ್ಪ, ಆತಂಕ ತೋರಿಸ್ಬೇಕಲ್ಲ, ಲಕ್ಷ್ಮಣ ಬಿದ್ದಿದ್ದಾನೆ ಏನಾಗ್ಬಿಡ್ತದ ಅವನಿಗೆ ಅಂತ. ಸ್ವಲ್ಪ ಬೇಗ ಹೋಗಪ್ಪ ಮಹಾಬಾಹೋ. ಎರಡನೇ ಮಾತು ನೋಡ್ರಿ, ಯಜಮಾನ ಕೇಳೋ ರೀತಿನ. ನಮ್ ಕಡೆ ಯಜಮಾನ ನೋಡ್ಬೇಕು, ಏ ತಗೊಂಬರ ಅವ್ನು ಬೈಯೋದು. ಇಲ್ಲಿ ಯಜಮಾನ ಹೇಳೋ ರೀತಿ ಹೇಗಿದೆ ಅಂದ್ರೆ, ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನಗೆ ನನ್ನ ತಮ್ಮನ ಪ್ರಾಣದ ಭಿಕ್ಷೆಯನ್ನು ಕೊಡಪ್ಪ ಅಂತ ಕೇಳ್ತಾನೆ ಸೇವಕನಾದಂತ ಆಂಜನೇಯನಿಗೆ. ಮುಂದೆ ಹೇಳ್ತಾನೆ, ಚಾತುರ್ಣಮೇವ ಭರ್ತೃಣಾಂ, ಇದುವರೆಗೂ ನಾವು ನಾಲ್ಕೇ ಜನ ಅಂತ ಅನ್ಕೊಂಡಿದ್ವಪ್ಪ ಅಣ್ಣ ತಮ್ಮಂದ್ರು, ಅಸ್ಮಾಕಂ ಪಂಚಮೋ ಭವಾನ್, ಇವತ್ತಿಂದ ನೀನು ಐದನೇದವನಪ್ಪ ನನಗೆ ಅಂತ. ಇದು ರಾಮನ ತೋರಿಸುವಂತಹ ಮಟ್ಟ. ಯಜಮಾನ ಹೇಗಿರ್ಬೇಕು ಅನ್ನೋ ಸಂಸ್ಕೃತಿ ತೋರಿಸುವಂತಹ ರೀತಿ. ಯಜಮಾನನ ದರ್ಪ ಇಲ್ಲ, ಯಜಮಾನನ ವಿನಯ ನೋಡ್ಬೇಕಾದ ರಾಮಾಯಣದಲ್ಲಿ. ಅದಕ್ಕೆ ನನ್ನ ಮಕ್ಕಳಿಗೆ ರಾಮಾಯಣ ಕಲಿಸ್ಬೇಕು ಅಂತ ಹೇಳ್ಬೇಕಾದ ಉದ್ದೇಶ ಅದು. ಕತೆ ಗೊತ್ತು, ರಾಮ ಲಕ್ಷ್ಮಣ ಹೋದ, ಹೊಡೆದ, ರಾವಣನ ಹೊಡೆದ, ಕರ್ಕೊಂಬಂದ, ಇದಲ್ಲ. ಇದು ಎಲ್ಲೆಲ್ಲಿ ನಮ್ಮ ಸಂಸ್ಕೃತಿ ಮಡುಗಟ್ಕೊಂಡು ನಿಂತ್ಕೊಂಡಿದೆ ಅಂತ ನಮ್ಮ ಯಜಮಾನ್ರಿ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ತದೆ. ರಾಮ ಯಜಮಾನ ಆದವನು ಭ್ರಾತೃ ಭಿಕ್ಷಾ ಪ್ರದೀಯತಾಮ್ ಅಂತ ಹೇಳೋದಿದೆಯಲ್ಲ, ಸಂಸ್ಕೃತಿಯ ಹರಳುಗಟ್ಟಿದಂತ ರೂಪ ಅದು.

0: रेडियो सारंग 107.8 FM।
1: ಮಹಾಭಾರತದಲ್ಲಿ ತಗೊಳ್ಳಿ, ದುರ್ಯೋಧನ ಛಲ, ದ್ವೇಷ ವಿಪರೀತ, ಅಂಥವ್ರ ಬಾಯಿಂದ ಎಂಥ ಮಾತು ಬರುತ್ತೆ ಗೊತ್ತಾ ಸಾಹಿತ್ಯದಲ್ಲಿ? ನಿಜವಾಗಿ ದುರ್ಯೋಧನ ಹೇಳಿದ್ನೆಲ್ಲ ಗೊತ್ತಿಲ್ಲ, ಆದರೆ ಕುಮಾರವ್ಯಾಸ ಹೇಳ್ತಾನೆ ಎಷ್ಟು ಚಂದ. ಅಭಿಮನ್ಯು ಯುದ್ಧ ಮಾಡ್ತಿದ್ದಾನೆ, ಏನು ಯುದ್ಧ ಮಾಡಿದ ಅಂದರೆ ಇವರಲ್ಲಿರುವಂಥ ಅತಿರಥ ಮಹಾರಥರೆಲ್ಲ ಓಡೋದ್ರು, ದ್ರೋಣಾಚಾರ್ಯ ಓಡೋದ್ರು, ಕರ್ಣ ಓಡೋದ, ಯುದ್ಧ ನೋಡಿದ್ರೆ ಸಾಧ್ಯವೇ ಇಲ್ಲ ನಿಲ್ಲಿಸೋಕೆ ಅನಿಸ್ತಾ ಇದೆ. ಆಗ ಅಲ್ಲಿ ಮೇಲೆ ನಿಂತ್ಕೊಂಡಂಥ ದುರ್ಯೋಧನ ಹೇಳುವಂಥ ಮಾತು ಏನು ಚಂದ ಹೇಳ್ತಾನ್ರಿ ಅವನು. ಇದು ನೋಡಿ, ಇದು ಸಂಸ್ಕೃತಿ ಅನ್ನೋದು. ತಾನು ಯಾರನ್ನ ದ್ವೇಷ ಮಾಡಿ ಹೊಸಕ್ಕೆ ಹಾಕಬೇಕು ಅಂದಿದ್ನೋ ಪಾಂಡವರನ್ನ, ಅವ್ರ ಮಗನ ವರ್ಣನೆ ಮಾಡ್ತಾನೆ ದುರ್ಯೋಧನ. ಹೇಳ್ತಾನೆ, ಎಷ್ಟು ಕಲ್ಪ ಹಿಂದೂಧರನ ಸೇವೆಯಲ್ಲಿ ನೋಂತಳೋ ತಾಯಿ ಸುಭದ್ರೆ. ಆ ಈಶ್ವರನ್ನ ಎಷ್ಟು ಎಷ್ಟು ಜನ್ಮ ಜನ್ಮಾಂತರ ನಿನ್ನ ತಾಯಿ ಸುಭದ್ರೆ ಪ್ರಾರ್ಥನೆ ಮಾಡಿರ್ಬೇಕಪ್ಪ ನಿನ್ನಂತ ಮಗನ ಪಡ್ಕೊಳ್ಳೋದಕ್ಕೆ. ದುರ್ಯೋಧನ ಅಭಿಮನ್ಯನ ಬಗ್ಗೆ ಹೇಳುವಂತ ಮಾತು. ಇಲ್ಲದೆ ಹೋದ್ರೆ ಇಂಥ ಶಕ್ತಿ, ಇಂಥ ಬಾಣ ಪ್ರಯೋಗ, ಇಂಥ ಧೈರ್ಯ ಯಾರಿಗೆ ಬರೋಕ್ ಸಾಧ್ಯ ಇದೆ? ಒಂದ್ ಕಡೆಗೊಂದು ಮಾತು ಹೇಳ್ತಾನೆ, ಇವನ ಬೆಳವಿಗೆ ಕೋಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ. ಅಂದ್ರೆ ಈ ಹುಡುಗ ಇದ್ದಾನಲ್ರಿ ಇವನು, ಸಾಕು, ಒಬ್ಬ ಸಾಕು ನಮಗೆ. ಎರಡು ಬ್ರಾಂಚ್ ಇವೆ ನಮ್ದು ಫ್ಯಾಮಿಲಿದು, ಕೌರವರು ಪಾಂಡವರು ಎರಡು ಬ್ರಾಂಚ್ ಇದೆ. ಈ ಹುಡುಗ ಒಬ್ಬ ಸಾಕಪ್ಪ, ಎರಡು ಕುಲಕ್ಕೂ ಕೂಡ ಉದ್ಧಾರ ಮಾಡಿಬಿಡ್ತಾನ ಅವನು ಅಂತ ದುರ್ಯೋಧನ ಹೇಳುವಂತ ಮಾತು ಸಂಸ್ಕಾರದ ಮಾತಲ್ವಾ, ಸಂಸ್ಕೃತಿ ಮಾತಲ್ವಾ. ತಾನು ಯಾರನ್ನ ದ್ವೇಷಿಸ್ತಾನೋ ಆ ಪಾಂಡವರ ಮಗನ ಒಳ್ಳೆ ಗುಣಗಳನ್ನು ಹೆಚ್ಚಿ ಆಡ್ತಾನಲ್ಲ ದುರ್ಯೋಧನ, ಅದ್ಭುತ ಅನ್ಸಲ್ವಾ? ಇಲ್ಲಿ ಸಂಸ್ಕೃತಿ ಹೇಗೆ ಸಾಹಿತ್ಯ ತೋರಿಸ್ತದೆ ಅಂತ. ಕೊನೆಗೆ ಅಶ್ವತ್ಥಾಮ ಹೋಗಿ ಒಂದು ಕೆಟ್ಟ ಕೆಲಸ ಮಾಡ್ತಾನೆ. 18ನೇ ದಿವಸ ಯುದ್ಧ ನಡೆದಾಗ ಮಲ್ಕೊಂಡಿರ್ತಾರೆ ಉಪಪಾಂಡವರು, ಪಾಂಡವರ ಮಕ್ಕಳು, 5 ಜನರ ತಲೆ ಕತ್ತರಿಸ್ಕೊಂಡು ತಗೊಂಡು ಹೋಗ್ತಾನೆ. ಆ ದ್ರೌಪದಿ ಕರಳಿಗೆ ಏನಾಗಿರ್ಬೇಕು ವಿಚಾರ ಮಾಡಿ, 5 ಜನ ಬೆಳೆದ ಮಕ್ಕಳನ್ನು ಕಳ್ಕೊಂಡಂತ ತಾಯಿ ಕರಳಿಗೆ ಬೆಂದು ಹೋಗಿರ್ಬೇಕು. ಅದು ದ್ರೌಪದಿ ಆರ್ಡಿನರಿ ಹೆಣ್ಮಗಳಲ್ಲ, ಆಕೆ ಅಗ್ನಿಕುಂಡದಿಂದ ಬಂದಂಥವಳು, ಆಕೆ ಬೆಂಕಿ. ಆಕೆ ಬಂದದ್ದೇ ಅರ್ಜುನನ ಮದುವೆ ಆಗೋದಕ್ಕೆ, ಕೌರವರನ್ನು ಹಾಳು ಮಾಡೋದಕ್ಕೆ ಬಂದದ್ದು. ಅಂತ ದ್ವೇಷ, ಯುದ್ಧ ಬೇಡ ಅಂದಾಗ ಕೂದಲು ಬಿಟ್ಕೊಂಬ ಅಂತ ಹೇಳ್ತಾಳೆ ರಾಮನ ಕೃಷ್ಣನಿಗೆ, ನೋಡು ಈ ಕೂದಲು ನೋಡು, ಸಂಧಾನಕ್ಕೆ ಹೋಗ್ತೀಯ ನೀನು ಅಂತ. ಅಷ್ಟು ಬೆಂಕಿ. ಕೊನೆಗೆ ಅಶ್ವತ್ಥನು ದುಶ್ಯಾಸನನ್ನು ಕೊಂದ ಮೇಲೆ ಅವನ ರಕ್ತದಿಂದ ಕೂದಲು ತೊಳಸ್ಕೊಂಡಂತಾಳು ಆಕೆ, ಸಣ್ಣವಳಲ್ಲ, ಬೆಂಕಿ ಕುದಿತಾಳಕ್ಕೆ. ಅಂತ 5 ಜನ ಮಕ್ಕಳನ್ನು ಕೊಂದ ಅಶ್ವತ್ಥಾಮನ್ನ ಹಿಡ್ಕೊಂಬರ್ತಾರೆ ಅರ್ಜುನ ಕೃಷ್ಣ, ಹಿಡ್ಕೊಂಬರ್ತಾರೆ. ದ್ರೌಪದಿನ ಕರಿ, ಏನ್ ತಲೆ ಹಾರಿಸೋಣ ಇವೊಂದು ಅಂತ. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳಿ ದ್ರೌಪದಿ ಬಂದ್ರೆ? ಮೊದಲೇ ಅಗ್ನಿ ಕನ್ಯಾಕೆ, ಹೊಡೆದ್ ಹಾಕ್ರಿ ಇವನ್ನ ಅಂತನ್ಬೇಕಾಕೆ. ಆದ್ರೆ ಬಂದ್ ಏನಂತಾಳೆ ಗೊತ್ತಾ? ಎಂತದು ಇದೇ ಇದೇ ಸಂಸ್ಕೃತಿ ಅನ್ನೋದು. ಆಕೆ ಬಂದು ಹೇಳ್ತಾಳೆ, ಅಹಹ ಗುರುನಂದ ನನ್ನ ಕೊಲಬಾರದ ಕಟ, ಗುರುಪುತ್ರನ ಕೊಲಬೇಡಿ, ಅವ್ನು ಬಿಟ್ಬಿಡಿ ಅವನ. ಯಾಕಂದ್ರೆ ನನಗೆ ಮಕ್ಕಳನ್ನು ಕಳ್ಕೊಂಡ್ರೆ ಏನಾಗ್ತದೆ ಅಂತ ಕಲ್ಪನೆ ಬಂದಿದೆ, ಅದು ಅವನ ತಾಯಿಗೂ ಆಗೋದು ಬೇಡ. ಆ ತಾಯಿ ಕೃಪೆ ಇದ್ದಾಳಲ್ಲ, ಆಕೆಗೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು, ಅಬಲ ವೃಂದ ಸಮ ಸುಖ ದುಃಖಿಗಳು ನಾವು, ನಾವು ಹೆಣ್ಮಕ್ಳು ನಮ್ಗೆಲ್ಲ ಕಷ್ಟ ಅರ್ಥ ಆಗ್ತದೆ ಸಾರ್ ಎಂದು ತಳ್ಳಿದಳು ಕೌರವ ಅರ್ಜುನ ಕೃಷ್ಣ ಅರ್ಜುನರ ಅಂತ. ಬೇಡ ಕೊಲ್ಬೇಡಿ ಅಂತಾಳೆ. ಇದು ಆಶ್ಚರ್ಯ ಅನ್ಸಲ್ವಾ ನಿಮಗೆ? ಆಕೆ ನೋಡಿದ್ರೆ ಅಗ್ನಿಕನ್ಯೆ, ಆ ಪ್ರೀತಿ ಅಂತಃಕರಣ ಬರುವಂತದ್ದು ಆ ಕಷ್ಟದ ಕಾಲದಲ್ಲಿ ಅಂದಾಗ ನಮ್ಮ ಸಂಸ್ಕೃತಿಯನ್ನು ಬದುಕೊಂಡಿದೆ ಅಂತ ಸಾಕ್ಷಿ ಅದೆಲ್ಲ.

ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ನನ್ನ ಪಾಠ ಆಯ್ತು ಮೂರು ದಿವಸ. ಅಲ್ಲಿಗೆ ಹೋದಾಗ ದಿವಸಕ್ಕೆ ಎರಡೆರಡು ತಾಸು ಪಾಠ ನಂತು, ಎರಡು ತಾಸು ಪಾಠ ಆಯ್ತು. ಒಂದು 100-120 ಜನ ಇದ್ರು, ಯಾರು ಕೂತಿದ್ರು ಗೊತ್ತಾಗಲ್ಲ ನಮಗೆ. ಮುಗಿದ್ಮೇಲೆ ಒಬ್ರು ವಯಸ್ಸಾದವರು ಸರಸರ ನನ್ನ ಕಡೆ ಬಂದರು, ಬಂದು ಐ ಎಂಜಾಯ್ಡ್ ಯುವರ್ ಕ್ಲಾಸ್, ಯು ಮೇಡ್ ಮೀ ಎ ಚೈಲ್ಡ್ ಅಗೇನ್ ಅಂದರು. ಥ್ಯಾಂಕ್ ಯು ಅಂದೆ. ಆ ಹುಡುಗಿ ನನ್ನ ಟ್ರಾವೆಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾಳಲ್ಲ, ಆಕೆ ನನಗೆ ಹೇಳಿ ಹಿ ಜೇಮ್ಸ್ ಕ್ಯಾಲಹ್ಯಾನ್ ಅಂದ್ಲು. ಅದು ಹೆಸರು ಅಷ್ಟೇನೆ, ಹಲೋ ಜೇಮ್ಸ್ ಅಂತ ಶೇಕ್ ಹ್ಯಾಂಡ್ ಮಾಡಿದೆ. ನಂತರ ಶಿ ಆಡೆಡ್ ಹಿ ಇಸ್ ಅ ನೋಬಲ್ ಲಾರೇಟ್ ಇನ್ ಎಕನಾಮಿಕ್ಸ್. ನಾನು ಎದೇ ದಾಸ್ ಅಂದ್ಬಿಡ್ತು, ನಾನೇ ಒಂದು ಸಂಭ್ರಮದಿಂದ ಪಾಠ ಮಾಡಿದ್ದೀನಿ, ಈ ನೋಬೆಲ್ ಪ್ರಶಸ್ತಿ ವಿಜೇತ ಹಿಂದೆ ಕೂತಿದ್ದಾನೆ ಎರಡು ತಾಸು, ಕ್ಲಾಸ್ ಚೆನ್ನಾಗಿತ್ತು ಅಂತಾರೆ. ನಾನು ತಕ್ಷಣ ಅಂದೆ ಐ ಡಿಂಟ್ ನೋ, ಐ ಆಮ್ ಸಾರಿ, ಐ ಡಿಂಟ್ ನೋ ದಟ್ ಯುವರ್ ಎ ನೋಬೆಲ್ ಲಾರೇಟ್. ನನಗೆ ಗೊತ್ತಿರಲಿಲ್ಲ ನೋಬೆಲ್ ಪ್ರಶಸ್ತಿ ವಿಜೇತರು ಅಂತ. ಆತ ಹೇಳಿದ ಮಾತು ನನಗೊಂದು ದೊಡ್ಡ ಜೀವನಕ್ಕೆ ಪಾಠ ಆಯ್ತು. ಆತ ಎಷ್ಟು ಸುಲಭ ಹೇಳಿದೆ ಗೊತ್ತಾ, ಡೋಂಟ್ ವರಿ, ನೋ ನೋ ನೋ, ನೋಬೆಲ್ ಪ್ರೈಸ್ ಇಸ್ ನಾಟ್ ಫಾರ್ ಮೀ, ಇಟ್ ಇಸ್ ಫಾರ್ ಮೈ ಎಕನಾಮಿಕ್ಸ್. ನನಗೆ ಮೈ ರೋಮಾಂಚನ ಆಗೋಯ್ತು. ಇದು ಸಂಸ್ಕೃತಿ ರೀ, ಇದು ಸಂಸ್ಕೃತಿ. ಇದು ನಮ್ಮಲ್ಲೊಂದು ಸಣ್ಣ ರಾಜ್ಯೋತ್ಸವ ಅವಾರ್ಡ್ ಬಂದಿರ್ತದೆ ಯಾರಿಗೋ, ಅದನ್ನು ಪರಿಚಯ ಮಾಡುವಾಗ ನೀವು ಏನಾದರೂ ಹೇಳಲಿಲ್ಲ ಅಂದ್ರೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ಹೇಳೇ ಇಲ್ಲ ನೀವು ರಾಜ್ಯೋತ್ಸವ ಬಂದದ್ದು. ಅಯ್ಯೋ ಕರ್ಮವೇ, ಎಷ್ಟು ಭ್ರಮೆಗಳಿದ್ದಾವಪ್ಪ ನಮಗೆ ಅನ್ಸ್ಬಿಡುತ್ತೆ. ಇದು ಸಂಸ್ಕೃತಿಯ ಶಿಖರ ಅನ್ನ ಕರೆಯುದು. ಅವನು ಹೇಳ್ತಾನೆ ನೋಬೆಲ್ ಪ್ರಶಸ್ತಿ ನನಗಲ್ಲದು ಎಕನಾಮಿಕ್ಸ್ಗೆ, ನನಗೇನು ಸಂಬಂಧ ಇಲ್ಲ. ಇಷ್ಟು ದೇ ಟ್ರಾವೆಲ್ ಸೋ ಲೈಟ್ ಅಲ್ವಾ, ನನಗಿದು ದೊಡ್ಡ ಪಾಠ ಅಲ್ವಾ ಜೀವನಕ್ಕೆ. ನಾವು ಸುಮ್ಮನೆ ಹಾರಾಡ್ತೀವಿ, ಓಹ್ ಐ ಆಮ್ ದಿಸ್ ಐ ಆಮ್ ದಿಸ್ ಐ ಆಮ್ ದಿಸ್ ಅಂತ, ಏನೇನು ಅಲ್ಲ ನಾವು. ಅದಕ್ಕೆ ಸಂಸ್ಕೃತಿ ಅಂದ್ರೆ ನೀವು ಬೇಕಾದಂತಹ ವಿನಯವನ್ನು ಕಲಿಸುವಂತಹದ್ದು ಸಂಸ್ಕೃತಿ. ಇದನ್ನ ಅಂದಲ್ಲ, ಅದಕ್ಕೆ ನಿಮ್ಮ ಮನೇಲಿ ನೋಡಿರ್ಬೇಕು, ಯಾವ್ದಾದ್ರು ಹೋಮ ಮಾಡಿಸ್ಬೇಕಾದ್ರೆ, ಪೂಜೆ ಮಾಡಿಸ್ಬೇಕಾದ್ರೆ ತಿರ್ಗಾ ಮುರುಘ ಪುರೋಹಿತರು ಇದಂ ನಮ್ಮಮ್ಮ ಇದಂ ನಮ್ಮಮ್ಮ ಅನ್ನಿ ಅಂತಾರೆ ನಿಮಗೆ. ನಾವು ಅನ್ನೋದಿಲ್ಲ, ಅವ್ರು ಹೆಂಗಿರ್ತಾರೆ ಪುರೋಹಿತರು, ಹೆಂಗೋ ಅವ್ರದಲ್ಲ ಅದು, ಇದಂ ನಮ್ಮ ನಂದಲ್ಲ ಅಂತ. ಅದು ಪುರೋಹಿತರು ಹೇಳಿ ಸರಿ, ಅದು ಅವ್ರದ್ದು ಅಲ್ಲೇ ಅಲ್ಲ, ಹೆಂಗಿದ್ರು ಅದು ನಮ್ಮ ಕಡೆಯಿಂದ ಹೇಳಿಸ್ಬೇಕು ಅಂತಾರೆ ಅವ್ರು. ಇದಂ ನಮ್ಮಮ್ಮ ಕೊಟ್ಟದ್ದು ಅಹಂಕಾರ ನಂದಲ್ಲ ನಂದಲ್ಲ ಅಂತ ಹೇಳ್ಬೇಕು. ಅದು ನಾವು ಬಿಡೋದೇ ಇಲ್ಲಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಕ್ಕೆ ನಾನು ಹೇಳೋದು, ಜಗತ್ತನ್ನು ಸುತ್ತಾಡಿದಾಗ ಹಿಂಗಾಗ್ತದೆ ಅಂತ.

ನಮ್ಮ ಕನ್ನಡದಲ್ಲಿ ಹಾಗೆ ಸಂಸ್ಕೃತಿಯ ಪ್ರತೀಕವಾಗಿದ್ದವರು ಟಿ ಎಸ್ ವೆಂಕಣ್ಣಯ್ಯ. ತಾವು ಎಷ್ಟು ಜನ ಕೇಳಿದ್ದೀರೋ ಅವ್ರ ಬಗ್ಗೆ ಗೊತ್ತಿಲ್ಲ. ಒನ್ ಆಫ್ ದ ಗ್ರೇಟೆಸ್ಟ್ ಸೋಲ್ಸ್ ಕನ್ನಡ ಹ್ಯಾಸ್ ಎವರ್ ಸೀನ್. ಅಂತಹ ದೊಡ್ಡ ಮನುಷ್ಯ ಜಗತ್ ಕಾಣಲಿಲ್ಲ. ಅವ್ರು ಜಾಸ್ತಿ ಬರೀಲಿಲ್ಲ, ಆದರೆ ಬರೆದು ಅವರು ಎಷ್ಟು ಜನ ಸಾಹಿತಿಗಳಿಗೆ ಪ್ರೇರಣೆ ಕೊಟ್ಟಿದ್ದಾರೋ ಲೆಕ್ಕನೇ ಇಲ್ಲ. ಗುಂಡಪ್ಪನವ್ರಿಗಂತೂ ಟಿ ಎಸ್ ವೆಂಕಣ್ಣಯ್ಯ ಅಂದರೆ ಆತ್ಮೀಯ ಅಣ್ಣ ಇದ್ದಂಗೆ, ಅಷ್ಟು ಪ್ರೀತಿ. ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಆ ಬದುಕೆ ಅಂತಾದ್ರಿ ಅದು ಅದ್ಭುತವಾದ ಬದುಕು ಅವ್ರದ್ದು. ಅವರು ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕು, ಒಂದ್ಸಲ ಡಿ ವಿ ಜಿ ಜೊತೆಗೋ, ಒಂದ್ಸಲ ಮಾಸ್ತಿಂಗ್ ವಾಕಿಂಗ್ ಹೋಗೋರು. ಹಿಂಗೆ ಅಲ್ಲೊಬ್ಬ ಯಾವನೋ ಒಬ್ಬ ಭಿಕ್ಷುಕ ಬರ್ತಿದ್ದ ದಿನ ಬರೋ, ನಮಸ್ಕಾರ ಸ್ವಾಮಿ ಅನ್ನೋನು. ಅವನ ಹೆಸರು ಕೂಡ ಕೇಳ ಕೃಷ್ಣಮೂರ್ತಿ ಅಂತ ಅವನ ಹೆಸರು. ವಾಕಿಂಗ್ ಹೋದಾಗ ಇವ್ರೇನ್ ಮಾಡೋರು, ಅರ್ಧಾಣೆ ಅವಾಗೆಲ್ಲ ಅರ್ಧಾಣೆ ಅಂತ ಜೇಬಲ್ಲಿರು, ಅರ್ಧಾಣೆ ಕೊಡೋದು ಅವನು ದಿನ. ಅವನು ಕೇಳೋದು, ಇವ್ರು ಅರ್ಧಾಣೆ ಕೊಡೋದು. ಒಂದ್ ದಿವಸ ಹಿಂಗೆ ಹೋಗ್ತಿದ್ದಾರೆ, ಬಂದ್ ಕೂಗಿದ ಅವನು, ಸ್ವಾಮಿ ಅಂದ. ಹುಡುಕಾಡಿದ್ರು ಜೇಬಲ್ಲಿ ಏನೂ ಇಲ್ಲ. ಡಿವಿಜನ್ ಕೇಳಿದ್ರು ದುಡ್ಡಿದೆಯೇನ್ರಿ ಅಂತ. ಅವ್ರ ಕಡೆ ಅಂತ ಏನೂ ಇರಲ್ಲ, ನನ್ನ ಕಡೆ ದುಡ್ಡಿಲ್ಲ ಅಂದ್ಬಿಟ್ಟು. ಮತ್ತಿನ್ನೇನ್ ಮಾಡೋದು, ಇಲ್ಲಪ್ಪ ದುಡ್ಡು ಅಂದ್ರು. ಪರವಾಗಿಲ್ಲ ಬಿಡಿ ಸ್ವಾಮಿ, ನಾಳೆ ಕೊಟ್ರಾಯ್ತು ಅಂತ. ಹ್ಞೂ, ಭಿಕ್ಷಾದ ಒಂದು ತಕರಾರು ಇಲ್ಲ, ಒಂದು ಅದೇನು ಪೇಮೆಂಟ್ ಅದು ಇಎಂಐ ಕೇಳಿದ್ ಇಲ್ಲ ಅಂದ್ರೆ ಮುಂದೆ ಹೊರಟರು. ಮುಂದೆ ಯಾರೋ ಸಿಕ್ಕರು, ಅವ್ರ ಕಡೆ ಬೇಡ್ಕೊಂಡು ಅರ್ಧ ಹಣೆ ಇಸ್ಕೊಂಬಂದ್ರು ಸಾಲ, ವಾಪಸ್ ಬಂದು ಕೊಟ್ರ ಅವನಿಗೆ. ಯಾಕೆ ಸ್ವಾಮಿ ನಾಳೆ ಕೊಟ್ರೆ ಆಗ್ತಿತ್ತಲ್ಲ ಅಂತ. ಅಲ್ಲಪ್ಪ ನೀನೇನು ಹೇಳಿದೆ, ದಿನ ನಿಮಗೆ ಬೇಡೋದು ಅಭ್ಯಾಸ ಆಗಿದೆ, ನನಗೂ ಅಭ್ಯಾಸ ತಪ್ಪಬಾರ್ದಲ್ಲ, ನಿನಗೆ ಹೆಂಗೆ ಬೇಡೋ ಅಭ್ಯಾಸ ಇದನ್ನು ಕೊಡೋ ಅಭ್ಯಾಸ ತಪ್ಪಬಾರ್ದಲ್ಲ, ಸಾಲ ಇಸ್ಕೊಂಬಂದು ಕೊಡೋದ್ರಿ. ಆ ಮನುಷ್ಯ ಒಂದು ಘಟನೆ ಹೇಳಿದ್ರೆ ನೀವು ಮರೆಯೋಕೆ ಸಾಧ್ಯ ಇಲ್ಲ, ನಂಬೋ ಸಾಧ್ಯ ಇಲ್ಲ. ನೀವು ಆ ಥರ ಅದು ಸಾಹಿತ್ಯ ಸಮಾರಾಧನೆ ಮಾಡಬೇಕು ಮನೆಯಲ್ಲಿ. ಮನೆಯಲ್ಲಿ ತಿಂಗಳಿಗೊಮ್ಮೆ, ಎರಡು ತಿಂಗಳಿಗೊಮ್ಮೆ ಎಲ್ಲ ಸಾಹಿತಿಗಳನ್ನ ಕರೆದು ಮೇಲೆ ಮೇಲೆ ಸಾಹಿತ್ಯ ಚರ್ಚೆ ಮಾಡಬೇಕು. ಒಂದ್ಸಲ ಮೇಲೆ ಚರ್ಚೆ ನಡೆದಿದೆ, ಒಂದು ಇಪ್ಪತ್ತೈದು ಜನ ಕೂತಿದ್ದಾರೆ. ಊಟ ವ್ಯವಸ್ಥೆ ಎಲ್ಲ ವೆಂಕಣ್ಣಯ್ಯನವ್ರದೇ. ಎಲ್ಲರೂ ಕೂತು ಇವ್ರು ಯಾವ ನಶೆ ಇಟ್ಕೊಂಡು ಕೂತ್ಕೊಂಡವ್ರು, ನಶೆ ಏರಿಸ್ಕೊಂಡು ಕೂತಿರ್ಬೇಕು ಹೇಳ್ಕೊಂಡು. ಮಧ್ಯಾಹ್ನ ಹೊತ್ತಿಗೆ ಯಾರೋ ಬಂದು ಇವ್ರು ಭುಜ ಬಡಿದು ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ಹಾ ಅಂದು ಕೆಳಗಿಳಿದು ಹೋದ್ರು ವೆಂಕಣ್ಣಯ್ಯ, ಮ್ಯಾಲೆ ಬರಲಿಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದರು, ಎಲ್ಲರೂ ಊಟ ಮಾಡಿ ಊಟ ಮಾಡಿ, ನೀವು ಕೂತ್ಕೊಳ್ಳಿ ವೆಂಕಣ್ಣಯ್ಯ ಅಂತ. ಇಲ್ಲ ನಾ ಆಮೇಲೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ವಜಯ್ ಅನಿಮಾನಲ್ವಾ, ಎಲ್ಲರೂ ಮುಗಿಲಿ ಅಂತ ಎಲ್ಲರಿಗೂ ಊಟ ಹಾಕ್ಸಿದ್ರು. ಮುಂದೆ ಊಟ ಮಾಡಲೇ ಇಲ್ಲ ಅವರು. ಹಾಗೆ ಕಾರ್ಯಕ್ರಮ ಮುಂದುವರಿತು. ಐದುವರೆಗೆ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಕೆಳಗೆ ಹೊರಟರು. ನನಗಂತೂ ಆಶ್ಚರ್ಯ ಆಗುತ್ತೆ ನೆನೆಸ್ಕೊಂಡ್ರೆ. ಏನಾಗಿತ್ತು ಅಂದರೆ, ವೆಂಕಣ್ಣಯ್ಯನವ್ರ ಕಡೆ ಮಗ ಸತ್ತು ಹೋಗಿದ್ದಾನೆ ಕೆಳಗಡೆ ಮನೆಯಲ್ಲಿ. ಹೆಂಡತಿ ಹತ್ತಿದ್ದಾರೆ, ಇವರು ಕೆಳಗೆ ಹೋಗಿ ಅಳಬೇಡ, ಹತ್ರ ಮೇಲೆ ಕೂತವರಿಗೆ ಸಾಹಿತ್ಯಕ್ಕೆ ತೊಂದರೆ ಆಗ್ತದೆ, ಅಳಬೇಡ ಅಂತ. ಏನು ಕರ್ಮ ಇದ್ದಿತ್ರಿ ಇದು? ತಾನು ಅಳದೇನೆ ಒಂದು 10 ನಿಮಿಷ ಆಕೆ ಜೊತೆಗೆ ಹತ್ತು, ಮಗುನ ಹಾಗೆ ಇಟ್ಟು ಮೇಲೆ ಬಂದು ಸಾಹಿತ್ಯ ಕಾರ್ಯಕ್ರಮ ಮುಗಿಸಿ ಅವರೆಲ್ಲ ಮನೆಗೆ ಹೋದ್ಮೇಲೆ ಸಂತೆ ಸಂಸ್ಕಾರ ಆಗ್ಬೇಕು. ಅವ್ರು ಹೇಳೋದು ಬಂದವರಿಗೆ ಸಾಹಿತ್ಯ ರಸಭಾಸ ಆಗಬಾರ್ದು. ಇದೊಂಥರ ಎಕ್ಸ್ಟ್ರೀಮ್ ಅನಿಸ್ಬಹುದು ನಿಮಗೆ, ತೀರಾ ಉಚಿತ ನಾನು ಅಂತ ಅನಿಸ್ಬಹುದು, ಆದರೆ ಹಂಗೆ ಬದುಕಿದ್ರು ಅನ್ನೋದು ಆಶ್ಚರ್ಯ ಅಲ್ವಾ ನಮ್ಮಲ್ಲಿ. ಮತ್ತೊಬ್ಬರಿಗೆ ಬಂದಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ತನ್ನ ಮಗನ ದುಃಖ ನುಂಗ್ಕೊಂಡು ಕೂಡೋದಂದ್ರೆ ಎಲ್ಲಾದರೂ ಇದೇನ್ರಿ ಮಾಡೆಲ್ ಅದು? ಟಿ ಎಸ್ ವೆಂಕಣ್ಣಯ್ಯ ಹಾಗಿದ್ದವರು.

0: You're listening to Radio Sarang, 107.8 FM.
1: ದೇಶ ಪ್ರವಾಸ ಮಾಡಿದಾಗ ಏನೇನು ಅನುಭವಗಳಾಗ್ತವೆ ಅದು ನಮ್ಮ ಸಂಸ್ಕೃತಿಯ ಕೇಂದ್ರ ಆಗ್ತದೆ. ಎಷ್ಟೊಂದು ತಿಳುವಳಿಕೆ ಬರುತ್ತೆ. ನನಗಂತೂ ಯಾರ ಕಡೆಯಿಂದ ಕಲ್ತಿದ್ದೀನೋ ಲೆಕ್ಕನೇ ಇಲ್ಲ. ದಿವಸಕ್ಕೊಂದು 4 ಜನ ಕಡೆ ಕಲಿತೀನಿ ನಾನು. ಕಲ್ಕತ್ತಾಗ ಹೋಗ್ತೀನಿ ನಾನು, 2 ತಿಂಗಳಿಗೆ ಒಂದ್ಸಲ ಹೋಗ್ಬೇಕು. ಅಲ್ಲಿ ಐ ಎಮ್ ಎಲ್ ಪಾಠ ಮಾಡಬೇಕು. ಹೋದಾಗ ಒಂದು ಬೇಲೂರು ಮಠಕ್ಕೆ ಹೋಗ್ಬೇಕು, ರಾಮಕೃಷ್ಣ ಆಶ್ರಮ ಹೆಡ್ ಕ್ವಾರ್ಟರ್ಸ್. ಅವ್ರೊಂದು ಕಾರ್ ಕೊಟ್ಟಿದ್ದಾರೆ ನನ್ಗೆ ವಾಪಸ್ ಬರ್ಬೇಕಾದ್ರೆ, ಗೋಲ್ ಪಾರ್ಕ್ ಅನ್ನೋ ಏರಿಯಾಗೆ ಬರ್ಬೇಕು. ನೀವು ಕಲ್ಕತ್ತಾಗ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ.

ಹೌರಾ ಹತ್ರ ಬಂದಾಗ ಟ್ರಾಫಿಕ್ ಹೆಂಗಿರುತ್ತೆ ಅಂತ ನೀವು ಅನುಭವಿಸ್ದಾಗ ಗೊತ್ತು. ಬೆಂಗಳೂರು ಸಾಮಾನ್ಯ ಬೈತಿರ್ತಾರೆ, ಬೆಂಗಳೂರು ಟ್ರಾಫಿಕ್ ಕೆಟ್ಟದು ಕೆಟ್ಟದು ಕೆಟ್ಟದು ಅಂತ. ನಾನು ಹೇಳ್ತೀನಿ, ಕಲ್ಕತ್ತಾಗ ಒಂದು 4 ದಿವಸ ಹೋಗಿ ಬನ್ನಿ, ಇಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತ. ಆ ಹೌರಾ ಹತ್ರ ರೋಡ್ ಸಣ್ಣ ಇಕ್ಕಟ್ಟಾಗಿದೆ, ನೀವು ಕಲ್ಪನೆ ಮಾಡಬಹುದಾಗಿದ್ದಂತ ಎಲ್ಲ ವಾಹನಗಳು ಓಡಾಡ್ತಾವಲ್ಲ, ಮನುಷ್ಯ ಕೈಯಿಂದ ಎಳ್ಕೊಂಡು ಹೋಗೋದು, ಕುದುರೆ ಗಾಡಿ ಎಲ್ಲಾನು, ಆಟೋ ರಿಕ್ಷಾ, ಬಸ್ಸು, ಟೆಂಪೋ, ಲಾರಿ, ಟ್ರ್ಯಾಮ್ ಕೂಡ ನಡುವೆ ಹೋಗ್ತಾರೆ. ಅಲ್ಲಿ ಕೋಪ ಮಾಡ್ಕೊಳ್ಳಾರ್ದೆ ಡ್ರೈವ್ ಮಾಡ್ಕೊಳ್ಳೋದು ಬಹಳ ಕಷ್ಟ, ಡ್ರೈವ್ ಮಾಡೋದು ಬಹಳ ಕಷ್ಟ. ನನ್ನ ಡ್ರೈವರ್ ಒಬ್ಬ 60 ವರ್ಷದವನಿದ್ದ, ಶಾಂತವಾಗಿದ್ದ, ಓಡಿಸ್ತಾ ಇದ್ದ. ನನ್ನ ಹಿಂದೆ ಬರೋನೊಬ್ಬ ಕಾರ್ನವನು ಲೈಟ್ ಹಾಕೋದು, ಹಾರ್ನ್ ಬಾರಿಸೋದು, ಲೈಟ್ ಹಾಕೋದು, ಹಾರ್ನ್ ಬಾರಿಸೋದು. ನಿಮಗೆಲ್ಲ ಅನುಭವ ಇಲ್ಲ, ಇಲ್ಲಿ ಹಾರ್ನ್ ಬಾರಿಸೋದು ಕಮ್ಮಿ. ಹಾರ್ನ್ ಬಾರಿಸ್ ನಾ ಅಂದೆ, ಪಾಪ ಅವಸರದಾಗ ಬಿಟ್ಬಿಡಪ್ಪ ಹೋಗ್ಲಿ ಅವನು ಅಂದೆ. ಎಲ್ಲಿ ಬಿಡ್ಲಿ ಸರ್ ಅಂದ ಅವನು ಡ್ರೈವರ್, ಜಾಗನೇ ಇಲ್ಲ, ಇನ್ನೊಂದು 100 ಅಡಿ ಮುಂದೆ ಹೋದ್ರೆ ಸ್ವಲ್ಪ ರೋಡ್ ಆಗಲ್ಲ, ಆಗ್ತದೆ ಬಿಡ್ತೀನಿ ಅಂದ. ಹಾಕ್ಬಿಡಪ್ಪ ನೀನಿದ್ದೆ, ಅವನಿದ್ದೆ, ಸರಿ ಏನ್ ಮಾಡ್ಕೋದಿ ಮಾಡ್ಕೋ ಅಂತ ಹೇಳಿದೆ. ಅವ್ನು ಹಿಂದೆ ಅವ್ನಿಗೆ ಪೇಷನ್ಸ್ ಇಲ್ಲಲ್ಲ, ನಮ್ಮಲ್ಲಿ ಯಾವಾಗಲೂ ಓವರ್ಟೇಕ್ ರೈಟ್ ಸೈಡ್ ಮಾಡಬೇಕು ಅಂತ ಭಾರತದಲ್ಲಿ ಇರೋದು, ಇಲ್ಲಿ ಲೆಫ್ಟಿಗೆ ಮಾಡ್ತೀನಿ ನೀವು. ಅಲ್ಲಿ ನಮ್ಮ ಭಾರತದಲ್ಲಿ ಹಿಂಗೆ ಹೋಗ್ಬೇಕು ಅಂತಿಲ್ಲ, ನಿಮ್ಗೆ ಗೊತ್ತಿದೆ. ಓವರ್ಟೇಕ್ ಲೆಫ್ಟ್ ಮಾಡ್ಬೋದು, ರೈಟ್ ಮಾಡ್ಬೋದು, ಚಾನ್ಸ್ ಸಿಕ್ಕರೆ ಮ್ಯಾಲಿಂದ ಹೋಗ್ಬೋದು, ಇದೆಲ್ಲ ಇರ್ತದೆ. ಅವನೇನ್ ಮಾಡ್ದ, ಸುಯಿ ಅಂತ ಎಡಗಡೆ ನುಗ್ಗಿ ಬಂದ್ಬಿಟ್ಟ ಬರ್ರ ಅಂತ. ನೋಡ್ತಾ ಇದ್ದೀವಿ ನಾವು, ಸರ್ರನ್ ಬಂದ. ಅಲ್ಲೊಬ್ಬ ಹೆಣ್ಮಗಳು ಈ ತರಕಾರಿ ಮಾರೋ ಟ್ರಾಲಿ ಇರ್ತದಲ್ಲ, ತಗೊಂಡ್ ಬರ್ತಾ ಇದ್ದಾಳೆ. ಓ ಟ್ರಾಲಿಗೆ ಪಟಾರ್ ಅಂತ ಹೊಡಿತು, ತರಕಾರಿ ಎಲ್ಲ ಆಕಾಶಕ್ಕೆ ಹೋಯ್ತು. ಆ ಹೆಣ್ಮಗಳು ಹಾರಿ ಬಿದ್ಲು. ಇವನು ಕಾರ್ ಹೋಗಿ ಆ ಲೈಟ್ ಕಂಬ ಕೊಡದು, ಮೊಸಳೆ ಹೆಂಗ್ ಬಾಯಿ ತಕೊಂಡು ನಿಂತ್ಕೊಂತು. ಇವನ್ ಕೆಳಗೆ ಇಳಿದು ಬೈತಾ ಇದ್ದ, ಚೆನ್ನಾಗಿ ಬೈತಾ ಇದ್ದ, ಕೈ ಮಾಡಿ ಮಾಡಿ ನಮ್ಮ ಡ್ರೈವರ್ ಕಡೆ ಕೈ ಮಾಡಿ ಬೈತಿದ್ದ. ನನ್ನ ಪುಣ್ಯಕ್ ಬಂಗಾಲಿ ಬರೋಲ್ಲ, ಅದರಿಂದ ಅರ್ಥ ಆಗ್ಲಿ ಏನೇನು ಬೈದ ಅಂತ. ಆದ್ರೆ ನನ್ನ ಡ್ರೈವರ್ಗೆ ಬೈತಾನೆ ಅಂತ ಮಾತ್ರ ಗ್ಯಾರಂಟಿ. ನಾನು ಅನ್ಕೊಂಡು ನಮ್ಮ ಡ್ರೈವರ್ ಸಿಟ್ಟು ಬರ್ತದೆ, ಈಗ ಶಾಂತ ಮನುಷ್ಯ, ಸಿಟ್ಟೇ ಬರಲಿಲ್ಲರಿ. ಆ ಕಡೆ ಗ್ಲಾಸ್ ಇಳಿಸದ, ಎರಡೂ ಕೈ ಮುಗದ, ಬಂದೋ ಭಗವಂತ ಒಳ್ಳೇದ್ ಮಾಡ್ಲಿ ಅಂದ ಹೊರಟ. ನಾಂದೆ, ಮಹಾರಾಯ ನೀ ಹಿಂಗಿದ್ದಿ ಅಂತ ರಾಮಕೃಷ್ಣ ಆಶ್ರಮದಲ್ಲಿ ತಗೊಂಡ್ರು, ಅಥವಾ ಅಲ್ಲಿದ್ದು ನೀ ಹಿಂಗಾಗಿದೆಯೋ ಗೊತ್ತಿಲ್ಲ ನನಗೆ, ಇವ್ರು ಶಾಂತವಾಗಿದ್ದೀಯಲ್ಲ ಮಹಾರಾಯ ಅಂದೆ. ಅವನು ನನಗೊಂದು ದೊಡ್ಡ ಬುದ್ಧಿ ಹೇಳ್ಬಿಟ್ಟ, ಸಂಸ್ಕೃತಿ ಸ್ಲೋತ ಅಂತ ಹೇಳ್ತೀನಲ್ಲಪ್ಪ, ಕಲಿಯೋದು ಹೇಗಿರುತ್ತೆ ಅಂತ ಹೋದಾಗ ಅವನು ಹೇಳ್ದ, ಹಂಗಲ್ಲ ಸರ್, ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸರ್ ಅಂದ. ನಾಂದೆ, ಕಾರ್ಪೊರೇಷನ್ ಲಾರಿ ಇಲ್ಲೆಲ್ಲಿದೆ ಅಂದೆ. ಅವನು ಹೇಳ್ದ, ಅವನೇ ಸರ್ ಕಾರ್ಪೊರೇಷನ್ ಲಾರಿ ಅಂದ. ಹೆಂಗೆ ಅಂತ ಕೇಳಿದೆ. ಅವನು ಹೇಳಿದ ಫಿಲಾಸಫಿ ನೋಡ್ರಿ ಎಷ್ಟು ಚೆನ್ನಾಗಿದೆ, ಕರೆ ನನ್ನ ಪರಮಹಂಸರು ಫಿಲಾಸಫಿ ಎಲ್ಲ ಅದು ಕುಡಿದ್ಬಿಟ್ಟಿದ್ದಾನ. ಅವನು ಹೇಳಿದ, ಯಾರ ಮನಸ್ಸಲ್ಲಿ ಕೋಪ ತಾಪ ಅಸೂಯೆ ಕೂತ್ಕೊಂಡಿದೆಯಲ್ಲ ಅವರೇ ಕಾರ್ಪೊರೇಷನ್ ಲಾರಿ ಇದ್ದಂಗೆ ಸರ್, ಅವ್ರ ಹತ್ರ ಹೋಗ್ಬಾರ್ದು ಅಂದ. ಕರೆಕ್ಟು ಅನ್ನಿಸ್ತು ನನಗೆ. ನೀವು ನೋಡ್ಬೇಕು, ಬೆಂಗಳೂರಲ್ಲಿ ನಮ್ಮ ಕಡೆ ಎಲ್ಲಾನು ಕಾರ್ಪೊರೇಷನ್ ಲಾರಿಗಳಲ್ಲಿ ಸಮಾಜವಾದ ಬಗ್ಗೆ ಬಹಳ ನಂಬ್ಕೋತಾರೆ ಅವ್ರು. ಅಂದ್ರೆ ಏನು ಅಂದ್ರೆ, ಕಸ ಎಲ್ಲ ಒಂದೇ ಕಡೆ ಇರಬಾರ್ದು ಅಂತ ಅವ್ರ ಥಿಯರಿ. ನಮ್ಮ ಅವ್ರ ಥಿಯರಿ ಏನಪ್ಪ ಅಂದ್ರೆ, ಕಸ ಎಲ್ಲ ಒಂದೇ ಕಡೆ ಇರಬಾರ್ದು, ಕಸದ ಗುಡ್ಡೆ ಇರುತ್ತಲ್ಲ ಅಂತ ತಗೊಂಡು ಲಾರಿಯಲ್ಲಿ ತುಂಬಿಕೊಂಡು ಎಲ್ಲಾ ಕಡೆ ಚೆಲ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಕಡೆ ಹರಡೋ ಕೆಲಸ ಅದು. ಆದ್ರೆ ಹಿಂದೆ ಹೋದ್ರೆ ಕೆಟ್ಟ ವಾಸನೆ ಬರುತ್ತೆ, ಇನ್ನು ಹತ್ರ ಹೋದ್ರೆ ಮೈ ಮೇಲೆ ಬಿಡುತ್ತೆ. ನಾವೇನ್ ಮಾಡ್ಬೇಕು, ಅದ್ರ ಜೊತೆ ಕಾಂಪಿಟೇಷನ್ ಬೇಡ, ಅದು ಹೋಗ್ಲಿ ಮೊದಲು ಹೋಗ್ಬೇಕು. ಅವನು ಅದೇ ಹೇಳಿದ ನನಗೆ, ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸರ್ ಅಂದ. ನಾಂದೆ, ಹೌದಪ್ಪ ನೀವು ಬಹಳ ದೊಡ್ಡ ಬುದ್ಧಿ ಹೇಳಿದ್ದೆ ನನಗೆ, ಎರಡು ನೀವು ಹೇಳಿದ್ ಒಂದು ನನಗೆ ಎರಡು ಅರ್ಥ ಆಯ್ತು. ಒಂದೇನು ಅಂದ್ರೆ, ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಅಂದ್ರೆ ಕೆಟ್ಟ, ಇದು ಎಷ್ಟು ಚಂದ ಮಕ್ಕಳಿಗೆ ಹೇಳಿಕೊಡಿ, ಇದನ್ನು ಎಷ್ಟು ಚೆನ್ನಾಗಿದೆ. ಪೀಪಲ್ ವಿತ್ ನೆಗೆಟಿವ್ ಥಾಟ್ಸ್, ಇಫ್ ಯು ರಿಮೇನ್ ವಿತ್ ದೆಮ್ ಫಾರ್ ಅ ಲಾಂಗ್ ಟೈಮ್, ಇಟ್ ಟಚಸ್ ಯು, ಇಟ್ ಕಮ್ಸ್ ಇನ್ ಟು ಯು, ಕಂಟೇಜಿಯಸ್ ಅದು.

ನೆಗೆಟಿವ್ ಭಾಗ ಮಾತಾಡೋರು ಇದ್ರೆ, ನೆಗೆಟಿವ್ ಚಿಂತನೆ ಮಾಡೋರ್ ಜೊತೆಗಿದ್ರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ ಕಡೆ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಅಂತ ಹೇಳಿದ್ದ ಅವನು. ನಾ ಅದು ಇನ್ನೊಂದು ಅರ್ಥ ಆಯ್ತು ನನಗೆ ಅಂತ ಹೇಳಿದೆ. ನೀ ಹೇಳಿದ್ ಒಂದು, ಇನ್ನೊಂದು ಅರ್ಥ ಏನಾಯ್ತು ಅಂದ್ರೆ ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸರಿ, ಎರಡನೇದು ನಾನ್ ಕಾರ್ಪೊರೇಷನ್ ಲಾರಿ ಆಗ್ಬಾರ್ದು. ನಮ್ ಗೊತ್ತಾಗ್ಬಿಡುತ್ತೆ ಕಾರ್ಪೊರೇಷನ್ ಲಾರಿ ನಾವು ಆಗಿದ್ದೀವಿ ಅಂತ. ನಮ್ ಸ್ನೇಹಿತರೆಲ್ಲ ಆಮೇಲೆ ಭೇಟಿ ಆಗ್ತೀನಾ ಅಂತ ಹೋಗ್ತಿರ್ತಾರೆ ಅವ್ರು. ಆ ಗೊತ್ತಾಗುತ್ತೆ ನಾ ಕಾರ್ಪೊರೇಷನ್ ಲಾರಿ ಆಗ್ತಾ ಇದ್ದೀನಿ ಅಂತ. ಎಷ್ಟು ಚಂದ ನೋಡಿ ಸಂಸ್ಕೃತಿ ಕಲಿಸುವಂತದ್ದು. ಎಲ್ಲಿ ನೆಗೆಟಿವ್ ಥಾಟ್ಸ್ ಇದೆಯೋ ಅಲ್ಲಿ ಸಂಸ್ಕೃತಿ ನೆಗೆಟಿವ್ ಆಗ್ತದೆ. ಎಲ್ಲಿ ಪಾಸಿಟಿವ್ ಥಾಟ್ಸ್ ಇದೆಯೋ, ಚಿಂತನೆ ಧನಾತ್ಮಕವಾಗಿದೆಯೋ, ಅಲ್ಲೆಲ್ಲ ನಮ್ಮ ಜೀವನ ಚೆನ್ನಾಗಾಗುತ್ತೆ. ಹಾಗೆ ಬಡ್ಕೋಬೇಕಾದದ್ದು. ಮೂರನೇದ್ದು ಬಹಳ ಮುಖ್ಯವಾಗಿರುವಂಥದ್ದು ಪರಿಸರ ಅಂತ. ನಾಲ್ಕನೇದ್ದು ಪರಿಸರ. ನನ್ನ ಪರಿಸರ ನಮ್ಮ ಸಂಸ್ಕೃತಿ ಹೆಂಗ್ ಪ್ರಭಾವ ಮಾಡ್ತದೆ ಅಂತ. ಸಂಸ್ಕೃತಿ ಎಷ್ಟು ಪ್ರಭಾವ ಮಾಡುತ್ತೆ ಗೊತ್ತಾ? ಕಲ್ಪನೆ ಮಾಡ್ಕೊಳ್ಳಿ, ಯಾವುದೊಂದು ಮೆಡಿಟೇಷನ್ ಹಾಲ್ಗೆ ಹೋಗಿದ್ದೀರಿ, ಧ್ಯಾನ ಮಂದಿರಕ್ಕೆ ಹೋಗಿದ್ದೀರಿ, ಸ್ವಚ್ಛವಾಗಿಟ್ಟಿದ್ದಾರೆ, ಎಲ್ಲರೂ ಶಾಂತವಾಗಿ ಧ್ಯಾನ ಮಾಡ್ತಿದ್ದಾರೆ, ನೀವಲ್ಲಿ ಕೂತಿದ್ದೀರಿ, ಕೆಮ್ಮಂದ್ರೆ ಏನ್ ಮಾಡ್ತೀರಿ? ತಡ್ಕೋತೀರಿ, ಕೆಮ್ಮೋದು ಬೇಡ ಅಂತೀರಿ. ತುಂಬಾ ತಡ್ಕೊಳಕಾಗಲ್ಲ, ಹೊರಗಡೆ ಹೋಗಿ ಕೆಮ್ಮ ಬರ್ತೀರಿ. ಯಾಕಂದ್ರೆ ಅಲ್ಲಿ ಕೆಮ್ಮಿದ್ರೆ ಆ ಶಾಂತತೆಗೆ ತೊಂದರೆ ಆಗ್ತದೆ ಅಂತ ಹೋಗ್ತೀರಿ ಹೊರಗೆ ಅಲ್ವಾ? ಅದೇ ನಮ್ಮ ಬೆಂಗಳೂರು ಕಲಾಸಿಪಾಳ್ಯಮದಲ್ಲಿದ್ರೆ ಜೋರಾಗಿ ಕೆಮ್ತೀವಿ. ನಾ ಕೆಮ್ಮೋದೇನು ಬಸ್ ಸ್ಟ್ಯಾಂಡ್ ಕಲಾಸಿಪಾಳ್ಯಮ್ ಗೊತ್ತಿಲ್ಲದವ್ರು ಹೇಳ್ಬೇಕು, ಬೆಂಗಳೂರು ಹಳೆ ಬಸ್ ಸ್ಟ್ಯಾಂಡ್ ಅದು ಕೊಳಕಂದ್ರೆ ಹೆಂಗಿರ್ಬೇಕು ಅನ್ನೋಕ್ಕೆ ಒಂದು ಮಾಡೆಲ್ ಅದು ಹಂಗಿತ್ತದು. ಈಗ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದಾರೆ, ಬಹಳ ಇಂಪ್ರೂವ್ ಆಗಿಲ್ಲ. ಅಲ್ಲಿ ಬಾಳೆಹಣ್ಣು ಸಿಪ್ಪೆ ತಂದು ಅಲ್ಲೇ ಬಿಸಾಕ್ತಾರೆ. ಯಾಕೆ? ಬೇಕಾದಷ್ಟು ಬಿದ್ದಿದ್ದಾವಲ್ಲ ಸೊಪ್ಪೆ, ನಂದೊಬ್ಬಂದೇ ಅಲ್ಲ. ದಯವಿಟ್ಟು ಗಮನಿಸಿ, ಕಲಾಂ ಅವರು ಒಂದು ಮೇಲ್ ಕಳಿಸಿದ್ರು ನನಗೆ, ಬಹಳ ಚಂದ ಅದು. ನಮ್ಮ ಹುಡುಗರು ಸಿಂಗಾಪುರಕ್ಕೆ ಹೋಗ್ತಾರೆ, ಸಿಂಗಾಪುರಕ್ಕೆ ಮೂರು ದಿವಸ ಹೋಗ್ತಾರೆ, ಬಂದು ಹೇಳ್ತಾರೆ ಏನ್ ಸ್ವಚ್ಛ ರೀ ಸಿಂಗಾಪುರ, ಒಂದ್ ರಸ್ತೆಯಲ್ಲಿ ಒಂದ್ ಚೂರು ಕಾಗದ ಇಲ್ಲಿ ನೋಡ್ರಿ, ನಮ್ ರಸ್ತೆ ನೋಡಿ ಕೊಳಕಾಗಿದೆ ಅಂತ. ಅದ ಕಲಾಂ ಅವ್ರು ಕೇಳ್ತಾರೆ, ನಿಮ್ ರೋಡಲ್ಲಿ ಕಸ ಹಾಕಿದವ್ರು ಯಾರು? ಸಿಂಗಾಪುರದವ್ರ? ಅವ್ರು ಹಾಕಿಲ್ಲ ಅಂತ ಅವ್ರು ಚೆನ್ನಾಗಿದೆ, ನೀವ್ ಹಾಕಿದ್ದೆ ಕೊಳಕಾಗಿದೆ ನೋಡಿ, ನಮ್ ಬಿಹೇವಿಯರ್ ಹೆಂಗ್ ಚೇಂಜ್ ಆಗ್ತದೆ. ಶಾಂತವಾದ ಮೆಡಿಟೇಷನ್ ಹಾಲ್ ಅಲ್ಲಿದ್ದ ಕೆಮ್ಮೋಕ್ ಹೆಸಿಟೇಟ್ ಮಾಡಿದಂತ ಮನುಷ್ಯ ಅಲ್ಲಿ ಕೊಳಕಿನ ಎನ್ವೈರನ್ಮೆಂಟ್ ಬಂದಾಗ ತಾನು ಅದ್ರ ಭಾಗ ಆಗ್ಬಿಡ್ತಾನೆ. ಸಂಸ್ಕೃತಿ ಬೆಳಿಬೇಕಾದದ್ದು ಶುದ್ಧ ವಾತಾವರಣದಲ್ಲಿ ಬೆಳಿಬೇಕು. ಅದಕ್ಕೆ ಮನೆಯಲ್ಲಿ ಹುಡುಗರಿಗೆ ಹೇಳ್ಬೇಕಾದದ್ದು, ನಿಮ್ ಸಾಮಾನು ಎಲ್ಲ ನೀಟಾಗಿ ಇಟ್ಕೊಳ್ರಪ್ಪ, ಸ್ವಚ್ಛಾಗಿ ಇಟ್ಕೊಡ್ರಿ, ಕ್ಲೀನ್ ಆಗಿ ಇಟ್ಕೊಡ್ರಿ, ಮನೇನು ಕ್ಲೀನ್ ಆಗಿರ್ಬೇಕು, ಊಟ ಮಾಡೋ ತಟ್ಟೆ ಕ್ಲೀನ್ ಆಗಿರ್ಬೇಕು, ಕೈ ತೊಳ್ಕೊಳ್ಳೋದು ಕ್ಲೀನ್ ಆಗಿರ್ಬೇಕು. ಇದು ಒಂಥರ ಸಂಸ್ಕೃತಿಯನ್ನು ಬೆಳೆಸುವಂತ ರೀತಿ ಅದು. ಆದ್ದರಿಂದ ನನ್ನ ಪರಿಸರ ಎಷ್ಟು ಶುದ್ಧವಾಗಿದೆಯೋ ನನ್ನ ಮನಸ್ಸು ಅಷ್ಟೇ ಶುದ್ಧವಾಗಿರ್ತದೆ ಅಂತ ಹೇಳ್ಬೇಕಾದ್ರೆ.

ನಮಸ್ಕಾರ ಕೇಳುಗರೇ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:01. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು, ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ತುಳುವಿಗೆ ಹೆಚ್ಚುವರಿ ರಾಜ್ಯ ಭಾಷೆಯ ಮಾನ್ಯತೆ, ಸಿಎಂ ಡಿಕೆಶಿ ಘೋಷಣೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ಕರಾವಳಿ ಭಾಗದ ಬಹು ವರ್ಷಗಳ ಬೇಡಿಕೆಯಾಗಿದ್ದ ತುಳು ಭಾಷೆಯನ್ನು ರಾಜ್ಯದ 2ನೇ ಅಧಿಕೃತ ಭಾಷೆಯಾಗಿ ಘೋಷಿಸುವ ಮಹತ್ವದ ನಿರ್ಣಯವನ್ನು ಮಂಗಳೂರಿನಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ತುಳು ಭಾಷೆ ರಾಜ್ಯ ಭಾಷೆ ಆಗಬೇಕು ಎಂದು ಎಲ್ಲರ ಬೇಡಿಕೆಯಾಗಿತ್ತು. ಇದು ಭಾವನಾತ್ಮಕ ವಿಚಾರವಾಗಿದ್ದು ನಮ್ಮ ಸರ್ಕಾರ ಕರಾವಳಿ ಜನರ ಭಾವನೆಯನ್ನು ಗೌರವಿಸಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಭಾಷೆಯು 2ನೇ ಆಡಳಿತ ಭಾಷೆಯಾಗಿ ಘೋಷಣೆಯಾಗಬೇಕೆನ್ನುವ ಬೇಡಿಕೆ ಬಹಳ ಹಿಂದಿನದ್ದು. ಹಿಂದಿನವರು ಈ ತೀರ್ಮಾನ ಏಕೆ ಮಾಡಲಿಲ್ಲ ಎಂದು ಚರ್ಚಿಸುವುದಿಲ್ಲ. ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿಯುತ್ತೆ ಎನ್ನುವ ದೃಷ್ಟಿಯಿಂದ ನಾವು ಕೆಲಸ ಮಾಡುತ್ತೀವಿ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ತೋರಿಸಿದ ಅಭಿಮಾನ, ಸ್ವಾಗತಕ್ಕೆ ಕೃತಜ್ಞತೆ ಸಲ್ಲಿಸಿದ್ದ ಮುಖ್ಯಮಂತ್ರಿ ಡಿಕೆಶಿ, ಹಿಂದೊಮ್ಮೆ ಮಂಗಳೂರನ್ನು ಡೆಡ್ ಸಿಟಿ ಎಂದು ಕರಾವಳಿಯ ಜನಪ್ರತಿನಿಧಿಗಳನ್ನು ಚುಚ್ಚಿದ್ದೆ. ನಮಗೆ ಬದ್ಧತೆ ಇದೆ, ನಾವು ಜನರ ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ. ಭಾವನೆಗಳ ಆಧಾರದ ಮೇಲೆ ಸಮಾಜ ಕಟ್ಟಲ್ಲ, ಸಾಮಾಜಿಕ ಆರ್ಥಿಕ ಶಕ್ತಿ ತುಂಬಿ ಬದುಕು ಕಟ್ಟಿಕೊಡುವ ಕೆಲಸ ಮಾಡುತ್ತೇವೆ ಎಂದು ಮಾರ್ಮಿಕವಾಗಿ ನುಡಿದರು. ಸಚಿವ ಸಂಪುಟ ಕರಾವಳಿ ಜನರ ಜತೆಗಿದೆ. ತುಳು ಭಾಷೆಯನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ರಾಜ್ಯದ ಹೆಚ್ಚುವರಿ ಆಡಳಿತ ಭಾಷೆಯಾಗಿ ಘೋಷಣೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಇನ್ನು ಮಂಗಳೂರಿಗೆ ದಕ್ಷಿಣ ಕನ್ನಡದ ಬದಲಿಗೆ ಮಂಗಳೂರು ಎಂದು ಹೆಸರಿಸುವ ಬಗ್ಗೆ ಜನಾಭಿಪ್ರಾಯ ಪಡೆದು ತೀರ್ಮಾನಿಸಲಾಗುವುದು ಎಂದು ಹೇಳಿದರು. ಕರಡು ಅಧಿಸೂಚನೆ ಹೊರಡಿಸಿ 1 ತಿಂಗಳ ಅವಧಿಯನ್ನು ನೀಡಿ ಜನರ ಭಾವನೆ, ಜನರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ತೀರ್ಮಾನ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡದ ಬದಲಿಗೆ ಮಂಗಳೂರು ಎಂದು ಹೆಸರಿಸುವ ಬಗ್ಗೆ ತೀರ್ಮಾನ ಮಾಡ್ತೀವಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭ ತಿಳಿಸಿದರು. ಇನ್ನು ಪಾಸ್ಪೋರ್ಟ್ ಅರ್ಜಿ ಶುಲ್ಕ ಹೆಚ್ಚಳ ಹಾಗೂ ಮಕ್ಕಳ ಪಾಸ್ಪೋರ್ಟ್ನ ಮಾನ್ಯತೆಯ ಅವಧಿಗೆ ಸಂಬಂಧಪಟ್ಟ ಹಾಗೆ ಕೆಲವು ನಿರ್ದಿಷ್ಟ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಈ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಾಸ್ಪೋರ್ಟ್ ಅಂದರೆ ತಿದ್ದುಪಡಿ ನಿಯಮಗಳು 2026ನೇ ಅಡಿಯಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದೆ. ನೂತನ ನಿಯಮಗಳಿಗೆ ಜಂಟಿ ಕಾರ್ಯದರ್ಶಿ ಹಾಗೂ ಮುಖ್ಯ ಪಾಸ್ಪೋರ್ಟ್ ಅಧಿಕಾರಿ ಬಿಎಸ್ ಮುಬಾರಕ್ ಅವರು ಸಹಿ ಹಾಕಿದ್ದಾರೆ. ಅಧಿಸೂಚನೆಯು ಸೆಪ್ಟೆಂಬರ್ 15ರಂದು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಗೊಂಡ ತಕ್ಷಣದಿಂದಲೇ ನಿಯಮಾವಳಿಗಳು ಜಾರಿಗೆ ಬಂದಿವೆ. ಇನ್ನು ಮಂಗಳೂರು ನಗರದ ಪಡೀಲ್ನ ಪ್ರಜಾಸೌಧದಲ್ಲಿ ಕರಾವಳಿ ಅಭಿವೃದ್ಧಿಯನ್ನು ಮೂಲವಾಗಿಸಿಕೊಂಡು ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕಡಲ ನಗರಿ ಮಂಗಳೂರಿಗೆ ಮಂಗಳೂರು ಐ ಆಕಾಶ ಗೋಪುರದ ಕೊಡುಗೆಯನ್ನು ಘೋಷಿಸಲಾಯಿತು. ಸಚಿವ ಸಂಪುಟ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಸಣ್ಣ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ಯಮಗಳ ಖಾತೆ ಸಚಿವ ವಿಜಯಾನಂದ ಕಾಶಪ್ಪನವರು ಮಂಗಳೂರು ಐನ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿದರು. ಮಂಗಳೂರಿನ ಕದ್ರಿ ಪಾರ್ಕ್ ಬಳಿ 5 ಎಕರೆ ಪ್ರದೇಶದಲ್ಲಿ ಪಿಪಿಪಿ ಮಾದರಿಯಲ್ಲಿ ಈ ಮಂಗಳೂರು ಐ ಹೆಸರಿನಲ್ಲಿ 200 ಮೀಟರ್ ಎತ್ತರದ ಗಗನಚುಂಬಿ ವಾಣಿಜ್ಯ ಗೋಪುರ ನಿರ್ಮಾಣವಾಗಲಿದೆ. ಇದರಲ್ಲಿ 3 ಸಮುದಾಯ ಭವನಗಳು, ಮೇಲ್ಭಾಗದಲ್ಲಿ ಸುತ್ತುವ ರೀವಲ್ಲಿಂಗ್ ರೆಸ್ಟೋರೆಂಟ್ ಮತ್ತು ನಗರವನ್ನು 360 ಡಿಗ್ರಿ ವೀಕ್ಷಿಸಲು 2 ಅಂತಸ್ತುಗಳ ವೀಕ್ಷಣಾ ಗ್ಯಾಲರಿ ಇರಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಅವರು ತಿಳಿಸಿದರು. ಇನ್ನು ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದ ಸೇಡಿಯಾಪು ಬಳಿ 549 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು, ಬೋಧನಾ ಆಸ್ಪತ್ರೆ ಮತ್ತು ಹಾಸ್ಟೆಲ್ ನಿರ್ಮಾಣ ಮಾಡಲಾಗುವುದು ಎಂದರು. ಇನ್ನು ಮಂಗಳೂರಿನ ಮಂಗಳ ಕ್ರೀಡಾಂಗಣಕ್ಕೆ 20 ಕೋಟಿ ರೂಪಾಯಿ ಹಾಗೂ ಉಡುಪಿ ಜಿಲ್ಲಾ ಕ್ರೀಡಾಂಗಣಕ್ಕೆ 10 ಕೋಟಿ ರೂಪಾಯಿ ಅನುದಾನ ಈ ಸಂದರ್ಭದಲ್ಲಿ ತಿಳಿಸಿದರು. ರಾಜ್ಯದ 700 ಕರ್ನಾಟಕ ಪಬ್ಲಿಕ್ ಶಾಲೆಯ ಕೆಪಿಎಸ್ ಅಭಿವೃದ್ಧಿಗೆ ಒಪ್ಪಿಗೆ ಅಂದರೆ ಮೈನಿಂಗ್ ಫಂಡ್ನಿಂದ 500 ಶಾಲೆ ಹಾಗೂ ಕೆಆರ್ಡಿಬಿಯಿಂದ 200 ಶಾಲೆಗಳು. ವಿಟ್ಲ ಪಟ್ಟಣಕ್ಕೆ 94 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕುಡಿಯುವ ನೀರು ಪೂರೈಕೆ ಯೋಜನೆ. ಮಾಣಿಲಾ ಗ್ರಾಮದಿಂದ ಹೂವಿನಡಕ ಸಂಪರ್ಕಿಸಲು ಸಿರಿಯಾ ನದಿಗೆ ಅಡ್ಡಲಾಗಿ 26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ. ಕಾಪು ಪಟ್ಟಣ ಹಾಗೂ ತಾಲೂಕಿನ 7 ಗ್ರಾಮಕ್ಕೆ 1906 ಲಕ್ಷ ರೂಪಾಯಿ ವೆಚ್ಚದಲ್ಲಿ
ಮಲ್ಟಿ ವಿಲೇಜ್ ಕುಡಿಯುವ ನೀರು ಯೋಜನೆ. ಜನವಿಶ್ವಾಸ ಕಾಯ್ದೆ ಅನ್ವಯ ಒಳನಾಡು ಮತ್ತು ನಿಯಮಗಳ ಉಲ್ಲಂಘನೆಯ ದಂಡ ತಿದ್ದುಪಡಿ ಹಾಗೂ ಪ್ರವಾಸಿಗರ ಸುರಕ್ಷತೆಗೆ ಕಟ್ಟುನಿಟ್ಟಿನ ಕ್ರಮ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಯನ್ನು ಸಿಮೆಂಟ್ ಕಾಂಕ್ರೀಟ್ ರಸ್ತೆಯಾಗಿ ಪರಿವರ್ತಿಸಲು, ಸಮಗ್ರ ರಸ್ತೆ ಮೂಲಸೌಕರ್ಯದ ಅಭಿವೃದ್ದಿಗೆ 400 ಕೋಟಿ ರೂಪಾಯಿ ವಿಶೇಷ ಅನುದಾನ ಒದಗಿಸಲು ತೀರ್ಮಾನಿಸಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾಮಗಾರಿಗಳ ಕ್ರಿಯಾ ಯೋಜನೆ ಅಂತಿಮಗೊಳಿಸಲಾಗುವುದು. ಇದಲ್ಲದೆ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಹಣಕಾಸು ನಿಗಮದ ವತಿಯಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನ ಕರ್ನಾಟಕ ಸಮಗ್ರ ನಗರ ನೀರು ನಿರ್ವಹಣೆ ಹೂಡಿಕೆ ಕಾರ್ಯಕ್ರಮದಡಿ ಮಂಗಳೂರು ನಗರ ಮತ್ತು ಸುರತ್ಕಲ್ ಪ್ರದೇಶದಲ್ಲಿ ಹಳೆಯ ಒಳಚರಂಡಿ ವ್ಯವಸ್ಥೆ ಪುನಶ್ಚೇತನಕ್ಕಾಗಿ 100 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿ ಕೈಗೆತ್ತಿಕೊಳ್ಳಲು ಅನುಮೋದನೆ, ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿ ಕೆಯುಐಡಿಎಫ್ಸಿಯಿಂದ 167.1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಅನುಮೋದನೆ ನೀಡಲಾಗಿದೆ. ಇನ್ನು ಅರಣ್ಯ ರಕ್ಷಕ ಮತ್ತು ವೀಕ್ಷಕರ ನೇರ ನೇಮಕಾತಿಯಲ್ಲಿ ಅರಣ್ಯವಾಸಿ 13 ಸ್ಥಳೀಯ ಬುಡಕಟ್ಟು ಸಮುದಾಯ ಅಂದರೆ ಸೋಲಿಗ, ಜೇನುಕುರುಬ, ಕಾಡುಕುರುಬ, ಕೊರಗ, ಮಲೆಕುಡಿಯ, ಇರುಳಿಗ, ಸಿದ್ದಿ, ಬೆಟ್ಟಕುರುಬ, ಪಣಿಯನ್ ಇತ್ಯಾದಿ 30% ಮೀಸಲಾತಿ ಒದಗಿಸಲು ತಿದ್ದುಪಡಿ ಮಾಡಲಾಗುವುದು. ಕಾರ್ಕಳದ ನಿಟ್ಟೆ ಗ್ರಾಮದಲ್ಲಿ ಸಂತ ಲಾರೆನ್ಸ್ ಚರ್ಚ್ ಅತ್ತೂರಿಗೆ 7.5 ಎಕರೆ, ಬಂಟ್ವಾಳದ ನಾವೂರು ಗ್ರಾಮದಲ್ಲಿ ಶಿವಗಿರಿ ಮಠದ ಗುರುಧರ್ಮ ಪ್ರಚಾರ ಸಭಾಗೆ 6.51 ಎಕರೆ, ಕಾಪು ಬೆಳಪು ಗ್ರಾಮದಲ್ಲಿ ಶ್ರೀ ಗುರು ಬ್ರಹ್ಮ ಮುಗ್ದೇರ್ಕಳ ದೇವಸ್ಥಾನಕ್ಕೆ 29 ಸೆಂಟ್ಸ್, ಕರಾವಳಿ ಲೇಖಕಿರಿಯ ವಾಚಕಿಯರ ಸಂಘಕ್ಕೆ 0.5 ಎಕರೆ ಹಾಗೂ ಮುಲ್ಕಿ ಸೂರತ್ನಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ಗೆ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ 10 ಎಕರೆ ಭೂಮಿ ಮಂಜೂರು ಮಾಡಲಾಗುವುದು. ಇನ್ನು ಗ್ರಾಮ ಪಂಚಾಯತ್ ಚುನಾವಣೆಗೆ 1.20 ಲಕ್ಷ, ಬ್ಯಾಲೆಟ್ ಬಾಕ್ಸ್ಗಳ ಖರೀದಿಗೆ 151 ಕೋಟಿ ರೂಪಾಯಿ ಅನುಮೋದನೆ, ಬೆಂಗ್ರೆಯಿಂದ ಉಳ್ಳಾಲ ಕೋಟೆಪುರವರೆಗಿನ ಅಳಿವೆ ಬಾಗಿನಲ್ಲಿ ಹೂಳೆತ್ತುವುದಕ್ಕೆ 20 ಕೋಟಿ ರೂಪಾಯಿಗಳಿಗೆ ಅನುಮೋದನೆ, ಇನ್ನು ಬ್ಲೂ ಎಕಾನಮಿಯ ಯೂನಿವರ್ಸಿಟಿಯನ್ನು ಮಾಡಲಾಗುವುದು ಅಂದರೆ ಗಮನ ಸೆಳೆಯಲಾಗಿತ್ತು. ಪ್ರಜಾಸೌಧದಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟದಲ್ಲಿ ಈ ಬೇಡಿಕೆಗಳಿಗೆ ಅನುಮೋದನೆ ಕೂಡ ಸಿಕ್ಕಿದೆ. ಇನ್ನು ಮಂಗಳೂರಿನ ವಾಮಂಚೂರಿನ ಟಿಬಿ ಸೆಂಟರ್ನಲ್ಲಿ ಕಿದ್ವಾಯಿ ಮತ್ತು ಜಯದೇವ ಆಸ್ಪತ್ರೆಗಳ ನೂತನ ಘಟಕವನ್ನು ತೆರೆಯಲು ತಾತ್ವಿಕ ಒಪ್ಪಿಗೆ ನೀಡಲಾಗಿದೆ. ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯನ್ನು ರೀಜನಲ್ ಸೆಂಟರ್ ಆಗಿ ಪರಿವರ್ತಿಸಿ ಹೆಚ್ಚುವರಿಯಾಗಿ 200 ಹಾಸಿಗೆಗಳು, ಐಸಿಯು ಮತ್ತು ನೂತನ ಉಪಕರಣವನ್ನು ಒದಗಿಸಲು 425 ಕೋಟಿ ರೂಪಾಯಿ ಮಂಜೂರು ಮಾಡಲಾಗುವುದು. ವೆನ್ಲಾಕ್ ಆಸ್ಪತ್ರೆಯನ್ನು ಪ್ರಾದೇಶಿಕ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ, ಮಂಗಳೂರಿನಲ್ಲಿ ಕಿದ್ವಾಯಿ ಜಯದೇವ ಆಸ್ಪತ್ರೆಗಳ ಘಟಕ ನಿರ್ಮಾಣಕ್ಕೆ ಸಂಬಂಧಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟ ಸಭೆಗೆ ಮುಂಚಿತವಾಗಿ ವಿಶೇಷ ಲೇಖನಗಳ ಮೂಲಕವೂ ಕೂಡ ಇದರ ಬಗ್ಗೆ ಗಮನ ಸೆಳೆಯಲಾಗಿತ್ತು. ಹಾಗಾಗಿ ಇಂತಹ ಕೆಲವೊಂದಿಷ್ಟು ಬೇಡಿಕೆಗಳಿಗೆ ಅನುಮೋದನೆ ಕೂಡ ನಿನ್ನೆ ಸಿಕ್ಕಿದೆ. ಇನ್ನು ಮಂಗಳೂರಿನ ಪ್ರಜಾಸೌಧದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಗೆ ಆಗಮಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟ ಸದಸ್ಯರಿಗೆ ಕರಾವಳಿಯ ಸಾಂಪ್ರದಾಯಿಕ ಪೂರ್ಣ ಕುಂಭ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು. ಸಚಿವ ಸಂಪುಟ ಸಭೆಗೆ ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅಲ್ಲಿಂದ ಐರಾವತ ಡಬಲ್ ಡೆಕ್ಕರ್ ಬಸ್ನಲ್ಲಿ ಆಗಮಿಸಿದ ಮುಖ್ಯಮಂತ್ರಿ ಮತ್ತು ಸಚಿವರನ್ನು ಪಡೀಲ್ನ ಪ್ರಜಾಸೌಧದವರೆಗೆ ಮೆರವಣಿಗೆ ಮೂಲಕ ಕರೆತರಲಾಯಿತು. ಮಾರ್ಗದುದ್ದಕ್ಕೂ ಸಾರ್ವಜನಿಕರು ಸ್ವಾಗತವನ್ನು ಕೋರಿದರು. ಪ್ರಜಾಸೌಧದ ಪ್ರವೇಶ ದ್ವಾರದ ಬಳಿ ಪೂರ್ಣ ಕುಂಭ ಸ್ವಾಗತ ನೀಡಿ ಮುಖ್ಯಮಂತ್ರಿ ಮತ್ತು ಸಚಿವರನ್ನು ಬರಮಾಡಿಕೊಳ್ಳಲಾಯಿತು. ಪ್ರಜಾಸೌಧದ ಆವರಣದ ಪ್ರವೇಶಿಸಿದ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರೊಂದಿಗೆ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ನೀಡಿದರು. ಪ್ರಜಾಸೌಧದ ಎದುರಿನ ಧ್ವಜಸ್ತಂಭದ ಬಳಿ ಮುಖ್ಯಮಂತ್ರಿ ಮತ್ತು ಸಚಿವರು ಗ್ರೂಪ್ ಫೋಟೋಗೆ ಪೋಸ್ ಕೂಡ ನೀಡಿದರು. ಇನ್ನು ಕರಾವಳಿ ಪ್ರದೇಶದಲ್ಲಿ ಚಟುವಟಿಕೆಯನ್ನು ನಿಯಂತ್ರಿಸಲು ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಚೌಕಟ್ಟಿನಲ್ಲಿ ಅನುಮತಿಸಬಹುದಾದ ಅಭಿವೃದ್ದಿಗೆ ಅವಕಾಶ ಕಲ್ಪಿಸಲು ಕರಾವಳಿ ಭಾಗದ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಕರಾವಳಿ ವಲಯ ನಿರ್ವಹಣಾ ಯೋಜನೆ 2019 ಜಾರಿಯಲ್ಲಿದೆ. 2022 ಸಿಜೆಡ್ ಎಂಪಿಗೆ ಅನುಮೋದನೆ ದೊರೆತ ನಂತರ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರರು, ಪ್ರವಾಸೋದ್ಯಮ ಭಾಗಿದಾರರು, ಭೂ ಮಾಲಕರು, ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾಡಳಿತಗಳಿಂದ ಈ ನಕ್ಷೆಗಳು ವಸ್ತುಸ್ಥಿತಿಯಲ್ಲಿ ವ್ಯತ್ಯಾಸವಿದ್ದು ತಿದ್ದುಪಡಿ ಪರಿಷ್ಕರಣೆ ಮಾಡುವಂತೆ ಮನವಿಗಳು ಸ್ವೀಕೃತವಾಗಿವೆ. ಈ ಹಿನ್ನೆಲೆಯಲ್ಲಿ ಸಿಆರ್ಜೆಡ್ ಅಧಿಸೂಚನೆ 2019 ನಿಬಂಧನೆಗಳ ಪ್ರಕಾರ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ಸಿಜೆಡ್ ಎಂಪಿ 2019 ನಿಯಮಾನುಸಾರ ಪರಿಷ್ಕರಿಸಲು ಸಂಪುಟ ಅನುಮೋದನೆ ಕೊಟ್ಟಿದೆ.
ಇನ್ನು ಮಂಗಳೂರಿನಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಮತ್ತು ತುಳುನಾಡಿನ ಜನರ ಮಾತೃಭಾಷೆಯಾದ ತುಳು ಭಾಷೆಯನ್ನು ರಾಜ್ಯದ ಎರಡನೇ ಭಾಷೆಯನ್ನಾಗಿ ಘೋಷಿಸಿರುವುದು ಇಡೀ ತುಳುನಾಡು ಮತ್ತು ಕರಾವಳಿ ಜನತೆಗೆ ಅತ್ಯಂತ ಸಂತಸ ತಂದಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ತಿಳಿಸಿದರು. ತುಳು ಭಾಷೆಗೆ ಮಾನ್ಯತೆ ನೀಡುವುದು ಬಹುದಿನದ ಬೇಡಿಕೆಯಾಗಿತ್ತು. ಹಲವರು ಇದು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿದ್ದ ವಿಚಾರವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಡೀ ಸಂಪುಟ ಸಾಧ್ಯವಾಗಿ ತೋರಿಸಿದೆ ಎಂದು ಅವರು ಸಂಪುಟದ ನಾಯಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು.

0: ಪಾಲಿಕೆ ಆವರಣದಲ್ಲಿರುವ ಸ್ಮಾರ್ಟ್ ಸಿಟಿ ಯೋಜನೆಯ ಕಮಾಂಡ್ ಸೆಂಟರ್ಗೆ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ಅದರ ಕಾರ್ಯವೈಖರಿ ತಾಂತ್ರಿಕ ಸೌಲಭ್ಯವನ್ನು ಪರಿಶೀಲಿಸಿದರು. ನಗರದ ಸಂಚಾರ ನಿರ್ವಹಣೆ, ಸಾರ್ವಜನಿಕ ಭದ್ರತೆ ಸೇರಿದಂತೆ ವಿವಿಧ ನಗರದ ಸೇವೆಯನ್ನು ತಂತ್ರಜ್ಞಾನದ ನೆರವಿನಿಂದ ಒಂದೇ ಸೂರಿನಡಿ ಮೇಲ್ವಿಚಾರಣೆ ಮಾಡುವ ಕಮಾಂಡ್ ಸೆಂಟರ್ನ ಕಾರ್ಯವಿಧಾನದ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಕಮಾಂಡ್ ಸೆಂಟರ್ನಲ್ಲಿ ಅಳವಡಿಸಲಾಗಿರುವ ತಾಂತ್ರಿಕ ವ್ಯವಸ್ಥೆಗಳು ನಗರದ ವಿವಿಧ ಭಾಗದ ಮೇಲ್ವಿಚಾರಣೆ, ಸಂಚಾರ ನಿರ್ವಹಣೆ, ಸಾರ್ವಜನಿಕ ಸೇವೆಯ ಸಮನ್ವಯದ ಕುರಿತು ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು. ನಗರದ ಆಡಳಿತ ಸಾರ್ವಜನಿಕ ಸೇವೆಯಲ್ಲಿ ತಂತ್ರಜ್ಞಾನ ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬೇಕು. ಕಮಾಂಡ್ ಸೆಂಟರ್ನ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ನಾಗರಿಕರಿಗೆ ತ್ವರಿತ, ಪಾರದರ್ಶಕ, ಪರಿಣಾಮಕಾರಿ ಸೇವೆಯನ್ನು ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿಗೆ ಸಚಿವರು ಮಾರ್ಗದರ್ಶನ ನೀಡಿದರು. ಇನ್ನು ಮಂಗಳೂರು ನಗರದ ಕದ್ರಿ ಹಿಲ್ಸ್ನಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆ ಇದರ ಅಡಿಯಲ್ಲಿ ಡಿಪ್ಲೊಮಾ ಮತ್ತು ಪದವಿ ಪೂರೈಸಿರುವ ಯುವನಿಧಿ ಫಲಾನುಭವಿಗಳಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಸ್ಥರನ್ನಾಗಿಸುವ ಉದ್ದೇಶದಿಂದ ಅರ್ಹ ಅಭ್ಯರ್ಥಿಗಳಿಗೆ ಉಚಿತ ಕೌಶಲ್ಯ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಕೆಜಿಡಿಬಿಟಿಐ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಳುಗರೆ, ಇದೇ ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ನಮ್ಮ ಸಂವಿಧಾನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಸುತ್ತಮುತ್ತ ಕಾರ್ಯಕ್ರಮ, 10:00 ಸಾರಂಗ್ ಸಂಗಮ. ಈ ವಾರದಲ್ಲಿ ಪ್ರಸಾರಗೊಂಡ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಅವಲೋಕನ. ಹಾಗೆಯೇ 10:30 ಬಹುಭಾಷಾ ಹಾಡುಗಳು ಪ್ರಸಾರ, 11:00 ಯಕ್ಷಗಾನ ಭೃಗು ಶಾಪ ಭಾಗ 4, 3:00 ಕಲಾಸಾರಂಗ್, 4:00 ಊರುಕೇರಿ, 5:00 ಡಾಕ್ಟರ್ ಗುರುರಾಜ ಕರ್ಜಗಿ, ರಾತ್ರಿ 8:00 ಯಕ್ಷಗಾನ, 8:30 ಎಂದು ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಆತ್ಮೀಯ ಶ್ರೋತೃಗಳಿಗೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಿಂದ ನಾನು ರೋಸ್ವೀರಾ ಡಿಸೋಜಾ ನಿಮಗೆ ಪ್ರೀತಿಯ ಸ್ವಾಗತ ನೀಡುತ್ತಿದ್ದೇನೆ. ಸಮಾನತಾ ಹಕ್ಕು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಬರುವ ಪ್ರಮುಖ ಹಕ್ಕು ಹಾಗೂ ಮೊದಲ ಹಕ್ಕು ಕೂಡ. ಕಳೆದ ಸರಣಿಯಲ್ಲಿ ನಾವು ಈ ಮೂಲಭೂತ ಹಕ್ಕಾದ ಸಮಾನತಾ ಹಕ್ಕಿನ ಅನುಚ್ಛೇದ 14, 15, 16 ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸಮಾನತಾ ಹಕ್ಕು ನಮ್ಮ ಪ್ರಜೆಗಳ ದೈನಂದಿನ ಖಾಸಗಿ ಹಾಗೂ ಸಾರ್ವಜನಿಕ ಜೀವನಕ್ಕೆ ವಿಶೇಷವಾದ ಪ್ರಾತಿನಿಧ್ಯ ನೀಡುತ್ತದೆ. ವ್ಯಕ್ತಿತ್ವದ ಅಭಿವೃದ್ಧಿಗೆ ಹಾಗೂ ಸಮಾನ ಅವಕಾಶಕ್ಕೆ ಇದು ಮಾರ್ಗದರ್ಶಿಯಾಗಿದೆ. ಇವತ್ತು ನಾವು ಈ ಸಮಾನತಾ ಹಕ್ಕಿನ ಅನುಚ್ಛೇದ 17 ಹಾಗೂ 18 ಬಗ್ಗೆ ತಿಳಿದುಕೊಳ್ಳುವ. ಅನುಚ್ಛೇದ 17 ಅಸ್ಪೃಶ್ಯತೆ ನಿರ್ಮೂಲನ ಬಗ್ಗೆ ಹೇಳುತ್ತದೆ. ಇದು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ಒಂದು ನಿಕಟವಾದ ಉದ್ದೇಶವಿದ್ದ ಅನುಚ್ಛೇದ. ಅಸ್ಪೃಶ್ಯತೆ ಎಂಬುದು ನಮ್ಮ ಭಾರತದ ಸಮಾಜದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದ ಒಂದು ಕೆಟ್ಟ ಪದ್ಧತಿ. ಕೆಲವೊಂದು ಜನಾಂಗದವರು ಶುದ್ಧರಲ್ಲ ಎಂದು ಅವರನ್ನು ಸಮಾಜದಲ್ಲಿ ಕಡೆಗಣಿಸಿ ದೂರವಿಟ್ಟ ಪದ್ಧತಿ ಹಾಗೂ ಅಭ್ಯಾಸ ಇದು ಆಗಿದೆ. ಸಮಾಜದ ಏಕತೆಗೆ ಧಕ್ಕೆ ಉಂಟು ಮಾಡುವ ಈ ಅಭ್ಯಾಸವು ಮಾನವೀಯತೆಯ ವಿರುದ್ಧವಾಗಿದ್ದು, ಇದನ್ನು ಅರ್ಥ ಮಾಡಿಕೊಂಡು ಡಾಕ್ಟರ್ ಅಂಬೇಡ್ಕರ್ ಇವರ ನೇತೃತ್ವದಲ್ಲಿ ಇದನ್ನು ಹೋಗಲಾಡಿಸುವ ಪ್ರಯತ್ನವೇ ನಮ್ಮ ಸಂವಿಧಾನದ ಅನುಚ್ಛೇದ 17. ಡಾಕ್ಟರ್ ಅಂಬೇಡ್ಕರ್ರ ನಾಯಕತ್ವದಲ್ಲಿ ನಮ್ಮ ಸಂವಿಧಾನವು ಅಸ್ಪೃಶ್ಯತೆಯನ್ನು ಖಂಡಿಸಿ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳನ್ನು ನೀಡಿದೆ. ಆದರೂ ಇಂದಿಗೂ ಈ ಭೇದ ಭಾವದ ವರ್ತನೆಗಳು ಕಂಡುಬರುವುದು ಬಹಳ ವಿಷಾದಕರ. ಮಾನವೀಯತೆ ನಮ್ಮ ಧರ್ಮವಾಗಿರಬೇಕೇ ವಿನಃ ಅಸ್ಪೃಶ್ಯತೆಗೆ ನಮ್ಮ ಸಮಾಜದಲ್ಲಿ ಯಾವ ಸ್ಥಾನವೂ ಇರಬಾರದು ಎಂಬುದೇ ಈ ಅನುಚ್ಛೇದದ ಧ್ಯೇಯ ವಾಕ್ಯವಾಗಿದೆ. ನಮ್ಮ ಸಂವಿಧಾನವು ಅಸ್ಪೃಶ್ಯತೆಯ ನಿರ್ಮೂಲನ ಮಾಡಿ ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ಈ ಮೂಲಕ ನಿಷೇಧಿಸಿದೆ. ಅಸ್ಪೃಶ್ಯತೆಯಿಂದ ಉದ್ಭವಿಸುವ ಯಾವುದೇ ಅಸಮರ್ಥತೆಯನ್ನು ಆಚರಣೆಗೆ ತರುವುದು ಕಾನೂನಿಗೆ ಅನುಸಾರವಾಗಿ ದಂಡನಾರ್ಹ ಅಪರಾಧ. ನಾವೆಲ್ಲರೂ ಈ ಅಸ್ಪೃಶ್ಯತೆಯ ಜಾಡನ್ನು ಕಿತ್ತುಹಾಕಿ ಸಮಾನತೆ ಸಹಭಾವನೆಯನ್ನು ಪ್ರೋತ್ಸಾಹಿಸಬೇಕು. ಯಾರನ್ನಾದರೂ ಅವರ ಜಾತಿ ಆಧಾರದಲ್ಲಿ ತಳ್ಳಿಹಾಕುವುದು, ಅವಹೇಳನ ಮಾಡುವುದು ಅಥವಾ ಸಮಾಜದಿಂದ ಅಳಿಸುವುದು ಭಯಾನಕ ಅಪರಾಧವಾಗಿದೆ. ಇದರ ವಿರುದ್ಧ ಹೋರಾಡಿ ಸಾಮಾಜಿಕ ಸಮಾನತೆಯ ಹಕ್ಕನ್ನು ಎಲ್ಲರಿಗೂ ನೀಡುವ ಭದ್ರತೆಯನ್ನು ಈ ಅನುಚ್ಛೇದ ವ್ಯಾಖ್ಯಾನಿಸುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರರು ಭಾರತದ ಸಂವಿಧಾನ ಶಿಲ್ಪಿಗಳು ಎಂದು ಕರೆಯಲ್ಪಡುತ್ತಾರೆ. ಅತ್ಯುನ್ನತ ವಿದ್ಯೆ ಪಡೆದ ಮಹಾವಿದ್ಯಾವಂತರು ಅವರು. ಭಾರತೀಯ ಸಾಂವಿಧಾನಿಕ ಮೌಲ್ಯಗಳಲ್ಲಿ ಸಮಾನತೆ, ಸ್ವಾತಂತ್ರ್ಯ ಹಾಗೂ ಭಾತೃತ್ವದ ಧೋರಣೆಗಳನ್ನು ಅವರು ಪ್ರತಿಪಾದಿಸಿದರು. ಅಂತೆಯೇ 17ನೆಯ ಅನುಚ್ಛೇದ ಅಸ್ಪೃಶ್ಯತೆ ಮತ್ತು ಅದರ ಆಚರಣೆಗಳನ್ನು ಸಂಪೂರ್ಣ ರದ್ದುಗೊಳಿಸುತ್ತದೆ ಮತ್ತು ಅದನ್ನು ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಎಂದು ಸಾರಿ ಸಾರಿ ಹೇಳುತ್ತದೆ. ಇಂಥ ಸಮಾನ ಪರಿಸರ ಕಲ್ಪಿಸಲು ಮತ್ತು ನಮ್ಮ ಸಮಾಜವನ್ನು ಸಮಾನತಾ ದೃಷ್ಟಿಯಲ್ಲಿ ಬೆಳೆಸಲು ಶಿಕ್ಷಣ ಹಾಗೂ ಜಾಗೃತಿ ಅನಿವಾರ್ಯ. ವ್ಯಕ್ತಿಯ ಜಾತಿ ವರ್ಗವನ್ನು ವಿರೋಧಿಸಿ ಮಾನವೀಯತೆಯ ದೃಷ್ಟಿಯಲ್ಲಿ ಎಲ್ಲರನ್ನು ಗೌರವಿಸುವುದು ಬಹು ಅಗತ್ಯ. ಯಾವುದೇ ಜಾತಿಗೆ ಸೇರಿದ ವ್ಯಕ್ತಿಗೆ ದೇವಾಲಯ, ಸಾರ್ವಜನಿಕ ಸ್ಥಳಗಳು, ನೀರು, ರಸ್ತೆ ಮೊದಲಾದವುಗಳಿಂದ ತಡೆಯುವುದನ್ನು ನಿಷೇಧಿಸುವುದು ಈ ಅನುಚ್ಛೇದದ ಮುಖ್ಯ ಗುರಿ. ಈ ಅಪರಾಧಕ್ಕೆ ಶಿಕ್ಷೆಯನ್ನು ನಿಯಮಿಸುವ ಕಾನೂನನ್ನು ಮಾಡಲು ಸಂಸತ್ತಿಗೆ ಅಧಿಕಾರ ಈ ಸಂವಿಧಾನ ಕೊಟ್ಟಿದೆ. ಸಂಸತ್ತು ಅಸ್ಪೃಶ್ಯತೆ ಅಪರಾಧಗಳ ಅಧಿನಿಯಮ 1955 ಇದನ್ನು ಅದು ಅಧಿನಿಯಮಿಸಿದೆ. ಇದನ್ನು 1976 ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಎಂದು ಕರೆಯಲಾಗಿದೆ. ಅನುಸೂಚಿತ ವರ್ಗ ಹಾಗೂ ಅನುಸೂಚಿತ ಜಾತಿ ಇದರ ಶೋಷಣೆ ನಿಷೇಧ ಕಾಯ್ದೆ 1989, ಅನುಸೂಚಿತ ಜಾತಿ ಹಾಗೂ ವರ್ಗ ಇವರ ಮೇಲೆ ನಡೆಯುವ ಶೋಷಣೆ ಅತ್ಯಾಚಾರಗಳನ್ನು ತಡೆಯಲು ಶ್ರಮಿಸುತ್ತದೆ. ಭಯಭೀತಗೊಳಿಸುವಿಕೆ, ಶೋಷಣೆ ಅಥವಾ ಮಾನಸಿಕ ಹಿಂಸೆ ನೀಡುವ ಯಾವುದೇ ಕ್ರಿಯೆಗಳನ್ನು ತೀವ್ರ ಅಪರಾಧವೆಂದು ಈ ಕಾನೂನು ಪರಿಗಣಿಸುತ್ತದೆ. ಅಸ್ಪೃಶ್ಯತೆಯನ್ನು ತಡೆದು ಅನುಸೂಚಿತ ವರ್ಗ ಹಾಗೂ ಜಾತಿಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯದಲ್ಲಿ ಮೀಸಲಾತಿ ಈ ಕಾನೂನು ನೀಡುತ್ತದೆ. ಇದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಳನ್ನು ಖಚಿತಪಡಿಸಲು ನೆರವಾಗುತ್ತದೆ. ಅನುಸೂಚಿತ ಜಾತಿ ಹಾಗೂ ವರ್ಗಗಳ ಹಕ್ಕುಗಳ ರಕ್ಷಣೆಗಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಆಯೋಗ ಇದೆ. ಅದು ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ. ಅಸ್ಪೃಶ್ಯತೆಯ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರ ನಾನಾ ಮಾಧ್ಯಮಗಳಿಂದ ಪ್ರಚಾರ ಮಾಡುತ್ತದೆ. ಎಲ್ಲರ ಹಕ್ಕುಗಳ ರಕ್ಷಣೆಗೆ ಕೈಜೋಡಿಸುವುದು, ಎಲ್ಲರ ನ್ಯಾಯ ಸಮಾನತೆಯನ್ನು ಕಾಪಾಡಿಕೊಳ್ಳುವುದು ಕೇವಲ ಸರ್ಕಾರದ ಕೆಲಸ ಮಾತ್ರವಲ್ಲ, ಅದು ಪ್ರತಿ ಉತ್ತಮ ನಾಗರಿಕನ ಕರ್ತವ್ಯ ಎಂದು ನಾವಿಂದು ಮನಗಾನ ಬೇಕಾಗಿದೆ. ಸಮಾನತಾ ಹಕ್ಕಿನ ಕೊನೆಯ ಅನುಚ್ಛೇದ 18, ಇದರ ಪ್ರಕಾರ ಸರ್ಕಾರ ಯಾವುದೇ ಪದವಿಗಳು ಹಾಗೂ ಬಿರುದುಗಳನ್ನು ನೀಡಲು ಬಾರದು. ಅನುಚ್ಛೇದ 18 ಬಿರುದುಗಳ ರದ್ದನ್ನು ಸೂಚಿಸುತ್ತದೆ. ರಾಜಕೀಯ ಅಥವಾ ಸಾಮಾಜಿಕ ಸನ್ನಿವೇಶದಲ್ಲಿ ಪದವಿಗಳನ್ನು ಬಳಸುವುದನ್ನು ಇದು ನಿಷೇಧಿಸುತ್ತದೆ. ಸಮಾಜದಲ್ಲಿ ಸಮಾನತೆ ಮತ್ತು ಶ್ರೇಣಿವಾದವನ್ನು ನಿವಾರಿಸುವಲ್ಲಿ ಇದು ಮಹತ್ವದ್ದು. ಅನುಚ್ಛೇದ 18 ಅಡಿಯಲ್ಲಿ ಇರುವ ಕೆಲವು ಷರತ್ತುಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ, ರಾಜ್ಯವು ಸೇನಾ ಅಥವಾ ವಿದ್ಯಾ ಸಂಬಂಧವಾದ ಪ್ರಶಸ್ತಿಯಲ್ಲದ ಯಾವುದೇ ಬಿರುದನ್ನು ಪ್ರದಾನ ಮಾಡತಕ್ಕುದಲ್ಲ. ಭಾರತದ ಯಾರೇ ನಾಗರಿಕನು ಯಾವುದೇ ವಿದೇಶಿ ಸರ್ಕಾರಗಳಿಂದ ಯಾವುದೇ ಬಿರುದನ್ನು ಸ್ವೀಕರಿಸತಕ್ಕುದಲ್ಲ. ಭಾರತದ ನಾಗರಿಕನಲ್ಲದೆ ಯಾರೇ ವ್ಯಕ್ತಿಯ ರಾಜ್ಯದ ಅಧೀನದಲ್ಲಿನ ಲಾಭದ ಅಥವಾ ನಂಬಿಕೆಯ ಪದದಲ್ಲಿರುವಾಗ ರಾಷ್ಟ್ರಪತಿಯ ಸಮ್ಮತಿ ಇಲ್ಲದೆ ಯಾವುದೇ ವಿದೇಶಿ ಸರ್ಕಾರಗಳಿಂದ ಯಾವುದೇ ಬಿರುದನ್ನು ಸ್ವೀಕರಿಸಲಾಗದು. ರಾಜ್ಯದ ಅಧೀನದಲ್ಲಿನ ಯಾವುದೇ ಲಾಭದ ಅಥವಾ ನಂಬಿಕೆಯ ಪದದಲ್ಲಿರುವ ಯಾರೇ ವ್ಯಕ್ತಿಯು ರಾಷ್ಟ್ರಪತಿಯವರ ಸಮ್ಮತಿ ಇಲ್ಲದೆ ಯಾವುದೇ ವಿದೇಶಿ ಸರ್ಕಾರಗಳಿಂದ ಯಾವುದೇ ಪಾರಿತೋಷಕವನ್ನು, ಉಪಲಬ್ಧಿಯನ್ನು ಅಥವಾ ವಿದೇಶಿ ಸರ್ಕಾರಗಳಿಂದ ಅಧೀನದಲ್ಲಿದ್ದ ಯಾವುದೇ ವಿಧದ ಪದವಿಯನ್ನು ಸ್ವೀಕರಿಸಲಾಗದು. ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಹಲವಾರು ಬಿರುದುಗಳನ್ನು ನೀಡುವ ಒಂದು ಅಭ್ಯಾಸ ಇತ್ತು ಮತ್ತು ಅದೊಂದು ಕುಲೀನ ವರ್ಗವನ್ನೇ ಸೃಷ್ಟಿಸಿತು. ನಮ್ಮ ಸಂವಿಧಾನ ಪ್ರವರ್ತಕರು ಸ್ವತಂತ್ರ ಭಾರತದಲ್ಲಿ ಇದನ್ನು ಮುಂದುವರಿಸಲು ಇಷ್ಟಪಡಲಿಲ್ಲ. ಆದ್ದರಿಂದ 18ನೇ ಅನುಚ್ಛೇದ ಎಲ್ಲ ಬಿರುದುಗಳನ್ನು ರದ್ದುಗೊಳಿಸುತ್ತದೆ ಮತ್ತು ರಾಜ್ಯವು ಅಂತಹ ಬಿರುದುಗಳನ್ನು ಪಾಲಿಸುವುದನ್ನು ನಿಷೇಧಿಸುತ್ತದೆ. ಆದರೆ ಸೇನಾ ಮತ್ತು ವಿದ್ಯಾ ಸಂಬಂಧವಾದ ಯಶಸ್ಸುಗಳಿಗೆ, ರಾಜ್ಯದ ಉಳಿವಿಗೆ ಅವಶ್ಯಕವಾದ ಸೇನಾ ಬಲದ ಪರಿಪೂರ್ಣತೆಗೆ ಮತ್ತು ದೇಶದ ಪ್ರಗತಿಗೆ ಅಗತ್ಯವಾದ ವೈಜ್ಞಾನಿಕ ಪ್ರಯತ್ನಗಳಿಗೆ ಔಪ್ರೇರಕವಾಗುವುದರಿಂದ ಈ ನಿಷೇಧದಿಂದ ವಿನಾಯಿತಿ ಕೊಡಲಾಗಿದೆ. ನಿಮಗೆ ಗೊತ್ತಿದ್ದ ಪ್ರಕಾರ ಭಾರತರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಇಂಥ ಪಾರಿತೋಷಕಗಳಿಗೆ ಅವಕಾಶವಿದೆ. ಆದರೆ ಅವು ಅಲಂಕಾರಿಕವೇ ಹೊರತು ಅವನ್ನು ಪಡೆದವರ ಹೆಸರಿನ ಹಿಂದೆ ಜೋಡಣೆಯಾಗಿ ಸೇರಿಸಲಾಗದು. ಬಾಲಾಜಿ ರಾಘವನ್ ವಿರುದ್ಧ ಭಾರತ ಒಕ್ಕೂಟ, ಇದರ ಪ್ರಕಾರ ಭಾರತ ಸರ್ಕಾರ ನೀಡುವ ಭಾರತರತ್ನ, ಪದ್ಮವಿಭೂಷಣ ಇತ್ಯಾದಿ ಪಾರಿತೋಷಕಗಳು ಅನುಚ್ಛೇದ 18 ಅರ್ಥವ್ಯಾಪ್ತಿಯಲ್ಲಿನ ಬಿರುದುಗಳಲ್ಲ. ಇವು ಅನುಚ್ಛೇದ 14 ಮತ್ತು 18 ಖಾತರಿ ನೀಡುವ ಸಮಾನತೆಯ ತತ್ವವನ್ನು ಉಲ್ಲಂಘಿಸುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಪ್ರಿಯರೇ, ನಾವು ಇಂದು ಅನುಚ್ಛೇದ 17 ಹಾಗೂ 18 ಈ ನಿಬಂಧನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಸಮಾನತೆ ನಮ್ಮ ಸಂವಿಧಾನದ ಶಕ್ತಿ. ಪ್ರತಿಯೊಬ್ಬ ಪ್ರಜೆಗೆ ಸಮಾನ ಹಕ್ಕುಗಳನ್ನು, ಗೌರವಪೂರ್ಣ ಬದುಕನ್ನು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಅದು ನೀಡುತ್ತದೆ. ನಮ್ಮ ಸಮಾಜವನ್ನು ನೈತಿಕವಾಗಿ, ಸಮಾನವಾಗಿ ಹಾಗೂ ಗೌರವಪೂರ್ಣವಾಗಿಸಲು ಮಾರ್ಗದರ್ಶನ ನೀಡುತ್ತದೆ. ನಾವು ನಮ್ಮ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಇತರರಿಗೂ ಇದರ ಅರಿವನ್ನು ನೀಡುವುದು ನಮ್ಮ ಭಾರತ ಸಮಾಜದ ಉನ್ನತಿಗೆ ಕಾರಣವಾಗುತ್ತದೆ. ನಮ್ಮ ಜೀವನದಲ್ಲಿ ಈ ಎಲ್ಲ ಹಕ್ಕುಗಳ ಸಂಕಲ್ಪವನ್ನು ಅಳವಡಿಸುವುದು ಮತ್ತು ಸಮಾನ ಸಂಸ್ಕಾರದ ಸಮಾಜವನ್ನು ಬೆಳೆಸುವುದು ನಮ್ಮ ಕರ್ತವ್ಯವಲ್ಲವೇ? ಧನ್ಯವಾದಗಳು.
0: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.

0: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.

0: ದೇವ ಬರಂಗ್ ಅವರು
1: ನಮಸ್ಕಾರ ಅವ್ರೇನಲ್ ರಿನ್ಸಿಯ ಸರಾವ್ ದವಿ ಎಕ್ಸಲೆಂಟ್ ಶಾಲೆ ಶಿಕ್ತಾ ಹ್ಯಾ ಮಟ್ವನ್ ಪುರ್ಗ್ಯಾಂಚಾ ಸಾಹಿತ್ಯ ಚೇರ್ ಪತ್ರ ಮಂಡನ್ ಕೊರು ತೆ ಗಜನಾ ಶಿಕೋಪಿ ದಶೆ ಬೋರೋಪಿ ಜಾಣ್ ನವಾರ್ದಿಕ್ ಮಾನ್ ಮೊನ್ ಶಂಕ್ ವಿನ್ಸ್ಲಾ ಆಲ್ವಿನ್ ಸರ್ ಫೆಲ್ಸಿ ಮೇಡಮ್ ಅನಿ ವೆಂಕಟೇಶ್ ಸರ್ ಸತ್ರ ಸಂಬಳ್ಪಿ ಆಲ್ವಿನ್ ದಾಂತಿ ಫೆರ್ನಲ್ ಹಂಚಿ ಓಳೋಕ್ ಕೊರು ಫುಡೆ ಎತ್ತಾ ಸೇಕ್ರೆಡ್ ಹಾರ್ಟ್ ಸ್ಕೂಲ್ ಶೇಖರ್ ಹಂಗಚಿ ಪಂಚವೇಚಿ ವಿದ್ಯಾರ್ಥಿನ್ ಡೆಲಿಶಾ ಮರಿ ನಡಿಸೋಜಾ
2: ಪೆರ್ನಲ್ ಗೌಂಚೆ ಆಲ್ವಿನ್ ಸರ್ ವೃತ್ತಿನ್ ಶಿಕೋಪಿ ಸಂತೆಕಟ್ಟೆ ಮಿಲಗ್ರೀಸ್ ಇಸ್ಕೋಲಾಂತೆ ಶಿಕೈತಾತ್ ಬರೋಪಿ ಜಾವನ್ ತೆ ಫಮಾತ್ ಕೊಂಗ್ನಿ ಪತ್ರಾನಿ ಅಂತರ್ಜಾಲಿನಿ ತಂಚಿ ಚಿನ್ ಪಾಂಬರಿತ್ ಅಂಕಣ ಲೇಖನ ವಿಡಂಬನ ಕವಿತಾ ಪಾಯ್ಸೌನ್ ಅಸ್ತಾತ್ ವದ್ದು ವರಂಟ್ ತಂಚೆ ಪ್ರಕಟಿತ್ ಪುಸ್ತಕ್ ಟಿವಿ ನಿರೂಪಕ್ ಜಾವನ್ ಕಾರ್ಯ ನಿರ್ವಾಹಕ್ ಜಾವನ್ ಫಿಲ್ಮ್ ನಟ ಅನಿ ಹಾಸ್ಯಾಂಗರ್ ಜಾವನಿ ಕೊಂಗ್ನಿ ಸಂಸಾರಾನ್ ತೆ ಫಮಾದ ಅಸಾತ್ ಐಚಿ ಸಭಾ ತೆ ಸಂಬಳ್ತಾತ್
3: ಕಸಿ ಆಸಗ್ಲಿ ಎಂಚೋಲ್ಲರ್ ಅಮ್ಲರ್ ತುಳು ನಾ ಹಂಗ ಸರ್ ಕಸಿ ಆಸಾತ್ ಹವ ಯು ಆಲ್ ಬಾರಿ ಕಾಲೆ ನಾಕಾ ಮುಳ್ಳ ಕತ್ತಿರ್ ಹಣ್ಣು ಗಲಾಂಗಿ ಹಂಗ ಕಿ ತಮ್ಮ ಮಕ್ಕಳು ಕಳೀತ್ ನಾ ಓಕೆ ತುಮ್ಜ ಹತಂತ್ಲೆ ಪೂರ ಸಕಲ್ದವ್ರ ಅಪ್ಪಳ ಸಕಲ್ದವ್ರ ತುಮ್ಮ ಐ ಕಲರ್ ಮಾತು ಬರೋ ತುಮ್ಮ ಪೂರ ನೋಟ್ ಕೆಲ್ಲೆಲ್ಲ ತರದಲ್ಲ ಸಗಳೆ ಪೇಪರ್ ಅನ್ನ ತುಂಬ ಫೋಟೋ ಎತ್ತ ಅಲ್ಲೋ ತು ಫಸ್ಟ್ ರ್ಯಾಂಕ್ ಗೋಸ್ ಟು ಯು ಮುನ್ ಕೊಂಡಿ ಬೋರೆಲ್ಲೆಂದು ವಸಿ ನಾನು ಕಿತಿಹಾಸ ಹೊಂದಿ ಆಜ ಪೈಲನ್ ಪೈಲೆ ಬಾಬ ಎರಿಕ್ ಹೊಜೈರ್ ಹಂಸೋ ಊಡಾಸ್ ಕಟ್ತಾ ಬಾ ಪ್ರಶಾಂತ್ ಮಾಡ್ತಾನೆ ಸಂಗ್ಲೆ ತೆ ನಾನ್ ತರದಲ್ಲರಿ ತಂಚೆ ಚೇತನ್ ಹಂಗಸ ರಸ ಅನಿ ಮಾಣ್ ಸೊಬಾಣ್ ಕೊಂಗಣೆಚೆ ಸರ್ ಸಂಗತಿಚೆ ಬೆತ್ಲೆಹೆಮ್ ಅನಿ ಲಾಂಶ ಪ್ರಾಯರಿ ಏಕ ತಯಾರಾಯಿ ತುಮ್ಚ ಮೋತಿಯಿಂದ ಏಕ ಆಕ್ಟೆನ್ ಅವನು ಗಲ್ತಾತ್ ಏಕ್ ಕೀರ್ನ ಅವನು ಗಲ್ತಾತ್ ಕೋಣ್ ಜಣ ಕೋಣ್ ಜಣ ಫಲಾನ್ ತುಮಿ ಪುಲೋನ್ ಹೆಂಗ್ ಪುರೋ ತುಮ್ಕ ಸೈನ್ ಜಾಯಿಜೆನೆ ತ್ಯಾ ಖಾತಿರ್ ತುಮಿ ಇನ್ಸ್ಟಾ ಅಂತ ತುಮ್ಚೆ ಐ ಡಿ ಕೆಲ್ಲನೆ ತಂದು ಕಿತ್ಲೆ ತುಮ್ಚೆ ಒರಿಜಿನಲ್ ಐ ಡಿ ಗಲೇ ಅದಂದು ಒರಿಜಿನಲ್ ಫೋಟೋಗಲ್ಲ ನಾನೇ ಗಲಾಗಿ ಸುಮಾತ್ವರ್ಗಲ್ಲ ಓಕೆ ನಾನೆಲ್ಲರೂ ಸೂಣೆ ಎಮಾಜರ್ದೇ ಶುಭ್ರಗಲ್ಲ ನಂಗೆ ಸಮಥಿಂಗ್ ಡಿಫ್ರೆಂಟ್ ಕ್ಯಾರಿಕೇಚರ್ಸ್ ಬರಗಲ್ಲ ಫೇಸ್ಬುಕ್ಕರ್ ತುಂಬ ನಾ ಅಂತ ಅದನ್ ಜಿಬ್ರಿಗೆ ಫೇಸ್ಬುಕ್ಕರ್ ನನಗಿದ ಫೇಸ್ಬುಕ್ ಈಸ್ ಪೊಲಿಟಿಕಲ್ ಬುಕ್ಸ್ ಅಲ್ಲ ತಂದು ಕಾಮೆಂಟ್ಗಳು ನಮ್ಗ ಏನ ಸೊ ಆಮಿ ಹಿಂದೂ ದೂಸರಿ ಫೋಟೋ ಮಾತು ಗಲ್ತಾವ್ ತುಮ್ಚ ಅತಂದು ಏಕ್ ಚೀಟ್ ದಿಲ್ಲ ನೆ ಏಕ್ ಬುಕ್ಲೆಟ್ ದಿಲ್ಲ ನೆ ತಂದು ಸುಮಾರು ಜನಚೆ ಸೊಂಡಿಯೋ ಆತ್ ಮುಖ ಮೊಳ ಆಸಾತ್ ಫೋಟೋ ಆಸಾತ್ ನೆ ಸಿಕ್ಸ್ ಹೂ ನೋಸ್ 2036 ಅಂತ 2014 ತುಮಿ ಹಂಗಸರ್ ಆಸಾಜೆ ತುಮಿ ಹಂಗಸರ್ ಆಸಾಜೆ ತದಳ ಹಾಂ ವೈರ್ ತೊಗೊಂಡು ಬಳೆದ ಓಕೆ ತುಮ್ಕ ಹಂಗ ಸರಿಯಜೆ ಏನ್ ಖಾಲಿ ಎಕ್ಸಾಂಪಲ್ ಅವೆಂದಿಲ್ಲ ಎಕ್ಸಾಂಪಲ್ ತುಮ್ಚ ಇಸ್ಕಲಚ ನೋಟಿಸ್ ಬೋರ್ಡರ್ ವ ಹೈಯೆಸ್ಟ್ ರ್ಯಾಂಕ್ ಕಿತಿ ಆಸ ಹೈಯೆಸ್ಟ್ ಪರ್ಸೆಂಟೇಜ್ ರೋಲ್ ಆಫ್ ಆನರ್ ಮನ ಅಸ್ತಲೆ ತಂದು ತುಮಿ ಆಸಾಜೆ ಕಿತ್ಯಾಕ ತುಮಿ ಬಗಿ ವಿನ್ಸುನ್ ಕಡ್ಲಿ ಪರ್ಜ ತುಮಿ ವಿನ್ಸುನ್ ಕಡ್ಲಿ ಪರ್ಜ ಅಮ್ಳ್ಯಾರ ಖುಷಿಯನ್ಗಿ ನಾ ಖುಷಿಯನ್ಗಿ ತುಮಿ ಹಂಗ ಸರಾಯಿಲ್ಲ ಆತ ಏಕ್ ಸಂಡೆ ಅಷ್ಟೆ ಅಮ್ಚ ಕ್ರಿಸ್ತಾವ್ ಬುರ್ಗ್ಯಾಂಕ್ ತೋಯಿ ಅಸಲ್ಯ ಸಂಗತಿ ಸುಧಲ್ಯಾನ್ ಅಮ್ಕ ಅಮ್ಚೆ ಸುಮ್ಳೆ ಏಕ್ ದೀಸನ ಅಂತ ಕಿತಿ ಆಸೋದಿ ತುಮಿ ಬುರಿ ಮುರುಗಿ ವಿನ್ಸುನ್ ಕಡ್ಲಿ ಪರ್ಜ ಮಸ್ತು ಜನ ಅಸಲೆ ಬಾರ ಜನಗ ಮಾತ್ರ ಅವಕಾಶ ಮೇಳಲ್ಲೋ ಅನಿ ತೇ ಆಜ್ ಅಮಿ ಉಡಾಸ್ ಕಡ್ತಾವ್ ಲಾಸ್ಟ್ ಸಪ್ಪರ್ ಅಂತ ಸೊ ಬಾರ ಜನ ಸೊ ಫೋಟೋ ಅಸ ಅನಿ ಹಂಗ ಸರ್ ಬಾಯ್ ಫೆಲ್ಸಿ ಬಾಯ್ ಶ್ರೀ ಅಂಬಿ ತರ್ತಿ ಸದೇವ್ ಶ್ರೀ ಒದಿಸ ನನ್ ಮಗ ಆಜ್ ಪ್ರಶಾಂತ್ ಪಾದ್ರ ಬಚ್ಚೆ ತುಮಿ ಭಸಣ ಐಕಲೆ ತರಿಸಲ್ಲಾರ ಸಮಥಿಂಗ್ ಮೋರ್ ಪೆಪ್ಸಿಚಿ ಅಡ್ವರ್ಟೈಸ್ಮೆಂಟ್ ಮೋರ್ ದೆನ್ ಅಮ್ಚ ಕಳಾರ ಪೆಪ್ಸಿಚಿ ಅಡ್ವರ್ಟೈಸ್ಮೆಂಟ್ ಸಮಥಿಂಗ್ ಮೋರ್ ದೆನ್ ಆಹಾ ಮೊನ್ನೆ ಕಸ್ಲಿ ತುಮ್ಕ ದೋಳೆ ಆಸಾಜೆ ಹಂಗತ ಅವನು ಸ್ವರ್ಗೋ ಉಬುಲ್ಲೆ ಬರೀ ಉಪ್ತಿ ಆಸಾತ್ ಪರಾಗ ಮುಳ್ಳೆ ಸ್ವರ್ಗ ಮುಳರ್ಕಿದೆ ಕೈಟ್ ಕೈಟ್ ಮುಳರ್ಕಿದೆ ಗಾಳಿಪಟ್ಟ ಓಕೆ ಕಿತ್ಲೆ ಆಸ ಸಂಗೀತಗಿ ನೌ ಡೋಂಟ್ ಕೌಂಟ್ ಆ 20 minutes ಏಕ್ಲೆ ಆ ದೇರ್ ಆರ್ ಟೂ ವರ್ಡ್ಸ್ ವಾಚ್ ಆ್ಯಂಡ್ ಒಬ್ಸರ್ವ್ ಪೋಳೆ ಅನಿ ಪರ್ಕಿ ಆಮಿ ಪೋಳೆ ಮುಂಚೆ ಮಾತ್ ಕಾಲಿಂಪುರ ಆಸಾಮನ್ ಪರ್ಕಿ ನಾವು ಪರ್ಕಿಲ್ಲಾರ ಮಾತ್ರ ಕಾಯಿ ಬರೋಕು ಸಕ್ತಾವ ಆಮಿ ತಗತೀರು ಹಂಗಸರ್ ಬೆಣ್ಕರಂಚೆ ಚೇಡೆ ಅಲ್ಲೇ ಬುರ್ಗೇಸ್ ತುಮ್ಚೆ ಬ್ರೀಸ್ ಬರೇ ವಜೇಲ ನಾನು ತಜೋಬ್ರಾನ್ ಐಚೆ ಸಕ್ಕಡ್ ಕಾರ್ಯಕ್ರಮ ಬುರ್ಗೀನ್ಸ್ ಕರ್ತಾರ ತಜೋಬ್ರಾನ್ ಫೋಟೋಗ್ರಾಫರ್ ಈ ಬುರ್ಗೇನ್ಸ್ ಸಕ್ಕಡ್ ಬುರ್ಗ್ಯಾಂಗ್ ತುಮಿನ್ಸ್ಲ ಆಮಿ ಮಾತೆ ಚಾರ್ ಜನ ಪ್ರಾಯವಂತ ಹಂಗ ಸರಸಾವ್ ಅನಿ ಪಾದ್ರ ಬಾನ್ ಮಳೆ ಲೆಫ್ಟ್ ಹ್ಯಾಂಡ್ ಬರೋನ್ ಜಿಗಿಟ್ಲೆ ರೈಟ್ ಹ್ಯಾಂಡ್ ಬರೋನ್ ಜಿಗಿಟ್ಲೆ ಸಂಗ್ಲೆ ಹಂಗ ಸರ್ ತೇಗ ಓನ್ಲಿ ತೇಗ ಎಕತ್ ಕಡೆ ಆಸತ್ ತೀ ಎಕತ್ ವೆಂಚರ್ ಅಸತ್ ವೆರಿ ಗುಡ್ ಅನ್ಕೊಂಡಿ ನಾನ್ ಲೆಫ್ಟ್ ಹ್ಯಾಂಡ್ ಬರೋನ್ ತೈನ್ ಸರ್ ಅಸ ಲೆಫ್ಟ್ ಹ್ಯಾಂಡ್ ಬರೋನ್ ರೈಟ್ ಬ್ರೈನ್ ಯೂಸ್ ಕರ್ತಾ ದೇ ಆರ್ ವೆರಿ ಕ್ರಿಯೇಟಿವ್ ಬರಾಕ್ ಒಬಾಮಾ ಲೆಫ್ಟ್ ಹ್ಯಾಂಡ್ ಮದರ್ ತೆರೇಸ್ ಲೆಫ್ಟ್ ಹ್ಯಾಂಡ್ ತೆಂಡೂಲ್ಕರ್ ಲೆಫ್ಟ್ ಹ್ಯಾಂಡ್ ಅಮಿತಾಬ್ ಬಚ್ಚನ್ ಲೆಫ್ಟ್ ಹ್ಯಾಂಡ್ ಬಿಲ್ ಕ್ಲಿಂಟನ್ ಲೆಫ್ಟ್ ಹ್ಯಾಂಡ್ ಅಡಲ್ಫ್ ಹಿಟ್ಲರಿ ಲೆಫ್ಟ್ ಹ್ಯಾಂಡ್ ದಿ ಕ್ರಿಯೇಟಿವ್ ಥಿಂಕಿಂಗ್ ಅಸ್ತ ಸೊ ರೈಟ್ ಹ್ಯಾಂಡ್ ಅಚ್ಚೆ ಮಜತ್ ಜೊಬ್ರಿ ಅಲ್ಲೇ ಕ್ಯಾಸೆಟ್ ರೆಕಾರ್ಡ್ ಒಬ್ರಿ ಅಮಿ ವಸ್ತಾವ್ ಇಸ್ಕಲ್ ದೋಸೋನು ಒಮಿಟ್ ಕರ್ತಾವ್ ಫೆಲ್ಸಿ ಟೀಚರ್ ತೋಲಿ ತುಮಿ ಒಮಿಟ್ ಕೆಲ್ಲಾನ್ ಕಿಂಚಂ ಬರೆಯ ಕಿಂಚಂ ಬರೆಯ ನಮ್ಮನ್ನು ಮಾರ್ಕ್ ದಿತ್ತ ತಿತ್ಲೆನ್ಸ್ ಇಟ್ಸ್ ಎ ಬಾಯ್ ಹ್ಯಾಟ್ ಮೆಥಡ್ಸ್ ಅಲ್ಲ ಆಜ್ ಅಮಿ ತಂದುದವನ್ ಬಾಯ್ ಹ್ಯಾಟ್ ಮೆಥಡ್ ಅವನು ಬೈರೇವನು ಸ್ವಂತ ಕಿತೈ ಕಿತೈನ್ಸ್ ಚೀಟ್ ಕೀಟ್ ಕಾಯಿ ನಸ್ತನ ಉಲ್ಲೋಂಗ್ ಶಿಕಜೆ ಚಾರ್ ಸೂಪ್ ಸಂಗಜೆ

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಸುತ್ತಮುತ್ತ ಈ ಪದ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳನ್ನು ತಿಳಿಯಲು ಅವಕಾಶ ಮಾಡಿಕೊಡುತ್ತೆ. ಅಂದಾಗೆ ಶಾಲೆಯ ಅಂಗಳದಲ್ಲಿ ಒಂದು ಹೂದೋಟವಿತ್ತು. ಆ ಹೂದೋಟದಲ್ಲಿ ಹಲವಾರು ಹೂಗಳ ಗಿಡಗಳಿದ್ದವು. ಆ ಗಿಡಗಳಲ್ಲಿ ಪ್ರತಿನಿತ್ಯ ಮಕರಂದವನ್ನು ಹೀರಲು ಚಿಟ್ಟೆಗಳು, ದುಂಬಿಗಳು, ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಪಾತರಗಿತ್ತಿಗಳು ಬರುತ್ತಿದ್ದವು. ಚಿಟ್ಟೆಗಳ ಲೋಕ ವಿಸ್ಮಯದಿಂದ ಕೂಡಿದೆ. ಇದು ನಮ್ಮ ಬದುಕಲ್ಲಿ ಹಲವಾರು ಹೊಸತನಗಳನ್ನು ಕಲಿಸುತ್ತೆ. ಚಿಟ್ಟೆಗಳೊಂದಿಗಿನ ಪಯಣ ನಮಗೆ ಯಾವ ಸಸ್ಯ ಎಲ್ಲಿದೆ ಎಂದು ತಿಳಿಯಲು ಅನುಕೂಲ ಮಾಡಿಕೊಡುತ್ತೆ. ಅಂದಾಗೆ ಸ್ನೇಹಿತರೆ, ಇವನು ಯಾಕೆ ಈ ದಿನ ಚಿಟ್ಟೆಗಳ ಕುರಿತು ಮಾತನಾಡ್ತಾನೆ ಎಂಬ ಸಂಶಯ ನಿಮ್ಮಲ್ಲಿ ಮೂಡಿರಬಹುದು. ಅಂದಾಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚಿಟ್ಟೆಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. ಪ್ರಕೃತಿಯೊಂದಿಗೆ ಬೆಸೆದುಕೊಂಡಂತಹ ಜೀವಿಗಳಲ್ಲಿ ಚಿಟ್ಟೆ ಕೂಡ ಒಂದು. ಈ ದಿನದ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ.

0: ಚಿಟ್ಟೆಗಳನ್ನು ಹುಡುಕುತ್ತಾ ಮೂಡುಬಿದ್ರೆಯ ಮಾರ್ಗವಾಗಿ ಕಾರ್ಕಳದ ಕಡೆಗೆ ನಮ್ಮ ಪಯಣವನ್ನು ನಾವು ಆರಂಭಿಸಿದೆವು. ಕಾರ್ಕಳ ಮತ್ತು ಮೂಡುಬಿದ್ರೆಯ ನಡುವಲ್ಲಿ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ತಲುಪಿದಾಗ ಇಲ್ಲಿ ಸಮ್ಮಿಲನ್ ಶೆಟ್ಟಿಸ್ ಬಟರ್ಫ್ಲೈ ಪಾರ್ಕ್ ಇದೆ. ಈ 7.35 ಎಕರೆ ಪ್ರದೇಶದಲ್ಲಿ ಸಸ್ಯ ಸಂಕುಲಕ್ಕೆ, ಅದೇ ರೀತಿ ಪ್ರಾಣಿ ವರ್ಗಕ್ಕೆ ಅಪಾರವಾದ ಸ್ಥಾನಮಾನವನ್ನು ನೀಡಲಾಗಿದೆ. ಈ ಪ್ರಕೃತಿಯಲ್ಲಿರುವ ಸಸ್ಯಗಳೊಂದಿಗೆ, ಪ್ರಾಣಿಗಳೊಂದಿಗೆ, ಜಲಚರಗಳೊಂದಿಗೆ ಮತ್ತು ಇತರ ಜೀವಿಗಳೊಂದಿಗೆ ಮಾನವ ತನ್ನದೇ ಆದ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ಕಣ್ಣಿಗೆ ಕಾಣುವ ಮತ್ತು ಕಣ್ಣಿಗೆ ಕಾಣದ ಜೀವಿಗಳು ಪ್ರಕೃತಿಯ ಅಭಿವೃದ್ಧಿಗೆ, ಮಾನವನ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿವೆ. ಈ ಬಟರ್ಫ್ಲೈ ಪಾರ್ಕಲ್ಲಿ ನಾವಂತೂ ಬೇರೆ ಬೇರೆ ಜಾತಿಯ ಚಿಟ್ಟೆಗಳನ್ನು ನೋಡಬಹುದು. ಚಿಟ್ಟೆಗಳನ್ನು ನೋಡಬೇಕಾದರೆ ಇದೊಂದು ಮೃಗಾಲಯ ಅಲ್ಲ. ಚಿಟ್ಟೆಗಳ ಪಾರ್ಕ್ನಲ್ಲಿ ಚಿಟ್ಟೆಗಳನ್ನು ಬಂಧಿಸಿ ಇಡುವುದಿಲ್ಲ. ಇಲ್ಲಿ ಹಲವಾರು ಪ್ರಭೇದದ ಮರಗಿಡಗಳಿವೆ. ಸೊ ಆ ಮರಗಿಡಗಳನ್ನು ಹುಡುಕಿಕೊಂಡು ಪಶ್ಚಿಮ ಘಟ್ಟ ವ್ಯಾಪ್ತಿಯ, ಅದೇ ರೀತಿ ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಬರುವಂತಹ ಚಿಟ್ಟೆಗಳು ಇಲ್ಲಿ ಮಕರಂದವನ್ನು ಹೀರಲು, ಸಂತಾನೋತ್ಪತ್ತಿ ಮಾಡಲು ಮರಗಳನ್ನು ಅರಸಿ ಜೀವ ವೈವಿಧ್ಯಕ್ಕೆ ಮತ್ತು ಜೀವ ಸಂಕುಲಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತವೆ. ಈ ಎಲ್ಲದರ ಕುರಿತು ನಮಗೆ ತಿಳಿದಿದ್ದು ಇಷ್ಟೇ. ಆದರೆ ಈ ವಿಚಾರದ ಕುರಿತು ಸಾಕಷ್ಟು ಅಧ್ಯಯನ ಮಾಡಿರುವ ಮತ್ತು ಚಿಟ್ಟೆಗಳ ವಿಚಾರದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವ ಶ್ರೀ ಸಮ್ಮಿಲನ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಈ ದಿನದ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಅವರು ಚಿಟ್ಟೆಗಳ ವಿಸ್ಮಯ ಲೋಕದ ಕುರಿತು, ಈ ಬಟರ್ಫ್ಲೈ ಪಾರ್ಕಿನ ಕುರಿತು ನಮಗೆ ಮಾಹಿತಿಯನ್ನು ನೀಡುತ್ತಾರೆ. ಬನ್ನಿ ನಾವೆಲ್ಲರೂ ಕಿವಿಯಾಗೋಣ. ಚಿಟ್ಟೆಗಳು ಈ ಕುರಿತು ಸಾಕಷ್ಟು ಹಾಡುಗಳನ್ನು ನಾವು ಕೇಳಿದ್ದೇವೆ. ಪಾತರಗಿತ್ತಿ, ಬಟರ್ಫ್ಲೈ, ಪಿಸೋಳೆ, ಚಿಟ್ಟೆ, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ಒಂದು ಚಿಟ್ಟೆಗಳು ಪ್ರಕೃತಿಯಲ್ಲಿ ತನ್ನದೇ ಆದ ಕೆಲಸವನ್ನು ಮಾಡುತ್ತವೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಆಧುನಿಕತೆಯ ಒಂದು ಭರದಿಂದ, ನಗರೀಕರಣದ ಒಂದು ಒತ್ತಡದಿಂದ, ಅದೇ ರೀತಿ ಮನುಷ್ಯನು ಪ್ರಕೃತಿಯ ಮೇಲೆ ಎಸೆದಂತಹ ಅಥವಾ ಮಾಡಿದಂತಹ ಘನಘೋರ ಕೃತ್ಯಗಳಿಂದ ಈ ಪುಟ್ಟ ಜೀವಿ ನಮ್ಮಿಂದ ಕಣ್ಮರೆಯಾಗಿ ಬೇರೆ ಬೇರೆ ಕಡೆಗೆ ಪಲಾಯನ ಮಾಡಿದೆ. ಕೇವಲ ಚಿಟ್ಟೆಗಳು ಮಾತ್ರ ಅಲ್ಲ ಸ್ನೇಹಿತರೆ, ನಾವು ನೋಡಿರಬಹುದು ಗುಬ್ಬಚ್ಚಿಗಳು ಕೂಡ ಮೊಬೈಲ್ ಟವರ್ಗಳ ಹಾವಳಿಯಿಂದ ನಮ್ಮಿಂದ ದೂರವಾಗಿವೆ. ಆದರೆ ಈ ವಾರದ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾವಂತೂ ಜೈನ ಕಾಶಿ ಮೂಡುಬಿದ್ರೆಗೆ ಬಂದಿದ್ದೇವೆ. ಮೂಡುಬಿದ್ರೆಯಿಂದ ಸರಿಸುಮಾರು 7-8 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಬೆಳ್ವ ಎಂಬ ಊರು ಸಿಗುತ್ತೆ. ಈ ಬೆಳ್ವ ಎಂಬ ಊರಲ್ಲಿ ಒಂದು ಬಟರ್ಫ್ಲೈ ಅಥವಾ ಚಿಟ್ಟೆಗಳ ಪಾರ್ಕ್ ಇದೆ. ಇದನ್ನು ನೋಡಿಕೊಳ್ಳುವಂತಹ ಅಥವಾ ಈ ಒಂದು ಚಿಟ್ಟೆಗಳ ಸಂರಕ್ಷಣೆ ಆಗಿರ್ಬೋದು, ಚಿಟ್ಟೆಗಳಿಂದ ಪ್ರಕೃತಿಗೆ ಹೇಗೆ ಕೊಡುಗೆ ಇದೆ ಅಥವಾ ಚಿಟ್ಟೆಗಳ ಒಂದು ಮಹತ್ವ ಯಾವ ರೀತಿದು ಅರಿತು ಅದಕ್ಕಾಗಿಯೇ ಒಂದು ಪಾರ್ಕನ್ನು ನಿರ್ಮಿಸಿದಂಥ ನಿರ್ಮಾತರು ನಮ್ಮ ಜೊತೆಗಿದ್ದಾರೆ. ಸೊ ಇವರ ಜೊತೆ ಮಾತಾಡಿ ಮೂಡುಬಿದ್ರೆಯ ಈ ಬಟರ್ಫ್ಲೈ ಪಾರ್ಕ್ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ನಮ್ಮೊಂದಿಗೆ ಇವತ್ತಿನ ದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಾರೆ ಶ್ರೀ ಸಮ್ಮಿಲನ್ ಶೆಟ್ಟಿ. ಇವರು ಚಿಟ್ಟೆಗಳ ಕುರಿತು, ಪ್ರಕೃತಿಯ ಕುರಿತು ಆಸಕ್ತಿ ಉಳ್ಳಂಥ ವ್ಯಕ್ತಿಯಾಗಿದ್ದಾರೆ. ಸೊ ನಗುಮುಖದ ವ್ಯಕ್ತಿತ್ವ, ಅದೇ ರೀತಿ ಪ್ರಕೃತಿಯೊಂದಿಗೆ ಅವರ ಅವಿನಾಭಾವ ಸಂಬಂಧ ಹೊಂದಿದ್ದು, ವಿಶೇಷವಾಗಿ ಪ್ರಕೃತಿಯಲ್ಲಿರುವಂಥ ಪುಟ್ಟ ಪುಟ್ಟ ಜೀವಿಗಳ ಕುರಿತು ಅವರು ವಿಶೇಷ ಕಾಳಜಿ ವಹಿಸ್ತಾರೆ. ಶ್ರೀಯುತ ಸಮ್ಮಿಲನ್ ಶೆಟ್ಟಿ ಅವರೇ, ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ.
1: ನಮಸ್ತೆ.
0: ಹೇಳಿ ಸರ್, ಪ್ರಪ್ರಥಮವಾಗಿ ಚಿಟ್ಟೆ ನಮಗೆ ಕಣ್ಣಿಗೆ ಒಂದು ಮುದವನ್ನು ನೀಡುವಂಥ ಜೀವಿ. ಚಿಕ್ಕಂದಿನಲ್ಲಿ ನಾವು ಅದನ್ನು ಹಿಡಿದು ಅದನ್ನು ಕೈಯಲ್ಲಿ ಸ್ಪರ್ಶಿಸಿ ಕಟ್ಟಿಹಾಕುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ. ಆದರೆ ನೀವು ಈಗ ಅದೇ ಚಿಟ್ಟೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ, ಆ ಚಿಟ್ಟೆಗಳ ಬಗ್ಗೆ ಜಾಗೃತಿಯನ್ನು ತರ್ತಾ ಇದ್ದೀರಾ, ಈ ಕುರಿತು ನಿಮ್ಮಲ್ಲಿ ಯಾವಾಗ ಒಂದು ಅರಿವು ಮೂಡಿತು, ಚಿಟ್ಟೆಗಳ ಸಂರಕ್ಷಣೆ ಕೂಡ ನಮ್ಮ ಹೊಣೆ, ಈ ಕುರಿತು ನೀವು ಯಾವಾಗ ಕಾರ್ಯಪ್ರವೃತ್ತರಾದ್ರೆ ಹೇಳ್ಬೋದಾ ಸರ್?
1: ನಾನು BSc ಮಾಡ್ತಾ ಇರುವಾಗ ಆಳ್ವಾಸ್ ಕಾಲೇಜಿನಲ್ಲಿ ನನಗೆ ಸ್ಟಡಿ ಆಫ್ ಲೋಕಲ್ ಬಟರ್ಫ್ಲೈಸ್ ಅಂತ ಒಂದು ಪ್ರೊಜೆಕ್ಟ್ ಕೊಟ್ಟರು. ಸೊ ಅದರಿಂದ ನನಗೆ ಬಟರ್ಫ್ಲೈಸಲ್ಲಿ ಇಂಟ್ರೆಸ್ಟ್ ಡೆವಲಪ್ ಆಗಿರುವಂಥದ್ದು. ಮತ್ತು ನಾನು ಐಡೆಂಟಿಫಿಕೇಷನ್ ಪರ್ಪಸ್ಗೆ ಒಂದು ಬುಕ್ ಪರ್ಚೇಸ್ ಮಾಡಿದ್ದೆ, ಬುಕ್ ಆಫ್ ಇಂಡಿಯನ್ ಬಟರ್ಫ್ಲೈಸ್, ಭಾರತದ ಚಿಟ್ಟೆ ಮನುಷ್ಯ ಎಂದು ಖ್ಯಾತಿಯಾಗಿರುವಂತಹ ಐಸಾಕ್ ಕೆಮಿಕರ್ ಅವರ ಪುಸ್ತಕ. ಸೊ ಅದರಲ್ಲಿ ಅವರು ಚಿಟ್ಟೆ ಸಂರಕ್ಷಣೆ ಬಗ್ಗೆ ಹೇಳಿದ್ದಾರೆ. ಸೊ ಅದರಿಂದ ಇನ್ಸ್ಪೈರ್ ಆಗಿ ನಾನು ಸ್ಟಾರ್ಟ್ ಮಾಡಿರುವಂಥದ್ದು 2011 ಇಸವಿಯಲ್ಲಿ ಕೆಲವೊಂದು ಹೋಸ್ಟ್ ಪ್ಲಾಂಟ್ಸ್ಗಳು, ನೆಕ್ಟ್ ಪ್ಲಾಂಟ್ಸ್ಗಳು ಬಟರ್ಫ್ಲೈಸ್ ಒಂದು ರೀಜನಲ್ಲಿ ಸರ್ವೈವ್ ಆಗಬೇಕಾದ್ರೆ ಅವುಗಳಿಗೆ ಒಂದು ಹೋಸ್ಟ್ ಪ್ಲಾಂಟಿನ ಅಗತ್ಯ ಇರ್ತದೆ, ಅಂದರೆ ಅವುಗಳ ಕ್ಯಾಟರ್ಪಿಲ್ಲರ್ಗಳು ಅದರ ಮೇಲೆ ಫೀಡಿಂಗ್ ಮಾಡಿ ಬದುಕುವಂಥದ್ದು, ಮತ್ತೊಂದು ನೆಕ್ಟ ಪ್ಲಾಂಟ್ಸಿನ ಅಗತ್ಯ ಇರುವಂಥದ್ದು. ಸೊ ಹೆಚ್ಚಿನವು ಅಡಲ್ಟ್ ಬಟರ್ಫ್ಲೈಸ್ ಏನು ಹೇಳ್ತೇವೋ ಅವುಗಳು ಈ ಮಕರಂದದ ಗಿಡದ ಮೇಲೆ ಬರುವಂಥದ್ದು, ನೆಕ್ಟ ಪ್ಲಾಂಟ್ಸ್ ಮೇಲೆ ಬರುವಂಥದ್ದು. ಸೊ ಇದನ್ನು ನಾವು ಒಂದು ಚಿಕ್ಕ ಜಾಗದಲ್ಲಿ ಮಾಡಿದಾಗ ಅಲ್ಲಿ ಸಾಮಾನ್ಯವಾಗಿ ಚಿಟ್ಟೆಗಳು ಬರುವಂಥದ್ದು ನೋಡಿದ್ದೇವೆ. ಹಾಗೆ ನಮ್ಮ ಒಂದು ಏನು 7.35 acres ಏರಿಯಾ ಇದೆ ಅಲ್ಲ, ಅದರಲ್ಲಿ 4 acres ಸೆಕೆಂಡ್ರಿ ಫಾರೆಸ್ಟ್ ಇದೆ. ಅಂದರೆ ಹೆಚ್ಚಿನವು ಮರಗಳು ಅದರಲ್ಲಿ ಕರ್ಮರದ ಕರಿಬೋಗಿಯ ಮರಗಳು, ತುಳುವಲ್ಲಿ ಕರ್ಮರ ಅಂತ ಹೇಳ್ತೇವೆ. ಸೊ ಇದು ಕೂಡ ಇದೆ. ಮತ್ತು ಉಳಿದ ಲ್ಯಾಂಡಲ್ಲಿ ಕೂಡ ನಾವು ಬಟರ್ಫ್ಲೈಸ್ಗೆ ಬೇಕಾದಂಥ ಹೋಸ್ಟ್ ಪ್ಲಾಂಟ್ಸನ್ನು ಹಾಕಿದ್ದೇವೆ. ಮತ್ತು ನಾರ್ಮಲ್ ಆಗಿ ಏನು ನ್ಯಾಚುರಲ್ ಆಗಿ ಬೆಳೀತದೆ ಅದನ್ನು ನಾವು ಕನ್ಸರ್ವ್ ಮಾಡಿದರೆ ಅದರಷ್ಟಕ್ಕೆ ಬಟರ್ಫ್ಲೈ ಪಾಪ್ಯುಲೇಷನ್ ಸಸ್ಟೈನ್ ಆಗ್ತದೆ. ಸೊ ನಾವು ಜಾಸ್ತಿ ಏನು ಇಂಟರ್ವೀನ್ ಆಗಬೇಕಂತ ಇಲ್ಲ. ಏನು ನಮ್ಮ ಒಂದು ನೇಟಿವ್ ಅಲ್ಲಿ ನೇಟಿವ್ ಪ್ಲಾಂಟ್ಸ್ ಏನು ಹೇಳ್ತೇವೋ ಅದನ್ನು ನಾವು ಹಾಗೆ ಬಿಟ್ಟರೆ ಅಲ್ಲಿ ಬಟರ್ಫ್ಲೈಸ್ಗಳು ಸಸ್ಟೈನ್ ಆಗ್ತದೆ. ಸೊ ಹಾಗೆ ಸ್ಟಾರ್ಟ್ ಮಾಡಿ ನಾವು ಸಾಧಾರಣ 7.35 acres ಲ್ಯಾಂಡ್ ಅನ್ನು ಬಟರ್ಫ್ಲೈಸ್ಗೋಸ್ಕರ ಈಗ ಡೆಡಿಕೇಟ್ ಮಾಡಿದ್ದೇವೆ.
0: ಓಕೆ, ಸೊ 7.35 acres ಲ್ಯಾಂಡ್ ಅನ್ನು ನೀವು ಬಟರ್ಫ್ಲೈ ಅಥವಾ ಚಿತ್ತೆಗಳಿಗೋಸ್ಕರ ಮೀಸಲಾಗಿಟ್ಟಿದ್ದೀರಿ. ಸೊ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಆರಂಭಿಸಿದ್ರಿ. ನಾವು ರೇಷ್ಮೆ ಹುಳಗಳನ್ನು ಸಾಕಬೇಕಾದ್ರೆ ಅದರ ಲಾರ್ವವನ್ನು ತಂದು ಅಥವಾ ರೇಷ್ಮೆಗಳ ಬಗ್ಗೆ ಒಂದು ತಂದು ಸಾಕಬೇಕಾಗ್ತದೆ. ಬಟರ್ಫ್ಲೈ ಆಗೇನಾ ಅಥವಾ ಪ್ರಕೃತಿದಾಯಕವಾದದ್ದು?
1: ನೋಡಿ, ಇದು ಬಟರ್ಫ್ಲೈಸ್ ಅನ್ನು ನೀವು ಕಲೆಕ್ಟ್ ಮಾಡಿ ಸಾಕುವಂಗೆ ಇಲ್ಲ, ಮತ್ತೆ

0: ಅಲ್ಲಿ ಏನು ಮರಗಿಡಗಳು ಬೆಳಿತೇವೆ ಅದನ್ನು ಸಂರಕ್ಷಣೆ ಮಾಡೋದ್ರಿಂದ ಮತ್ತೆ ನಮ್ಮ ರೀಜನ್ಗೆ ಸಂಬಂಧಪಟ್ಟದ್ದೇ ಮರಗಿಡಗಳನ್ನು ನಾವು ಬೆಳೆಸೋದ್ರಿಂದ ಕೂಡ ಚಿಟ್ಟೆ ಸಂರಕ್ಷಣೆ ಮಾಡಬಹುದು. ಬಟ್ ಅದನ್ನು ಕಲೆಕ್ಟ್ ಮಾಡುವ ಹಂಗೆ ಇಲ್ಲ ಬಟರ್ಫ್ಲೈಸ್ ಅನ್ನು.
1: ಓಕೆ, ಸೊ ಯಾವೆಲ್ಲ ವೆರೈಟಿಯ ಬಟರ್ಫ್ಲೈಗಳಿವೆ ಚಿಟ್ಟೆಗಳನ್ನು ನೋಡಬಹುದು?
0: ಸೊ ಈ ಬಟರ್ಫ್ಲೈ ಪಾರ್ಕ್ ಅಲ್ಲಿ ನಾವು ಇಷ್ಟರವರೆಗೆ 153 ಪ್ರಭೇದದ ಚಿಟ್ಟೆಗಳನ್ನು ರೆಕಾರ್ಡ್ ಮಾಡಿದ್ದೇವೆ. ಪಶ್ಚಿಮ ಘಟ್ಟದಲ್ಲಿ ಸಾಧಾರಣ 339 ಪ್ರಭೇದಗಳಿವೆ. ಈ ಒಂದು ಪ್ರದೇಶ ಇದೊಂದು ವೆಸ್ಟರ್ನ್ ಘಾಟ್ಸಿನ ಫುಟ್ಹಿಲ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ಕೋಸ್ಟಲ್ ಸ್ಟ್ರಿಪ್ಪಿನ ನಡುವಲ್ಲಿ ಇರುವಂಥದ್ದು. ಸೊ ಇಲ್ಲಿ ಜಾಸ್ತಿಯಾಗಿ ಸೆಕೆಂಡ್ರಿ ಫಾರೆಸ್ಟ್ಗಳಿವೆ, ಕರ್ಮರದ ಕರಿಬೋಗಿಯ ಮರಗಳು ಜಾಸ್ತಿ ಇರುವಂಥದ್ದು. ಸೊ ಇಲ್ಲಿ ಬಟರ್ಫ್ಲೈಸ್ಗಳು ಬ್ರೀಡ್ ಮಾಡಲಿಕ್ಕೆ ಬರ್ತವೆ. ಸಾಮಾನ್ಯವಾಗಿ ಪ್ರೀ ಮಾನ್ಸೂನ್ ಶವರ್ಸ್ ಬಿದ್ದಾಗ ಬಟರ್ಫ್ಲೈಸ್ಗಳು ವಲಸೆ ಹೋಗುವಂಥದ್ದು ನಾವು ನೋಡ್ತೇವೆ. ಕೆಲವೊಂದು ಬಟರ್ಫ್ಲೈಸ್ ಅವುಗಳು ಡೆಕ್ಕನ್ ಪ್ಲ್ಯಾಟೋ ಪ್ಲೇನ್ಸ್ಗೆ ಹೋಗಿಬಿಟ್ಟು ಈಸ್ಟರ್ನ್ ಘಾಟ್ಸ್ ಹೋಗ್ಬೋದು. ಬಟ್ ಕೆಲವೊಂದು ಬಟರ್ಫ್ಲೈಸ್ ಫುಟ್ಹಿಲ್ಸ್ಗೆ ಇಲ್ಲದ್ರೆ ವೆಸ್ಟರ್ನ್ ಘಾಟ್ಸ್ ಕೋಸ್ಟಲ್ ಸ್ಟ್ರಿಪ್ಪಲ್ಲಿ ಬಂದು ಬ್ರೀಡ್ ಮಾಡುವಂಥದ್ದು ನೋಡ್ತೇವೆ. ಇದು ಸೌತ್ ವೆಸ್ಟ್ ಮಾನ್ಸೂನ್ ಎಸ್ಕೇಪ್ ಆಗಲಿಕ್ಕೋಸ್ಕರ ಬರುವಂಥದ್ದು. ಯಾಕಂದರೆ ಕೋರ್ ವೆಸ್ಟರ್ನ್ ಘಾಟ್ಸಲ್ಲಿ ಕಂಟಿನ್ಯೂಸ್ ಮಳೆ ಇರುವ ಕಾರಣ ಬಟರ್ಫ್ಲೈಸ್ಗಳು ಜಾಸ್ತಿ ಆ್ಯಕ್ಟಿವ್ ಇರಲಿಕ್ಕೆ ಆಗುವುದಿಲ್ಲ. ಬಟರ್ಫ್ಲೈಸ್ಗೆ ಸ್ವಲ್ಪ ಹ್ಯೂಮಿಡ್ ವೆದರ್ ಬೇಕಾಗ್ತದೆ. ಸೊ ಇಲ್ಲಿ ನಾವು ಜಾಸ್ತಿ ಬಟರ್ಫ್ಲೈಸ್ ಯಾವುದೆಲ್ಲ ನೋಡ್ತೇವೆ ಅಂದರೆ ಕೆಲವು ರಿಮಾರ್ಕೆಬಲ್ ಇಲ್ಲದ್ರೆ ನೋಟಿಸಬಲ್ ಸ್ಪೀಸೀಸ್ ಹೇಳುವುದಾದರೆ ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ನಮ್ಮ ಪಶ್ಚಿಮಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ಚಿಟ್ಟೆ. ಗಾಮಟೆ ಮರದಲ್ಲಿ ಮೊಟ್ಟೆ ಇಡ್ತದೆ, ತುಳುವಲ್ಲಿ ಕಾವಂಟೆ ಅಂತ ಹೇಳ್ತೇವೆ. ಅದೇ ತಮಿಳ್ ಲೇಸ್ವಿಂಗ್ ಅಂತ ಒಂದು ಬಟರ್ಫ್ಲೈ ಇದೆ, ಪಶ್ಚಿಮಘಟ್ಟಕ್ಕೆ ಸೀಮಿತವಾಗಿರುವಂಥದ್ದು. ಸದನ್ ಬರ್ಡ್ವಿಂಗ್ ಎನ್ನುವ ಚಿಟ್ಟೆ ಕರ್ನಾಟಕದ ರಾಜ್ಯ ಚಿಟ್ಟೆ, ಇದು ಈಶ್ವರ ಬಳ್ಳಿಯಲ್ಲಿ ಮೊಟ್ಟೆ ಇಡ್ತದೆ. ಇದು ಕೂಡ ಸಾಮಾನ್ಯವಾಗಿ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಕ್ಲಿಪ್ಪರ್ ಎನ್ನುವ ಬಟರ್ಫ್ಲೈ ಇಲ್ಲದ್ರೆ ಆಟಮ್ ಲೀಫ್ ಆಗಿರಲಿ, ಗ್ರಾಸ್ ಸೆಲ್ಲೋಸ್ಗಳಾಗಿರಲಿ, ತುಂಬ ಸಾಮಾನ್ಯವಾಗಿ ನಮಗೆ ನೋಡಲಿಕ್ಕೆ ಸಿಗುವಂಥ ಚಿಟ್ಟೆ. ತೊಜಂಕ್ ಅಂತ ಹೇಳಿದೆ ತುಳುವಲ್ಲಿ, ಸೆನ್ನಾಟೋರ ಇದರಲ್ಲಿ ಬ್ರೀಡ್ ಮಾಡ್ತದೆ. ಸೊ ಹೀಗೆ ಬಟರ್ಫ್ಲೈಸ್ಗಳು ದಿವಸಕ್ಕೆ ಯಾವ ಮಂತಲ್ಲಿ ನೀವು ಬರ್ತೀರ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಜೂನಿಂದ ಸೀಸನ್ ಸ್ಟಾರ್ಟ್ ಆದರೆ ಸಾಧಾರಣ ನವಂಬರ್ ತನಕ ಬಟರ್ಫ್ಲೈದು ಸೀಸನ್ ಇರುವಂಥದ್ದು. ಆಗಸ್ಟ್ ಸೆಪ್ಟೆಂಬರಲ್ಲಿ ಅದು ಪೀಕ್ ಟೈಮ್, ಸಾಧಾರಣ 60-70 ಪ್ರಭೇದಗಳನ್ನು ಒಂದು ದಿವಸದಲ್ಲಿ ನೋಡ್ಬೋದು. ಬಟ್ ಬೇರೆ ಟೈಮಲ್ಲಿ ಕೂಡ ಈಗ ಜೂನಲ್ಲಿ ಎಲ್ಲ ಬಂದರೆ ಸಾಧಾರಣ 15 ಪ್ರಭೇದದಿಂದ 20 ಪ್ರಭೇದವರೆಗೆ ನೋಡ್ಬೋದು. ಸೊ ಅದಕ್ಕೆ ಕೂಡ ಕಂಡೀಷನ್ಸ್ ಎಲ್ಲ ಫೇವರೇಬಲ್ ಇರಬೇಕಾಗ್ತದೆ. ಅಂದರೆ ಲೈಟ್ ಜಾಸ್ತಿ ಇದ್ದರೆ ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ಬೋದು. ಅಂದರೆ ಈಗ ತುಂಬ ಮೋಡ ಆಗಿದ್ರೆ, ಲೈಟ್ ಇರದಿದ್ರೆ ಆಗ ಬಟರ್ಫ್ಲೈ ಆಕ್ಟಿವಿಟಿ ಡ್ರಾಪ್ ಆಗ್ತದೆ.
1: ಬಟರ್ಫ್ಲೈಸ್ಗಳು ಅಥವಾ ಚಿಟ್ಟೆಗಳು ನಿಮ್ಮ ಒಂದು ಈ ಪ್ರದೇಶಕ್ಕೆ ಭೇಟಿ ನೀಡ್ತವೆ. ಸೊ ಈ ಒಂದು ನಿಮ್ಮ ಬಟರ್ಫ್ಲೈ ಪಾರ್ಕಿಗೆ ಬರಲಿಕ್ಕೆ ಏನಾದರೂ ರೂಪುರೇಷೆಗಳಿವೆಯಾ, ನಿಯಮಗಳಿವೆಯಾ? ಸೊ ಹೇಳಿ ಸರ್, ಇಲ್ಲಿ ಬಟರ್ಫ್ಲೈ ಪಾರ್ಕ್ನ ರೀತಿ ನಿಯಮಗಳು.
0: ಮೊದಲನೆಯದಾಗಿ ಬಟರ್ಫ್ಲೈಸ್ನ ನೋಡಲಿಕ್ಕೆ ಬರುವವರು, ಅದರ ಬಗ್ಗೆ ಕಲೀಲಿಕ್ಕೆ ಬರುವವರು ಇನ್ಫಾರ್ಮ್ ಮಾಡಬೇಕು, ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಬುಕ್ ಮಾಡಿ ಬರಬೇಕು. ಮತ್ತು ಇನ್ನೊಂದೇನೆಂದರೆ, ಫೋಟೋಗ್ರಫಿ ಎಲ್ಲವೂ ಮಾಡ್ತೇವೆ ನಾವು, ಮಾಡೋದಿಲ್ಲ ಅಂತಲ್ಲ, ಬಟ್ ಫ್ಲ್ಯಾಶ್ ಯೂಸ್ ಎಲೌಡ್ ಇಲ್ಲ. ಕೆಲವರು ಹಾರ್ಶ್ ಫ್ಲ್ಯಾಶನ್ನು ಯೂಸ್ ಮಾಡುವ, ಅದಕ್ಕೋಸ್ಕರ ನಾವು ಫ್ಲ್ಯಾಶನ್ನು ಯೂಸ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಕೊಡಲಿಲ್ಲ. ಅದಕ್ಕೋಸ್ಕರ ಮೊದಲೆಲ್ಲ ಯೂಸ್ ಮಾಡ್ತಿದ್ರು, ಬಟ್ ನಾವೊಂದು 2-3 ಇಯರ್ಸಿಂದ ಅದನ್ನು ಯೂಸ್ ಮಾಡಲಿಕ್ಕೆ ಎಲೌ ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ಬರುವವರು ಏನು ಉದ್ದೇಶ ಇಟ್ಟು ಬರಬೇಕಂದ್ರೆ, ಅವರು ಕೂಡ ನಾನು ಬಟರ್ಫ್ಲೈ ಬಗ್ಗೆ ಕಲಿತೇನೆ ಅನ್ನೋ ಉದ್ದೇಶದಿಂದ ಬೇಸಿಕ್ಸ್ ಹೇಳಿಕೊಡುವಂಥದ್ದು. ಇಲ್ಲಿ ನಾವು ಬಟರ್ಫ್ಲೈಯ ಬಿಹೇವಿಯರ್ ಆಗಿರಲಿ, ಅದರ ಜೀವನ ಶೈಲಿ ಆಗಿರಲಿ, ಯಾವೆಲ್ಲ ಬಟರ್ಫ್ಲೈ ಯಾವೆಲ್ಲ ಮರಗಿಡಗಳನ್ನು ಮೇಲೆ ಬ್ರೀಡ್ ಮಾಡ್ತದೆ, ಸೊ ಅದರ ಇಂಪಾರ್ಟೆನ್ಸ್ ಕಲಿಯುವಂಥದ್ದು, ಬಿಹೇವಿಯರ್ ಕಲಿಯುವಂಥದ್ದು. ಸೊ ಇದರಲ್ಲಿ ಇಂಟ್ರೆಸ್ಟ್ ಇರುವವರು ಖಂಡಿತವಾಗಿ ಬರಬಹುದು. ಸೊ ಬಟರ್ಫ್ಲೈಯನ್ನು ನೋಡುವ ರೀತಿ ಚೇಂಜ್ ಆಗ್ಬೋದು. ನೀವು ನಮ್ಮ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದ ನಂತರ ನೀವು ಬಟರ್ಫ್ಲೈಯನ್ನು ನೋಡುವ ರೀತಿ ಚೇಂಜ್ ಆಗ್ಬೋದು.
1: ಸೊ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರಿ ಸರ್, ಯಾವೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತೀರಾ?
0: ಮಕ್ಕಳಿಗೆ ಈಗ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ, ಒಂದು 2 ಗಂಟೆದು ಸೆಷನ್ ಮಾಡ್ತೇವೆ. ಅದರಲ್ಲಿ ಗೈಡೆಡ್ ಫೀಲ್ಡ್ ಟೂರ್ ಇರುತ್ತದೆ ಅವರಿಗೆ, ಅದರ ಬಿಹೇವಿಯರ್ ಏನಿರ್ತದೆ ಫೀಲ್ಡಲ್ಲಿ ಬಟರ್ಫ್ಲೈಸ್, ಅದರ ಬಗ್ಗೆ ಕಲಿಯುವಂಥದ್ದು ಮೊದಲು ಹೇಳಿದ ಹಾಗೆ ಅದರ ಹೋಸ್ಟ್ ಪ್ಲಾಂಟ್ಸ್ ಆಗಿರಲಿ, ಮತ್ತು ಅದು ಅಲ್ಲಿಂದ ರಿಟರ್ನ್ ಬಂದು ಐಡೆಂಟಿಫಿಕೇಷನ್ ಆಲ್ಸೋ, ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ಪ್ರೆಸೆಂಟೇಷನ್ ವಿಡಿಯೋ ಪ್ರೆಸೆಂಟೇಷನ್ ಮುಖಾಂತರ ಬಟರ್ಫ್ಲೈಸ್ಗಳ ಒಂದು ಏನು ಬಿಹೇವಿಯರನ್ನು ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ವಿಡಿಯೋ ಮುಖಾಂತರ, ಅದರ ಲೈಫ್ ಸೈಕಲ್ ಏನಿರ್ತದೆ ಅದರ ಬಗ್ಗೆ ಕೂಡ. ಸೊ ಬಟರ್ಫ್ಲೈಯ ರಿಲೇಟೆಡ್ ಏನು ಕ್ವಶನ್ಸ್ ಏನು ಉಂಟ ಮಕ್ಕಳಿಗೆ, ಅವರು ಇಂಟ್ರ್ಯಾಕ್ಟ್ ಮಾಡ್ಬೋದು ಮತ್ತೆ. ಸೊ ಈ ರೀತಿಯಾಗಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಇದು ಗೌರ್ಮೆಂಟ್ ಸ್ಕೂಲ್ಗೆ ಫ್ರೀ ಆಗಿರುತ್ತೆ ಈ ಅವೇರ್ನೆಸ್ ಪ್ರೋಗ್ರಾಮ್, ಬಟ್ ಪ್ರೈವೇಟ್ ಸ್ಕೂಲ್ಸ್ ಇದ್ದರೆ ಒಂದು 50 ರುಪೀಸ್ ಪೇ ಮಾಡಬೇಕಾಗ್ತದೆ, 40 ರುಪೀಸ್ ಪೇ ಮಾಡಬೇಕು ಪರ್ ಸ್ಟೂಡೆಂಟ್. ಮತ್ತು ನಾರ್ಮಲ್ ವಿಸಿಟರ್ಸ್ ಏನು ಬರ್ತಾರ ಅವರಿಗೆ ಸಾಧಾರಣ 80 ರುಪೀಸ್ ಪೇ ಮಾಡಬೇಕಾಗ್ತದೆ ಒಂದು ಸೆಷನ್ಗೆ. ಮತ್ತು ಬೇರೆ ಬೇರೆ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಉಂಟು. ಈಗ ನೆಕ್ಸ್ಟ್ ಬೆಳವೆ ಬಟರ್ಫ್ಲೈ ಮೀಟ್ ಅಂತ ಒಂದು ಪ್ರೋಗ್ರಾಮ್ ಆಗ್ತದೆ, ಅದರಲ್ಲಿ 5 ಬ್ಯಾಚ್ ಉಂಟು. ಅದು 3 ದಿವಸದ ಪ್ರೋಗ್ರಾಮ್ ಆಗಿರ್ತದೆ. ರಿಸೋರ್ಸ್ ಪರ್ಸನ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಆ ಒಂದು ಬಟರ್ಫ್ಲೈ ಕಮ್ಯುನಿಟಿಯಲ್ಲಿ ಇದ್ದಾರೆ ನೋಡಿ, ಅವರ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರನ್ನು ಕರೆಸ್ತೇವೆ. ಸೊ ಅವರ ಮುಖಾಂತರ ಅವರೊಟ್ಟಿಗೆ ಇಂಟ್ರಾಕ್ಟ್ ಮಾಡುವಂಥದ್ದು, ಬಟರ್ಫ್ಲೈಸ್ ಬಗ್ಗೆ ಕಲಿಯುವಂಥದ್ದು ಇರ್ತದೆ. ಹಾಗೆ ಬೇರೆ ಈಗ ಫ್ರಾಗ್ ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದೇವೆ. ನಾಡಿದ್ದು ಜುಲೈ 7th 8th 9th ಫ್ರಾಗ್ ವರ್ಕ್ಶಾಪ್ ಆಗ್ತಾ ಉಂಟು. ಡಾಕ್ಟರ್ ಗುರುರಾಜ ಕೆ ವಿ ಅವರು ಬರ್ತಾ ಇದ್ದಾರೆ, ಡಾಕ್ಟರ್ ವಿನೀತ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಸೊ ಅದು ಕೂಡ 3 ದಿವಸದ ಪ್ರೋಗ್ರಾಮ್ ಆಗಿರ್ತದೆ. ಸೊ ನೇಚರ್ಗೆ ರಿಲೇಟೆಡ್ ಎಲ್ಲ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ತದೆ. ಸ್ಪೈಡರ್ ವರ್ಕ್ಶಾಪ್ ಮಾಡಿದೆವು ಲಾಸ್ಟ್ ಡಿಸೆಂಬರ್ಗೆ, ಅದರಲ್ಲಿ ಡಾಕ್ಟರ್ ಅಭಿಜಿತ್ ಎ ಪಿ ಸಿ ಅಂತ ಮತ್ತು ಪ್ರಸನ್ನ ಪರಾಬ ಅಂತ ಇಬ್ಬರು ಎಕ್ಸ್ಪರ್ಟ್ಸ್ ಇದ್ರು, ಸ್ಪೈಡರ್ ಎಕ್ಸ್ಪರ್ಟ್ಸ್. ಮತ್ತು ಹಾಗೆ ಈಗ ಫಂಗಸ್ ಅಂದರೆ ಎಸ್ಪೆಷಲಿ ಮಶ್ರೂಮ್ಸ್ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೇವೆ. ವೈಲ್ಡಲ್ಲಿ ಮಶ್ರೂಮ್ಸ್ ಇರುವಂಥದ್ದು, ಅದರ ಡೈವರ್ಸಿಟಿ ಬಗ್ಗೆ ಐಡೆಂಟಿಫಿಕೇಷನ್, ಅದು ಕೂಡ ಒಂದು ಆಗಸ್ಟ್ಗೆ ಪ್ಲಾನ್ ಮಾಡಿದ್ದೇವೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಅವೇರ್ನೆಸ್, ನೇಚರ್ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ತಾ ಇರ್ತದೆ.
1: ಓಕೆ, ಸೊ ಬಟರ್ಫ್ಲೈ ಪಾರ್ಕಲ್ಲಿ ಬಟರ್ಫ್ಲೈಗಳಿಗೆ ಮೊದಲ ಸ್ಥಾನ ಜಾಗ ಕೊಟ್ಟಿದ್ದೀರಿ. ಸೊ ಈ ಜಾಗ ಕೊಡಲಿಕ್ಕೆ ಕಾರಣ ಏನು ಮೊದಲಾಗಿ, ಮತ್ತು ಬಟರ್ಫ್ಲೈಗಳಿಂದ ನಮಗೇನು ಲಾಭ ಸರ್?
0: ಬಟರ್ಫ್ಲೈಸ್ ತುಂಬ ಇಂಪಾರ್ಟೆಂಟ್ ನೇಚರಲ್ಲಿ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಏನಂದರೆ ಅವುಗಳು ಬಯೋ ಇಂಡಿಕೇಟರ್ಸ್ ಆಗಿ ಆ್ಯಕ್ಟ್ ಮಾಡುವಂಥದ್ದು. ಅಂದರೆ ಪ್ರತಿ ಬಟರ್ಫ್ಲೈಗೂ ಅದರದ್ದೇ ಆದಂಥ ಹೋಸ್ಟ್ ಪ್ಲಾಂಟ್ ಇದೆ ಫೀಡ್ ಮಾಡಲಿಕ್ಕೆ. ಬಟರ್ಫ್ಲೈಯ ಲೈಫ್ ಸೈಕಲಲ್ಲಿ ಒಟ್ಟಿಗೆ 4 ಹಂತ ಇರುವಂಥದ್ದು, ಎಗ್, ಕ್ಯಾಟರ್ಪಿಲರ್, ಪ್ಯೂಪಾ ಮತ್ತು ಅಡಲ್ಟ್. ಸೊ ಈ ಕ್ಯಾಟರ್ಪಿಲರ್ಗಳು ಅವುಗಳು ಸ್ಪೆಸಿಫಿಕ್ ಆಗಿ ಅದೇ ಪ್ಲಾಂಟ್ ಮೇಲೆ ಫೀಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅವುಗಳು ಬಯೋ ಇಂಡಿಕೇಟರ್ಸ್. ಒಂದು ಬಟರ್ಫ್ಲೈ ಇದ್ದರೆ ಒಂದು ಫಾರೆಸ್ಟಲ್ಲಿ ಅದಕ್ಕೆ ರಿಲೇಟೆಡ್ ಪ್ಲಾಂಟ್ಸ್ ಉಂಟಂತ ಅರ್ಥ ಸಾಮಾನ್ಯವಾಗಿ. ಸೊ ಹೀಗೆ ಫಾರ್ ಎಕ್ಸಾಂಪಲ್ ನಾನೊಂದು ಮಲಬಾರ್ ಬ್ಯಾನೆಟ್ ಪಿಕಾಕ್ ಅಂತ ಬಟರ್ಫ್ಲೈ ಅನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಅದಕ್ಕೆ ಸಂಬಂಧಪಟ್ಟ ಮರ ಗಾಮಟೆ ಮರ, ಕಾವಂಟೆ, ಪೆಟ್ನೋಲಿ ಅಂತ ಹೇಳ್ತಾರೆ ಕೂಡ ತುಳುವಲ್ಲಿ. ಸೊ ಇದು ಈ ಮಲಬಾರ್ ಬ್ಯಾನೆಟ್ ಪಿಕಾಕ್ ಇದರಲ್ಲಿ ಮಾತ್ರ ಬ್ರೀಡ್ ಮಾಡ್ತದೆ, ಇದು ಒಂದೇ ಮರದಲ್ಲಿ ಬ್ರೀಡ್ ಮಾಡುವಂಥ. ಸೊ ನೀವು ಮಲಬಾರ್ ಬ್ಯಾನೆಟ್ ಪಿಕಾಕ್ ಅನ್ನು ನೋಡಿದರೆ ಅಲ್ಲಿ ಕಾವಂಟೆಯ ಮರ ಉಂಟ ಅಂತ ಅರ್ಥ, ಗಾಮಟೆ ಮರ ಉಂಟ ಅಂತ ಅರ್ಥ. ಸೊ ಅದಕ್ಕೋಸ್ಕರ ದೇ ಆರ್ ಬಯೋ ಇಂಡಿಕೇಟರ್ಸ್. ಸೆಕೆಂಡ್ ಏನಂದರೆ ಅವುಗಳು ಬೇರೆ ಜೀವಿಗಳಿಗೆ ಆಹಾರ ಆಗುವಂಥದ್ದು. ಹಕ್ಕಿಗಳು, ಲಿಜರ್ಡ್ಸ್, ಫ್ರಾಗ್ ಸ್ಪ್ರೇಯಿಂಗ್ ಮ್ಯಾಂಟಿಸ್, ಹೀಗೆ ಬೇರೆ ಬೇರೆ ಜೀವಿಗಳು ಬಟರ್ಫ್ಲೈಸ್ ಮೇಲೆ ಫೀಡ್ ಮಾಡಿ ಬದುಕುವಂಥದ್ದು. ಸೊ ದೇ ಫಾರ್ಮ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫುಟ್ವೇರ್. ಇದು ಸೆಕೆಂಡ್ ಇಂಪಾರ್ಟೆನ್ಸ್. ಥರ್ಡ್ ಏನಂದರೆ ಬಟರ್ಫ್ಲೈಸ್ಗಳು ಪರಾಗಸ್ಪರ್ಶ ಕೂಡ ಮಾಡ್ತವೆ. ಅಫ್ಕೋರ್ಸ್ ಬೀಸ್ಗಳು, ಮೇಜರ್ ಪಾಲಿನೇಟರ್ಸ್, ವ್ಯಾಸ್ಪ್ಗಳು ಆಗಿರಲಿ, ಪತಂಗಗಳು, ಮಾತ್ಸ್ ಆಗಿರಲಿ, ಬಟರ್ಫ್ಲೈಸ್ ಕೂಡ ಒಂದು ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡ್ತವೆ. ಸೊ ಇದು ಮೋರ್ ಇಂಪಾರ್ಟೆನ್ಸ್ ನೇಚರಲ್ಲಿ ಬಟರ್ಫ್ಲೈಸ್ ಇದ್ದು. ಮತ್ತು ಬಟರ್ಫ್ಲೈಸ್ ಯಾಕೆ ನಾಶ ಆಗ್ಬೋದಂದರೆ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಒಂದು ಮೇಜರ್ ಥ್ರೆಟ್ ಅಂತ ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದು. ನಾವು ಎಷ್ಟು ಕಾಡನ್ನು ನಾಶ ಮಾಡ್ತೇವ, ಎಷ್ಟು ನೇಟಿವ್ ವೆಜಿಟೇಷನನ್ನು ನಾವು ತೆಗಿತೇವ, ಅಷ್ಟು ಅದು ಲೋಕಲ್ ಫೌನಲ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ತದೆ. ಬಟರ್ಫ್ಲೈಸ್ ಮಾತ್ರ ಅಲ್ಲದೆ ಟೋಟಲ್ ಫೌನಲ್ ಪಾಪ್ಯುಲೇಷನ್ಗೆ ಅದು ಎಫೆಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಸೊ ಇದು ಮೇಜರ್ ಥ್ರೆಟ್, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್. ಸೆಕೆಂಡ್ ಏನಂದರೆ ನಾವು ಕೀಟನಾಶಕಗಳನ್ನು ಯೂಸ್ ಮಾಡುವಂಥದ್ದು, ಇನ್ಸೆಕ್ಟಿಸೈಡ್ಸ್ ಆಗಿರಲಿ, ಹರ್ಬಿಸೈಡ್ಸ್ಗಳನ್ನಾಗಿರಲಿ, ಇದು ಕೂಡ ನಾನ್ ಟಾರ್ಗೆಟೆಡ್ ಸ್ಪೀಸೀಸನ್ನು ಎಫೆಕ್ಟ್ ಮಾಡಿ ನಮ್ಮ ಒಂದು ಇಕೋಸಿಸ್ಟಮಲ್ಲಿ ಬೇಕಾದಂಥ ಜೀವಿಗಳಿಗೆ ಕೂಡ ಎಫೆಕ್ಟ್ ಆಗ್ಬೋದು. ಇದು ಸೆಕೆಂಡ್ ಥ್ರೆಟ್. ಕಾಡ್ಗಿಚ್ಚಿಂದ ಕೂಡ ಈ ಸಲ ನೋಡಿ ತುಂಬ ಕಾಡ್ಗಿಚ್ಚಿನ ನ್ಯೂಸ್ಗಳನ್ನೆಲ್ಲ ಕೇಳಿದೆ ನಾನು. ಸೊ ಇದರಿಂದ ಕೂಡ ಒಂದು ಏರಿಯಾದಲ್ಲಿ ಏನು ಡಾರ್ಮೆಂಟ್ ಸ್ಟೇಜಲ್ಲಿ ಇರ್ಬೋದು, ಎಗ್ ಇಲ್ಲದ್ರೆ, ಪ್ಯೂಪಾ ಇಲ್ಲದ್ರೆ, ಕ್ಯಾಟರ್ಪಿಲರ್, ಅದೆಲ್ಲ ವೈಪೌಟ್ ಆಗುವ ಸಾಧ್ಯತೆ, ಇನ್ಕ್ಲೂಡಿಂಗ್ ದ ಬಟರ್ಫ್ಲೈಸ್. ಸೊ ಇದೆಲ್ಲ ಥ್ರೆಟ್ಸ್ ಬಟರ್ಫ್ಲೈಸ್ಗೆ.
1: ಸೊ ನೀವು BSc ಗ್ರ್ಯಾಜುಯೇಟ್, ಅದು ಕೂಡ ಪ್ರಕೃತಿ ಕಡೆ ನಿಮ್ಮ ಒಂದು ಆಸಕ್ತಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿದೆ. ಆರಂಭದಲ್ಲಿ ನೀವೊಂದು ಈ ಯೋಜನೆಗೆ ಕೈಯಾಗುವಾಗ ನಿಮಗೆ ಕೆಲವರು ಮೂದಲಿಸ್ಲಿಲ್ವಾ, ಅಥವಾ ಹೇಳಿಲ್ವಾ ನಿಮ್ಗೆ ಯಾಕೆ ಮಾರಿ ಇಷ್ಟೊಂದು ಕಲಿತು ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದು ಅಥವಾ ದೊಡ್ಡ ಬ್ಯಾಂಕಿಂಗ್ ಅಥವಾ ಬೇರೆ ಬೇರೆ ಸೆಕ್ಟರಿಗೆ, ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇರೆ ಕಡೆ ಹೋಗಿ ಕೈ ತುಂಬ ಹಣ ಗಳಿಸ್ಬೋದು, ಯಾಕೆ ಚಿಟ್ಟೆಗಳ ಹಿಂದೆ ಬೀಳ್ತೀರಾ ಅಂತ ಏನು ಮಾತು ಬಂದಿಲ್ವಾ ಆಗಿನ ಪರಿಸ್ಥಿತಿ, ಮತ್ತು ಈಗ 10 ವರ್ಷ ಜಾಸ್ತಿ ಆಯಿತು ನೀವು ಈ ಒಂದು ಪ್ರಕೃತಿಯಲ್ಲಿ ಇದ್ದು, ಜೊತೆಗೆ ಚಿಟ್ಟೆಗಳ ಜೊತೆಗಿದ್ದು, ಈಗ ಜನರು ನಿಮ್ಮನ್ನು ನೋಡುವ ಒಂದು ರೀತಿಯಾಗಿದೆ ಸರ್?
0: ಅದೇ, ನಾನು ಈಗ ಆ್ಯಕ್ಚುಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ, ಮತ್ತು MBA ಟೂರಿಸಮ್ ಮಾಡಿದ್ದೇನೆ. ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ. ಸೊ ಈಗ ಒಂದು ರಿಸೈನ್ ಮಾಡಿ ಒಂದು 7 ಇಯರ್ಸ್ ಆಯಿತು. ಅಫ್ಕೋರ್ಸ್ ನೀವು ಫಸ್ಟಿಗೆ ಅದು ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಹೇಳ್ತಾರೆ, ಅಂದರೆ ಅವರಿಗೆ ಗೊತ್ತಿರುವುದಿಲ್ಲ ಅಲ್ಲ. ಸೊ ಮತ್ತೆ ಅವರಿಗೆ ಅದರ ಇಂಪಾರ್ಟೆನ್ಸ್ ತಿಳಿದ ಮೇಲೆ ಅವರು ಮತ್ತೆ ಸುಮ್ಮನೆ ಇರಬಹುದು, ಯಾಕೆಂದರೆ ಇದೊಂದು ಹೊಸ ಸಬ್ಜೆಕ್ಟ್ ಆಗಿರುವ ಕಾರಣ ಹೆಚ್ಚಿನವರಿಗೆ ಅದೊಂದು ಏನೋ ಚಿಕ್ಕ ವಿಷಯ ಕೂಡ ಅನಿಸ್ಬೋದು ಒಮ್ಮೆ. ಬಟರ್ಫ್ಲೈಸ್ ಬಗ್ಗೆ ನಾವು ಬೇಸಿಕ್ ಆಗಿ ಎಸ್ಪೆಷಲಿ ಮಕ್ಕಳಿಗೆ ಹೇಳುವಂಥದ್ದು ಬಹಳ ಇದೆ. ಯಾಕೆಂದರೆ ಕಾಡು ಸಂರಕ್ಷಣೆ ಆದರೆ, ಮರಗಳ ಸಂರಕ್ಷಣೆ ಆದರೆ, ನಮ್ಮ ನೇಟಿವ್ ವೆಜಿಟೇಷನ್ ಸಂರಕ್ಷಣೆ ಆದರೆ ಮಾತ್ರ ನಾವು ಬಟರ್ಫ್ಲೈ ಪಾಪ್ಯುಲೇಷನನ್ನು ನೋಡಲಿಕ್ಕೆ ಸಾಧ್ಯ. ಸೊ ಇದು ತುಂಬ ಅಗತ್ಯ ಇರ್ತದೆ ಸಂರಕ್ಷಣೆ ಮಾಡುವಂಥದ್ದು.
1: ಸರ್, ಚಿಟ್ಟೆಯ ಜೀವಿತಾವಧಿಯ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಎಲ್ಲ ಚಿಟ್ಟೆಗಳು ಒಂದೇ ರೀತಿಯ ಲೈಫ್ ಸ್ಪ್ಯಾನ್ ಇದೆಯಾ, ವರ್ಷಗಟ್ಟಲೆ ಬದುಕ್ಬೋದಾ ಅಥವಾ ದಿನಗಟ್ಟಲೆ ಬದುಕ್ಬೋದು, ಏನು ಹೇಳ್ತೀರಾ?
2: ನೋಡಿ, ಬೇರೆ ಬೇರೆ ಚಿಟ್ಟೆಗಳಿಗೆ ಬೇರೆ ಬೇರೆ ಲೈಫ್ ಸ್ಪ್ಯಾನ್ ಇದೆ, ಡಿಪೆಂಡ್ ಆನ್ ದ ವೆದರ್ ಕಂಡೀಷನ್ಸ್ ಈಗ, ಮತ್ತು ಫುಡ್ ಅವೈಲೆಬಿಲಿಟಿ ಕೂಡ ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿವೆ. ಸಾಮಾನ್ಯವಾಗಿ ಒಂದು ಸಾಧಾರಣ ಯಾರಿಗೂ ಇದನ್ನು ವೈಲ್ಡ್ ಗೆಸ್, ಯಾರಿಗೂ ನಿಮಗೆ ಇಷ್ಟೇ ಟೈಮ್ ಬದುಕ್ತದೆ ಈ ಬಟರ್ಫ್ಲೈ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ವೈಲ್ಡಲ್ಲಿ. ಅನ್ಲೆಸ್ ಅನ್ ಅಂಟಿಲ್ ನಾವು ಅದನ್ನು ಟ್ಯಾಗ್ ಮಾಡಿ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿ ಎವರೇಜ್ ಲೈಫ್ ಸ್ಪ್ಯಾನ್ ತೆಗೆಯುವಂಥದ್ದು ಮಾಡ್ಬೋದು. ಬಟ್ ನನ್ನ ಲೆಕ್ಕದಲ್ಲಿ, ನಾನು ಒಬ್ಸರ್ವ್ ಮಾಡಿದ ಲೆಕ್ಕದಲ್ಲಿ, ಸಾಧಾರಣವಾಗಿ ಒಂದು ಸದನ್ ಬರ್ಡ್ ವಿಂಗ್ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ಸಾಧಾರಣ 1-2 ತಿಂಗಳು ಬದುಕ್ಬೋದು. ಮತ್ತು ಕೆಲವೊಂದು ಚಿಟ್ಟೆಗಳು ಒಂದು ವಾರದಿಂದ 2 ವಾರ ಬದುಕ್ಬೋದು ಉಂಟು. ಅದು ನಾವು ಇಷ್ಟೇ ಒಂದು ಟೈಮ್ ಬದುಕ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಬೇರೆ ಬೇರೆ ಕಂಡೀಷನ್ಸ್ ನಮ್ಮ ಮೇಲೆ ಅದು ಹೋಗ್ತದೆ.
1: ಚಿಟ್ಟೆಗಳು ಮಾಂಸಾಹಾರಿಯ ಸಸ್ಯಾಹಾರಿಯ ಅಥವಾ ಕೆಲವೊಂದು ಚಿಟ್ಟೆಗಳನ್ನು ಬೇರೆ ಪ್ರಾಣಿ ಪಕ್ಷಿಗಳು ತಿಂದರೆ ಅದನ್ನು ವಿಷಕಾರಿ ಆಗ್ಬೋದಾ, ಏನು ಹೇಳ್ತೀರಾ ಸರ್?
2: ನೋಡಿ, ಬಟರ್ಫ್ಲೈಗಳು ಸಾಮಾನ್ಯವಾಗಿ ನಾವು ಏನು ತಿಳ್ಕೊಳ್ತೇವೆ ಅಂದರೆ ಅವುಗಳು ಹೂವಿನ ಮೇಲೆ ಮಕರಂದ ಹೀರಲಿಕ್ಕೆ ಬರ್ತದೆ ಅಂತ. ಬಟ್ ಬೇರೆ ಬೇರೆ ಬಟರ್ಫ್ಲೈಗಳು ಬೇರೆ ಬೇರೆ ಫುಡ್ ಸ್ಟಫಿನ ಮೇಲೆ ಬರ್ತದೆ. ಹಕ್ಕಿಯ ಮಲದ ಮೇಲೆ ಬರ್ಬೋದು, ಒಂದು ಕೊಳೆತ ಒಂದು ಸತ್ತ ಜೀವಿಯ ಮೇಲೆ ಚಿಟ್ಟೆಗಳು ಬರ್ಬೋದು, ಮನುಷ್ಯನ ಬೆವರಿಗೂ ಚಿಟ್ಟೆಗಳು ಅಟ್ರಾಕ್ಟ್ ಆಗುವುದುಂಟು, ಮಣ್ಣಿನಿಂದ ಖನಿಜಾಂಶಗಳನ್ನು ಹೀರಲಿಕ್ಕೆ ಅಲ್ಲಿ ಕೂಡ ಚಿಟ್ಟೆಗಳು ಬರ್ಬೋದು. ಸೊ ಈ ಬಟರ್ಫ್ಲೈಸ್ಗಳು ಬೇರೆ ಬೇರೆ ಪ್ಲಾಂಟ್ ಸ್ಯಾಪ್ ಟ್ರೀ ಸ್ಯಾಪ್ಸಿನ ಮೇಲೆ ಕೂಡ ಬರ್ಬೋದು, ಹಣ್ಣಿನ ಮೇಲೆ ಹಣ್ಣಿನ ರಸವನ್ನು ಹೀರಲಿಕ್ಕೆ ಬರ್ಬೋದು. ಈಗ ಬೇರೆ ಬೇರೆ ಬಟರ್ಫ್ಲೈಗಳು ಬೇರೆ ಬೇರೆ ಫುಡ್ಡಿನ ಮೇಲೆ ಡಿಪೆಂಡೆಂಟ್ ಆಗಿವೆ. ಮತ್ತು ಕೆಲವೊಂದು ಚಿಟ್ಟೆಗಳು ಹೌದು ಪಾಯ್ಸನಸ್ ಆಗಿರ್ತವೆ, ಸಾಮಾನ್ಯವಾಗಿ ಅವುಗಳನ್ನು ಹಕ್ಕಿಗಳು ಅವಾಯ್ಡ್ ಮಾಡ್ತವೆ. ಯಾಕೆಂದರೆ ಆ ಒಂದು ಕ್ಯಾಟರ್ಪಿಲರ್ ಸ್ಟೇಜಲ್ಲಿ ಆ ಒಂದು ಬಟರ್ಫ್ಲೈಯ ಕ್ಯಾಟರ್ಪಿಲರ್ ಟಾಕ್ಸಿಕ್ ಪ್ಲಾಂಟ್ಸಿನ ಮೇಲೆ ಫೀಡ್, ವಿಷಕಾರಿ ಪ್ಲಾಂಟ್ಸಿನ ಮೇಲೆ ಫೀಡ್ ಮಾಡುವ ಕಾರಣ ಆ ಕ್ಯಾಟರ್ಪಿಲರ್ ಇಲ್ಲದ್ರೆ ಬಟರ್ಫ್ಲೈ ಕೂಡ ಪಾಯ್ಸನಸ್ ಆಗುವಂಥದ್ದು. ಸಾಮಾನ್ಯವಾಗಿ ಇಂಥ ಚಿಟ್ಟೆಗಳನ್ನು ಹಕ್ಕಿಗಳು ಅವಾಯ್ಡ್ ಮಾಡ್ಬೋದು.
1: ಸರ್, ಈಗ ನಮ್ಮ ಮನೆಗಳಲ್ಲಿ ನಾವು ಬಟರ್ಫ್ಲೈಸ್ಗಳನ್ನು ಸಾಕಬಹುದಾ ಅಥವಾ ಅದಕ್ಕೆ ಏನಾದರೂ ಇಂಥದೇ ಆದ ಒಂದು ರೀತಿ ನಿಯಮಗಳಿವೆಯಾ?
2: ಮನೆಯಲ್ಲಿ ನಾನು ಮೊದಲು ಹೇಳಿದ ಹಾಗೆ ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಲ್ಲಿ ಅವುಗಳ ಪ್ರೊಟೆಕ್ಷನ್ ಇರುವ ಕಾರಣ, ಸೊ ನಾವು ಮನೆಯಲ್ಲಿ ಬಟರ್ಫ್ಲೈಸ್ಗಳನ್ನು ಸಾಕುವಂಗಿಲ್ಲ, ಯಾರೂ ಕೂಡ ಬಟರ್ಫ್ಲೈಸ್ ಅನ್ನು ಸಾಕುವಂಗಿಲ್ಲ. ಅಫ್ಕೋರ್ಸ್ ಸ್ಟಡಿ ಪರ್ಪಸ್ಗೆ ಯಾವುದು ಶೆಡ್ಯೂಲ್ಡ್ ಇಲ್ಲ ನೋಡಿ, ಅದರ ಲೈಫ್ ಸೈಕಲ್ ಸ್ಟಡಿ ಪರ್ಪಸ್ಗೆ ಕೆಲವರು ಅರ್ಲಿ ಸ್ಟೇಜ್ ಸ್ಟಡಿ ಮಾಡ್ಬೋದು, ಅವುಗಳನ್ನು ಬಾಕ್ಸಲ್ಲಿ ಹಾಕಿ ಮತ್ತು ಅವುಗಳ ಲೈಫ್ ಸೈಕಲ್ ಅಬ್ಸರ್ವ್ ಮಾಡುವಂಥದ್ದು. ಬಟ್ ನಾವು ಒಂದು ನಾರ್ಮಲ್ ಆಗಿ ನಾವು ಅದನ್ನು ರೆಕಮೆಂಡ್ ಮಾಡೋದಿಲ್ಲ. ಸೊ ಮನೆಯಲ್ಲಿ ಯಾರು ಬಟರ್ಫ್ಲೈಸ್ ಹಾಕುವಂಗಿಲ್ಲ. ಬಟ್ ನೀವು ಬಟರ್ಫ್ಲೈಸ್ಗೆ ರಿಲೇಟೆಡ್ ಪ್ಲಾಂಟ್ಸನ್ನು ಮನೆಯಲ್ಲಿ ಹಾಕ್ಬೋದು, ನ್ಯಾಚುರಲ್ ಆಗಿ ಬಟರ್ಫ್ಲೈಸ್ ಬ್ರೀಡ್ ಮಾಡ್ತೇವೆ. ಈಗ ಸಾಧಾರಣ ಎಲ್ಲರೂ ಮನೆಯಲ್ಲಿ ಮೊದಲು ಕರಿ ಲೀಫ್ ಪ್ಲಾಂಟ್ ಮಾಡ್ತಾಯಿದ್ರು, ಮತ್ತು ಲಿಂಬೆಹಣ್ಣಿನ ಗಿಡ ಕೂಡ ಹೆಚ್ಚಿನವರು ಪ್ಲಾಂಟ್ ಮಾಡ್ತಿದ್ರು. ಸೊ ಇದರಲ್ಲಿ 2 ಪ್ರಭೇದದ ಚಿಟ್ಟೆಗಳು ಬ್ರೀಡ್ ಮಾಡ್ತದೆ ನ್ಯಾಚುರಲ್ ಆಗಿ. ಮತ್ತು ಸಂಪಿಗೆ ಮರದಲ್ಲಿ ಕೂಡ ಹಾಗೆ, ಅದರಲ್ಲಿ ಕಾಮನ್ ಜೆ ಮತ್ತು ಟೈಲ್ ಜೆ ಎನ್ನುವ ಚಿಟ್ಟೆಗಳು ಬ್ರೀಡ್ ಮಾಡ್ತದೆ. ಹಾಗೆ ಫಾಲ್ಸ್ ಅಶೋಕ ಏನು ಹೇಳ್ತೇವೆ, ಪಾಲಿಯಲ್ತಿಯ ಲಾಂಜಿಫೋಲಿಯ, ಅದರಲ್ಲಿ ಕೂಡ ಸಾಧಾರಣ 3 ಚಿಟ್ಟೆ ಪ್ರಭೇದಗಳು ಬ್ರೀಡ್ ಮಾಡ್ತವೆ, 3-4 ಚಿಟ್ಟೆ ಪ್ರಭೇದಗಳು ಬ್ರೀಡ್ ಮಾಡ್ತೇವೆ. ಸೊ ನ್ಯಾಚುರಲ್ ಆಗಿ ನಾವು ಏನು ನಡ್ತೇವೆ ಪ್ಲಾಂಟ್ಸನ್ನು, ಅದರಿಂದ ಬಟರ್ಫ್ಲೈಸ್ ಬರುವ ಹಾಗೆ ಮಾಡ್ಬೋದು. ಬಟ್ ಅದನ್ನು ಕೂಡಿ ಹಾಕ್ಲಿಕ್ಕೆ ಇಲ್ಲ ಬಟರ್ಫ್ಲೈಸನ್ನು.
1: ಓಕೆ, ಸೊ ನೀವು ಬೆಳವಾಯಲ್ಲಿ ಒಂದು 7.35 ಎಕರೆ ಜಾಗದಲ್ಲಿ ಬಟರ್ಫ್ಲೈಗಳಿಗೆ ಮಾತ್ರ ಪ್ರಾಧಾನ್ಯತೆ ನೀಡಿದ್ದೀರಾ ಸರ್, ಅಥವಾ ಬೇರೆ ಬೇರೆ ಸಸ್ಯ ಪ್ರಭೇದಗಳು ಇಲ್ಲಿವೆ ಅಥವಾ ಬೇರೆ ಬೇರೆ ಏನು ಪ್ರಾಣಿ ಸಂಕುಲಕ್ಕೂ ಕೂಡ ಇಲ್ಲಿ ಅವಕಾಶ ಇದೆಯಾ? ಅಂದರೆ ಈ ಯಾವ ರೀತಿ ಇದಕ್ಕೆ ನೀವು ಪ್ರಕೃತಿದಾಯಕವಾಗಿ ಮಾಡಿದ್ದೀರಾ?
2: ನೋಡಿ, ಬಟರ್ಫ್ಲೈ ಸಂರಕ್ಷಣೆ ಅಂದರೆ ಬಟರ್ಫ್ಲೈಸ್ ಒಂದು ರೀಸನ್ ಅಷ್ಟೇ, ಇದು ಟೋಟಲ್ ಆಗಿ ಪ್ರಕೃತಿ ಸಂರಕ್ಷಣೆ. ಯಾಕೆಂದರೆ ಬಟರ್ಫ್ಲೈ ಸಸ್ಟೈನ್ ಆಗಬೇಕಾದ್ರೆ ಅವುಗಳಿಗೆ ಸಂಬಂಧಪಟ್ಟ ಮರಗಿಡಗಳು ಬೇಕು, ಅವುಗಳೆಲ್ಲ ನ್ಯಾಚುರಲ್ ಆಗಿ ಏನು ಬೆಳೆದಿರ್ತದೆ ಅದೇ ಇರುವಂಥದ್ದು. ಸೊ ಅದನ್ನು ನೀವು ಸಂರಕ್ಷಣೆ ಮಾಡಿದಾಗ, ನ್ಯಾಚುರಲ್ ಫಾರೆಸ್ಟನ್ನು ಸಂರಕ್ಷಣೆ ಮಾಡಿದಾಗ, ಬಟರ್ಫ್ಲೈಸ್ ಅಲ್ಲದೆ ಬೇರೆ ಬೇರೆ ಜೀವಿಗಳು ಅದರಲ್ಲಿ ಇರ್ತವೆ ಸಾಮಾನ್ಯವಾಗಿ. ಸೊ ಅದು ಎಲ್ಲದನ್ನು ಸಂರಕ್ಷಣೆ ಮಾಡಿದ ಹಾಗೆ. ಸೊ ಬಟರ್ಫ್ಲೈಸ್ ನಮಗೆ ರೀಸನ್, ಬಟ್ ನಾವು ಟೋಟಲ್ ಆಗಿ ನೇಚರನ್ನು ಕನ್ಸರ್ವ್ ಮಾಡುವಂಥದ್ದು. ಸೊ ನೇಚರನ್ನು ಕನ್ಸರ್ವ್ ಮಾಡುವುದಕ್ಕಿಂತಲೂ ಇಲ್ಲಿ ಹೆಚ್ಚಿನ ಏನು ಆದ್ಯತೆ ಏನಿದೆ ಉಂಟು ನೋಡಿ, ಅದು ಜನರಿಗೆ ಎಜುಕೇಟ್ ಮಾಡುವಂಥದ್ದು. ಹಾಗೆ ಜಸ್ಟ್ 7 ಎಕರೆ ಪ್ರದೇಶದಲ್ಲಿ ನೀವು ಚಿಟ್ಟೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಜನರನ್ನು ಎಜುಕೇಟ್ ಮಾಡಿದಾಗ, ಎಲ್ಲರೂ ಅದರ ಬಗ್ಗೆ ಒಂದು ತಿಳ್ಕೊಂಡಾಗ, ಅವರು ಅವರವರ ಲ್ಯಾಂಡಲ್ಲಿ ಏನು ಸೆಕೆಂಡ್ರಿ ಫಾರೆಸ್ಟ್ಗಳು ಏನಿರ್ತವೆ ಅದನ್ನೆಲ್ಲ ಸಂರಕ್ಷಣೆ ಮಾಡಿದಾಗ ಮಾತ್ರ ಚಿಟ್ಟೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಬರೀ ಒಂದು 7 ಎಕರೆ ಜಾಗದಲ್ಲಿ ನಾನು ಪ್ಲಾಂಟ್ ನೆಟ್ಟಿದ್ದೇನೆ ಸಂರಕ್ಷಣೆ ಮಾಡುತ್ತೇನೆ ಅಂದರೆ ಆಗುವುದಿಲ್ಲ. ಸೊ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆದಾಗ, ಏನು ಸ್ವಲ್ಪ ಲ್ಯಾಂಡ್ ಏನು ಉಳಿದಿದೆ ನೋಡಿ ಸೆಕೆಂಡ್ರಿ ಫಾರೆಸ್ಟ್, ಅದನ್ನು ಸಂರಕ್ಷಣೆ ಮಾಡೋದು ತುಂಬ ಅಗತ್ಯ ಆಗ್ತದೆ. ಯಾಕೆಂದರೆ ಇದು ದೊಡ್ಡ ಒಂದು ಬ್ರೀಡಿಂಗ್ ಗ್ರೌಂಡ್ ಪೆಷನ್ ಗಾರ್ಡ್ಸ್ ಬಟರ್ಫ್ಲೈಸ್ಗೆ. ಇದು ಕೋಸ್ಟಲ್ ಸ್ಟ್ರಿಪ್ಪಿನ ಮತ್ತು ಫೂಟಿಲ್ಸ್ನ ಮಧ್ಯೆ ಇರುವಂಥ ಏನು ಸೆಕೆಂಡ್ರಿ ಫಾರೆಸ್ಟ್ ಇದೆ ಅಲ್ಲ, ಅದು ಒಂದು ಒಳ್ಳೆ ಬ್ರೀಡಿಂಗ್ ಗ್ರೌಂಡ್ಸ್ ಬಟರ್ಫ್ಲೈಸ್ಗೆ.
1: ಓಕೆ, ಸರ್ಕಾರದಿಂದ ಇದರ ಬಗ್ಗೆ ನಿಮಗೆ ಏನಾದರೂ ಮನ್ನಣೆ ಸಿಕ್ಕಿದೆಯಾ ಅಥವಾ ಏನಾದರೂ ಪ್ರೋತ್ಸಾಹ ಏನಾದರೂ ಇದೆಯಾ?
2: ಸರ್ಕಾರದಿಂದ ಅದೇ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮೋರಲ್ ಸಪೋರ್ಟ್ ಇದೆ, ಮತ್ತು ಕೆಲವು ಕಡೆಯಲ್ಲಿ ರೆಕಗ್ನಿಷನ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಮತ್ತೆ ಬೇರೆ ಬೇರೆ ಕೆಲವು ಸಂಸ್ಥೆಗಳು ರೆಕಗ್ನಿಷನ್ ಮಾಡಿದೆ.
1: ಓಕೆ, ಸೊ ಇಲ್ಲಿ ಬಂದಂತಹ ಅತಿಥಿಗಳಲ್ಲಿ ಬಟರ್ಫ್ಲೈಗೆ ವಿಸಿಟ್ ಮಾಡಿದಂದ್ರೆ ಯಾರಾದ್ರೂ ಇಂಪಾರ್ಟೆಂಟ್ ಅತಿಥಿಗಳು ಬಂದಿದ್ದಾರಾ? ಒಂದು ಸ್ಪೆಷಲಿ ನೀವೀಗ ಗೂಗಲ್ ಅಲ್ಲಿ ಕಾಣ ಸಿಗ್ತದೆ ಈ ಒಂದು ಪಾರ್ಕ್ನ ಬಗ್ಗೆ, ಬಟರ್ಫ್ಲೈ ಬಗ್ಗೆ, ಬಟರ್ಫ್ಲೈ ಪಾರ್ಕ್ನ ಬಗ್ಗೆ. ಸೊ ಕರ್ನಾಟಕದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಬಟರ್ಫ್ಲೈ ಪಾರ್ಕ್ಗಳಿವೆ, ಅದರಲ್ಲಿ ನಿಮ್ದು ಕೂಡ ಒಂದು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಸೊ ಹೇಳಿ ಸರ್, ಯಾರಾದಂಥ ವಿ ಐ ಪಿಸ್ಗಳು ಏನಾದರೂ ವಿಸಿಟ್ ಮಾಡಿದ್ದಾರಾ?
2: ಅದೇ, ತುಂಬ ಜನ ಇಂಟ್ರೆಸ್ಟ್ ಇದ್ದವರು ವಿಸಿಟ್ ಮಾಡಿದ್ದಾರೆ. ವಿ ಐ ಪಿ ಅಂತ ನನಗೀಗ ಅದು ಯಾರನ್ನು ಹೇಳೋದಂತ ಗೊತ್ತಾಗೋದಿಲ್ಲ, ಬಟ್ ತುಂಬ ಜನ ವಿಸಿಟ್ ಮಾಡಿದ್ದಾರೆ. ಸಂಜಯ್ ಮೋಹನ್ ಸರ್ ಅಂತ, ಅವರು ಈಗ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಆಗಿದ್ದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು. ಸೊ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಬಟರ್ಫ್ಲೈ ಪಾರ್ಕಿಗೆ. ಮತ್ತು ಎಲ್ಲ ತುಂಬ ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಮತ್ತು ಭಾರತದ ಚಿಟ್ಟೆ ಮನುಷ್ಯ ಅಂತ ಒಂದು ಖ್ಯಾತಿ ಪಡೆದಿರುವಂಥ ಐಸ್ಯಾಕ್ ಕೆಮಿಕರ್ ಅವರು ಪ್ರತಿ ವರ್ಷನೂ ವಿಸಿಟ್ ಮಾಡ್ತಾರೆ. ಅವರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗುವಾಗ ಒಂದು ನಾವೊಂದು ನಾನು ಹೇಳಿದೆ ಅಲ್ಲ, ಬಟರ್ಫ್ಲೈ ಬೆಳವೆ ಬಟರ್ಫ್ಲೈ ಮೀಟ್ ಅಪ್ ಪ್ರೋಗ್ರಾಮ್ ಆಗ್ತದೆ ಅಂತ ಒಂದು ಬ್ಯಾಚಲ್ಲಿ ಅವರು ಕೂಡ ಬರ್ತಾರೆ ಸಾಮಾನ್ಯವಾಗಿ. ಸೊ ಹಾಗೆ ಬೇರೆ ಬೇರೆ ಒಂದು ಇಂಟ್ರೆಸ್ಟ್ ಇರುವವರು ಈ ಒಂದು ಫೀಲ್ಡಿನಲ್ಲಿ ಬರ್ತಾರೆ ಕಲೀಲಿಕ್ಕೋಸ್ಕರ.
1: ಓಕೆ, ಸೊ ಚಿಟ್ಟೆಗಳ ಒಂದು ಪ್ರದರ್ಶನ ಮಾಡ್ತಾರೆ ಕೆಲವು ಸಲ ನಾವು ನೋಡಿರ್ಬೋದು, ಅಂದರೆ ಮೃತಪಟ್ಟ ಚಿಟ್ಟೆಯ ಒಂದು ಅವಶೇಷ ಸಿಕ್ಕಿ ನಿಮ್ಮ ಒಂದು ಈ ಜಾಗದ ವ್ಯಾಪ್ತಿಯಲ್ಲಿ ಅಂಥದ್ದೊಂದು ಮೃತಪಟ್ಟ ಚಿಟ್ಟೆಗಳು ಸಿಗ್ತಾವ? ಸೊ ಅದನ್ನು ಈಗ ಅದು ಸಂರಕ್ಷಿಸಿದ್ದೀರಾ ನೀವು ಜನರಿಗೆ ತಿಳಿಯಲಿಕ್ಕೆ? ಈಗ ನೀವು ಕೆಲವೊಂದು ಪ್ರಭೇದಗಳ ಚಿಟ್ಟೆಗಳನ್ನು ಹೇಳಿದ್ರೆ ನಿಮಗೆ ಮಾತ್ರ ಗೊತ್ತಿದೆ, ಹಾಗೆ ಅದರ ಬಗ್ಗೆ ನೀವು ಸ್ಟಡಿ ಮಾಡಿದವರು, ಉಳಿದವರಿಗೆ ಅದರ ಬಗ್ಗೆ ಒಂದು ಗೊತ್ತು ಮಾಡಿಸಬೇಕಾದ್ರೆ ಅಥವಾ ಅದರ ಬಗ್ಗೆ ಅದರ ಪರಿಚಯ ಮಾಡಬೇಕಾದ್ರೆ ಏನು ಮಾಡ್ತೀರಾ?
2: ಅದೇ, ಲೈವಲ್ಲಿ ನಾವು ನೋಡ್ತೇವೆ ಹೇಗೂ ನಡ್ಕೊಂಡು ಹೋಗುವಾಗ ಫೀಲ್ಡಲ್ಲಿ ಬಟರ್ಫ್ಲೈಸ್ಗಳನ್ನು, ಮತ್ತು ವಿಡಿಯೋ ಪ್ರೆಸೆಂಟೇಷನ್ ಮುಖಾಂತರ ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಇರ್ತದೆ. ಬಟ್ ಸತ್ತೋದ ಬಟರ್ಫ್ಲೈಸ್ ಅದನ್ನು ಕಲೆಕ್ಟ್ ಮಾಡುವಂಥದ್ದು ಕೂಡ ಇಲ್ಲ. ಈಗ ನೋಡಿ, ನಾನು ಹೇಳಿದೆ ಅಲ್ಲ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಶೆಡ್ಯೂಲ್ 1 ಇದ್ದ ಸ್ಪೀಸ್, ಫಾರ್ ಎಕ್ಸಾಂಪಲ್ ಟೈಗರನ್ನು ನೀವು ಕಲೆಕ್ಟ್ ಮಾಡಿದಾಗೆ ಉಂಟು ಸತ್ತೋದ್ರೆ, ಹಾಗೆಯೇ ಕೂಡ ಬಟರ್ಫ್ಲೈಸನ್ನು ನೀವು ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಕಲೆಕ್ಷನ್ ಅಂತ ಇಡಲಿಕ್ಕೆ ಆಗುತ್ತಿಲ್ಲ ಬಟರ್ಫ್ಲೈಸ್.
1: ಓಕೆ, ಸೊ ಮುಂದಿನ ಜನಾಂಗಕ್ಕೆ ಈಗ ಪ್ರಕೃತಿ ಉಳಿಬೇಕಾಗಿದೆ ಅಥವಾ ನಾವು ನೋಡ್ತಾ ಇದ್ದೇವೆ ಆಲ್ಮೋಸ್ಟ್ ಚಿಕ್ಕದಿರುವಾಗ ನಾವು ಕಲ್ತಿದ್ದು ದೇಶದ 30% ಕಾಡಿತ್ತು, ಈಗ ಒಂದು ಆ ಪರ್ಸೆಂಟೇಜ್ ಇಳಿಮುಖಗೊಳ್ತಾ ಇದೆ. ಸೊ ಹೇಗೆ ಅವೇರ್ ಮಾಡ್ತೀರಾ ಸರ್ ನೀವು ಪ್ರಕೃತಿ ಕಡೆಗೆ, ಮಕ್ಕಳಿಗೆ ಅವೇರ್ ಆಗಬೇಕಾದ್ರೆ ನಿಮ್ಮ ಅಭಿಪ್ರಾಯ ಏನು ಬಟರ್ಫ್ಲೈ ಪಾಕ್ ಜೊತೆಗೆ?
2: ನೋಡಿ, ನಾವು ಬಟರ್ಫ್ಲೈಸ್ ಅನ್ನು ಸಬ್ಜೆಕ್ಟ್ ಆಗಿ ತಗೊಂಡು ನೇಚರ್ನ ಪಾಠ ಮಾಡ್ತಾ ಇದ್ದೇವೆ. ಸೊ ಇದರ ಮುಖಾಂತರ ಅವರಿಗೆ ಗಿಡಗಳ, ಮರಗಳ, ಬಳ್ಳಿಗಳ ಒಂದು ಪರಿಚಯ ಮಾಡ್ತಾ ಇದ್ದೇವೆ. ಯಾಕೆಂದರೆ ನ್ಯಾಚುರಲ್ ಆಗಿ ಏನು ಬೆಳೀತವೆ ನೋಡಿ, ಅದರಲ್ಲಿಯೇ ಲೋಕಲ್ ಬಟರ್ಫ್ಲೈ ಪಾಪ್ಯುಲೇಷನ್ ಬ್ರೀಡ್ ಮಾಡುವಂಥದ್ದು. ಸೊ ನಮ್ಮ ಈ ಮುಖ್ಯ ಉದ್ದೇಶ ಏನಂದರೆ, ಅವರಿಗೆ ಈ ಒಂದು ಮರಗಿಡಗಳ ಒಂದು ಇಂಪಾರ್ಟೆನ್ಸ್, ಇಲ್ಲಾದರೆ ಅವುಗಳ ಪರಿಚಯ ಆದಾಗ ಅವರಿಗೆ ಒಂದು ಇನ್ಸ್ಪೈರ್ ಮಾಡುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಹಾಗೆಯೇ ಅವರು ಇನ್ಸ್ಪೈರ್ ಆದಾಗ ಅವರ ಸುತ್ತಮುತ್ತಲಿನಲ್ಲಿ ಅವರು ಸ್ವಲ್ಪ ಫಾರೆಸ್ಟನ್ನು ತೆಗೆಯುವಾಗ ಆಲೋಚನೆ ಮಾಡ್ಬೋದು. ಅಫ್ಕೋರ್ಸ್, ಈ ಒಂದು ಪೂರ್ ವೆಸ್ಟರ್ನ್ ಘಾಟ್ಸಲ್ಲಿ ಸ್ಯಾಂಚುರೀಸ್ನ ಹೆಸರಲ್ಲಿ, ನ್ಯಾಷನಲ್ ಪಾರ್ಕ್ಸ್ನ ಹೆಸರಲ್ಲಿ ಪ್ರೊಟೆಕ್ಟೆಡ್ ಆಗಿವೆ ಫಾರೆಸ್ಟ್ಗಳು. ಬಟ್ ನೀವು ಈ ಸೆಕೆಂಡ್ರಿ ಫಾರೆಸ್ಟ್ ಹೆಚ್ಚಿನ ಪ್ರೈವೇಟ್ ಲ್ಯಾಂಡ್ಸಲ್ಲಿ ಇರುವ ಕಾರಣ ಇದು ತುಂಬ ಇಂಪಾರ್ಟೆಂಟ್ ಬ್ರೀಡಿಂಗ್ ಗ್ರೌಂಡ್ಸ್ ಕೂಡ ಬಟರ್ಫ್ಲೈಸ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜೀವಿಗಳಿಗೆ ಒಂದು ವಾಸಸ್ಥಳ ಆಗಿರುವ ಕಾರಣ ನಾವು ಅದರ ಬಗ್ಗೆ ಅರಿತಾಗ, ಅವರು ಸಂರಕ್ಷಣೆ ಮಾಡಿದಾಗ ಮಾತ್ರ ಕನ್ಸರ್ವೇಷನ್ ಸಾಧ್ಯ ಆಗ್ತದೆ. ಸೊ ಈ ಥರ ಒಂದು ಇನ್ಸ್ಪೈರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಇಲ್ಲಿ ಬಂದವರಿಗೆ.
1: ಎಲ್ಲರಿಗೂ ಫೇವರೇಟ್ ಇರುತ್ತೆ. ಸೊ ಚಿಟ್ಟೆ ನಿಮ್ಮ ಜೀವ, ಚಿಟ್ಟೆ ನಿಮ್ಮ ಸರ್ವಸ್ವ ಅಂತ ನೀವು ಹೇಳ್ತೀರಾ, ಅದರಲ್ಲೂ ಮನಸೋತಂತ ನಿಮ್ಮ ಫೇವರೇಟ್ ಚಿಟ್ಟೆ ಯಾವುದು?
2: ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ಎನ್ನುವ ಚಿಟ್ಟೆ. ಪಶ್ಚಿಮ ಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಬಟರ್ಫ್ಲೈ ಇದು. ಇದು ಕೇರಳದ ರಾಜ್ಯ ಚಿಟ್ಟೆ ಕೂಡ. ಈಗ ಇದು ನಮ್ಮ ಬಟರ್ಫ್ಲೈ ಪಾರ್ಕ್ ಇದ್ದು ಲೋಗೋ ಕೂಡ. ಸೊ ಇದು ನನ್ನ ಫೇವರೇಟ್ ಬಟರ್ಫ್ಲೈ.
1: ನೀವು ನಿಮ್ಮ ಚಿಟ್ಟೆ ಪಾರ್ಕ್ ಬಿಟ್ಟು ಬೇರೆ ಚಿಟ್ಟೆ ಪಾರ್ಕಿಗೆ ಭೇಟಿ ನೀಡಿ, ಅಲ್ಲಿನ ಮತ್ತು ಇಲ್ಲಿನ ನಡುವೆ ಏನಾದರೂ ಅಭಿವೃದ್ಧಿ ತರಲಿಕ್ಕೆ ಅಲ್ಲಿಂದ ನೀವು ಆಪ್ಟ್ ಮಾಡಲಿಕ್ಕೆ ನೋಡಿದ್ದೀರಾ?
2: ಸೊ ನಾವು ವಿಸಿಟ್ ಮಾಡಿದ್ದೇನೆ 2011 ಮುಂಚೆ ಕೂಡ ವಿಸಿಟ್ ಮಾಡಿದ್ದೇನೆ ಕೆಲವೊಂದು ಬಟರ್ಫ್ಲೈ ಪಾರ್ಕ್ಸನ್ನು. ಬಟ್ ನನಗೆ ಇಷ್ಟ ಆಗಿರುವಂಥದ್ದು ಜಾಸ್ತಿ ಓಯಲೆಕ್ಕರವಾಡಿ ಬಟರ್ಫ್ಲೈ ಗಾರ್ಡನ್ ಥಾಣೆಯಲ್ಲಿ. ಮಲೇಷ್ಯಾದಲ್ಲಿ ವಿಸಿಟ್ ಮಾಡಿದ್ದೀನಿ ಕೆಲವು ಬಟರ್ಫ್ಲೈ ಪಾರ್ಕ್ ಕ್ವಾಲಾಲಂಪುರಲ್ಲಿ, ಮತ್ತು ಬ್ಯಾಂಗ್ಳೂರಲ್ಲಿ ಬಟರ್ಫ್ಲೈ ಪಾರ್ಕ್ ಇದೆ ಅಲ್ಲ, ಅದನ್ನು ಕೂಡ ವಿಸಿಟ್ ಮಾಡಿದ್ದೇನೆ. ಮತ್ತು ಠಾಣೆಯಲ್ಲಿ ರಾಜೇಂದ್ರ ಓಲೇಕರ್ ಅವರು ಸ್ಟಾರ್ಟ್ ಮಾಡಿರುವಂಥದ್ದು, ಅದು ನನಗೆ ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಮಾಡಿತು. ಅದು ಓಪನ್ ಬಟರ್ಫ್ಲೈ ಪಾರ್ಕ್ ಆಗಿರೋದು, ನ್ಯಾಚುರಲ್ ಆಗಿ ಏನು ಅವರು ಸಂರಕ್ಷಣೆ ಮಾಡುವ ಎಜುಕೇಟ್ ಮಾಡುವ ರೀತಿ ಅದು ಕೂಡ ಸ್ವಲ್ಪ ಇನ್ಸ್ಪೈರ್ ಮಾಡಿದೆ.
1: ಓಕೆ, ಇದನ್ನು ನೀವೀಗ ಖಾಸಗಿಯಾಗಿ ನೋಡಿಕೊಳ್ತಾ ಇದ್ದೀರಾ, ಪ್ರವಾಸೋದ್ಯಮ ಇಲಾಖೆಯಿಂದ ಏನಾದರೂ ಕೊಡುಗೆ ಸಿಕ್ಕಿ ನಿಮ್ಮ ಪಾರ್ಕಿಗೆ ಅದನ್ನೊಂದು ಇನ್ನಷ್ಟು ಅಭಿವೃದ್ಧಿ ಪಡಿಸೋದಾದ್ರೆ, ಅಥವಾ ನಿಮ್ಮಂತಹ ಹಲವಾರು ಜನರೊಂದು ಏನು ಖಾಸಗಿಯಾಗಿ ಚಿಕ್ಕ ಪುಟ್ಟ ಬಟರ್ಫ್ಲೈ ಪಾರ್ಕ್ಸ್ಗಳನ್ನು ಅಂದರೆ ಪ್ರಕೃತಿಗೋಸ್ಕರ ನೀವು ಮಾಡೋದಾದ್ರೆ ಏನು ಹೇಳ್ತೀರಾ ನೀವು? ಆ ಒಂದು ಸಂಬಂಧಪಟ್ಟ ರಾಜ್ಯದ ಇಲಾಖೆಗಳಾಗಿರ್ಬೋದು, ರಾಷ್ಟ್ರೀಯವಾಗಿ ಏನಾದರೂ ಪ್ರವಾಸೋದ್ಯಮ ಇಲಾಖೆ ಇದಕ್ಕೆ ನಿಮಗೆ ಬೂಸ್ಟಿಂಗ್ ಮಾಡಬಹುದಾ?
2: ಪ್ರವಾಸೋದ್ಯಮ ಇಲಾಖೆ ಕೆಲವೊಂದು ರೆಕಗ್ನಿಷನ್ ಆ್ಯಕ್ಚುಲಿ ಸಿಕ್ಕಿದೆ. ನಾನು ಕೆಲವೊಂದು PDF ಫೈಲ್ ನೋಡಿದಾಗ ಅವರು ಇಲ್ಲಿಯ ಒಂದು ಮೂಡಬಿದ್ರಿಯ ಏನು ಟೂರಿಸ್ಟ್ ಸ್ಪಾಟ್ಸ್ ಅದರ ಬಟರ್ಫ್ಲೈ ಪಾರ್ಕನ್ನು ಕೂಡ ತಗೊಂಡಿದ್ದಾರೆ. ಸೊ ಇದೊಂದು ಸಿಕ್ಕಿದೆ ರೆಕಗ್ನಿಷನ್. ಮತ್ತೆ ಏನು ಒಫಿಷಿಯಲ್ ಆಗಿ ನನಗೆ ಏನು ರೆಕಗ್ನಿಷನ್ ಬರಲಿಲ್ಲ, ಬಟ್ ನಾನು ನೋಡಿದ್ದೇನೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡೋರಿಂದ ನಾನು ಅದೇ ನನಗೆ ಒಂದು ಕೆಲವು PDF ಅಲ್ಲಿ ಇದು ಇನ್ಕ್ಲೂಡ್ ಮಾಡಿದ್ದು ನೋಡಿದ್ದೇನೆ.
1: ಸರ್, ಈ ಒಂದು ಬಟರ್ಫ್ಲೈ ಪಾರ್ಕ್ ಎಂದಾಗ ನಿಮ್ಮ ಸುತ್ತ ಹೌದು, ಅದನ್ನು ಮೇಂಟೈನ್ ಮಾಡಬೇಕು, ಅದರ ಖರ್ಚಿದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಸರ್?
2: ಸೊ ಇದು ಆ್ಯಕ್ಚುಲಿ ಒಂದು ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ಈಗ. ಸೊ ಈಗ ನಾವು ಅಫ್ಕೋರ್ಸ್ ಕೆಲವರಿಗೆ ಫ್ರೀ ಕೊಡ್ತೇವೆ, ಈಗ ಪೂರರ್ ಬ್ಯಾಕ್ಗ್ರೌಂಡ್ ಸೆಕ್ಷನಿಂದ ಬಂದವರಿಗೆ ಫ್ರೀ ಕೊಡುವಂಥದ್ದು, ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ಗೆ ಫ್ರೀ ಕೊಡುವಂಥದ್ದು ಇರ್ತದೆ. ಬಟ್ ನಾನು ಹೇಳಿದೆ ಅಲ್ಲ ಮೊದಲು ಹೇಳಿದಾಗೆ, ಟೂರಿಸ್ಟ್ ಬರುವಂಥದ್ದು ಯಾರಾದರೂ ಈ ಥರ ಬರ್ತದೆ ಅವರಿಗೆ ನಾವು ಚಾರ್ಜ್ ಮಾಡ್ತೇವಲ್ಲ. ಸೊ ಅದರಿಂದ ಇದು ಸಸ್ಟೈನ್ ಆಗುವಂಥದ್ದು, ಮತ್ತು ಬೇರೆ ಏನು ಏನು ಫಂಡಿಂಗ್ ಇಲ್ಲ. ಸೊ ಮೇಯ್ನ್ ಆಗಿ ಅದೇ ಫಂಡಿಂಗ್ ಬರುವಂಥದ್ದು, ಅದರಿಂದನೇ ಈ ಬಟರ್ಫ್ಲೈ ಪಾರ್ಕ್ ನಡೀಬೇಕು. ಅವೇರ್ನೆಸ್ ಪ್ರೋಗ್ರಾಮ್ನ ಫೀಸಿಂದ ಮತ್ತು ಡೇ ಪ್ರೋಗ್ರಾಮ್ ಮಾಡುವ ಫೀಸಿಂದ ಇದು ನಡೀಬೇಕು ಅಂತ ಹಾಗೆ.
1: ಓಕೆ, ಇಲ್ಲಿ ಎಷ್ಟು ಜನ ಸ್ಟಾಫ್ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾರೆ?
2: ಅಂದರೆ ಪರ್ಮನೆಂಟ್ ಸ್ಟಾಫ್ಸ್ ಅಂತ ಇಲ್ಲ, ಬಟ್ ಒಂದು ಅದೇ ನಾವು ಒಂದು ಜಾಸ್ತಿಯಾಗಿ ನಾವು ಹೈರ್ ಮಾಡುವಂಥದ್ದು ಸಾಮಾನ್ಯವಾಗಿ ಈ ಟೈಮಲ್ಲಿ ಜೂನಿಂದ ನವಂಬರ್ ತಿಂಗಳಲ್ಲಿ ಜಾಸ್ತಿ ಸ್ವಲ್ಪ ಕೆಲಸ ಇರುವಂಥದ್ದು ಡಿವೈಡಿಂಗ್ ಮಾಡುವಂಥದ್ದು, ಕೆಲವೊಮ್ಮೆ ಫ್ರಾಸ್ಟ್ ಫ್ಲವರ್ ಎಲ್ಲ ಬಂದಿರ್ತದೆ, ಇಫೋಟೋರಿಯಂ ಯಾವುದು ಡೈವರ್ಸಿಟಿಯನ್ನು ಕೊಲ್ತದೆ ನೋಡಿ ಅಂಥ ಗಿಡಗಳನ್ನು ತೆಗೆಯುವಂಥದ್ದು, ಮತ್ತು ಕೆಲವು ಎಡಿಷನಲ್ ಪ್ಲಾಂಟ್ಸ್ ಹಾಕುವಂಥದ್ದು ಇರ್ತದೆ, ಮತ್ತು ಕೆಲವು ಈಗ ಗೈಡೆಡ್ ಫೀಲ್ಡ್ ಟೂರಿಗೆಲ್ಲ ವಾಲಂಟಿಯರ್ಸ್ ಜಾಯ್ನ್ ಆಗ್ತಾರೆ. ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ ಕೂಡ ಅವರಿಂದ ಕೂಡ ಮ್ಯೂಚುವಲ್ ಇರ್ತದೆ, ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ ಫ್ರೀಯಾಗಿ ಅವರಿಗೆ ಅವಕಾಶ ಕೊಟ್ಟರು ಕೂಡ ಅವರು ನಮಗೆ ಈ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ. ಅಂದರೆ ವಿಸಿಟರ್ಸನ್ನು ಗೈಡೆಡ್ ಫೀಲ್ಡ್ ಟೂರ್ ಕರ್ಕೊಂಡು ಹೋಗುವಂಥದ್ದು, ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಬಟರ್ಫ್ಲೈ ಬಿಹೇವಿಯರ್ ಬಗ್ಗೆ ಐಡೆಂಟಿಫಿಕೇಷನ್. ಸೊ ಅವರಿಗೆ ಒಂದು ಟ್ರೈನ್ ಮಾಡಿರ್ತೇವೆ, ಒಂದು 15-20 days ಟ್ರೈನ್ ಮಾಡಿರ್ತೇವೆ. ಸೊ ಈ ಥರ ಒಂದು ಮ್ಯೂಚುವಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಈ ಬಟರ್ಫ್ಲೈ ಪಾರ್ಕ್.
1: ಓಕೆ, ಬಟರ್ಫ್ಲೈ ಮೇಲೆ ವಿಕಿರಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಏನು ಹೊಗೆ ವಾಹನಗಳ ಸಂಚಾರದಿಂದ ಏನೋ ತೊಂದರೆ ಆಗ್ತದೆ ಸರ್?
2: ವಾಹನಗಳ ಸಂಚಾರದಿಂದ ರೋಡ್ ಕಿಲ್ಸ್ ಆಗ್ಬೋದು ಕೆಲವು ಕಡೆಯಲ್ಲಿ. ಈಗ ಮಡ್ ಪಡ್ಲಿಂಗ್ ಎಸ್ಪೆಷಲಿ ಸಮ್ಮರ್ ಸೀಸನ್ ಅಲ್ಲಿ ಮಡ್ ಪಡ್ಲಿಂಗ್ ಎನ್ನುವುದು ಸ್ಟಾರ್ಟ್ ಆಗ್ತದೆ. ಅಂದರೆ ಮಣ್ಣು ಕೆಸರು ಮಣ್ಣಿನಿಂದ ಖನಿಜಾಂಶಗಳನ್ನು ಇರುವಂಥ ಕ್ರಿಯೆ ಚಿಟ್ಟೆಗಳದ್ದು. ಸೊ ಎಸ್ಪೆಷಲಿ ನಾವು ಕೋರ್ ವೆಸ್ಟರ್ನ್ ಗಾಟ್ಸಿನ ಎಜ್ಜಲ್ಲಿ ಹೋಗುವಾಗ ಈ ಒಂದು ಮಡ್ ಪಡ್ಲಿಂಗ್ ಸ್ಪಾಟ್ಸ್ಗಳನ್ನು ನೋಡ್ಬೋದು, ಕೆಲವೊಮ್ಮೆ ರೋಡ್ ಕಿಲ್ಸ್ ಆಗ್ಬೋದು ವೆಹಿಕಲಿಂದ. ಬಟ್ ಹೊಗೆ ಕೂಡ ಎಫೆಕ್ಟ್ ಮಾಡ್ಬೋದು, ಬಟ್ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡ್ತದಂತ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರು ಹೋದರೂ ಕೂಡ ಎಲ್ಲಿ ತುಂಬ ಪೊಲ್ಯೂಷನ್ ಇದ್ದರೂ ಕೂಡ ಅಲ್ಲಿ ಬಟರ್ಫ್ಲೈಸ್ ಇರ್ತದೆ. ಈವನ್ ಡೆಲ್ಲಿಯಲ್ಲಿ ಹೋದರೂ ಕೂಡ ಅಲ್ಲಿ ತುಂಬ ಪೊಲ್ಯೂಷನ್ ಇದ್ದರೂ ಕೂಡ ಅಲ್ಲಿ ಲೈಮ್ ಸಾಲೋಟೇಲ್ ಎನ್ನೋ ಬಟರ್ಫ್ಲೈ ತುಂಬ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಉಂಟು. ಸೊ ಈ ಪೊಲ್ಯೂಷನ್ ಆ್ಯಕ್ಚುಲಿ ಎಫೆಕ್ಟ್ ಮಾಡ್ತಾ ಇಲ್ವ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಈ ಹೈಲಿ ಪೊಲ್ಯೂಟೆಡ್ ಸಿಟೀಸಲ್ಲಿ ಕೂಡ ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ತೇವೆ, ಅಫ್ಕೋರ್ಸ್ ಕಾಮನ್ ಒನ್ಸನ್ನು ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ತೇವೆ ಅದು. ಬಟ್ ಯಾವ ರೀತಿಯಾಗಿ ಅದನ್ನು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಇಲ್ಲ ಇನ್ಫಾರ್ಮೇಷನ್. ಬಟ್ ಈ ಒಂದು ರೇಡಿಯೇಷನಿಂದ ಎಫೆಕ್ಟ್ ಆಗುವುದು ಕೂಡ ಅದಕ್ಕೆ ಯಾವುದೇ ಒಂದು ಸ್ಟಡಿ ಬಟರ್ಫ್ಲೈಸ್ಗೆ ರೇಡಿಯೇಷನ್ ಎಫೆಕ್ಟ್ ಆಗ್ತದೆ ಅಂತ ಹೇಳುವುದಿಲ್ಲ. ಈಗ ಹಕ್ಕಿಗಳಲ್ಲಿ ನಾವು ನೋಡಿದ್ದೇವೆ, ಎಸ್ಪೆಷಲಿ ಸ್ಪ್ಯಾರೋಸ್ ಎಲ್ಲ ಕೆಲವು ಬರ್ಡ್ಸ್ಗೆ ಎಫೆಕ್ಟ್ ಆಗ್ತದೆ, ಬಟ್ ಬಟರ್ಫ್ಲೈಸ್ಗೆ ಎಫೆಕ್ಟ್ ಆಗುವಂಥ ಅಂತ ಒಂದು ಸ್ಟಡಿ ಇಲ್ಲ.
1: ಓಕೆ, ಇಲ್ಲಿ ಯಾವ ಸಂದರ್ಭದಲ್ಲಿ ಬರಬಹುದು ಜನರು ಬಟರ್ಫ್ಲೈ ಪಾರ್ಕ್ಗೆ ನೀವು ಹೇಳಿದ್ರೆ? ಆಗ ಎಸ್ಪೆಷಲಿ ಮಳೆಗಾಲದಲ್ಲಿ ಬಂದರೆ ಸೂಕ್ತವಾ, ಬೇಸಿಗೆಗಾಲದಲ್ಲಿ ಬಂದರೆ?
2: June-November ಇಲ್ಲಿ ಬಟರ್ಫ್ಲೈಸ್ ಸೀಸನ್ ಇರುವಂಥದ್ದು, August-September ಅದು ಪೀಕ್ ಟೈಮ್. ಸೊ ಅವರು ಕಾಲ್ ಮಾಡಿ ಕೇಳಿದರೆ ನಾವು ಹೇಳ್ಬೋದು.
1: ನಂಬರ್ ಸರ್?
2: 9845-99-3292.
1: ಮತ್ತೊಂದು ಸಲ
2: 9845-99-3292. ಮತ್ತು ಮ್ಯಾಪಲ್ಲಿ ಲೊಕೇಶನ್ ಕೂಡ ಲೊಕೇಟ್ ಆಗಿದೆ. ಸೊ ಅದರ ಹೆಲ್ಪ್ ತಗೊಳ್ಬೋದು. ನೀವು ಬಟರ್ಫ್ಲೈ ಪಾರ್ಕ್ ಬೆಳವಾಯ ಅಂತ ಗೂಗಲ್ ಮಾಡಿದರೆ ನಿಮಗೆ ಲೊಕೇಶನ್ ಸಿಗ್ತದೆ. ಸೊ ಲೊಕೇಶನ್ ಯೂಸ್ ಮಾಡಿಕೊಂಡು ಬರ್ಬೋದು, ಬಟ್ ನೀವು ಅದಕ್ಕಿಂತ ಮುಂಚೆ ಕಾಲ್ ಮಾಡೋದು ಉತ್ತಮ.
1: ಸೊ ಗೈಡೆನ್ಸ್ ಬೇಕಾದರೆ ನೀವು ಸಿಗಬೇಕಾದ್ರೆ
2: ಜೂನ್ ಟು ನವೆಂಬರ್ ಇಸ್ ದ ಬೆಸ್ಟ್.
1: ಸರ್, ಇವತ್ತು ನಾವು ರೇಡಿಯೋ ಸಾರಂಗ್ ಅವರು ನಿಮ್ಮ ಬಟರ್ಫ್ಲೈ ಪಾರ್ಕಿಗೆ ಬಂದಿದ್ದೇವೆ. ಸೊ ಇಲ್ಲಿ ಬಂದು ಈ ಒಂದು ಪಾರ್ಕ್ನ ಬಗ್ಗೆ ನೀವು ಹೇಳಿದ್ರೆ, ಇಲ್ಲಿ ಕೊನೆಯದಾಗಿ ನಾನು ಕೇಳಿದ್ರೆ ಯಾವೆಲ್ಲ ಜಾತಿಯ ಮರಗಳನ್ನು ನೀವು ಬೆಳೆಸಿದ್ದೀರಿ? ಸ್ಪೆಷಲಿ ನೀವು ಹೇಳಿದ್ರಿ ಬಟರ್ಫ್ಲೈಗೆ ಬೇಕಾಗುವ ಮರಗಳೇ ಇವೆ, ಅದರ ಜೊತೆಗೆ ಬೇರೆ ಔಷಧೀಯ ಸಸ್ಯಗಳು ಅಥವಾ ಬೇರೆ ಬೇರೆ ಸಸ್ಯಗಳಿಗೆ ಏನಾದರೂ ಮಹತ್ವ ನೀಡಿದ್ದೀರಾ?
2: ಅಲ್ಲಿ ಹೆಚ್ಚಿನ ಗಿಡಗಳಿಗೆ ಔಷಧೀಯ ಒಂದು ಗುಣಗಳಿರ್ತವೆ, ಬಟ್ ನಮಗೆ ಗೊತ್ತಿರಬೇಕಷ್ಟೇ. ಬಟ್ ನಾವು ಬಟರ್ಫ್ಲೈಸ್ಗೆ ಬೆಳೆಸಿದಂಥ ಗಿಡದಲ್ಲಿ ಕೆಲವೊಂದು ಬೆಳೆಸಿದ್ದೇವೆ, ಬಟ್ ಹೆಚ್ಚಿನ ನ್ಯಾಚುರಲ್ ಆಗಿರುವಂಥದ್ದು ಕರ್ಮರ ಇದೆ, ಮತ್ತು ಗಾಮಟೆ ಮರ ಇದೆ, ಸರಾಕ ಅಶೋಕ ಇಲ್ಲಾದರೆ ಸೀತಾ ಅಶೋಕ ಅಂತ ಹೇಳ್ತಾರೆ ಅದು ಇದೆ, ಫಾಲ್ಸ್ ಅಶೋಕ ಇದೆ, ಸಂಪಿಗೆ ಇದೆ, ಫೈಕಸ್ ಸ್ಪೀಸೀಸ್ಗಳಿದೆ, ಫೈಕಸ್ ಇಸ್ಪಿಡಾ, ಫೈಕಸ್ ರೆಸಿಮೋಸ, ಫೈಕಸ್ ರೆಸಿಮೋಸ್ ಅಂದರೆ ಅರ್ತಿ ಮರ. ಸೊ ಇದು ಇದೆ. ಸೊ ಇದೆಲ್ಲ ಬಟರ್ಫ್ಲೈದು ಹೋಸ್ಟ್ ಪ್ಲಾಂಟ್ಸ್.

0: ಬೇರೆ ಒಂದು ಟಿ ವಿ ಪ್ರೋಗ್ರಾಮ್ ಮಾಡುವಂಥದ್ದಾಗಿರಲಿ. ಸೊ ಇದು ಒಂದು ಜನರಲ್ಲಿ ತುಂಬ ಅರಿವನ್ನು ಮೂಡಿಸ್ಬೋದು, ಎಜುಕೇಟ್ ಮಾಡ್ಬೋದು. ಸೊ ನೀವು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಬೋದು ಜನರಿಗೆ ನೇಚರ್ನ ಬಗ್ಗೆ ಎಜುಕೇಷನ್ ಕೊಡ್ತಾರೆ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೊ ಕೇಳುಗರೆ, ಇದು ಈ ವಾರದ ಸುತ್ತಮುತ್ತ ವಿಶೇಷ. ನಾವು ಮೂಡುಬಿದ್ರೆಯಿಂದ ಬೆಳವಾಯಿಗೆ ಬಂದು ಬೆಳವಾಯಿಯಲ್ಲಿರುವಂತಹ ಸಮ್ಮಿಲನ್ ಶೆಟ್ಟಿಸ್ ಬಟರ್ಫ್ಲೈ ಪಾರ್ಕ್ನಲ್ಲಿ ಬಂದು ಚಿಟ್ಟೆಗಳ ಜೀವನ ಕ್ರಮದ ಕುರಿತು ನಾವು ತಿಳಿದಿದ್ದೇವೆ. ಸೊ ಖಂಡಿತವಾಗಿ ನಿಮಗೆ ಇಷ್ಟವಾಗಿರ್ಬೋದು ಭೇಟಿ ನೀಡಿ ಈ ಪ್ರದೇಶಕ್ಕೆ. ಪ್ರಕೃತಿಯ ಒಂದು ಮಡಿಲಲ್ಲಿ ನಮ್ಮನ್ನು ಈ ಪ್ರದೇಶ ಕೊಂಡೊಯ್ಯುತ್ತೆ. ಸೊ ಸಾಕಷ್ಟು ವಿಶೇಷತೆಗಳನ್ನು ಕಲಿಬಹುದು. ಸೊ ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ.

ಇದುವರೆಗೆ ಚಿಟ್ಟೆಗಳ ಪ್ರಭೇದಗಳ ಬಗ್ಗೆ, ಚಿಟ್ಟೆಗಳಿಂದ ಮಾನವನಿಗೆ ಆಗುವಂತಹ ಅನುಕೂಲಗಳ ಬಗ್ಗೆ, ಅದೇ ರೀತಿ ಚಿಟ್ಟೆ ಎಂಬಂತಹ ಪುಟ್ಟ ಜೀವಿ ಒಂದು ದಿನದಿಂದ 2 ತಿಂಗಳವರೆಗೆ ಬದುಕುವಂತಹ ಈ ಜೀವಿ ಪ್ರಕೃತಿಗೆ ನೀಡುವಂತಹ ಅಗ್ರಗಣ್ಯ ಕೊಡುಗೆಯ ಕುರಿತು ನಾವು ಸಾಕಷ್ಟು ವಿಚಾರಗಳನ್ನು ಶ್ರೀ ಸಮ್ಮಿಲನ್ ಶೆಟ್ಟಿ ಇವರಿಂದ ತಿಳಿದುಕೊಂಡೆವು. ಅಂದಾಗೆ ಇದು ಈ ವಾರದ ಸುತ್ತಮುತ್ತ ಕಾರ್ಯಕ್ರಮ. ಸ್ನೇಹಿತರೆ, ನಾವೇಳುವುದಿಷ್ಟೇ, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಪ್ರಭೇದದ ಜೀವಿಗೂ ಬದುಕುವ ಹಕ್ಕಿದೆ. ಹೇಗೆ ಚಿಟ್ಟೆಗಳಿಂದ ಪ್ರಕೃತಿಗೆ ಕೊಡುಗೆ ಇದೆ, ಚಿಟ್ಟೆಗಳಿಂದ ನಾವು ಪ್ರಕೃತಿಯಲ್ಲಿ ಬದುಕಲು ಸಾಧ್ಯವಾಗಿದೆ, ಚಿಟ್ಟೆಗಳ ಕೊಡುಗೆಯಿಂದ ಖಂಡಿತವಾಗಿ ಹೊಸತನವನ್ನು ಕಂಡುಕೊಳ್ಳಲು ಸಾಧ್ಯವಾಗಿದೆ, ಈ ಪ್ರಭೇದವನ್ನು ನಾವು ಬದುಕಲು ಬಿಡೋಣ. ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾವು ಭೇಟಿಯಾಗುತ್ತೇವೆ. ಅದುವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಸಂಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ September 19 and 20 ಬೆಳಿಗ್ಗೆ 9:00 to 5:00 PM ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಸಂಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: ಹಲೋ ಹಾಯ್ ನಮಸ್ಕಾರ ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಸಾರಂಗ್ ಸಂಗಮ ಕಾರ್ಯಕ್ರಮದೊತ್ತು ಸಮಯ 10:07 ಸ್ನೇಹಿತರೆ, ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಾವಂತೂ ಮತ್ತೆ ಇಣುಕು ನೋಟ ಅಂತ ಹೇಳಬಹುದು, ಅಥವಾ ಅವಲೋಕನ ಅಂತ ಹೇಳಬಹುದು, ಅಥವಾ ತಿಳಿಯುವಂತಹ ಒಂದು ಸಮಯವಾಗಿದೆ. ಸೊ ಹಾಗಾಗಿ ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಾವು ನೀವು ಮಾತಾಡೋಣ. ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ಸ್ನೇಹಿತರೆ, ಇವತ್ತಿನ ಒಂದು ಒಲವಿನ ಹಾಡು ಕಾರ್ಯಕ್ರಮದ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು ತಿಳಿಸಲು, ಅದೇ ರೀತಿ ನಿಮ್ಮ ಒಂದು ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ಆಗಿರ್ಬೋದು, ಅಥವಾ ಕಾರ್ಯಕ್ರಮಗಳು ಯಾವ ರೀತಿ ಇನ್ನು ಕೂಡ ಇಂಪ್ರೂವ್ಮೆಂಟ್ ಕಾಣಬೇಕಾಗಿದೆ, ಅಥವಾ ಅದರಲ್ಲಿ ಯಾವುದಾದ್ರೂ ಬದಲಾವಣೆ ಆಗಬೇಕಾಗಿದೆ, ಅದರ ಬಗ್ಗೆ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ತಿಳಿಸ್ಬೋದು 6364240949 ಸಂಖ್ಯೆಗೆ. ಕಳೆದ ಶನಿವಾರದಿಂದ, ಅಂದರೆ 12ನೇ ತಾರೀಕಿನಿಂದ ಹಿಡಿದು ಈ ಶನಿವಾರ, ಅಂದರೆ 19ನೇ ತಾರೀಕಿನ 10:30 ಸಾಕಷ್ಟು ಕಾರ್ಯಕ್ರಮಗಳು ಮೂಡಿ ಬಂದಿವೆ. ಸೊ ಸಾರಂಗ ಸಂಗಮ ಕಾರ್ಯಕ್ರಮದ ಬಳಿಕ ಮೂಡಿ ಬಂದಂತಹ ಕಾರ್ಯಕ್ರಮಗಳನ್ನು ನೋಡೋದಕ್ಕಿಂತ ಮುಂಚೆ ಪತ್ರದ ಬಗ್ಗೆ ಸ್ವಲ್ಪ ನಾವು ಗಮನಹರಿಸೋಣ. ಪತ್ರಗಳು ಬರ್ತಾ ಇರ್ತವೆ, ಸಂದೇಶಗಳು ಬರ್ತಾ ಇರ್ತವೆ, ಆದರೆ ಕೆಲವರ ಪತ್ರಗಳು ಮಾತ್ರ ಒಂದು ದೊಡ್ಡ ಮಟ್ಟದ ಬದಲಾವಣೆಯ, ಅದೇ ರೀತಿ ಪ್ರೇರಣೆಯ, ಪ್ರೋತ್ಸಾಹವನ್ನು ನೀಡುವಂತಹ, ಅದೇ ರೀತಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಇರುವಂತಹ ಪತ್ರಗಳಾಗಿರ್ತವೆ. ಅಂತ ಒಂದು ನಿರಂತರವಾಗಿ ಬರೆಯುವಂಥ ಪತ್ರಗಳಲ್ಲಿ ಶ್ರೀ ಜಯಪ್ರಕಾಶ್ ಶೆಕೂರ್ ಅವರ ಪತ್ರ ಕೂಡ ಒಂದಾಗಿದೆ. ಸೊ ಪ್ರತಿ ಸಲ ಅವರು ಬರೆಯುವಾಗ ಏನಾದರೂ ಆ ಪತ್ರದಲ್ಲಿ ಹೊಸತನ ಕಲೀಲಿಕ್ಕೆ ಸಿಗುತ್ತೆ, ಜೊತೆಗೆ ಪತ್ರಗಳಲ್ಲಿನ ಪದ ಭಂಡಾರ ಏನಿದೆ, ನಮ್ಮ ಒಂದು ಭಾಷಾಜ್ಞಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಕೂಡ ಇದು ಕಾರಣವಾಗುತ್ತೆ ಎನ್ನುವಾಗ ಈ ಪತ್ರ ಅವರು ಬರೆದಿದ್ದಾರೆ. ಸೊ ಈ ಪತ್ರದಲ್ಲಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ, ಸಾರಂಗ ನಿರ್ದೇಶಕರಿಗೆ ಹಾಗೂ ಎಲ್ಲ ಆರ್ಜೆಗಳಿಗೆ ಪ್ರೀತಿಯ ನಮಸ್ಕಾರಗಳು. ಕಾರ್ಯಕ್ರಮಗಳಲ್ಲಿರುವಂತಹ ತಪ್ಪು ಒಪ್ಪುಗಳನ್ನು, ಆ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮಲ್ಲಿ ತಲುಪಿಸಲು ನಾನು ಬಳಸುವ ಮಾಧ್ಯಮ ಪತ್ರ. ಪತ್ರ ಸಂಸ್ಕೃತಿ ಉಳಿಸಬೇಕು ಎಂಬ ವಿಷಯದಲ್ಲಿ ಯಾರಾದರೂ ಮಾತನಾಡ್ತಿದ್ದರೆ ನಾನು ವರ್ಷಕ್ಕೆ ಕನಿಷ್ಠ 50 ಪತ್ರವಾದರೂ ಬರೆಯುತ್ತೇನೆ ಎಂದು ನಾನು ಹಮ್ಮಿನಿಂದ, ಹೆಮ್ಮೆಯಿಂದ ಹೇಳಿಕೊಳ್ಳಲು ನನಗೆ ಸಹಕಾರಿಯಾದದ್ದು ಸಾರಂಗ್ ಸಂಗಮಕ್ಕೆ ನಾನು ಪ್ರತಿ ವಾರ ಬರೆಯುವ ಪತ್ರದಿಂದಾಗಿ. ನೀವುಗಳು ಈ ಕಾರ್ಯಕ್ರಮವನ್ನು ನಡೆಸುವುದರಿಂದಾಗಿ ಜನರ ತೆರಿಗೆ ಹಣದಿಂದ ನಡೆಯುವ ರೇಡಿಯೋ ಮಾಧ್ಯಮವು ನಿಮ್ಮ ಅನಿಸಿಕೆಗಳಿಗೆ ಅವಕಾಶವಿಲ್ಲ, ನಾವು ಪ್ರಸಾರಿಸುವ ಕಾರ್ಯಕ್ರಮ ನೀವು ಕೇಳಬೇಕಷ್ಟೇ ಎಂಬ ಧೋರಣೆಯಿಂದ ಕಾರ್ಯನಿರ್ವಹಿಸುತ್ತಿರುವಾಗ ಕೇಳುಗರ ಅಭಿಪ್ರಾಯಗಳನ್ನು ನಾವು ಗೌರವಿಸುತ್ತಿದ್ದೇವೆ ಎಂಬ ನಿಲುವಿಗೆ ನಾನು ಋಣಿ. ಆದರೆ ನನ್ನ ಪತ್ರ ನಿಮಗೆ ತಡವಾಗಿ ಸಿಕ್ಕುವುದು, ತಡವರಿಸಿ ಓದುವುದು, ಅಡೆರಹಿತವಾಗಿ ಓದುವುದು, ಈ ರೀತಿಯ ಸಣ್ಣ ಪುಟ್ಟ ಅಕ್ಷಮವಲ್ಲದ ಎಡವಟ್ಟುಗಳಿಂದಾಗಿ ನಾನು ಪತ್ರ ಬರೆಯಬೇಕೆಂದರೂ ಮನಸ್ಸೇಕೋ ಸಹಕರಿಸುತ್ತಿಲ್ಲ. ಲೇಖನಿ ಕಾಗದದ ಮೇಲೆ ಓಡಾಡಲು ನಿರಾಕರಿಸಿತು, ಆದ್ದರಿಂದ ಕೆಲವು ವಾರ ಪತ್ರ ಬರೆಯಲಾಗಲಿಲ್ಲ. ಈಗ ಮತ್ತೆ ಪತ್ರ ಬರೆಯಲೇಬೇಕೆಂಬ ಉತ್ಕಟ ಹಂಬಲದಿಂದ ಮನಸ್ಸನ್ನು ತಿಳಿಗೊಳಿಸಿದ್ದೇನೆ. ಅಕ್ಷರವನ್ನು ಅರಳಿಸಬೇಕೆಂದು ಲೇಖನಿಗೆ ಕಡ್ಡಾಯವಾಗಿ ಆದೇಶಿಸಿ ಪತ್ರ ಬರೆಯಲಾಗಿದೆ. ತಿಂಗಳ ಮೊದಲ ವಾರದ ಹೃದಯ ರಾಗದಲ್ಲಿ ಕೇಳುಗರೇ ಅತಿಥಿಗಳು ಎಂಬಂತೆ 2 ತಾರೀಕು ಪ್ರಿಯಾ ಬಾಯರ್ರವರು ಅತಿಥಿಯಾಗಿದ್ದರು. ಕತೆ ಕವನಗಳ ಸೃಷ್ಟಿಗೆ ಸಾರಂಗ್ ನನಗೆ ಸ್ಫೂರ್ತಿ ಎಂದು ಹೇಳಿರುವುದು ಸಾರಂಗ್ಗೆ ಹೆಮ್ಮೆ. ನಾಟಕಗಳಲ್ಲೂ ಅಭಿನಯಿಸುವ ಕಲಾವಿದೆಯಾಗಿ ಸೈ ಎನಿಸಿಕೊಂಡಿರುವ ಅವರು ಗೀತರಚನೆಯಲ್ಲೂ ಕೈಯಾಡಿಸಿ ಬಹುಮುಖ ಪ್ರತಿಭೆಯಾಗಿದ್ದಾರೆ. ಅವರ ಲೇಖನಿಯಿಂದ ಇನ್ನಷ್ಟು ಬರಹಗಳು ಮೂಡಿಬರಲಿ, ಅವರಿಗೆ ಅನೇಕ ವೇದಿಕೆಗಳಲ್ಲಿ ಅವಕಾಶ ಸಿಗಲಿ ಎಂದು ನನ್ನ ಹಾರೈಕೆ. 9 ಹೃದಯ ರಾಗವನ್ನು ಕೇಳುಗರು ತಮ್ಮ ಮಾತುಗಳಿಂದ, ಹಾಡುಗಳಿಂದ ತುಂಬ ಸುಂದರವಾಗಿಸಿದ್ದಾರೆ. ಎಡ್ವರ್ಡ್ಸರ್ ಕೂಡ ತಮ್ಮ ಮಾತುಗಳಿಂದ, ಕವನಗಳಿಂದ ಅಂದಿನ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. 7 ಸಂದೇಶಗಳನ್ನು ಆಧರಿಸಿದ ಒಲವಿನ ಹಾಡಿನಲ್ಲಿ ಕೇಳುಗರು ಕೇಳಿದ ಹಾಡುಗಳನ್ನು ಆರ್ಜೆ ಸೈಫ್ನವರು ತಾವು ರಾಗಬದ್ಧವಾಗಿ ಹಾಡುವುದರ ಮೂಲಕ ಆ ದಿನದ ಕಾರ್ಯಕ್ರಮ ಪ್ರಸ್ತುತಪಡಿಸಿದ ರೀತಿ ಖುಷಿ ನೀಡಿತು. ಅವರಲ್ಲಿ ಸಾಕಷ್ಟು ಸಂಗೀತ ಜ್ಞಾನವಿದೆ, ಮುಂದಿನ ದಿನಗಳಲ್ಲಿ ಅವರೊಬ್ಬ ಖ್ಯಾತ ಹಾಡುಗಾರರಾಗಲಿ ಎಂದು ಹಾರೈಸುವೆ. ಅದೇ ರೀತಿ 10 ತುಳುಚಾವಡಿಯಲ್ಲಿ ಗಣೇಶನ ಹಬ್ಬವನ್ನು ಆಚರಿಸುವ ರೀತಿ ಪರಿಸರ ಸ್ನೇಹಿಯಾಗಿರಲಿ ಎಂಬ ಕಾಳಜಿಯಿಂದ ಆರ್ಜಿ ಬಿಂದಿಯರವರು ಮಾತಾಡಿದರು. ಕೇಳುಗರ ಅಭಿಪ್ರಾಯಗಳು ಪರಿಸರ ಸ್ನೇಹಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಬೇಕೆಂಬಂತಿತ್ತು. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ವಿವಿಧ ಹಬ್ಬ ಆಚರಣೆಗಳನ್ನು ಕೇಳುಗರ ಮುಂದಿಟ್ಟು ಅವು ಜಾಗೃತಿ ಮೂಡಿಸುವ ಚಾವಡಿ ಇನ್ನಷ್ಟು ಬೆಳಗಲಿ, ಉತ್ತಮವಾಗಿ ಮೂಡಿ ಬರಲಿ ಎಂಬುದು ಹಾರೈಸುವೆ. ಸಾರಂಗ್ ಸಂಗಮಕ್ಕೆ ಹೆಚ್ಚಾಗಿ ಕರೆ ಮಾಡಿ ಸಾರಂಗ್ನ ಬಗ್ಗೆ ತಮಗಿರುವ ಅಭಿಮಾನವನ್ನು ಮುಕ್ತವಾಗಿ ಮುಗ್ಧವಾಗಿ ಹೇಳಿಕೊಳ್ಳುವ ಅಧ್ಯಾಪಡಿಯ ಸುಶೀಲಕ್ಕನ ಮಾತು ಕೇಳುವುದೆಂದರೆ ನನಗೆ ಬಲು ಇಷ್ಟ. ಅಧ್ಯಾಪಡಿಗೆಮ್ಮೆ ಬನ್ನಿ ಸಾರ್ ಎಂದು ಅವರು ವಿನೀತ ಭಾವದಿಂದ ಆಡುವ ಮಾತು ನಿಷ್ಕಲ್ಮಶ ಉತ್ಕಟ ಪ್ರೀತಿಯ ಮಾತಿಗೆ ಒಂದು ಉದಾಹರಣೆ. ಅವರ ಅಂತಹ ಮಾತು ಕೇಳುವಾಗ ಹೃದಯ ತುಂಬಿ ಬರುತ್ತೆ. ಒಂದು ವೇಳೆ ನೀವುಗಳು ಅವರ ಮನೆಗೆ ಹೋದರೆ ಅವರು ಅದೆಷ್ಟು ಸಂತೋಷ ಪಡಬಹುದು ಎಂಬುದನ್ನು ಕಲ್ಪಿಸಿಕೊಳ್ಳಲಾಗುತ್ತಿಲ್ಲ. ಇಂದು ಕೃತಕ ಮಾತುಗಳು, ಮುಖವಾಡದ ಬದುಕು ಮನುಷ್ಯನಿಗೆ, ಅದರಲ್ಲೂ ನಗರದ ಮಂದಿಗೆ ಅಭ್ಯಾಸವಾಗಿದೆ. ಭಾವ ವ್ಯಕ್ತಪಡಿಸಲು ಇಮೋಜಿಗಳೇ ಬಳಕೆ ಆಗ್ತವೆ. ಪ್ರತಿ ಮಾತುಗಳು ತನಗೇನು ಲಾಭ ತರುತ್ತದೆ ಎಂಬ ಲೆಕ್ಕಾಚಾರದಿಂದಲೇ ಸೃಷ್ಟಿಯಾಗುತ್ತಿದೆ. ಇಂಥ ಸ್ವಾರ್ಥ ತುಂಬಿದ ಸಮಾಜದಲ್ಲಿ ಅಧ್ಯಾಪಡಿಯವರ ವಾತ್ಸಲ್ಯ ಭರಿತ ಮುಗ್ಧ ಮಾತುಗಳು ಆಹ್ವಾನ, ಅದು ಬಲು ಬೆಲೆ ಬಾಳುವಂಥದ್ದು. ನಗದಿನಿಂದ ಖರೀದಿಸಲಾಗದಂಥದ್ದು. ಅವರ ಬೆಳೆದ ಪರಿಸರ, ಅವರ ಹಿರಿಯರ ತಂದೆ ತಾಯಿಗಳಿಂದ ಬಂದ ಸಂಸ್ಕೃತಿ ಮತ್ತು ರೇಡಿಯೋ ಅವರಿಗೆ ಈ ರೀತಿಯ ಮಾತುಗಳನ್ನು ಕಲಿಸಿದೆಂದರೆ ಉತ್ಪ್ರೇಕ್ಷೆಯಾಗಲಾರದು. ಅವರಿಗೆ ಶುಭವಾಗಲಿ ಎಂದು 14th ಜಯಪ್ರಕಾಶ್ ಎಕ್ಕೂರ್ ಅವರು ಈ ಪತ್ರವನ್ನು ಬರೆದಿದ್ದಾರೆ. ಸ್ವಲ್ಪ ಉದ್ದ ಪತ್ರ, ಆದರೆ ಅದರಲ್ಲಿ ಭಾವನೆಗಳೇ ಜಾಸ್ತಿ ಆಗಿದ್ದವು. ಖುಷಿ ಇತ್ತು, ಸಂತೋಷವಿತ್ತು. ಆ ಪತ್ರವನ್ನು ಓದುವಾಗ ಮತ್ತೆ ಮತ್ತೆ ಓದೋಣ ಎಂದು ನನಗೆ ಅನಿಸಿತು. ಸೊ ಖಂಡಿತವಾಗಿಯೂ ಕೇಳುಗರಂತೂ ಈ ಪತ್ರದಿಂದ ಏನಾದರೂ ಪ್ರೇರಣೆ ಪಡೆದಿರಬಹುದು. ನೀವು ಕೂಡ ಪತ್ರ ವ್ಯವಹಾರಕ್ಕೆ ಒಂದು ಸಾಕ್ಷಿಯಾಗಿ, ಭಾರತೀಯ ಅಂಚೆ ಇಲಾಖೆಯ ಬಗ್ಗೆ ನಾನು ಇತ್ತೀಚೆಗಷ್ಟೊಂದು ಕಾರ್ಯಕ್ರಮ ಮಾಡಿದ್ದೆ ಜನಧನಿಯಲ್ಲಿ. ಸೊ ಆ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ಅತೀ ಕಡಿಮೆ ಬೆಲೆಗೆ ಒಂದು ಪ್ರೊವಿಷನ್ಸ್ ಇದೆ ಪತ್ರ ಬರೆಯಲು. ಸೊ ಹಾಗಾಗಿ ಆ ಒಂದು ಸದುಪಯೋಗವನ್ನು ಪಡೆದುಕೊಂಡು ನೀವಂತೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಕಾರ್ಯಕ್ರಮದ ಒಂದು ಅಂಗಳಕ್ಕೆ ನಾವು ಬರುವುದಾದರೆ, ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಂಡಿವೆ? ಬಹುಭಾಷಾ ಹಾಡುಗಳು ಕಳೆದ ಒಂದು ಶನಿವಾರ ಪ್ರಸಾರಗೊಂಡಿತ್ತು 10:30. ಯಕ್ಷಗಾನ ಬಾಮುಲ್ಲಾ ಭಾಮಕುಮಾರೆ ನಿರಂತರವಾಗಿ ಮೂಡಿಬಂದಿತ್ತು. ಸೊ ಇದರ ಒಂದು ಕಳೆದ ವಾರ ಒಟ್ಟಾರೆ ಬಾಮುಲ್ಲಾ ಭಾಮಕುಮಾರೆ 8 ಕಂತುಗಳ ಪ್ರಸಾರ ಕಂಡಿತ್ತು. ತುಳು ಕಾರ್ಯಕ್ರಮ ಪಾರ್ಧನ ಮೇಳ ಬಲಿಕೆ ಜನಪದ ಕಲಾಸಂಘದಿಂದ ಇತ್ತು. ತುಳು ಹಾಡುಗಳು, ಭಾವಲಹರಿ, ಜನಪದ ಹಾಡುಗಳು, ಇವು ನಿತ್ಯದ ಕಾರ್ಯಕ್ರಮಗಳು. ಪ್ರಾದೇಶಿಕ ವಾರ್ತೆಗಳು ಪ್ರತಿನಿತ್ಯ ನಮಗೆ ಖುಷಿ ಕೊಡ್ತವೆ. ಸೊ ಈಗ ಒಬ್ರು ಕಾಲರ್ ಇದ್ದಾರೆ, ನೋಡೋಣ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ. ಅದ್ಯ ಮಾಡಿದ್ರೆ ಸುಶೀಲ, ಇದ್ರ ಬಗ್ಗೆ ನೀ ತೆನ್ ಓದಿ ಅದೇ
1: ಖಂಡಿತ
0: ಸುಶೀಲಕ್ಕ ಖುಷಿ ಅಂಡ ಎಡಪಾತೆರ್ದ ಎನ್ನ ಪಾತೆರಡೇ ಒಂಜಿ ತೆಲಿಕೆ ಉಂಡು. ಆ ತೆಲಿಕೆನೆ ಅವ್ರಿಗೆ ದಿನ ನನಾತ್ ಒಂಜಿ ಮೀನ್ಕಾರೆ ಅಥವಾ ಮಲ್ಲ ಮಲ್ಪೆರೆ ಕಾರಣ ಆಪುಣ ಮನೆಯರೆ ಖುಷಿ ಅವನನ್ನು. ಸೊ ಒಂದು ಪತ್ರ ಬಂದಿದೆ, ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ಒಂದು ಪತ್ರ ಬಂದಿದೆ, ನೋಡೋಣ. ಇದು ವಾಟ್ಸಪ್ ಮೂಲಕ ಬಂದಂಥ ಪತ್ರ. ಪತ್ರವನ್ನು, ಇದೊಂದು ವಾಟ್ಸಪ್ ಸಂದೇಶ, ಉದ್ದನೆಯದು. ಪೂರ್ಣಿಮಾ ಸಾಲೆತ್ತೂರ್ ಅವರು ಬರೆದಿದ್ದಾರೆ, ನೋಡೋಣ. ಸಾರಂಗ್ ಸಂಗಮ ನಮಸ್ತೆ. ನಮ್ಮ ಸಾರಂಗ್ ಬಾನುಲಿಯಲ್ಲಿ ಪ್ರಸ್ತುತಪಡಿಸುವ ಕಾರ್ಯಕ್ರಮಗಳು ಅತ್ಯಂತ ಉತ್ತಮವಾಗಿದ್ದು ಪ್ರತಿದಿನ ನಮಗೆ ಉಪಯುಕ್ತ ಮಾಹಿತಿ ಮತ್ತು ಉತ್ತಮ ಮನೋರಂಜನೆಯನ್ನು ನೀಡ್ತಾ ಇವೆ. ಎಲ್ಲ ಅರ್ಚೆಗಳ ಧ್ವನಿ ಉತ್ಸಾಹ ಸೂಕ್ಷ್ಮವಾಗಿ ಗಮನಿಸಿದಾಗ ದಿನದ ಸುದ್ದಿಗಳನ್ನು ಓದುವಾಗ ಹೇಳಿದರು ತಿಳಿಸಿದರು ಇಂಥ ಹಾಡು ಭಾಷೆಯ ಪದಗಳ ಬೆಳಕು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸಮುದಾಯ ರೇಡಿಯೋದಲ್ಲಿ ಸ್ಥಳೀಯ ಸೊಗಡಿಗೆ ಪ್ರಾಮುಖ್ಯತೆ ಇದ್ದರು. ಸುದ್ದಿವಾಚನಂಥ ಅಧಿಕೃತ ಸಂದರ್ಭಗಳಲ್ಲಿ ಹೇಳಿದರು ತಿಳಿಸಿದರು ನಂಥ ಶಿಷ್ಟ ಮತ್ತು ಗ್ರಾಂಥಿಕ ರೂಪಗಳನ್ನು ಬಳಸಿದ್ದಾರೆ. ಇಡೀ ಸಮುದಾಯದ ಎಲ್ಲ ವಯೋಮಾನದವರಿಗೆ ಸುದ್ದಿ ಹೆಚ್ಚು ಸ್ಪಷ್ಟವಾಗಿ ಮತ್ತು ಗಂಭೀರವಾಗಿ ತಲುಪುತ್ತದೆ. ನಿಮ್ಮ ನಿರೂಪಣಾ ಕೌಶಲ್ಯ ಮತ್ತು ಕಠಿಣ ಪರಿಶ್ರಮದ ಮೇಲೆ ನಮಗೆ ಅಪಾರ ಗೌರವವಿದೆ. ನಮ್ಮ ನೆಚ್ಚಿನ ಬಾನುಲಿಯ ಗುಣಮಟ್ಟವನ್ನು ಮತ್ತಷ್ಟು ಉತ್ತಮಪಡಿಸುವ ಸದುದ್ದೇಶದಿಂದ ಈ ಸಣ್ಣ ಸಲಹೆಗಳನ್ನು ಹಂಚಿಕೊಳ್ತಿದ್ದೇವೆ. ಇದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ನಿಮ್ಮ ಮುಂದಿನ ಸುದ್ದಿ ವಾಚನದಲ್ಲಿ ಅಳವಡಿಸಿಕೊಳ್ಳುತ್ತೀರೆಂದು ನಂಬಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಸೊ ಹೇಳಿದರು, ತಿಳಿಸಿದರು ಅಥವಾ ತಿಳಿಸಿದರು, ಈ ಒಂದು ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ, ಅವರು ಉತ್ತಮವಾದ ಸಲಹೆಯನ್ನು ನೀಡಿದ್ದಾರೆ. ಪೂರ್ಣಿಮಾ ಸಾಲೇತೂರ್ ಅವರಿಗೆ ಧನ್ಯವಾದಗಳು. ಇತ್ತೀಚೆಗಷ್ಟೇ ನೀವು ರೇಡಿಯೋ ಸಾರಂಗಿ ಕೂಡ ಬಂದಿದ್ದಿರಿ, ಖುಷಿಯಾಯಿತು ನಿಮ್ಮ ಒಂದು ಆಗಮನದಿಂದ, ಮತ್ತು ಸಲಹೆಗಳು ನಿರಂತರವಾಗಿ ಕೊಡ್ತಾ ಇರಿ. ಸೊ ಹೀಗಾಗಿ ಇದು ನಮಗೆ ಒಂದು ದಾರಿದೀಪವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಅಂತ ಹೇಳ್ತಾ ಪೂರ್ಣಿಮಾ ಸಾಲೇತೂರ್ ಅವರಿಗೆ ಧನ್ಯವಾದಗಳು. ಅದೇ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೊ ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿ ಬಂದಿದ್ದವು. ಸೊ ಇದು ಆ ದಿನಕ್ಕೆ ಅಂದರೆ ತಾರೀಕು 12ಕ್ಕೆ ಸೀಮಿತವಾದ ಕಾರ್ಯಕ್ರಮಗಳು. 13 ಭಾನುವಾರ ತುಂಬ ಕಾರ್ಯಕ್ರಮಗಳು ಮೂಡಿ ಬಂದಿವೆ. ಭಕ್ತಿ ಸಾರಂಗ್ ಮತ್ತೆ ನಾನು ಸ್ಟ್ರೆಸ್ ಮಾಡಲಿಕ್ಕೆ ಹೋಗಲ್ಲ, ಪ್ರತಿನಿತ್ಯ ಮೂಡಿ ಬರುತ್ತೆ. ಮಾರ್ನಿಂಗ್ ಮಂತ್ರ ಪ್ರತಿನಿತ್ಯ ಇರುತ್ತೆ. ಸಪ್ತಸ್ವರ ಪ್ರತಿ ಭಾನುವಾರದಂದು. ಕೊಂಕಣಿ ಸಂದೇಶ ಇತ್ತು. ಹಾಡು ಹುಟ್ಟಿದ ಸಮಯ ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿದ್ದವು. ಅದೇ ರೀತಿ ತುಳು ಕಾರ್ಯಕ್ರಮ, ಪಾರ್ಧನಾ ಮೇಳ, ಈ ಒಂದು ವಿಚಾರ ಇತ್ತು. ಸೊ ತಾಳುವಮಾಳು ಮೀನಾ ಟೆಲ್ಲಿಸ್ ಅವರ ಮಾತುಗಳು ಮೂಡಿ ಬಂದಿದ್ದವು ಕಳೆದ ಭಾನುವಾರ. ಮತ್ತು 14 ತಾರೀಕು ಸೋಮವಾರ, ಆ ದಿನ ಮೂಡಿ ಬಂದಂಥ ಕಾರ್ಯಕ್ರಮಗಳ ಸರದಿಯಲ್ಲಿ ಇಂದಿನ ಕಾರ್ಯಕ್ರಮಗಳ ಜೊತೆಗೆ ಫುಗಾಸಾವ್ ಎಂಬಂತಹ ಕೊಂಕಣಿ ಕತೆ ಮೂಡಿ ಬಂದಿತ್ತು. ಒಂದು ತಾಯಿಗೆ ಆದಂಥ ಅನ್ಯಾಯದ ಬಗ್ಗೆ ಕ್ಯಾಥರಿನ್ ರೋಡ್ರಿಗಸ್ ಅವರು ಬರೆದಂತಹ ಆ ಒಂದು ಕತೆ ನಮಗೆ ಆಳವಾಗಿ ಒಂದು ಯೋಚನೆ ಮಾಡಲು, ಮನನ ಮಾಡಲು ಒಂದು ಅವಕಾಶ ನೀಡುತ್ತೆ. ಹೇಗೆ ಮದುವೆಯಾದ ಮಗ ಮತ್ತು ಸೊಸೆ ಅವರಿಗೆ ಹೊರೆಯಾಗ್ತಾರೆ, ಮಾತುಗಳಲ್ಲಿ ಹೊರೆಯಾಗ್ತಾರೆ, ಅದನ್ನು ಗಮನಿಸಿದ ತಾಯಿ ತಾನು ಇಲ್ಲಿರುವುದು ಸೂಕ್ತವಲ್ಲ ಎಂಬಂಥ ಸಂದೇಶದೊಂದಿಗೆ ಅಲ್ಲಿಂದ ಹೊರಬರುವಂಥ ಚಿತ್ರಣ ಇಡೀ ಕಥೆಯ ಸಾರಾಂಶವಾಗಿದೆ. ಬಹುಶಃ ನಮ್ಮಲ್ಲಿ ತುಂಬ ಕಥೆಗಳಿರಬಹುದು, ಕನ್ನಡದಲ್ಲಿರ್ಬೋದು, ತುಳುಗಳಲ್ಲಿ ಕಥೆಗಳಿರ್ಬೋದು ಸ್ನೇಹಿತರೆ, ಅಥವಾ ನಾವು ಕೇಳಿದಂತಹ, ಆಲಿಸಿದಂಥ, ಓದಿದಂಥ ಕಥೆಗಳಿರ್ಬೋದು. ನಿಮಗಂತೂ ಅವಕಾಶ ಇದೆ ಸ್ನೇಹಿತರೆ, ಇಂಥ ಕಥೆಗಳನ್ನು ರೇಡಿಯೋ ಸಾರಂಗಂತೂ ಸರಿಸುಮಾರು ಒಂದು 400 ಕತೆ ಸಂಗ್ರಹಿಸಿದೆ ಕೊಂಕಣಿಯಲ್ಲಿ. ಅದೇ ಒಂದು ಅವಕಾಶ ನಿಮಗೆ ಇತರ ಭಾಷೆಗಳಲ್ಲೂ ಕೂಡ ಕತೆ ಹೇಳಿ ಸಮಾಜಕ್ಕೆ ದಾರಿದೀಪವಾಗಲು ಕೂಡ ಅವಕಾಶ ಇದೆ. ಸೊ ಉದ್ದನೆಯ ಕಥೆಗಳು ಅಥವಾ ಸಣ್ಣ ಕಥೆಗಳು, ಸೊ ಈ ರೀತಿ ಯಾರ ಪ್ರೇರಣೆಯಿಂದ ರಚಿತವಾದ ಕಥೆಗಳಿದ್ದರೂ ಕೂಡ ಅವರೊಂದು ಪರವಾನಿಗೆ ತೆಗೆದುಕೊಂಡು ನೀವಂತೂ ವಾಚಿಸಲು ಅವಕಾಶವನ್ನು ಪಡೆದುಕೊಳ್ಬೋದು. ಇಂಥ ಕಥೆಗಳು ತುಂಬ ಇವೆ. ಸೊ ಈ ರೀತಿ ಕಥೆಗಳನ್ನು ನಾವು ಮತ್ತೆ ಮರುಜೀವಗೊಳಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿ ಬಂದಿದ್ದವು. ಚೌತಿ ವಿಶೇಷ ಕಾರ್ಯಕ್ರಮ ಇತ್ತು, ಅದೇ ವಾಯ್ಸ್ ಆಫ್ ಮಂಜುಳ, SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಕೂಡ ಇತ್ತು. ಮಂಗಳವಾರದಂದು ಆ ದಿನ ಬೆಳಗ್ಗೆ ಆಂಜಲೋ ಮಾಫಿಯಾ ಬಗ್ಗೆ ಮಾತುಗಳು, ಇದು ಮರುಪ್ರಸಾರಗೊಂಡಂಥ ಕಾರ್ಯಕ್ರಮ. ತಾಳುವಮಳದಲ್ಲಿ ನೇರ ಪ್ರಸಾರದ ಹಾಡುಗಳಿದ್ದವು. ಅನಂತರದಿಂದ ಅತಿಥಿಗಳಿಗೆ ಬರಲು ಅಸಾಧ್ಯವಾಗಿತ್ತು. ಮುಂದಿನ ಕಾಲರ್ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ
0: ಸರ್. ನಮಸ್ತೆ.
1: ನಾನು ಎಚ್ ಮಾತಾಡ್ತಾ ಇದ್ದೇನೆ.
0: ಕಾರ್ಯಕ್ರಮಕ್ಕೆ ಅಚ್ಚುಮೆಚ್ಚಿನ ಸ್ವಾಗತ ಸರ್.
1: ನಿಮ್ಮ ಕಾರ್ಯಕ್ರಮವನ್ನು ನಾನೀಗ ಮಂಗಳೂರಿನಲ್ಲಿ ಬಸ್ಸಿನಲ್ಲಿ ಕೇಳ್ತಾ ಇದ್ದೇನೆ.
0: ಓಕೆ ಸರ್.
1: ಮತ್ತೆ ಏನಂದ್ರೆ ಒಳ್ಳೆದಾಯ್ತು, ಜಯಪ್ರಕಾಶ್ ಯಕ್ಕೂರ್ ಅವರ ಪತ್ರ ಹಾಗೂ ಪೂರ್ಣಿಮಾ ಸಾಲೇಸೂರ್ ಅವರ ಪತ್ರ ಬಹಳಷ್ಟು ವಿಷಯವನ್ನು ತಿಳಿಸಿತು. ಈ ರೀತಿ ಪತ್ರವನ್ನೇ ಶ್ರೋತೃಗಳು ಬರೆಯುವುದಾದ್ರೆ ನಿಮ್ಮ ಅರ್ಧ ಗಂಟೆ ಸಾಕಾಗ್ಲಿಕ್ಕಿಲ್ಲ. ಸಾರಂಗ ಸಾಮಗ್ರಿ 1 ಬೇಕಾಗಬಹುದು. ಇದೇ ರೀತಿ ಹಾಗೆ ಮುಂದುವರಿಯಲಿ ಅಂತ ನನ್ನ ಆಸೆ. ಅದು ಅಲ್ಲದೆ ಈ ವಾರದ ಹಲೋ ಡಾಕ್ಟರ್ ಒಳ್ಳೆಯ ಕಾರ್ಯಕ್ರಮ, ಅಭಿಷೇಕ್ ಅವರು ಅಭಿಷೇಕ ನಡೆಸಿಕೊಟ್ಟದಲ್ಲ.
0: ಅಭಿಷೇಕ್ ಅವರು ನಡೆಸಿಕೊಟ್ಟಿದ್ರು.
1: ನಡೆಸಿಕೊಟ್ರು. ಬಹಳಷ್ಟು ಒಳ್ಳೆಯ ಪ್ರಶ್ನೆಗಳನ್ನ ಕೇಳಿ ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದು ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಬಹುದು.
0: ಬರುವ ಶುಕ್ರವಾರ ಕೂಡ ಉತ್ತಮ ಕಾರ್ಯಕ್ರಮ ಇದೆ, ಹೃದಯ ದಿನದ ಬಗ್ಗೆ ಡಾಕ್ಟರ್ ಬರ್ತಾ ಇದ್ದಾರೆ.
1: ಅದು ಅಲ್ಲದೆ ರೋಷನ್, ನೀವು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮೊನ್ನೆ, ಪೋಸ್ಟ್ ಆಫೀಸಿನ ಬಗ್ಗೆ ಮಾಹಿತಿ ಬಹಳ ಉತ್ತಮ, ಅತ್ಯುತ್ತಮ ಕಾರ್ಯಕ್ರಮ. ಅದನ್ನು ಇನ್ನೊಮ್ಮೆ ಬರ್ತೇನೆ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಇನ್ನೊಮ್ಮೆ ನೀವು ಅವರನ್ನು ಕರೆಸಿ ಸಂದರ್ಶನ ಮಾಡಿ ಅಂತ ನನ್ನೊಂದು ಸಲಹೆ. ಬೇರೆ ವಿಶೇಷ ಏನಿಲ್ಲ, ನಮ್ಮ ಎಡ್ವರ್ಡ್ ಅವರ ವಾರ್ತೆ ಬಹಳ ಒಳ್ಳೇದಾಗಿರ್ತದೆ. ಈಗ ಪೂರ್ಣಿಮಾ ಅವರು ಹೇಳಿದ ಹಾಗೆ ಅಲ್ಲ, ಅವರು ಒಳ್ಳೇದು ಓದ್ತಾರೆ, ಅವರಿಗೂ
0: ವಂದನೆಗಳು.
1: ಏನಂದ್ರೆ ಯಾರೋ ಸೋತರೆ ಆಗ್ಲಿ, ಅವರು ಬೇಕಾದ ಸಲಹೆಯನ್ನು ಕೊಡಬಹುದು, ಏನು ತೊಂದರೆ ಇಲ್ಲ. ಕೊಡ್ಬೇಕು, ಕೊಟ್ರೆ ಸಲಹೆ ಕೊಟ್ರೆ ಮಾತ್ರ ನಿಲಯದ ಕಾರ್ಯಕ್ರಮಗಳು ಉತ್ತಮ ಆಗ್ತದೆ ಅಂತ ನನ್ನ ಒಂದು
0: ಅಭಿಪ್ರಾಯ.
1: ಯಾರು ಬೇಸರ ಪಡಿಸುವ ಅಗತ್ಯವೇ ಇಲ್ಲ.
0: ಸರಿಯಲ್ಲ,
1: ಸಲಹೆಗಳು ಬಂದ್ರೆ ಮಾತ್ರ ನೋಡಿ. ನಾನು ಅವತ್ತೊಂದು ಸಲಹೆ ಕೊಟ್ಟಿದ್ದೇನೆ, ಏನಂದ್ರೆ ಹಲೋ ಎಲ್ಲಕ್ಕ ಅಂತ ಬೇಡ, ಹಲೋ ಡಾಕ್ಟರ್ ಅಂತ ಮಾಡಿ ಅಂತ. ಈಗ ಅವ್ರು ಡಾಕ್ಟರ್ ಸಿಗದಿದ್ರು ಕಾರ್ಯಕ್ರಮ ತಾವು ಮುಂದುವರಿಸ್ತಾ ಇದ್ದೀರಿ, ಹಲೋ ಡಾಕ್ಟರ್ ಅದನ್ನ ಅಂತಾರೆ. ಸಲಹೆಗಳನ್ನು ಪೂರ್ಣಿಮಾ ಅವರು ಕೊಡ್ತಾರೆ, ಜಯಪ್ರಕಾಶ್ ಯಕ್ಕೂರ್ ಅವರು ಕೊಡ್ತಾರೆ, ಅಂತವರ ಸಲಹೆಗಳನ್ನು ಸದಾ ಸ್ವಾಗತ ಅಂತ ನಾವು ಸಹ ಹೇಳ್ತೇವೆ ಸರ್.
0: ಓಕೆ ಸರ್, ಧನ್ಯವಾದಗಳು. ಎಚ್ ಮೊಹಮ್ಮದ್ ವೇಣೂರ್ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಸಲಹೆಗಳು ಸ್ವಾಗತಾರ್ಹ, ಪ್ರತಿದಿನ ಸಲಹೆಗಳಿಂದ ಕಲಿಯಬಹುದು, ಸಾಕಷ್ಟು ನಾವು ಪ್ರತಿದಿನ ಅಂತ ಹೇಳ್ಬೋದು. ಸೊ ಸಲಹೆ ಇದ್ದರೆ ಮಾತ್ರ ಅಲ್ಲಿ ಬದಲಾವಣೆಗಳ ನಾವು ಪರ್ವವನ್ನೇ ಕಾಣಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ,
0: ಶ್ರೀರಾಣ ಪುತ್ತೂರಿಂದ. ಎಲ್ಲಿ ಹೋಗಿದ್ರಿ ಶ್ರೀ ನನ್ನ ಇಷ್ಟು ದಿನ?
2: ನನಗೆ ರೇಡಿಯೋ ಕೇಳಿಸೋದೇ ಇಲ್ಲ ಅಂತ. ಇವತ್ತು ಬೆಳಿಗ್ಗೆ ಸ್ವಲ್ಪ ಚೆನ್ನಾಗಿ ಕೇಳಿಸ್ತು, ಮತ್ತೆ ಈಗ ಸ್ವಲ್ಪ ಕಮ್ಮಿ ಆಗಿತ್ತು, ಚೂರು ಕೇಳ್ತಾ ಉಂಟು. ಬೆಳಿಗ್ಗೆ ಆದ್ರೆ ಚೆನ್ನಾಗಿ ಕೇಳ್ತಾ ಇತ್ತು, ಅದೊಂದು ಎರಡು ಸತಿ ಕಾಲ್ ಕೊಟ್ಟೆ ನಾನು. ಹಾಗೆ ನಾನು ಬಾಕಿ ಸುಮಾರು ಒಂದು ಒಂದು ಐದಾರು ತಿಂಗಳು ಕಳೀತಾ ಅಂತ.
0: ಮತ್ತೆ ಸಿಗದೆ ಅಲ್ವಾ?
2: ಹಾ, ಸಿಕ್ಕೋದೇ ಇಲ್ಲ.
0: ಏನ ಆ ಕಡೆ ಸಿಗ್ನಲ್ ಸಿಗ್ತಾ ಇಲ್ವಾ ಅಂತ?
2: ಅಮ್ಮ ಏನು ಗೊತ್ತಿಲ್ಲ.
0: ಎಲ್ಲಿ ಆಗುದು ಇದು?
2: ಇದು ಈ ಕಡೆ ಆರ್ಲಪದ ಈ ಕಡೆ ಬರ್ತದೆ,
0: ಪುತ್ತೂರು ಆರ್ಲಪದ.
2: ಹೌದೌದೌದು,
0: ತುಂಬಾ ದೂರ ಆಗ್ತದೆ ಅಲ್ವಾ? ನೀವು ರೇಡಿಯೋ ಮುಖಾಂತರ, ರೇಡಿಯೋ ಮುಖಾಂತರವೇ ಕೇಳುವುದಾ ಅಥವಾ ಆಪ್ ಮುಖಾಂತರ ಕೇಳುವುದು?
2: ನಾನು ರೇಡಿಯೋ ಮುಖಾಂತರ
0: ಕೇಳೋದು. ಅದೇ ಅದೇ ಅದೇ, ಆಪ್ ಮುಖಾಂತರ ಸಿಗ್ಬಹುದು ನಿಮ್ಗೆ.
2: ನೋಡ್ಬೇಕು, ನನಗೆ ಅದು ಸರಿ ಗೊತ್ತಿಲ್ಲ ಅಲ್ಲ.
0: ಹೌದೌದು, ಸ್ವಲ್ಪ ಕಷ್ಟ ವಿಷಯ. ಆ್ಯಪ್ ಅಂದ್ರೆ ಆಂಡ್ರಾಯ್ಡ್ ಸೆಲ್ ಫೋನ್ ಬೇಕು ಅಥವಾ ಮೊಬೈಲ್ ಬೇಕು, ಚಿಕ್ಕ ಮೊಬೈಲ್ ಅಲ್ಲಿ ಸಿಗ್ಲಿಕ್ಕಿಲ್ಲ. ಸೊ ಅದು ಕ್ಲಿಯರ್ ಆಗಿ ಸಿಗುತ್ತೆ. ಹಾಗೆ ಬಿಜಾಪುರದಿಂದೆಲ್ಲ ಕೇಳ್ತಾ ಇದ್ದಾರೆ. ಅದು ನಿಮಗೆ ಶಾಕ್ ಆಗ್ಬೋದು, ಪುತ್ತೂರು ಪುತ್ತೂರಲ್ಲಿ ಇದ್ದು ನನಗೆ ಸಿಗ್ತಾ ಇಲ್ಲ, ಬಿಜಾಪುರಕ್ಕೆ ಹೇಗೆ ಸಿಗ್ತಾ ಇದೆ ಅಂತ
2: ಅಲ್ವಾ?
0: ಅದು ಆ್ಯಪ್ ಅಲ್ಲೇ ಕೇಳೋದು.
2: ಹೌದೌದೌದು.
0: ಹೇಳಿ ಶಿನನ್ನ, ಯಾವೆಲ್ಲ ಕಾರ್ಯಕ್ರಮ ಕೇಳಿದ್ರಿ?
2: ಸ್ವಲ್ಪ ಸ್ವಲ್ಪ ಎಲ್ಲ ಕೇಳಿದೀನಿ, ಚೂರು ಚೂರು
0: ಚೂರು ಚೂರು ಕೇಳಿದ್ರಿ ಅಲ್ವಾ? ಚೂರು ಚೂರು ಕೇಳಿ, ಚೂರು ಚೂರು ಕೇಳಿದ್ರು ನೀವು ಉಂಟಲ್ಲ, ಧನ್ಯತಾ ಭಾವದಿಂದ ಕಾಲ್ ಮಾಡಿದ್ರಲ್ಲ, ಅದು ನಮಗೆ ಸಾಕಷ್ಟು ಖುಷಿ ಕೊಟ್ಟಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಶಿನನ್ನ. ಇದೇ ಧನ್ಯವಾದಗಳು, ಇದೇ ರೀತಿ ಕರೆ ಮಾಡ್ತೇವೆ. ಚೂರು ಚೂರು ಕೇಳಿದ್ರು ಕೂಡ ಮನಸ್ಸು ತಡಿಲಿಕ್ಕೆ ಆಗಿಲ್ಲ, ನಾನೊಂದು ಕರೆ ಮಾಡಿದೆ, ಮಾತಾಡಿದೆ ಎಂಬಂತ ಒಂದು ಆತ್ಮತೃಪ್ತಿ ನಮ್ಮ ಶೀನಪುತ್ರ ಅವರಲ್ಲಿ ಇತ್ತು ಇವತ್ತು. ಸೊ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಅದೇ ರೀತಿ ಮಂಗಳವಾರದ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಖುಷಿ ಕೊಟ್ಟಂಥ ಕಾರ್ಯಕ್ರಮಗಳಿದ್ದವು, ರೇಡಿಯೋ ಸಂಜೆ ಆಗಿರ್ಬೋದು, ನೇರ ಫೋನಿನ ಕಾರ್ಯಕ್ರಮ. ಬುಧವಾರಕ್ಕೆ ಬರೋದಾದರೆ 16th. ಸೊ ಈ ದಿನ ಶಿಕ್ಷಕರ ದಿನಾಚರಣೆಯ ಕೊಂಕಣಿ ಕಾರ್ಯಕ್ರಮ ಮೂಡಿ ಬಂದಿತ್ತು ಬಾಂದೇಲ್ ಆವರಣದಲ್ಲಿ. ಇದೊಂದು ಹೊಸ ಕಾರ್ಯಕ್ರಮ, ಇಲ್ಲಿ ಸಾಕಷ್ಟು ವಿಷಯಗಳು ನಮಗೆ ಶಿಕ್ಷಕರ ಬಗ್ಗೆ ತಿಳಿಯೋದಕ್ಕೆ ಸಾಕಷ್ಟು ಕಾರಣಕರ್ತವಾದವು. ಮತ್ತು ಅದೇ ರೀತಿ ಗೋವಿಂದ ಪೈ ಅವರ ಪ್ರತಿಷ್ಠಾನದ ಕಾರ್ಯಕ್ರಮ ಇತ್ತು, ಭೃಗುಶಾಪ ಯಕ್ಷಗಾನ ಆರಂಭಗೊಂಡಿತ್ತು, ಬೆನ್ನಿದ ಪನಿದೊಂಪ ಈ ಒಂದು ಕಾರ್ಯಕ್ರಮ ಮತ್ತು ತುಳು ಕಾರ್ಯಕ್ರಮದಲ್ಲಿತ್ತು, ದ್ಯುತಿ ಸಾನ್ವಿ ಜೊತೆಗೆ ಹೃದಯರಾಗಿತ್ತು. 17th ಎಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಂತಿದ್ದವು ಕೂಡ. ಇಲ್ಲಿ ಆರೋಗ್ಯ ಸಾರಂಗ್ ಶಾರದ ವಿದ್ಯಾರ್ಥಿಗಳಿಂದ ಮೂಡಿ ಬಂದಿತ್ತು. ಕೊಂಕಣಿ ಕಾರ್ಯಕ್ರಮ ಟೀಚರ್ಸ್ ಡೇ ಕುರಿತು ಒಂದು ಟೀಚರ್ ಜಸಿಂತಾ ಅವರು ಮಾಡಿದಂಥ ಮಾತು ಉತ್ತಮವಾಗಿತ್ತು. ಹೂ ಶುಡ್ ಬಿ ಎ ಟೀಚರ್, ಯಾರು ಟೀಚರ್ ಆಗಿರಬೇಕು, ಯಾವ ರೀತಿ ಇರಬೇಕು ಟೀಚರ್ನ ಬದುಕಿ ಅಂಥದ್ದು, ಖಂಡಿತವಾಗಿ ಕಾರ್ಯಕ್ರಮ ಖುಷಿ ಕೊಟ್ಟಿದೆ. ಅದೇ ರೀತಿ ತಾರಣ ಶೆಟ್ಟಿ ಅವರ ಒಂದು ಕಾರ್ಯಕ್ರಮ ಇತ್ತು, ಕೈಯಾರ ಸ್ಮೃತಿ ಬಗ್ಗೆ. ತುಳುವೇರೆ ಕಲಾ ಟ್ರಸ್ಟ್ನ ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮ ಮೂಡಿ ಬಂದಿತ್ತು. ಮತ್ತು ನಿತ್ಯದ ಕಾರ್ಯಕ್ರಮಗಳ ಬಗ್ಗೆ ನಾನು ಮತ್ತಷ್ಟು ಹೈಲೈಟ್ ಮಾಡೋಕೆ ಹೋಗಲ್ಲ. ನಿನ್ನೆಯ ದಿನ ಕೂಡ ನೇರ ಫೋನಿನ ಕಾರ್ಯಕ್ರಮ ಇದ್ದುದು, ಯಕ್ಷಗಾನ ಗಜಲಾಡುಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿ ಬಂದಿದ್ದಾವೆ. ಸೊ ಜೊತೆಗೆ ಇವತ್ತು ಕೂಡ ಅಂತೇ ರೀತಿಯ ಕಾರ್ಯಕ್ರಮಗಳು ಮೂಡಿ ಬಂದಿದ್ದವು. ಕೊಂಕಣಿಯಲ್ಲಿ ಕೂಡ ಬೇರೆ ಫಾಸ್ಟ್ ಬಿಷಪ್ ಬೇಸಿಲ್ ಬಗ್ಗೆ ಒಂದು ಕಾರ್ಯಕ್ರಮ, 30 ಆಯಿತು ಅವರು ಈ ಜಗತ್ತನ್ನು ಬಿಟ್ಟು ನಮ್ಮನ್ನಾಗಲಿ, ಆದರೂ ಕೂಡ ಈ ಕಾರ್ಯಕ್ರಮಗಳು ಇಂದಿಗೂ ಪ್ರಸ್ತುತ ಅವರ ಬದುಕನ್ನು ನಾವು ನಮ್ಮ ಜೊತೆಗೆ ತಿಳಿಯೋದು ಇನ್ನೂ ಕೂಡ ಒಂದು ಪ್ರಸ್ತುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಎಲ್ಲ ವಿಚಾರಗಳು ಮತ್ತು ಎಲ್ಲ ವಿಷಯಗಳನ್ನು ಕೂಡ ವಿಚಾರಗಳು ಕೂಡ ಇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ವಿಷಯಗಳ ಬಗ್ಗೆ ನೀವಂತೂ ಕರೆ ಮಾಡಿ ಮಾತಾಡಿ 6364240949 4949 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. 6364240949 ಸಂಖ್ಯೆಗೆ ಸರಂಗ ಸಂಗಮ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇವೆಲ್ಲವೂ ನಿಮಗಂತೂ ಸರಂಗ ಸಂಗಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಳ್ಳೆಯ ವಿಷಯಗಳನ್ನು ತಿಳಿಸಿರಬಹುದು. ಅದೇ ರೀತಿ ನೀವಂತೂ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಿರಬಹುದು ಅಂತ ಹೇಳುವಾಗ ಮುಂದಿನ ಕಾಲರ್ ಜೊತೆ ಮಾತಾಡ್ತಾ ಇದ್ದೇನೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
0: ನಮಸ್ತೆ ಸರ್.
3: ಅಶೋಕ್ ಮಂಗಳದೇವಿ
0: ಮಾತಾಡಿ. ಅಶೋಕಣ್ಣ ಹೇಗಿದ್ದೀರಿ?
3: ಇದು ರೇಡಿಯೋ ಸಾರಂಗ ಇದ್ದ ಕಾರಣ ನಮ್ಗೆ ಮನಸ್ಸಿನ ಬೇಸರ ಒಂದು
0: ಹೋಗ್ತದೆ.
3: ಯಾಕಂದ್ರೆ ನಮ್ಮ ರೇಡಿಯೋ ಸಾರಂಗಲ್ಲಿ ಲೈವ್ ಜಾಸ್ತಿ. ಯಾಕಂದ್ರೆ ನಮ್ಮ ಮನಸ್ಸಿಗೆ ಬೇಸರ ಆದ್ರೆ ಒಂದು ಲೈವ್ ಇದ್ದ ಕಾರಣ ನಾವು ಮಾತಾಡಿದ್ರೆ ನಮ್ಮ ಮನಸ್ಸಿನ ಮನೆಗೆ ಸ್ವಲ್ಪ ಸಂತೋಷ ಆಗ್ತದೆ. ಅದಕ್ಕೆ ಎಲ್ಲಾ ಸಾರಂಗ ಕೇಳಿದ್ರೆ ಹೇಳುದು ಎಲ್ಲರೂ ಮಾತಾಡಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ಧೈರ್ಯ ಬರ್ತದೆ, ಮನಸ್ಸಿನ ಬೇಸರ ಹೋಗ್ತದೆ. ಮತ್ತೆ ಕೆಲವರ ಮಾತು ಕೇಳಲಿಕ್ಕೆ ಸಹ ಒಳ್ಳೇದಾಗ್ತದೆ. ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತದೆ. ಯಾಕಂದ್ರೆ ಎಲ್ಲರೂ ಮಾತಾಡಿದ್ರೆ ನಮ್ಗೆ ಸ್ವಲ್ಪ ಅವರ ಮಾತು ಕೇಳ್ಬಹುದು, ಅವರ ಮನಸ್ಸಿನ ಸ್ವಲ್ಪ ಬೇಸರ ದೂರ ಆಗ್ತದೆ. ಯಾಕಂದ್ರೆ ಟಿವಿ ಅಲ್ಲಿ ಅದೆಲ್ಲ ಬರುದಿಲ್ಲ, ನಮ್ಮಲ್ಲಿ ರೇಡಿಯೋ ಸಾರಂಗದಲ್ಲಿ ಮಾತ್ರ ಬರುದು. ಅದಕ್ಕೆ ರೇಡಿಯೋ ಸಾರಂಗ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ಲಿ, ಎಲ್ಲರೂ ಕೇಳುವವರೆಗೆ ಹಾಗೆ ಆಗ್ಲಿ. ಮತ್ತೆ ಎಲ್ಲರೂ ಮೆಸೇಜ್ ಮಾಡಿ ಫೋನ್ ಮಾಡಿ ಇದೇ ಒಂದು ಕಳಗಳಿ ವಿನಂತಿ. ಆಯ್ತು, ಧನ್ಯವಾದ.
0: ಸೊ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ, ಇನ್ನಷ್ಟು ವಿಚಾರಗಳನ್ನು ಇವತ್ತು ಕರೆ ಮಾಡಿ ಹೇಳ್ಬೋದು. ಇನ್ನು ಮುಂದಿನ ಒಂದು 5-6 ನಿಮಿಷದ ಹೊತ್ತಿದೆ. ತಿಳಿಸಿ 6364240949 ಸಂಖ್ಯೆಗೆ ಅಂತ ಹೇಳ್ತಾ ಒಂದು ಚಿಕ್ಕ ವಿರಾಮ. ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಹೇಳಿ. ನಮಸ್ತೆ ರತ್ನಶೆಟ್ಟಿ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಏನ್ ಗೊತ್ತಾ, ನಿನ್ನೆ
0: ಹಲೋ ಡಾಕ್ಟರ್ ಕೆ ಎಂ ಸಿ ಜೊತೆ
1: ಅದು ಬಾಯ್ಪೋಟ ಬರುದೇ ನೋಡಿ, ನೀವ್ ಅವಾಗ ಹೇಳಿದಿರುವ ನಾಡು ಅಂತ ಹಾಗೆ ಅದೊಂದು ಬಾಯ್ಪೋಟ ಬರ್ತದೆ ಏನಾದ್ರು. ಆಮೇಲೆ ಏನ್ ಗೊತ್ತಾ, ಎಲ್ಲ ಒಂದು ಶೋ ನಡೆಸುವಾಗ ಅದಕ್ಕೊಂದು ರೂಲ್ಸ್ ಉಂಟು, ಆ ರೂಲ್ಸ್ ಅನ್ನು ಅಜ್ಜಿಯವರು ಪಾಲಿಸ್ಬೇಕು. ಅವರದ್ದು ಸ್ವಂತ ರೂಲ್ಸ್ ಇಲ್ಲಿ ಪಾಲಿಸಬಾರ್ದು, ಅದು ಒಳ್ಳೆದಾಗಲ್ಲ. ಒಲವಿನಾಡು, ಒಲವಿನಾಡು ಅಂದ್ರೆ ಕೇಳುಗರ ಹಾಡು, ಕೇಳುಗರಿಗೆ ಅಲ್ಲಿ ಎಷ್ಟು ಜನರು ಕೇಳುಗರು ಕಾಯ್ತಾ ಇರ್ತಾರೆ, ಇದು ಕಾಲ್ ಸಿಕ್ಕುದಿಲ್ಲ ಕಾಲ್ ಸಿಕ್ಕುದಿಲ್ಲ ಅಂತ ನಾನು ಮೊನ್ನೆ ಹೇಳಿದ್ದೇನೆ. ಅಂದ್ರೆ ಅದು ಯಾರು ರಜೆಯಲ್ಲಿ ಇರ್ಲಿ, ಡೆಲಿವರಿ ರೂಮ್ ಅಲ್ಲಿ ಇರ್ಲಿ, ನಾವು ಹೇಳುವ ಮಾತನ್ನು ಸಾರಂಗ್ ಸಂಘದಲ್ಲಿ ಅವ್ರು ಕೇಳ್ತಾರೆ. ಅದಕ್ಕೆ ಬೇಕಾಗಿ ನಾವು ಹೇಳುದು, ಎಂತ ಗೊತ್ತೆ, ಎಂತಾದ್ರೂ ಇರ್ಬೋದು ತಪ್ಪು ಒಪ್ಪು ಬಿಡಿ, ಅದು ನಾನು ಸಾರಂಗ್ ಸಂಘಮಲ್ಲಿ ಹೇಳುದು. ಮತ್ತೆ ಅಂತದೆಲ್ಲ ಅವ್ರು ಕಾಲ್ ತೆಗೆಯುದಿಲ್ಲ ಅದು ಇದು ಅಂತ ನಾವು ಆಫೀಸಿಗೆ ಫೋನ್ ಮಾಡಿ ಹೇಳಲ್ಲ. ಅದಕ್ಕೆ ನಾನು ಹೇಳುದು, ಎಲ್ರಿಗೂ ಒಂದೊಂದು ರೂಲ್ಸ್ ಉಂಟಲ್ಲ, ಆ ರೂಲ್ಸ್ ಅನ್ನು ಚೆನ್ನಾಗಿ ಪಾಲಿಸ್ಬೇಕು. ಮೊನ್ನೆ ಹಾಗೆ ನಾವು ಕೊಲ್ಲೂರಿಗೆ ಹೋದಾಗ ಬಸ್ ಅಲ್ಲಿ ಆ ಲೇಡೀಸ್ ಸೀಟ್ ಅಲ್ಲಿ ಲೇಡೀಸ್ ಇಬ್ಬರು ಕೂತು, ಜೆಂಟ್ಸ್ ಗೆ ಅಂತ ಎರಡು ಈ ಕಡೆ ಸೀಟ್ ಇಟ್ಟಿದ್ದಾರೆ. ನಾನು ಹೇಳಿದೆ, ಏನಿದು ರೂಲ್ಸ್ ನಿಮ್ದು? ಕಂಡಕ್ಟರ್ ಹತ್ರ ಕೇಳಿದ, ಅವನು ಇಲ್ಲಪ್ಪ ಅವ್ರು ಹೀಗೆ ಇಲ್ಲ ಬರ್ಲಿಲ್ಲ ಅಲ್ಲ ಕೂತ್ಕೊಂಡು. ಅದಕ್ಕೆ ನನ್ನ ಅಟ್ಟಿಗೆ ಮಗಳು ಹೇಳಿದ್ಲು, ಏನು ರೂಲ್ಸ್ ಪಾಲಿಸ್ತೀರ ಇಲ್ವಾ ಅಂತ, ಅಲ್ಲ ಫೋನ್ ಮಾಡ್ಬೇಕಂತ. ಹಾಗೆ ಅವಳು ಅವರು ಇಲ್ಲ ಅಲ್ಲ ಅವ್ರು ಬರುದಿಲ್ಲ, ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅಂತ ನಮ್ಗೆ ಶೂಸ್ ಕೊಟ್ರು. ಅದಕ್ಕೆ ಯಾವ್ದಕ್ಕೊಂದು ರೂಲ್ಸ್ ಉಂಟಲ್ಲ, ಆ ರೂಲ್ಸ್ ಅನ್ನು ಚೆನ್ನಾಗಿ ಪಾಲಿಸ್ಬೇಕು. ಓಕೆ, ನಮ್ಗೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ, ನಿಮ್ಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ರತ್ನ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ, ಧನ್ಯವಾದಗಳು ಅಂತ ಹೇಳ್ತಾ. ಸೊ ನೀವು ಕರೆ ಮಾಡಿ ಮಾತಾಡಿ, ಕೊನೆಯ ಎರಡು ನಿಮಿಷದ ಹೊತ್ತಿದೆ, ಸ್ನೇಹಿತರಿಗೆ ಒಂದು ಕರೆ ಮಾಡಲಿಕ್ಕೆ ಕೂಡ ಅವಕಾಶವಿದೆ ಅಂತ ಹೇಳ್ತಾ, 6364200499 ಸಂಖ್ಯೆಗೆ ನೀವಂತೂ ಮಾತಾಡ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು, ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಹೇಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಅವಕಾಶ ಇದೆ. ಸೊ ನೋಡೋಣ, 6364200499 ಸಂಖ್ಯೆಗೆ ನೀವಂತೂ ಕರೆ ಮಾಡಿ ಮಾತಾಡಿ, ಕರೆ ಮಾಡಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ನಮಸ್ತೆ.
0: ಹೇಳಿ. ನಮಸ್ತೆ ಸರ್,
2: ನಾನು ಬಜಾಲ್ ಜಲ್ಲಿಗುಡ್ಡೆ ಆದರ್ಶ್ ನಾಗರಿಂದ ಸಚ್ಚಿದಾನಂದ ಶೆಟ್ಟಿ
0: ಮಾತಾಡಿ ಸಚ್ಚಿದಾನಂದ ಮಾತಾಡಿ ಸರ್.
2: ಸರ್, ನಿಮ್ಮ ಎಲ್ಲಾ ಕಾರ್ಯಕ್ರಮಗಳಾಗಿ ಚೆನ್ನಾಗಿದೆ, ಒಳ್ಳೆ ಆಗಿ ಮೂಡಿ ಬರ್ತಾ ಇದೆ. ನಾನು ತುಂಬಾ ನಿಮ್ಮ ಕಾರ್ಯಕ್ರಮ ಕೇಳಿ ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ, ಮತ್ತೆ ತುಂಬಾ ಏನು ಜ್ಞಾನಗಳು ಸಿಗ್ತಾ ಉಂಟು, ಅದ್ರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ನನ್ನ ಸಣ್ಣ ಒಂದು ಭಿನ್ನ ಏನು ಹೇಳಿದ್ರೆ, ನಿಮ್ಮಲ್ಲಿ ಈ ಕೆಲವು ಕಾರ್ಯಕ್ರಮ ಸಂದರ್ಶನಗಳಲ್ಲಿ ಉದ್ಘೋಷಕರು ಮತ್ತೆ ಕಾರ್ಯಕ್ರಮ ನೀಡುವವರು ಹೆಚ್ಚಾಗಿ ಆಂಗ್ಲ ಪದಗಳನ್ನೇ ಉಪಯೋಗಿಸುದು ಒಂದು ಶೋಟಿಗಾಗಿ, ಅದು ನಿರ್ದಿಷ್ಟವಾಗಿ ಗೊತ್ತಾಗ್ತದೆ ನಮ್ಗೆ. ಅಂತದನ್ನು ನಾವು ನಾನು ಇಷ್ಟಪಡುದಿಲ್ಲ, ಯಾಕೆಂದ ಹೇಳಿದ್ರೆ ಒಂದು ಭಾಷೆಯಲ್ಲಿ ಇವರು ಈ ರೀತಿ ಅದನ್ನು ಬೆರಕೆ ಮಾಡಿ ಮಾತಾಡುದು, ಅದು ನಮಗೆ ಕೇಳುವರಿಗೆ ತುಂಬಾ ಕಿರಿಕಿರಿ ಅನಿಸ್ತಾ ಉಂಟು. ಈಗ ಒಂದು ಕಾರ್ಯಕ್ರಮ ಪ್ರಸಾರ ಆಯ್ತು ಚಿಟ್ಟೆಗಳ ಬಗ್ಗೆ, ಚಿಟ್ಟೆ ಎನ್ನುವ ಅಷ್ಟುಗಳು ಚಂದ ಪದವನ್ನು 100 ಸಲ ಅವರು ಬಟರ್ಫ್ಲೈ ಬಟರ್ಫ್ಲೈ ಅಂತ ಹೇಳಿಕೊಂಡು ನಮ್ಮನ್ನು ಕಿರಿಕಿರಿ ಮಾಡಿದ ದಿನ, ಹಿಂಸೆ ಪಟ್ಟ ದಿನ, ನಮ್ಗೆ ಅದರಿಂದ ಆನಂದ ಸಿಗ್ಲಿಲ್ಲ ನನಗೆ ಆ ಕಾರ್ಯಕ್ರಮದಿಂದ. ಇನ್ನೊಂದು ಕಾರ್ಯಕ್ರಮ ವಾಯ್ಸ್ ಆಫ್ ಅಂತ ಹೇಳಿ, ಅದೇ ಅರ್ಧ ಹೆಸರು ಮಾತು ಹೇಳ್ತಾ ಇದ್ದೇನೆ. ವಾಯ್ಸ್ ಆಫ್ ಕಾರ್ಯಕ್ರಮದಲ್ಲಿ ಆ ಉದ್ಘೋಷಕ್ಕೆ ಅನಾವಶ್ಯಕವಾಗಿ ಆಂಗ್ಲ ಪದಗಳನ್ನೇ ಬಳಸುವಂತದ್ದು, ಅಂತದೇ ಅವರಿಗೆ ಏನ ಇದ್ದೆ ಅಂತಾದ್ರೆ ಅವ್ರು ದಯವಿಟ್ಟು ಆಂಗ್ಲ ಭಾಷೆಯಲ್ಲೇ ಮಾಡ್ಲಿ, ನಾವು ಬೇಕಾದ್ರೆ ರೇಡಿಯೋವನ್ನು ಆಫ್ ಮಾಡ್ಕೊಳ್ತೇವೆ ನಾವು. ವಿನಃ ಈ ರೀತಿ ಹಿಂಸೆ ಕೊಟ್ರೆ ನಮಗೆ ತುಂಬಾ ಬೇಸರ ಆಗ್ತದೆ. ನಮ್ಮ ಭಾಷೆಯನ್ನು ನಾವು ಉಳಿಸದಿದ್ರೆ ಇನ್ನು ಯಾರು ಉಳಿಸಬೇಕು ಈ ಭಾಷೆಯನ್ನು? ನಮ್ಮ ಸ್ಥಳೀಯ ಜನರೇ ಈ ಕಾರ್ಯಕ್ರಮ ನೀಡುವಾಗ ಈ ರೀತಿಯ ಒಂದು ಬೆರಕೆ ಮಾಡ್ತಾರಂತಾದ್ರೆ ಅದು ತುಂಬಾ ನಮಗೆ ಖಾಲಿ, ನಾವು ಇನ್ನು ರಾಜ್ಯೋತ್ಸವದ ಏನು ಏನು ಆಗಿ ಅದಾಗ ಆಗ್ತದೆ, ನಾವು ಅಭಿಮಾನಿ ಆಗಿ ಆಗ್ತೀವಿ, ನಿಜವಾಗಿ ನಾವು ಕನ್ನಡನ ಉಳಿಸುವವರು ಆಗಿರುವುದಿಲ್ಲ ನಾವು. ಈ ಕಾರಣಕ್ಕಾಗಿ ನಾನು ಕೆಲವು ಕಾರ್ಯಕ್ರಮಗಳನ್ನು ನಾನು ಕೇಳಲಿಕ್ಕೆ ಬಯಸುದಿಲ್ಲ, ಮತ್ತೆ ನಾನು ಅಂತ ಕೂಟ ಕೂಡ ಹೋಗುದಿಲ್ಲ. ಯಾರು ಈ ಅನವಶ್ಯಕವಾಗಿ ಈ ಬೆರಕೆ ಮಾಡ್ತಾರಲ್ವಾ, ಅದನ್ನು ನಾನು ಬಿಚ್ಚುವುದೇ ಇಲ್ಲ, ನಿಜವಾಗಿ ಹೇಳ್ತೇನೆ. ನನಗೆ ಸ್ಪಷ್ಟ ಕನ್ನಡದಲ್ಲಿ ಮಾತಾಡಬೇಕೆಂದು ಕೇಳಬೇಕಂದ್ರೆ ನಮ್ಗೆ ತುಂಬಾ, ಯಾಕೆ ನಿಮ್ಮ ಉದ್ಘೋಷಕರು ಏನಿದ್ದಾರೆ ಸಾರಂಗದವರು, ಎಲ್ಲರೂ ಚೆಂದವಾಗಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ, ಅದು ಆತ್ಮೀಯವಾದ ಭಾಷೆ, ನಮ್ಮ ಹೃದಯಕ್ಕೆ ತಟ್ಟದೆ ಆ ಭಾಷೆ. ಈ ಬೆರಕೆ ಮಾಡಿದ ಕೂಡಲೇ ಅದು ನಮ್ಗೆ ಹಿಂಸಾಗಿ ಪರಿಣಮಿಸ್ತಾ ಉಂಟು. ದಯವಿಟ್ಟು ನಿಮ್ಮಲ್ಲಿ ಒಂದು ಭಿನ್ನ ದಯವಿಟ್ಟು ನೀವು ಸ್ವಚ್ಛವಾದ ಕನ್ನಡದಲ್ಲಿ ಕಾರ್ಯಕ್ರಮವನ್ನು ಮಾಡುವ ಪ್ರಯತ್ನ ಸ್ವಲ್ಪ ಹೆಚ್ಚು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
0: ಓಕೆ ಸರಿ ಸರ್, ಸರಿ, ಖುಷಿ ಆಯಿತು ನಿಮ್ಮ ಅಭಿಪ್ರಾಯಗಳನ್ನು ಕೇಳಿ. ನಾವು ಖಂಡಿತ ಅದನ್ನು ಸ್ವಾಗತಿಸ್ತಾ ಇದ್ದೇವೆ, ಧನ್ಯವಾದಗಳು ನಿಮ್ಮ ಅಭಿಪ್ರಾಯಕ್ಕೆ. ಸರಿ ಸ್ನೇಹಿತರೆ, ಇದು ಇವತ್ತಿನ ಒಂದು ಸಾರಾಂಗ್ ಸಂಗಮ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ನಾವಂತೂ ಬರ್ತಾ ಇದ್ದೇವೆ. ಮುಂದಿನ ಕಾಲರ್ ಇದ್ದಾರೆ ನಮ್ಮ ಜೊತೆಗೆ ಅಥವಾ ಕೇಳುಗರು. ನಮಸ್ತೆ.

0: ನಮಸ್ತೆ
1: ಸರ್. ನಮಸ್ತೆ.
0: ಅಮ್ಮಣಿಯವರೇ ಮಾತಾಡಿ ಮಾತಾಡಿ.
1: ಹೇಗಿದ್ದೀರಿ ಸರ್?
0: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ?
1: ನಾವು ಕೂಡ
0: ಚೆನ್ನಾಗಿದ್ದೀವಿ.
1: ಇವತ್ತಿನ ರೇಡಿಯೋ ಸಂಗಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿ ಕೊಡ್ತಾ ಇದ್ದೀರಿ, ಧನ್ಯವಾದಗಳು.
0: ಧನ್ಯವಾದಗಳು, ಧನ್ಯವಾದಗಳು.
1: ಸರ್, ಮತ್ತೆ ನಂಗೆ ಒಂದು ನಿಮ್ಮ ಕಡೆಯಿಂದ ಕಾರ್ಯಕ್ರಮ ಮತ್ತೆ ಬೇಕಾಗಿದೆ. ಯಾವ್ದಂದ್ರೆ ಮೊನ್ನೆ ನೀವು ಅಂಚೆ ಇಲಾಖೆಯ ಒಬ್ಬರನ್ನು ಸರ್ ಅನ್ನು ಕರ್ಕೊಂಡು ಬಂದು,
0: ಜೋಸೆಫ್ ಸರ್ ಅನ್ನೋ.
1: ಹೌದು ಸರ್, ಬಹಳ ಮುಖ್ಯವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ, ನಿಮಗೆ ಅಭಿನಂದನೆ ಅಂತ ಹೇಳ್ತೇನೆ ನಾನು. ಆಮೇಲೆ ನಂಗೆ ಆರ್ ಜಿ ಬಿಂದಿ ಅವರು ನಡೆಸಿಕೊಡುವ ಒಲವಿನ ಹಾಡು ಕಾರ್ಯಕ್ರಮ ನಂಗೆ ತುಂಬಾ ಅಚ್ಚುಮೆಚ್ಚು. ಯಾಕಂದ್ರೆ ಅವರು ನಾಯಿಗೆ ಗೀತೆ ಪ್ರಸಾರ ಮಾಡ್ತಾರೆ ಸರ್, ಇಲ್ಲಿ ಹೆಚ್ಚಿನವರು ಕೇಳ್ತಾರೆ ಸರ್, ತುಂಬಾ ಒಳ್ಳೆಯ ಕಾರ್ಯಕ್ರಮ ಆಗಿ ಮೂಡಿ ಬರ್ತಾ ಉಂಟು. ಮತ್ತೆ ಅವರ ಕಾರ್ಯಕ್ರಮ ನಂಗೆ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಒಲವಿನ ಹಾಡು ಆಯ್ಕೆಯ ಗೀತೆ ನಂಗೆ ಅಚ್ಚುಮೆಚ್ಚು, ಎಲ್ಲರೂ ಕೇಳ್ತಾರೆ. ಅದಕ್ಕೆ ನಾನು ಅವರಿಗೆ ಸ್ಪೆಷಲ್ ಆಗಿ ನನ್ನ ಕಡೆಯಿಂದ ಆರ್ ಜಿ ಬಿಂದಿ ಅವರಿಗೆ ಅಭಿನಂದನೆಗಳಂತ ಹೇಳ್ತೇನೆ. ಮತ್ತೆ ಸೈಫುಲ್ ಅವರು ಮೊನ್ನೆ ಆರ್ ಜೆ ಸೈಫುಲ್ ಅವರು ಬಂದು ನೇರ ಮಾತನಾಡಿದ್ರು, ಮಾತನಾಡಿಸುವ ಶೈಲಿ ಒಲವಿನ ಹಾಡಿನಲ್ಲೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಸರ್, ಅದಕ್ಕೂ ಅಭಿನಂದನೆಗಳಂತ ಹೇಳ್ತೇನೆ. ಮತ್ತೆ ನಂಗೆ ಸರ್ ಇದು ಬೆಳಗ್ಗಿನ ಭಕ್ತಿಗೀತೆ ಬರ್ತದೆ ಅಲ್ಲ, ನಂಗೆ ಅದು ತುಂಬಾ ಇಷ್ಟ ಆಗ್ತದೆ ಸರ್. ಮತ್ತೆ ಸರ್ ನಿನ್ನೆ ಹಲೋ ಡಾಕ್ಟರ್ ಬಂತಲ್ಲ ಸರ್, ಅದು ಕೂಡ ಹಾಗೆ ಒಳ್ಳೆ ಉತ್ತಮ ಕಾರ್ಯಕ್ರಮ ಮೂಡಿ ಬಂತು. ಮತ್ತೆ ರೇಡಿಯೋ ಸಂಜೆ ಕಾರ್ಯಕ್ರಮದಲ್ಲಿ ಆರ್ಜೆ ಅಭಿಷೇಕ್ ಸರ್ ಅವರು ನಾನು ಈ ಹಿಂದೆ ಹೇಳಿದ್ದೆ ಸೋಮವಾರ ಮಂಗಳವಾರ ಬುಧವಾರ ಮಾತ್ರ ಬರ್ತಾರೆ, ಆಮೇಲೆ ಬರಲ್ಲ ಅಂತ. ಅದು ಅವರಿಗೆ ನಾವು ಹೇಳಿದ್ದು, ನನ್ನ ಹೇಳುದು ಎರಡು ಸಾರಿ ನಾನು ಹೇಳಿದ್ದೆ, ಇದು ಮೂರನೇ ಸಾರಿ ಹೇಳ್ತಾ ಇದ್ದೇನೆ, ಇನ್ನು ಹೇಳಲಿಕ್ಕೆ ಬರಲ್ಲ ಸರ್ ನಾನು. ಗುರುವಾರ ಶುಕ್ರವಾರ ಅವ್ರು ಬರುದೇ ಇಲ್ಲ. ಹೌದು, ಒಂದು ನಮ್ಮ ಅರ್ಜಿಗಳಿಗೂ ರಜೆ ಬೇಕು ಅಂತ, ಅಂದ್ರೆ ರಜೆ ಇಲ್ಲ ಸೊ ಅವರಿಗೆ ಒಂಚೂರು ಫ್ರೀಡಮ್ ಬೇಕು, ಅಂದ್ರೆ ಏನಾದ್ರೂ ಅವರಿಗೆ ಇರ್ಬೋದು ಅಂತ. ಆದ್ರೆ ಬರುವುದು ಆರು ಗಂಟೆಯಿಂದ ಅವರ ಕಾರ್ಯಕ್ರಮ ಬರುದು 7 ಗಂಟೆ ತನಕ. ಹೌದಾ, 1 ಗಂಟೆ ಕಾರ್ಯಕ್ರಮ ನಮ್ಮನ್ನು ಒಂದು ಮನರಂಜಿಸಬಹುದು, ಅವರಿಗೆ ಮನರಂಜಿಸ್ತಾರೆ, ಬುಧವಾರ ತನಕ ಮನರಂಜಿಸ್ತಾರೆ, ಮತ್ತೆ ಇಲ್ಲ ಗುರುವಾರ ಶುಕ್ರವಾರ ಅವರು ಇಲ್ವೇ ಇಲ್ಲ. ಹಾಗಾಗಿ ಮೊದಲು ಬರ್ತಿತ್ತಲ್ವಾ, ಅದು ಯಾಕೆ ಕಾರ್ಯಕ್ರಮದಲ್ಲಿ ಯಾಕೆ ಚೇಂಜಸ್ ಮಾಡ್ಬೇಕು ಅಂತ ನನ್ನ ಕಡೆ, ನನ್ನ ಒಂದಿಗೆ ಅಂದ್ರೆ ನಾವು ಪ್ರೀತಿಯಿಂದಲೇ ಹೇಳುದು, ಜೋರ್ ಮಾಡಿ ಹೇಳುದಲ್ಲ, ಯಾಕೆ ಹೇಳ್ತಾ ಇದ್ದೇವೆ ನಾವು ಅವ್ರನ್ನ, ಯಾಕೆ ಕೇಳ್ತಾ ಇದ್ದೇವೆ ನಾವು ಕೇಳುಗರು, ನಮ್ಗೆ ಅವರು ನಮ್ಮನ್ನು ಮನರಂಜಿಸಿದ್ದಾರೆ, ಆಮೇಲೆ ಅವರು ಮನರಂಜನೆ ಕೊಡ್ಬೇಕಂತ ನಾವು ಕೇಳುದು ಅವರನ್ನು ಅಭಿಪ್ರಾಯ. ಈಗಿರುವಾಗ ಅವ್ರು ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳುದಿಲ್ಲ? ನಾವೆಂತ ಈಗ ನಾನ್ ಹೇಳುದು, ನಾವೇನ್ ಮಕ್ಕಳಂತ ಅನ್ಕೊಳ್ಳುದಾ? ಅಲ್ಲ ಅಲ್ವಾ, ಅದನ್ನ ಸೀರಿಯಸ್ ಆಗಿ ತಕೊಳ್ಬೇಕು ಅವರು.
0: ನಾನು ಹೇಳ್ತಿದ್ದೇನೆ,
1: ಅವರು ಇವತ್ತು ಇದ್ರು ನಾನು ಅವ್ರನ್ನ ಹೇಳ್ತಿದ್ದೆ ಇವತ್ತು ಸರ್ ನೀವು ಬಂದಿದ್ದೀರಾ, ಯಾರಿಗೂ ನಮ್ಮ ತಪ್ಪನ್ನು
0: ಸ್ಪಷ್ಟ ನೀಡಬೇಕಾಗಿದೆ ನಿಮಗೆ ಅಮ್ಮಣಿಯವರೇ. ಅಭಿಷೇಕ್ ಅವರು ಈಗ ಅರೆಕಾಲಿಕ ಉದ್ಯೋಗಿ ಆಗಿದ್ದಾರೆ ರೇಡಿಯೋ ಸಾರಂಗ್ ಅಲ್ಲಿ. ಸೊ ಹಾಗಾಗಿ ಅವರು ಮೊದಲ 3 ದಿನ ಮಾತ್ರ ಬರ್ತಾ ಇದ್ದಾರೆ. ಸೊ ನಂತರ ದಿನಗಳಲ್ಲಿ ಅವರ ಕಾರ್ಯಕ್ರಮ ಇರುವುದಿಲ್ಲ. ಸೊ ಎಲ್ಲ ಕೇಳುಗರಿಗೆ ಕೂಡ ಇದರ ಸ್ಪಷ್ಟ ನೀಡಬೇಕಾಗಿದೆ. ಸೊ ಇಲ್ಲದ್ರೆ ಕೇಳುಗರ ಮನಸ್ಸಲ್ಲಿ ಅದೇ ಮಾತು ಹೋಗಿದೆ ಅಂದ್ರೆ ಅವರು ಎಲ್ಲ ದಿನ ಬರ್ತಾ ಇದ್ರಂತ. ಸೋಮವಾರದಿಂದ ಬುಧವಾರ ತನಕ ಮಾತ್ರ ಇರ್ತಾರೆ ಅಂದ್ರೆ ಸಂಜೆ ಹೊತ್ತಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಅಂತ ಹೇಳಲಿಕ್ಕೆ ಈಗ ನಾನು ಸ್ಪಷ್ಟಪಡಿಸ್ತಿದ್ದೇನೆ. ಅರೆಕಾಲಿಕ ಉದ್ಯೋಗಿ ಆಗಿದ್ದಾರೆ ಅವರು. ಓಕೆ, ಬಹುಶಃ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತಂತ ಭಾವಿಸ್ತೇನೆ. ಯಾಕೆಂದ್ರೆ ಸೊ ಅವರ ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಈಗ ರೇಡಿಯೋ ಸಾರಂಗಲ್ಲಿ. ಓಕೆ, ಸೊ ಓಕೆ ಓಕೆ, ಧನ್ಯವಾದಗಳು, ಧನ್ಯವಾದಗಳು ನಮ್ಮ ಅಮ್ಮಣ್ಣಿಯವರೇ. ಸೊ ಕೇಳುಗರೇ, ಇದು ಇಷ್ಟು ಹೊತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮ. ಮುಂದಿನ ಸಾರಂಗ್ ಸಂಗಮ ಕಾರ್ಯಕ್ರಮ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿರ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು? ದನಗಳದ್ದೇ? ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನೋ, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣೋ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ, ಜನಾರ್ದನ ತೋಳ್ಪಡಿತಾಯ, ಸೀತಾರಾಮ ತೋಳ್ಪಡಿತಾಯ, ಕೃಷ್ಣರಾಜ ಉಳಿತಾಯ, ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ, ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೆ. ಇದೀಗ ಭೃಗುಶಾಪ ಕನ್ನಡ ಯಕ್ಷಗಾನದ 4ನೇ ಕಂತು.
1: ಎಲ್ಲಾದ್ರೂ ಬಲಾತ್ಕಾರವಾಗಿ ಅವರು ಹಠ ಮಾಡಿ ಎಲ್ಲಿಯಾದ್ರೂ ಒಳಗೆ ಕೂತಿದ್ರೆ, ನಿನ್ನ ಅಸಹಾಯಕತೆಯಿಂದ ತಡಿಲಿಕ್ಕೂ ಆಗದೆ ಇದ್ರೆ, ಈ ಅಸಹಾಯಕತೆಯ ಸಜ್ಜನಿಕೆಯ ದುರುಪಯೋಗ ಮಾಡುವವರು ಹೆಚ್ಚು. ಪ್ರಪಂಚದಲ್ಲಿ ವ್ಯಾಘ್ರಮುಖ ಗೋವುಗಳನ್ನು ನಂಬಬಹುದು, ಗೋಮುಖ ವ್ಯಾಘ್ರರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾ ಅನುಭವವನ್ನು ಹೇಳುವುದು.
2: ಹೌದು,
1: ಅನುಭವವನ್ನು ಹೇಳುವುದು.
2: ಸರಿ
1: ಅಮ್ಮ, ಸ್ವಲ್ಪ ನೀವು ಬದಿಗೆ ನಿಂತ್ರೆ ಒಳ್ಳೇದು. ಇಲ್ಲದೇ ಇದ್ರೆ ಪಕ್ಕ ಎಲ್ಲಿಯಾದ್ರೂ ನೀವು ಆಚೆ ಎಲ್ಲಿಯಾದ್ರೂ ಆಶ್ರಮದ
2: ಹೌದು
1: ಹೋದ್ರೆ ನಮಗೆ ಇಲ್ಲಿ ಸುಲಭ ಆಗ್ತದೆ. ಸುಲಭ ಆಗ್ತದೆ ಅಲ್ವಾ?
2: ಅರ್ಥ ಆಯ್ತು. ರಾಕ್ಷಸರು ದೇವಲೋಕದ ಮೇಲೆ ದಾಳಿಯನ್ನು ಮಾಡಿದವರು, ರಾಕ್ಷಸರು ದುಷ್ಟರು, ರಾಕ್ಷಸರು ನಿಶಾಚರರು, ಎಲ್ಲವನ್ನು ತಿಳಿದೇ ನಾನು ಅವರಿಗೆ ಆಶ್ರಯವನ್ನು ಕೊಟ್ಟವಳು.
1: ಹೌದಾ?
2: ಕಾರಣ ಉಂಟು ಅದಕ್ಕೆ.

0: ಯಜ್ಞ ಕಾರ್ಯ ಅನ್ನುವುದೇ ದೇವತಾ ಪ್ರೀತ್ಯರ್ಥವಾಗಿ ಒಪ್ಪಿದೆ. ಮಾತ್ರವಲ್ಲ, ನನ್ನವರು ಯಜ್ಞ ಕಾರ್ಯಕ್ಕಾಗಿ ಹೋದ್ದು ಅನ್ನುವುದನ್ನು ರಾಕ್ಷಸರಲ್ಲೂ ನಾನು ಆಡಿದ್ದೇನೆ. ನೀನು ಹೇಳಿದ್ದೆಲ್ಲವನ್ನು ನಾನು ಒಂದು ಮುಖದಿಂದ ಒಪ್ಪುತ್ತೇನೆ ಸುರಪಾಲ. ಆ ಕುರಿತಾಗಿ ಯಾವ ವಾದವೂ ನನ್ನದಿಲ್ಲ. ಆದರೆ ಸಾಮಾನ್ಯವಾದ ಒಂದು ಮಾತು ನೀನು ಆಡಿದೆ.
1: ಏನು?
0: ಯಜ್ಞಯಾಗಾದಿಗಳನ್ನು ಮಾಡುವಂತಹ ಋಷಿಯ ಪತ್ನಿಯಾದವರು ಮನೆಯಲ್ಲಿ ಅದಕ್ಕೆ ಪೂರಕವಾದಂತಹ ಕೆಲಸವನ್ನು ಮಾಡಬೇಕು. ಸರ್ವೇ ಸಾಮಾನ್ಯ, ಅದು
2: ತುಪ್ಪ ದೀಪ ಇಡಬೇಕು, ನಿತ್ಯ ತುಪ್ಪ
0: ಹಾಕಬೇಕು
2: ಅಲ್ವಾ?
0: ಆದರೆ ಅದು ಎಲ್ಲ ಕಡೆಯೂ ಅಲ್ಲ. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಹೋದವನ ಮಡದಿಯಾದವಳು ನಿತ್ಯವೂ ತುಪ್ಪದ ದೀಪವನ್ನು ಹಚ್ಚಿಡಬೇಕಾದ ಹೌದಾದರೂ, ತುಪ್ಪದ ದೀಪವನ್ನು ಮಾತ್ರ ಹಚ್ಚಿಡುವುದು ಅಲ್ಲೂ ಅಲ್ಲ.
2: ಅಲ್ಲ,
0: ತನ್ನ ಮನೆಯಲ್ಲಿ ಯಾರಿದ್ದಾರೆ ಆಶ್ರಿತರಾಗಿ, ಅವರ ಹೊಟ್ಟೆಯನ್ನು ತುಂಬಿಸಬೇಕೋ ಬೇಡೋ?
2: ಹೌದೌದು
0: ಸುರಪಾಲ, ಎಲ್ಲವನ್ನು ತಿಳಿದಂತಹ ನಿನಗೆ ನಾನು ವಿಸ್ತಾರವಾಗಿ ಹೇಳಬೇಕು ಅಂತ ಇಲ್ಲ. ಶರಣಾಗತ ರಕ್ಷಣೆ ಅನ್ನುವುದು ಕೂಡ ಗೃಹಸ್ಥಾಶ್ರಮ ಧರ್ಮದ ಒಳಗೇ ಬರ್ತದೆ. ಯಾವ ಕಾಲಕ್ಕೆ ನನ್ನನ್ನು ಇಲ್ಲಿ ಬಿಟ್ಟು ಸಂಪೂರ್ಣ ಹೊಣೆಗಾರಿಕೆಯನ್ನು ನೋಡಿಕೋ ಅಂತ ನನ್ನ ಗಂಡ ಹೇಳಿ ಹೋದ್ರೋ, ಅವರು ಇಲ್ಲಿ ಇದ್ದಾಗ ಏನನ್ನೆಲ್ಲ ಮಾಡ್ತಾರೆ ಅದೆಲ್ಲವನ್ನು ಮಾಡಬೇಕಾದ ನನ್ನದಾದ ಕರ್ತವ್ಯವಾಗುತ್ತದೆ. ಅದಕ್ಕೆ ವಿಶೇಷ ಧರ್ಮ ಅಂತ ಹೆಸರು ಹೌದ ಅಲ್ವೋ? ವಿಶೇಷವಾಗಿ ಕೆಲವನ್ನು ಹಾಗೆ ಮಾಡಬೇಕಾಗ್ತದೆ. ಪ್ರಪಂಚ ಮುಖದಲ್ಲಿ ನೋಡುವಾಗ ಇದು ಹಾಗೆ ಮಾಡಬಾರದಿತ್ತು, ಅದು ತಪ್ಪು ಅಂತ ಕಾಣ್ತದೆ. ಅಂತರಂಗದಿಂದ ನೋಡಿದ್ರೆ ಅದು ಹೌದು. ನಾನು ನಿನ್ನಲ್ಲೇ ಕೇಳ್ತೇನೆ, ಈಗ ನಾನು ದಾರಿ ತಪ್ಪಿ ನಡೆಯುತ್ತೇನೆ ಅಥವಾ ಬೇರೇನೋ ಮಾಡ್ತೇನೆ, ನಾನು ರಾಕ್ಷಸರಿಗೆ ಅವಕಾಶ ಕೊಟ್ಟದ್ದೇ ಅಪರಾಧ ಅಂತ ಆದರೆ, ಒಬ್ಬ ಹೋರಾಟಗಾರನಾಗಿ ಈಗ ನೀನವರ ಕುರಿತು ತಾಮಸ ಗುಣದವರು, ಕತ್ತಲನ್ನೇ ಬಯಸುವವರು ಅಂತ ಹೇಳಿದೆ. ಸದಾಕಾಲ ಬೆಳಕಿನಿಂದಲೇ ಕಂಗೊಳಿಸುವ ಸ್ವರ್ಗಲೋಕಕ್ಕೆ ಅವ್ರು ಬಂದಿದ್ದಾರೋ ಇಲ್ಲೋ? ಅಲ್ಲಿ ಕಣ್ಣು ಮುಚ್ಚಲಿಲ್ಲ ಅಲ್ಲವರು, ಅಲ್ಲಿಗೆ ಬರುವುದಕ್ಕಾಗಿದೆ ಅವರಿಗೆ. ಜಿಪುಣರಿಗೆ, ದುಷ್ಟರಿಗೆ, ಅಧರ್ಮಿಗಳಿಗೆ, ಪಾಪಾತ್ಮರಿಗೆ ಯಾವ ಸ್ವರ್ಗಲೋಕಕ್ಕೆ ಪ್ರವೇಶವೇ ಸಾಧ್ಯ ಇಲ್ಲವೋ ಅಂತಹ ಸ್ವರ್ಗಲೋಕಕ್ಕೆ ಅವ್ರು ಬಂದಿದ್ದಾರೆ. ನಿನ್ನೊಡನೆ ಹೋರಾಟವನ್ನು ಮಾಡಿದ್ದಾರೆ, ಸೋತರು, ಸೋತು ಓಡಿ ಬಂದರು. ಭ್ರಷ್ಟವಾದ ಕವಚ, ತುಂಡಾದಂತಹ ಆಯುಧ, ಯುದ್ಧರಂಗಕ್ಕೆ ಬೆನ್ನಾಕಿ ಓಡುವುದು ಇತ್ಯಾದಿಗಳನ್ನು ಮಾಡುವವರನ್ನು ಕೊಲ್ಲಬಾರದು ಅಂತ ಶಾಸ್ತ್ರವಚನವೇ ಉಂಟು. ಆ ನೆಲೆಯಿಂದ ನೋಡಿದ್ರೂ ನೀನು ಯೋಧ ಧರ್ಮವನ್ನು ಮರೆತು ವ್ಯಾದ ಧರ್ಮವನ್ನು ಅನುಸರಿಸಿದ ಹಾಗೆ ಕಾಣುತ್ತದೆ. ಇನ್ನೊಂದು, ನನ್ನ ನೆಲೆಯಿಂದ ನಾನು ತರ್ಕಿಸಿದರೆ ನನ್ನ ಮುಂಭಾಗದಲ್ಲಿ ಬಂದು ಅವರು ಕೇಳಿದ್ದೇನು? ನಮ್ಮ ಪ್ರಾಣವನ್ನು ಉಳಿಸಿ. ಮಗು, ನೀನೊಂದು ಮಾತು ಹೇಳಿದೆ ಆಗ, ಭೃಗು ಮಹರ್ಷಿಗಳ ಆಶ್ರಮ ಅಂದ್ರೆ ದೇವತೆಗಳದ್ದು ಹೌದು ಅಂತ. ನಾನು ಹೇಳುವುದು ಹೇಗೆ ಗೊತ್ತಾ? ಅದು ದೇವತೆಗಳದ್ದು ಹೌದು, ರಾಕ್ಷಸರದ್ದು ಹೌದು. ಜಗತ್ತಿನಲ್ಲಿ ಯಾರಿದ್ದಾರೆ ಅವರೆಲ್ಲರದ್ದು ಹೌದು ಭೃಗು ಮಹರ್ಷಿಗಳ ಆಶ್ರಮ. ವಿನೀತರಾಗಿ ಪ್ರಾಣ ಭಿಕ್ಷೆಯನ್ನು ಬೇಡಿಕೊ ಬಂದವರಿಗೆ ಅವರನ್ನು ಮಕ್ಕಳು ಅನ್ನುವ ಭಾವದಿಂದಲೇ ರಕ್ಷಿಸಬೇಕು ಅಂತ ಶಾಸ್ತ್ರ ಆಡುವುದು. ಶರಣು ಹೊಕ್ಕರು ತರಳರ್ ಅವಧಿರು, ಮಕ್ಕಳನ್ನು ಪೊರೆಯುವುದು ತಾಯಿಯಾದವಳ ಕರ್ತವ್ಯ ತಾನೆ. ಆ ನೆಲೆಯಿಂದ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ. ಮತ್ತೆ ನಿನಗೊಂದು ಬಹಳ ಸುಲಭದ ದಾರಿ ಉಂಟು. ತ್ರಿಮೂರ್ತಿಗಳು ನಿನಗೆ ಅನುಗ್ರಹ ರೂಪವಾಗಿ ಸ್ವರ್ಗಲೋಕದ ಪೀಠವನ್ನು ಕೊಟ್ಟದ್ದು, ಹಾಗಾಗಿ ಅದನ್ನು ಉಳಿಸಿಕೊಳ್ಳಬೇಕಾದ ಹೊಣೆ ಅವರಿಗೆ ಹೊರತು ನಿನಗಲ್ಲ. ನೀನು ಹೋರಾಟ ಮಾಡಿದ್ರು, ನೀನು ಹೋರಾಟ ಮಾಡದಿದ್ರು, ನೀನು 3 ಯಾಗಗಳನ್ನು ಮಾಡಿ, ನೀನು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ, ನೀನು ಬೇರೆ ಬೇರೆ ಕರ್ಮಾಂಗಗಳನ್ನು ಮಾಡಿ ಪಡೆದುಕೊಂಡಂತಹ ಆ ಪೀಠವನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಇಬ್ಬರ ಹಿತದಿಂದಲೂ ನೀನು ಮರಳಿ ಸ್ವರ್ಗಕ್ಕೆ ಹೋಗುವುದು ಒಳ್ಳೆಯದು. ನಾನು ಭೃಗು ಮಹರ್ಷಿಗಳು ಬಂದ ಮೇಲೆ ಏನು ಹೇಳ್ತಾರೆ ಅದನ್ನು ಮಾಡ್ತೇನೆ.
2: ಕವಚ ತುಂಡಾದವರು, ಆಯುಧ ಕೈ ಚೆಲ್ಲಿದವರು ಹೊಡಿಬಾರದು, ಅದು ಯುದ್ಧ ನೀತಿ ಕ್ಷಾತ್ರಕ್ಕೆ ಸಂಬಂಧಪಟ್ಟದ್ದು.
0: ಸರಿ,
2: ನಾನು ಆ ಯುದ್ಧ ನೀತಿಯ ಯುದ್ಧವೇ ಅಲ್ಲ ಇದು.
0: ಮತ್ತೆ
2: ನಾನು ಇಂದ್ರ, ಇಬ್ಬರು ಕ್ಷತ್ರಿಯರೊಳಗೆ ರಾಜ್ಯ ವಿಸ್ತಾರಕ್ಕೋ ಸಂಪತ್ತಿಗೆ ಬೇಕಾಗಿ ಆಗೋ ಯುದ್ಧ ಅಲ್ಲ ಇದು. ಅವ್ರು ಯಾರು ಅಂತ ಗೊತ್ತುಂಟಾ?
0: ಯಾರು?
3: ಕಡು ಮಾತಾ

0: ಮೂರು ಮೂರ್ತಿಗಳು ದೇವಲೋಕದ ಪೀಠವನ್ನು ರಕ್ಷಿಸ್ತಾರೆ. ಹಾಗಾದ್ರೆ ಇಂದ್ರ ಬೇಕು ಅಂತ ಇಲ್ಲ,
1: ಇಂದ್ರ ಬೇಕು ರಕ್ಷಣೆ ಅವರದ್ದು ಅಂತ.
0: ಅದು ನಿನ್ನ ತಿಳುವಳಿಕೆಗೆ ಯಾರು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ.
1: ಸರಿ,
0: ನನ್ನ ತಿಳುವಳಿಕೆಯಲ್ಲಿ ಹಾಗಿಲ್ಲ, ಮತ್ತು ನನ್ನ ಹೊಣೆ ಅಷ್ಟಕ್ಕೆ ಸೀಮಿತವೂ ಅಲ್ಲ. ಅದಾದ್ರೆ ಯಾರು ಬಂದ್ರು ಸಹ ಮೂರ ಮೂರ್ತಿಗಳಿದ್ದಾರಲ್ಲೋ ಅಂತ ಎದ್ದೋಗಬಹುದು ನಾನು. ಹೌದೌದು, ಆ ಕುಳಿತ ಪೀಠವನ್ನೇ ರಕ್ಷಣೆ ಮಾಡ್ಲಿಕ್ಕೆ ಅವನಿಗೆ ಮನಸ್ಸು ಇಲ್ಲ ಮತ್ತು ಅವನಿಗೆ ಹೊಣೆ ಇಲ್ಲ ಅಂತಾದ್ರೆ ಕೂಡೋದಿಲ್ಲ ಅಂತಂದ್ರೆ ನಾ ಸತ್ಯ ಹೇಳ್ತಾನೆ, ಅವ ಇಂದ್ರ ಪೀಠಕ್ಕೆ ಆಶಯ ಪಡಬಾರ್ದು. ಅವ ಮನೆಯಲ್ಲಿ ಇರೋದೊಳ್ಳೇದು. ಅಸಹಾಯಕನಾದಾಗ ಆವಾಗ ಮೂರು ಮೂರ್ತಿಗಳನ್ನು ನಾವು ಪ್ರಾರ್ಥಿಸಿಕೊಳ್ಳುವುದಷ್ಟೇ ಹೊರತು ಗರಿಷ್ಠವಾಗಿ ಬರೇ ದೇವಲೋಕದ ಸುಧರ್ಮದ ಪೀಠವನ್ನು ಮಾತ್ರ ಅಲ್ಲ, ಅದಕ್ಕೆ ಅಪಚಾರ ಮಾಡುವ ಎಲ್ಲರನ್ನು ನಿವಾರಿಸಬೇಕಾದ್ದು ಅದು ಇಂದ್ರನಿಗೆ ಹೊಣೆ.
1: ಆದ್ರೆ ಒಂದು ಉಂಟಲ್ಲ, ಭೂಲೋಕಕ್ಕೆ ದೇವೇಂದ್ರ ಆಯುಧವನ್ನು ಹಿಡಿದುಕೊಂಡು ಬಂದು ಪ್ರಹರಿಸುವುದಲ್ಲ. ಭೂಲೋಕದಲ್ಲಿ ಯಾರಾದ್ರೂ ಪಾಪಿಗಳಿದ್ದಾರೆ, ಅವರ ಕರ್ತವ್ಯದಿಂದ ಅವರು ಚ್ಯುತರಾಗಿದ್ದಾರೆ ಅಂತ ಆದ್ರೆ ಅದು ನಮಗೆ ಕಾಣಿಸಿಕೊಳ್ಳುವುದು ಹೇಗೆ ಗೊತ್ತೆ? ಒಂದು ಅತಿವೃಷ್ಟಿ, ಒಂದು ಅನಾವೃಷ್ಟಿ, ಒಂದು ಭೂಕಂಪ, ಇಂಥದ್ದರ ಮೂಲಕವಾಗಿ ದೇವತೆ ಆದಂತಹ ಇಂದ್ರ ಶಿಕ್ಷೆಯನ್ನು ಕೊಡ್ತಾನೆ ಬಿಟ್ಟು ಇಲ್ಲಿ ಅನ್ಯಾಯವನ್ನು ಮಾಡುವಂತಹ ಪಾಪಿಯನ್ನು ವಜ್ರಾಯುಧದಿಂದ ಬರುವುದಕ್ಕುಂಟ.
0: ಭೃಗು ಮಹರ್ಷಿಗಳ ಹೆಂಡತಿ ಖ್ಯಾತಿ ದೇವಿಗೆ ಭೃಗು ಮಹರ್ಷಿಗಳು ಇಲ್ಲದೆ ಇರುವಾಗ ಆಶ್ರಮದಲ್ಲಿ ಆಶ್ರಯ ಕೊಡುವಂತಹ ಹಕ್ಕಿಲ್ಲ. ಈಗ ಶರಣ ಬಂದವರನ್ನು ರಕ್ಷಿಸಬೇಕು, ಯಾರು ಅಂತ ಇಲ್ವಾ?
1: ಯಾರು ಅಂತ ಯಾಕೆ? ನಮ್ಮ ಮುಂದೆ ಬಂದು ಪ್ರಾಣ ಭಿಕ್ಷೆಯನ್ನು ಯಾರು ಕೇಳಿದ್ರು ಅವರಿಗೆ ಕೊಡಬೇಕಾದ್ರು ನಮ್ಮ
0: ದೇವರು ಆರಾಧಿಸುವಂತಹ ಇಂದ್ರಸ್ಥಾನವನ್ನು ವಿರೋಧಿಸುವವರ ಮನೆಯಲ್ಲಿ ಆಶ್ರಯ ಕೊಡುವುದಾ?
1: ಅಲ್ಲಿಗೆ ಇಂದ್ರಸ್ಥಾನವನ್ನು ನಾವು ವಿರೋಧಿಸ್ತೇವೆ ಅಂತ ನಿನಗೆ ಯಾರು ಹೇಳಿದ್ದು? ನಾನು ಅದಕ್ಕೆ ಹೇಳಿದ್ದು ಭೃಗು ಮಹರ್ಷಿಗಳು
0: ಅದು ಪರೋಕ್ಷವಾಗಿ ವಿರೋಧವೇ ಆಗುದಿಲ್ಲ.
1: ಆಗುದಿಲ್ಲ, ಯಾಕಾಗ್ತದೆ?
0: ಅಲ್ಲ, ಇಲ್ಲದಿದ್ರೆ ನನ್ನದು ವಾದ ಇಲ್ಲ. ಅದಕ್ಕೆ ಭೃಗು ಮಹರ್ಷಿಗಳು ನಾನು ಹೇಳಿದ್ದು ಒಂದು ರಾಕ್ಷಸ ನಮಗೆ ಗುರು ನಿರೂಪ, ಬೃಹಸ್ಪತಿಗಳು ಏನು ನಿರೂಪಿಸ್ತಾರೆ ಅದು ಉಂಟು. ರಾಕ್ಷಸರು ಅಂತಾದ ಮೇಲೆ ಅವರ ಮೂಲೋತ್ಪಾಟನ ಮಾಡಬೇಕು. ಅಲ್ಲಿ ಮಳೆ ಬರಿಸುವುದೋ ರೋಗ ರುಜಿನವೋ ಅವರಿಗೆ ಮಾತ್ರ ರೋಗ ಕೊಡ್ಲಿಕ್ಕೆ ಆಗ್ತದ?
1: ಇಲ್ಲ,
0: ಅವರಿಗೆ ಮಾತ್ರ ಮಳೆ ಕೊಡ್ಲಿಕ್ಕೆ
1: ಆಗುದಿಲ್ಲ.
0: ಇದು ಕಳೆಯನ್ನು ತೆಗೆಯುವುದಕ್ಕೆ ಬೆಂಕಿ ಹಾಕುವುದು ಅಂತ ಬೆಳೆ ಹೋದಾಗ್ತದೆ.
1: ನೀನು ಆಗಾಡುವ ಮಾತಿನ ಶೈಲಿಯಲ್ಲಿ ನನಗೆ ಗೊತ್ತಾಯ್ತು, ವಿರೋಧ ಪಕ್ಷದವರನ್ನು ದಮನಿಸಬೇಕು. ವಿರೋಧ ಪಕ್ಷವನ್ನೇ ದಮನಿಸಿದರೆ ನೀನೇ ಸರ್ವಾಧಿಕಾರಿಯಾಗಿ ಮೆರೆಯಬೇಕಾಗ್ತದೆ. ಜಗತ್ತಿನಲ್ಲಿ ಎಲ್ಲವೂ ಬೇಕು, ನೀನು ಸರ್ವರನ್ನು ಮೂಲೋತ್ಪಾಟನೆ ಮಾಡ್ತೇನೆ ಅಂತ ಹೊಟ್ಟರೆ ಆದೀತ?
0: ಸರ್ವರನ್ನೆಲ್ಲ ದುಷ್ಟರನ್ನು,
1: ಅದೆಲ್ಲ ನಾನು ಆಡಿದ್ದು. ದೌಷ್ಟ್ಯ ಒಂದು ಮಿತಿಯಲ್ಲಿ ಬೇಡ, ಒಂದು ಮಿತಿಯಲ್ಲಿ
0: ಮಿತಿ ಮೀರಿದೆ ಅಲ್ವಾ ದೌಷ್ಟ್ಯ?
1: ನಮ್ಮ ಮನೆಯ
0: ರಾಕ್ಷಸರು ದೇವಲೋಕಕ್ಕೆ ಬಂದಿದ್ದಾರೆ ಎನ್ನುವುದರಿಂದಲೇ ಅವರ ಸಾಮರ್ಥ್ಯವೋ?
1: ಅಲ್ಲ, ಬಂದಿದ್ದಾರಲ್ಲ,
0: ಬರ್ಲಿಕ್ಕೆ ಯಾರಿಗೂ
1: ಮಾತ್ರವಲ್ಲ,
0: ಬರ್ಲಿಕ್ಕೆ ಯಾಕೆ? ನಿತ್ಯ ಯಜ್ಞ ಮಾಡುವ ಅನುಷ್ಠಾನ ಮಾಡುವ ನಿನ್ನ ಮನೆಯೊಳಗೆ ಅವರು ಬರ್ಲಿಲ್ವೋ? ಬರಬಹುದಾ?
1: ಅಲ್ಲ, ಬಂದಿದ್ದಾರೆ,
0: ಬರಬಹುದಾ?
1: ಅದು ನಾನು ಕರೆದ ಕಾರಣ ಬಂದ್ರು.
0: ಅಲ್ಲ, ಕರೀಬಹುದಾ?
1: ಕರೆಯಬಹುದು ಅಂತಲ್ವ ನಾನು ಆಡಿದ್ದು, ರಕ್ಷಣೆ. ಅದಕ್ಕೆ
0: ಈಗ ಒಂದು ದೇವತೆಗಳು ಆರಾಧನೆ ಮಾಡುವ ಲೋಕ ಹಿತಂ ಮಮ ಕರಣೀಯಂ ಹೀಗೆ ಕಾಯಕ ಮಾಡುವಂತ ಮನೆಯೊಳಗೆ ದೇವ ವಿರೋಧಿಗಳಾದ ಪ್ರಪಂಚದಲ್ಲಿ ದುಷ್ಟರಾದ ರಾಕ್ಷಸರು ಮನೆಯೊಳಗೆ ಬಂದ್ರೆ?
1: ಸುರಪಾಲ, ಅಂತರಂಗ ಬೇರೆ ಬಹಿರಂಗ ಬೇರೆ ಅಂತ ಆಡಿದ್ದು. ಅದಕ್ಕೆ ನಾನಾಗ ಅವರಲ್ಲಿರುವ ದೌಷ್ಟ್ಯವನ್ನು ತಿಳಿದೆ, ಅವರು ದುಷ್ಟರು ಅನ್ನುವುದನ್ನು ಒಪ್ಪಿಯೇ ಈಗ ಕ್ಷಣಿಕವಾಗಿ ನಿಮ್ಮ ಪ್ರಾಣ ರಕ್ಷಣೆ ಹೊಣೆ ನನ್ನದು. ಭೃಗು ಮಹರ್ಷಿಗಳು ಬಂದ ಮೇಲೆ ಬೇಕಾದ ಮಾಡಿ
0: ದಾರಿ ದೇವಲೋಕಕ್ಕೆ ಆಕ್ರಮಣ ಮಾಡಿ ಸ್ವಾಧೀನೀಕರಿಸುವುದ ಅಲ್ಲ, ತಪಸ್ಸು ಮಾಡಿ ಸಾಧನೆಯಿಂದ ಸ್ವಾಧೀನೀಕರಿಸುವುದ? ದೇವಲೋಕದ ಪ್ರಾಪ್ತಿ ಹೇಗೆ?
1: ಸರಿ, ತಪಸ್ಸಿನಿಂದಲೇ.
0: ಮತ್ತೆ
1: ಖಂಡಿತ ಅದನ್ನೀಗ ನಾನು ಅವರಲ್ಲಿ ಆಡಿದ್ದೇನೆ. ನಿಮ್ಮ ದಾರಿಯ ಕುರಿತಾಗಿ ವಿಮರ್ಶೆ ಮಾಡುವಳು ನಾನಲ್ಲ, ನನ್ನ ಕೆಲಸ ಕ್ಷಣಿಕವಾಗಿ ಈಗ ಪ್ರಾಣ ರಕ್ಷಣೆ ಕೊಡುವುದು.
0: ದೇವಲೋಕಕ್ಕೆ ಆಕ್ರಮಣ ಮಾಡುವವರು ಹೌದಾ? ಆ ಕಾರಣದಿಂದ ಅಂತ ಪ್ರವೃತ್ತಿಯೇ ನಿಲ್ಲಬೇಕು. ಅಂಥವರಿಗೆ ಭೃಗು ಮಹರ್ಷಿಗಳ ಮನೆಯಲ್ಲಿ ಆಶ್ರಮದಲ್ಲಿ ಆಶ್ರಯ ಉಂಟು ಅಂತಾದ್ರೆ ಅವಾಗ ಧರ್ಮದ ಬೆಳೆ ಉಳಿಯುವುದು ಹೇಗೆ? ಅವಾಗ ಅಧರ್ಮದ ಬೆಳೆಯೇ ಬೆಳೆಯುವುದಲ್ವ? ಅದು ಋಷಿ ಮುನಿಗಳ ಮನೆಯಲ್ಲಿ ಭಯೋತ್ಪಾದಕರ ತಾಣ ಆಯ್ತು ಅಂತಾದ್ರೆ ಬಾಕಿದ್ದವರು ಬದುಕುವುದು ಹೇಗೆ ಅಲ್ವಾ? ಅದಕ್ಕೆ ಬೇಕಾಗಿ ಒಂದು ಕೆಲಸ ಮಾಡು.
1: ಏನು?
0: ಅವರನ್ನು ಹೊರಗೆ ಕಳುಹಿಸಿದ್ರೆ ಆಯ್ತು.
1: ಹಾ ಹಾ ಹಾ, ಅಂದ್ರೆ ನೀವು ಒಳಗೆ ಬರುವುದಲ್ಲ, ನಾನೇ ಅವರನ್ನು.
0: ಅವರ ರಕ್ಷಣೆಗೆ ಈ ಮುನಿವಟುಗಳು ನಿಲ್ಲುವುದಲ್ವಲ್ಲ, ಅಥವಾ ಮುನಿವಟುಗಳು ಅದಕ್ಕಿರುವುದ? ಅವರು ಯಜ್ಞಾದಿ ಕರ್ಮಗಳಿಗೆ ಪೂಜಾದಿಗಳಿಗೆ ಇಲ್ಲಿಯ ಧಾರ್ಮಿಕ ವಸ್ತುಗಳ ಸಂಗ್ರಹಕ್ಕೆ ಇರುವುದಲ್ವಾ?
1: ನನ್ನ ತಿಳುವಳಿಕೆ ತಪ್ಪಾಯಿತು. ನಾನು ಆಗ ಹೇಳಿದ ಮಾತೆ, ನಾವು ಬಾಗಿಲನ್ನು ಸ್ವಲ್ಪ ಓರೆ ಮಾಡಿದ್ರೂ ಹಾ ಒಳಗೆ ಬರುವುದಕ್ಕೆ ನಿಷೇಧ ಇದೆ ಅಂತ ತಿಳಿದು ಹೋಗುವ ವರ್ಗ ಒಂದು, ಅಷ್ಟಕ್ಕೆ ನಾನು ಮುನಿವಟ್ಟುಗಳನ್ನು ನಿಲ್ಲಿಸಿದ್ದು. ನೀವು ಒಳಗೆ ಬರಬಾರದು ಅಂತ ಅವರ ಮೇಲೆ ಬಲಪ್ರಯೋಗ ಮಾಡ್ತೀವಿ.
0: ಪ್ರಯೋಗ ಅವರ ಮೇಲೆ ಮಾಡ್ಲಿಲ್ಲ, ನೀವು ತಿಳ್ಕೊಂಡದ್ದು. ಅವರನ್ನು ಹೊರಗೆ ಬರುವಾಗ ನೀವು ನಿಮ್ಮ ಗ್ರಹಿಸುವಿಕೆ ತಪ್ಪ, ಅವರ ಮೇಲೆ ಬಲಪ್ರಯೋಗ ಮಾಡ್ಲಿಕ್ಕೆ ನನಗೇನು ಉಂಟು ಅವರ ಹತ್ರ?
1: ಸರಿ, ಇಲ್ವಲ್ಲ
0: ಅಲ್ವಾ? ನಾವು ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಬಂದಣಿಕೆಯನ್ನು ನಾವು ಕಡಿವಾಗ ಆ ಬಂದಣಿಕೆ ಹಬ್ಬಿದ ಗೆಲ್ಲಿ ಯಾವುದುಂಟು
1: ಅದಕ್ಕೂ ಗಾಯ ಆಗ್ತದೆ,
0: ಅದರದ್ದು ಸ್ವಲ್ಪ ಸಿಪ್ಪೆ ಹೋಗ್ತದೆ
1: ಅಲ್ಲ. ಆಗ ನೀನು ಕೊಟ್ಟ ಉದಾಹರಣೆ ಸರಿ, ಹಾವೊಂದು ಮನೆಯೊಳಗೆ ಪ್ರವೇಶಿಸಿ ಗೋಡೆಯ ಯಾವುದೋ ಸೆರೆಯಲ್ಲಿ ಉಂಟು ಅಂತಾದ್ರೆ ಆ ಹಾವನ್ನು ಕೊಲ್ಲುವುದಕ್ಕೆ ಬೇಕಾಗಿ ಗೋಡೆಯ ಸೆರೆಯನ್ನಾದ್ರೂ ಸ್ವಲ್ಪ ದೊಡ್ಡದು ಮಾಡಬೇಕಾಗ್ತದೆ. ಅಂದ್ರೆ ಪರೋಕ್ಷವಾಗಿ ಋಷಿ ಮುನಿಗಳಿಗೆ ವಟುಗಳಿಗೆ ಪೆಟ್ಟಾಗಿದೆ ಅಂತ.
0: ಅವರನ್ನು ನಿಲ್ಲಿಸಿದ್ದೇ ತಪ್ಪಮ್ಮ, ಅವರ ರಾಕ್ಷಸರನ್ನು ಕಾಯ್ಲಿಕ್ಕೆ ಇರುವುದು,
1: ರಾಕ್ಷಸರನ್ನು ಕಾಯ್ಲಿಕ್ಕೆ ನಿಲ್ಲಿಸಿದ್ದಲ್ಲ.
0: ಮತ್ತೆ
1: ನಾನು ಹೇಳಿದ್ದು ನಿಮ್ಮನ್ನು ಒಳಗೆ ಪ್ರವೇಶಿಸಂತ ನಿಷೇಧಿಸಿ ಅಂತ, ಅವರ ಕೈಯಲ್ಲಿ ಆಯುಧ.
0: ಅದಕ್ಕೆ ಅವರನ್ನು ಯಾಕೆ ಹೊರ ನಿಲ್ಲಿಸುದು, ನೀನೇ ಹೊರಗೆ ಬಂದು ಹೇಳಬಹುದಲ್ಲ, ಒಳಗೆ ನಿಲ್ಲುದು ಯಾಕೆ
1: ಅವರನ್ನು?
0: ನಾನು ಒಳಗಿರ್ಬೇಕಾದ ಹೊರಗಿದ್ದಾರೆ, ಹೊರಗಿರ್ಬೇಕಾದವರು ಒಳಗಿದ್ದಾರೆ.
1: ಸರಿ,
0: ನನಗೆ ಹೊರಗೆ ನಿಲ್ಬೇಕಾದವನು ಒಳಗಿರ್ಬೇಕಾದವನು.
1: ನೀನು ನಿಜವಾಗಿ ಒಳಗೆ ಬರಬೇಕಾದವನು, ಆದ್ರೆ ಅನಿವಾರ್ಯವಾದಂತಹ ಸ್ಥಿತಿ ಇರುವ ಕಾರಣಕ್ಕಾಗಿ ಹೊರಗೆ ನಿಲ್ಲಬೇಕಾದವನು.
0: ದುಷ್ಟರಿಗೆಲ್ಲ ಕಡುಮದಾಂಧರು ದೇವಲೋಕಕ್ಕೆ ದಾಳಿ ಮಾಡಿದ್ದಾರೆ, ಒಟ್ಟು ಪ್ರಪಂಚದ ವ್ಯವಸ್ಥೆ. ಈಗ ಒಬ್ಬ ಮುನಿಪತಿಯಾಗಿ ವೇದಗಳ ಮೂಲಕವಾಗಿ ದೇವೇಂದ್ರನನ್ನು ಆರಾಧಿಸುವ ಮುನಿಪತಿ ಹೆಂಡತಿ, ವೇದಗಳ ರುಕ್ಕುಗಳು ಎಲ್ಲ ಇಂದ್ರನ ಸ್ತುತಿ ಉಂಟು, ಇಂದ್ರನ ವಿರೋಧ ಉಂಟು ಅವುಗಳಿಗೆ?
1: ಇಲ್ಲ ಇಲ್ಲ. ಈಗ ರಾಕ್ಷಸರೇ ಆದ್ರೂ ಯಜ್ಞವನ್ನು ಮಾಡಿದರೆ ಅದನ್ನೇ ಹೇಳುದು ಅವರು,
0: ಮಾಡಿದ್ರೆ ಮಾಡ್ಲಿಲ್ಲ ಅಲ್ಲ.
1: ಹೌದು ಅಲ್ಲ, ಮಾಡಿದ್ರೆ ಹೇಳಿದ್ರು,
0: ಮಾಡಿದ್ರೆ
1: ಎಂತವರೇ ಮಾಡಿದ್ರು ದೇವೇಂದ್ರನ ಸ್ತುತಿಯನ್ನೇ ಮಾಡ್ಬೇಕಷ್ಟೇ.
0: ಅದನ್ನು ನಿರ್ಣಯ ಮಾಡಬೇಕಾದ್ದು ಭೃಗು ಮಹರ್ಷಿಗಳು ಅತರಂತರ ಆಗಿದ್ದಾರೆ. ಹೌದಾ? ಅವರು ಬದುಕಲಿಕ್ಕೆ ಬೇಕಾಗಿ ತಲೆಮರೆಸಿಕೊಂಡು ಬಂದವರು. ಅವರಿಗೆ ತಲೆಮರೆಸಿಕೊಂಡವರಾಗ ಬದುಕಲಿಕ್ಕೆ ಹಕ್ಕುಂಟೋ ಇಲ್ವೋ ಅಂತ ನೋಡ್ಬೇಡ್ವಾ? ಆ ಕಾರಣದಿಂದ ಅವರಿಗೆ ಬದುಕುವ ಹಕ್ಕಿಲ್ಲ. ಅದಕ್ಕೆ ಬೇಕಾಗಿ ನಾನವರನ್ನು ಶಿಕ್ಷಿಸುವುದಕ್ಕೆ ಬಂದದ್ದು, ಲೋಕದಲ್ಲಿ ವೈದಿಕ ಧರ್ಮವನ್ನು ಉಳಿಸುವುದಕ್ಕೆ ಬಂದವ ನಾನು. ವೈದಿಕ ಧರ್ಮವೇ ಒಂದು ಮನೆಯ ಆಶ್ರಯ ಕೊಡ್ತದೆ ಅಂತಾದ್ರೆ ಅಲ್ವಾ? ಅದಕ್ಕೆ ಬೇಕಾಗಿ ಸ್ವಲ್ಪ ಅವರನ್ನು ಹೊರಗೆ ಬಿಟ್ಟರೆ ಒಳ್ಳೇದು, ಇಲ್ಲದಿದ್ರೆ ನೀವು ಬದಿಗೆ ಸರಿದ್ರು ಒಳ್ಳೇದೆ.
1: ಒಳಗಿದ್ದವನು ಹೊರಗೆ, ಹೊರಗಿದ್ದವನು ಒಳಗೆ. ನಿನ್ನಲ್ಲಿ ಒಂದು ಮಾತು ಕೇಳ, ನಡುರಾತ್ರಿಯ ಹೊತ್ತು ಜಗತ್ತಿಗೆಲ್ಲ ಜ್ಞಾನಶಕ್ತಿಯನ್ನು ಕೊಡುವವನು ನಾನು, ನಾನು ನಿಜವಾಗಿ ಪ್ರಕಾಶಿಸಬೇಕು ಅಂತ ನಡುರಾತ್ರಿಯ ಹೊತ್ತು ಸೂರ್ಯೋದಯ ಆಗ್ಲಿಕ್ಕಿಲ್ಲ, ಆಗಬಾರದು. ಹಾಗೆ ರಾತ್ರಿಗೆ ರಾತ್ರಿಯದ್ದೇ ಆದ ಸಮಯ, ಹಗಲಿಗೆ ಹಗಲಿನದ್ದೇ ಆದ ಸಮಯ. ಈಗ ಅನಿವಾರ್ಯವಾಗಿ ನನಗೆ ಶರಣಾಗತರಾಗಿ ಬಂದಂತಹ ಅವರಿಗೆ ನಾನು ಆಶ್ರಮದೊಳಗೆ ಆಶ್ರಯವನ್ನು ಕೊಟ್ಟಿದ್ದೇನೆ ಅಂತ
0: ಹೇಳಿದ್ದಾರೆ. ಇದು ಇಂದ್ರೋದಯ.
1: ಸರಿ,
0: ಇಂದ್ರೋದಯ
1: ಆದೀತು.
0: ಕತ್ತಲೆಯಲ್ಲಿದ್ದಾರೆ ಯಾರಿಗೆ ಇಂದ್ರೋದಯ?
1: ಯಾರಿಗೆ?
0: ಇದು ಖ್ಯಾತಿ ದೇವಿಗೆ ಇಂದ್ರೋದಯ, ಅವರಿಗಲ್ಲ. ಅದಕ್ಕೆ ಬೇಕಾಗಿ ಹೇಳಿದ್ದು ನಾನು, ಅವರನ್ನು ರಕ್ಷಿಸುವುದು ಅದು ಯಾರಿಗೆ? ಅನಾಥರಿಗೆ ಅಲ್ಲ ರಕ್ಷಣೆ ಅದು, ಅದು ಆಕ್ರಮಣಕಾರರಿಗೆ ರಕ್ಷಣೆ. ಆಕ್ರಮಣಕಾರರಿಗೆ ರಕ್ಷಣೆ ಕೊಡಬಾರದು, ಅನಾಥರಿಗೆ ಕೊಡಬಹುದು. ಅದಕ್ಕೆ ಬೇಕಾಗಿ ಹೇಳಿದ್ದು, ಅಂಥವರನ್ನು ಹೊರಗೆ ಹಾಕಿದ್ರೆ ಒಳ್ಳೇದಲ್ವೋ?
1: ಹೊರಗೆ ಹಾಕೋದಾ?
0: ಇಲ್ಲದಿದ್ದರೆ ನಾನು ಹೊರಗೆ ಹಾಕಬೇಕಾಗ್ತದೆ ಅಂತ.
1: ಈಗ ಒಂದು ವೇಳೆ ನಾನು ಅವರನ್ನು ಹೊರಗೆ ಹಾಕದಿದ್ರೆ ನೀನೇನು ಮಾಡ್ತಿ?
0: ಹೊರಗೆ ಹಾಕಬೇಕಾಗ್ತದೆ. ಅವಳನ್ನು ಹೊರಗೆ ಹಾಕಬೇಕಿದ್ರೆ ನಾನು ಒಳಗೆ ಬರಬೇಕಾಗ್ತದೆ.
1: ಅಷ್ಟು ದಿಟ್ಟನೋ ನೀನು? ಋಷಿಗಳ ಆಶ್ರಮದಲ್ಲಿ ಅವರ ಪತ್ನಿಯಾದಂತಹ ನಾನು ಏನನ್ನು ಮಾಡಬೇಕು, ಹೇಗಿರಬೇಕು ಅಂತ ಹೇಳುವುದಕ್ಕೆ ನೀನಲ್ಲ.
0: ಅಲ್ಲ ಅಲ್ಲ, ಹಾಗೆಂತ ಭೃಗು ಮಹರ್ಷಿಗಳಂತೆ ಏನೇನು ಮಾಡಿದ್ರೆ ಕೇಳುವವನೇ ನಾನು, ಕೇಳಬೇಕಾದವನೇ.
1: ಕೇಳಬೇಕಾದವನೇ ಹೌದಾ ಅಲ್ವಾ ಅನ್ನೋದು?
0: ಯಾವನೋ ಒಬ್ಬ ಗೃಹಸ್ಥ ಬಂದು ನೆರೆಕರೆಯವ ನೆಂಟನೋ ಇಷ್ಟನೋ ಕೇಳಿದ ಆಗಲ್ಲ.
1: ಗೊತ್ತಾಯ್ತು,
0: ತ್ರಿಲೋಕಾಧಿಪತ್ಯ ಉಂಟು ಇಂದ್ರನಿಗೆ.
1: ಗೊತ್ತಾಯ್ತು, ನಿನ್ನದೇನಿದ್ರು ಒಂದು ಮನ್ವಂತರಕ್ಕೆ ನಿನ್ನ ಆಧಿಪತ್ಯ. ಹಾಗೆಂತ ಋಷಿಗಳು ಮತ್ತಿನ ಮನ್ವಂತರದಲ್ಲೂ ಇರ್ತಾರೆ.
0: ಒಂದು ಮನ್ವಂತರಕ್ಕೆ? ಹೌದಾ?
1: ಒಂದು ಮನ್ವಂತರಕ್ಕೆ ನೀನೆ? ಎಲ್ಲಿಗೆ? ಸ್ವರ್ಗಕ್ಕೆ? ನಮ್ಮ ಆಶ್ರಮದಲ್ಲಿ ಬಂದು ನೀವು ಯಾಕೆ ಹಾಗೆ ಮಾಡಿದ್ದು ಅಂತ ಕೇಳುವ ಹಾಗಿಲ್ಲ.
0: ಇಲ್ಲ ಇಲ್ಲ,
1: ಏನಿಲ್ಲ,
0: ಸ್ವರ್ಗಕ್ಕೆ, ಸ್ವರ್ಗದಲ್ಲಿ ಇದ್ದುಕೊಂಡು ಲೋಕಕ್ಕೆ.
1: ಅದನ್ನೇ ನಾನು ಆಡಿದ್ದು,
0: ಸ್ವರ್ಗದಲ್ಲಿ ಇದ್ದುಕೊಂಡು ಲೋಕಕ್ಕೆ.
1: ನೀನು ಏನಿದ್ರು ಪರೋಕ್ಷವಾಗಿ ನಮ್ಮ ಮೇಲೆ ಪರಿಣಾಮ ಬೀರಬೇಕು ಬಿಟ್ರೆ, ಹೀಗೆ ವ್ಯಕ್ತರೂಪದಿಂದ ವಜ್ರಾಯುಧ
0: ಬರಬಾರದು ಅಂತ ಹೇಳಲಿಕ್ಕೆ ಖ್ಯಾತಿ ದೇವಿಯಲ್ಲ. ಈಗ ನಾನು ಯಾರ ಪ್ರತಿನಿಧಿ?
1: ಯಾರ ಪ್ರತಿನಿಧಿ? ದೇವತೆಗಳ ಪ್ರತಿನಿಧಿ
0: ಅಲ್ಲ,
1: ಮತ್ತೆ
0: ವಿಷ್ಣುವಿನ ಪ್ರತಿನಿಧಿ. ನನಗೆ ಯಜ್ಞದಲ್ಲಿ ಆವಿರ್ಭೋಜನ ಉಂಟಲ್ಲ.
1: ಸರಿ,
0: ಯಜ್ಞವೈ ವಿಷ್ಣು, ಯಜ್ಞವೈ ನಾರಾಯಣ.
1: ಹೌದು,
0: ವಿಷ್ಣು ನಿಮಗೆ ಸಂಬಂಧ ಇಲ್ವಾ?
1: ಸಂಬಂಧ ಉಂಟು
0: ಅಲ್ವಾ?
1: ಇದ್ದಾನೆ, ಅಳಿಯನೆ ನಮಗೆ,
0: ಅಳಿಯನೆ.
1: ಹೌದು,
0: ಆ ವಿಷ್ಣುವಿಗೆ ಹೆಣ್ಣು ಕೊಡುವಾಗ ಪಡ್ಕೊಂಡದ್ದು ಹೇಗೆ ಭೃಗು ಮಹರ್ಷಿಗಳು?
1: ಹೇಗೆ ಪಡ್ಕೊಂಡು?
0: ಅದೇ ವಿಷ್ಣು ಹತ್ರ ಪ್ರಾರ್ಥಿಸಿ ಪ್ರಸನ್ನನಾಗಿ ಅನುಗ್ರಹ ಮಾಡಿದ ಮೇಲೆ ಲಕ್ಷ್ಮಿಯನ್ನು ಪಡ್ಕೊಂಡದಲ್ಲ.
1: ಹೌದು,
0: ಭಾರ್ಗವಿ ಹೇಳಲ್ಲ.
1: ಹೌದು,
0: ಹಾಗಾದ್ರೆ ವಿಷ್ಣುವಿನನ್ನು ಪ್ರಾರ್ಥಿಸಿ ವಿಷ್ಣುವೇ ಅನುಗ್ರಹಿಸಿದ.
1: ಸರಿ,
0: ಭಾರ್ಗವಿಗೆ ತಂದೆ ತಾಯಿಯರ ಹಾಗೆ.
1: ಹೌದು,
0: ಅವರನ್ನು ಪೂಜೆ ಮಾಡುವವ ಇಂದ್ರ.
1: ಸರಿ,
0: ಅವರು ನಿರ್ದೇಶನದಲ್ಲಿರುವವ ಇಂದ್ರ. ಅವಾಗ ನೀವು ವಿಷ್ಣುವಿನ ಸಂಕಲ್ಪದಾಗಿರುವುದ ಅಲ್ಲ ಈ ದಾನವರ
1: ಹೆಗಲು? ಈಗ ಬೇರೊಂದು ನೆಲೆಯಿಂದ, ಈಗ ವಿಷ್ಣುವಿನ ಸಂಕಲ್ಪದಂತೆ ಅಥವಾ ನಿನ್ನ ಸಂಕಲ್ಪದಂತೆಯೋ ನನ್ನ ಸಂಕಲ್ಪದಂತೆ ಅಲ್ಲ ನಾನಾಗ ಆಡಿದ್ದು. ಇದೇ ಭೂಮಿಯಲ್ಲಿ ಹುಲಿಗಳಿಗೂ ಆಶ್ರಯ ಉಂಟು, ರಾಕ್ಷಸರಿಗೂ ಆಶ್ರಯ ಉಂಟು, ಹಸುಗಳಿಗೂ ಆಶ್ರಯ ಉಂಟು, ಜಿಂಕೆಗಳಿಗೂ ಉಂಟು. ಒಂದನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ ಅಂತ ಹೇಳುವ ಹಾಗಿಲ್ಲ. ಗಾಯಗೊಂಡಂತಹ ಹುಲಿಯನ್ನಾದರೂ ವೈದ್ಯನಾದವ ಒಂದು ಕ್ಷಣಕ್ಕೆ ಚಿಕಿತ್ಸೆ ಮಾಡಿ ಬದುಕಿಸುವ ಪ್ರಯತ್ನವನ್ನು ಮಾಡಲೇಬೇಕಾಗ್ತದೆ, ಅದು ವೈದ್ಯನ ಧರ್ಮ. ಆ ನೆಲೆಯಿಂದ ಮತ್ತೆ ಮತ್ತೆ ನಾನು ನಿನಗೆ ಹೇಳುವುದು ಅದನ್ನೇ, ನಾನು
0: ನನ್ನದು ವೈದ್ಯನ ಧರ್ಮ ಅಲ್ಲ, ನನ್ನದು ದೇವ ಧರ್ಮ.
1: ಗೊತ್ತಾಯ್ತು, ಗೊತ್ತಾಯ್ತು. ದೇವ ಧರ್ಮ ಅಂತ ಹೇಳಿದ್ರೆ ಬೆಳಕನ್ನು ಬೆಳಕನ್ನು
0: ಮುಳ್ಳಿನ ಗಿಡವನ್ನು ಕಡಿಯಿತು, ಪುನಃ ಮುಳ್ಳಿನ ಗಿಡ ಚಿಗುರಿಲಿಕ್ಕೆ ಬಿಡ್ಲಿಕ್ಕಿಲ್ಲ, ಬುಡ ಕಡಿಯುದೆ.
1: ಅದು ಗೊತ್ತಾಯ್ತು,
0: ಇಲ್ಲದ ಅವನಿಗೆ ನಿತ್ಯ ಕಡಿಯುವುದೇ ಕೆಲಸ.
1: ಹೌದು ಹೌದು ಹೌದು ಹೌದು.
0: ಅದನ್ನೇ ಮಾಡಿಕೊಂಡಿರುವುದು.
1: ಬೇಲಿಗೆ ಬೇಕು ಅಂತ ಆದ್ರೆ ಮುಳ್ಳಿನ ಗಿಡವೇ ಬೇಕಾಗ್ತದೆ.
0: ಹೌದು,
1: ಕೆಲವರು ಬರುವ ವರ್ಷಕ್ಕೆ ಬೇಕು ಅಂತ ಸಂಪೂರ್ಣ ಬೇರು ತೆಗೆಯುವುದಿಲ್ಲ ಅದನ್ನು.
0: ಇಲ್ಲ ಆದ್ರೆ ಬರುವ ವರ್ಷಕ್ಕೆ ಬೇಕು ಅಂತ ಮುಳ್ಳನ್ನು ಮನೆಯೊಳಗೆ ಇಡುವುದಿಲ್ಲ.
1: ಮನೆಯೊಳಗೆ ಇಡುವುದಿಲ್ಲ, ಖಂಡಿತ ಇಲ್ಲ. ನಾನು ಮನೆಯೊಳಗೆ ಇಟ್ಟಿದ್ದೇನೆ ಅಂತ ಅದರ ಅರ್ಥ ಅಲ್ಲ. ಅದನ್ನು ಕೇವಲ ಅಕ್ಷರಾರ್ಥವಾಗಿ ನೀನು ತಿಳಿಯಬಾರದು, ಅದು ಕೇವಲ ಧ್ವನಿ ಮಾತ್ರ. ಈಗ ರಾಕ್ಷಸರೆಲ್ಲ ಆಶ್ರಮದೊಳಗಿದ್ದಾರೆ ಅಂತ ಆದ್ರೆ ಶಾಶ್ವತವಾಗಿ ಅವರನ್ನು ನೋಡಿಕೊಳ್ತೇನೆ ಅಂತ ಅರ್ಥ ಅಲ್ಲ.
0: ಅವರ ಅರ್ಹತೆಯೇ ಇಲ್ಲ.
1: ಅರ್ಹತೆ ಉಂಟು ಅಂತ ಹೇಳುವವಳು ನಾನು ಅಂತ ಈಗ ಹಾಗೆ ಮಾತನಾಡಿದ್ರೆ ಮತ್ತೊಂದು ಪ್ರಶ್ನೆ ಬರ್ತದೆ, ಇದು ನನ್ನ ಆಶ್ರಮ.
0: ಅದು ಆಗಲೇ ಹೇಳಿದೆ ಅಲ್ಲ, ಇದು
1: ದೇವಲೋಕದ ಒಡೆಯ ನೀನು,
0: ಇದು ನಮ್ಮದ್ದು ಹೌದು ಅಂತ.
1: ಅಲ್ಲ, ದೇವಲೋಕದ ಒಡೆಯ ನೀನು. ಹೌದಾ?
0: ಹೌದು.
1: ಈಗ ನಿನ್ನಲ್ಲಿಗೆ ಬರುವುದಕ್ಕೆ ತಮಾಸುರಾದಿಗಳಿಗೆ ಅಧಿಕಾರ ಇಲ್ಲ ಅಂತ ನೀನು ಹೇಳಿದೆ, ಅದನ್ನೇ ನಾನು ಆಡುವುದು. ಇದು ನನ್ನ ಆಶ್ರಮ, ಇಲ್ಲಿಗೆ ಬರುವುದಕ್ಕೆ ನಿನಗೆ ಅಧಿಕಾರ.
0: ತಮಾಸುರನು ದೇವೇಂದ್ರನು ಒಂದೇ,
1: ಬೇರೆ ಬೇರೆ. ಹಾಗಾಗಿ ನಿನಗೆ ಈಗ ಅಧಿಕಾರ ಇಲ್ಲ ಅಂತ.
0: ಹೌದಾ? ನನ್ನ ಅಧಿಕಾರ ಉಂಟು.
1: ಈಗ ಅವನು ನನ್ನ ಶರಣನಾದ ಕಾರಣ, ಅವನಿಗೆ ನಾನು ಪ್ರಾಣ ರಕ್ಷಣೆಯನ್ನು ಕೊಡುತ್ತೇನೆ ಅಂತ ಹೇಳಿದ ಕಾರಣ ಅವನು ನನಗೆ ಪುತ್ರ ಸಮಾನ, ಅವನಿಗೆ ಆಶ್ರಯ. ನೀನು ವಜ್ರಾಯುಧವನ್ನು ಎತ್ತಿ ನಮಗೆ ಹೊಡೆಯುವುದಕ್ಕೆ ಬಂದ ಕಾರಣ ನಿನಗೆ ಇಲ್ಲಿ ಆಶ್ರಯ ಇಲ್ಲ, ನೀನು ಹೊರಗೆ ನಿಲ್ಲಬೇಕು.
0: ಹಾಗಾದ್ರೆ ನನ್ನ ಗರಿಷ್ಠ ಯತ್ನ ಮಾಡ್ಲೋ.
1: ಯಾವುದದು?
0: ಕುಂಭಕಳೆ.

0: ಮೂರು ಮೂರ್ತಿಗಳ ನಿರ್ದೇಶನ. ಹಾಗೆಂತ ಪ್ರತಿ ಸಲ ಬೆಳಗ್ಗೆ ಹೋಗಿ ಮೂರು ಮೂರ್ತಿಗಳ ಹತ್ರ ಕೇಳಲಿಕ್ಕಿಲ್ಲ, ಇವತ್ತೆ ಎಂತ ಮಾಡಬೇಕು ಅಂತ. ಮೂರು ಮೂರ್ತಿಗಳಿಗೆ ನಾನು ಶರಣ, ಆದರೆ ನಿಮಗೆ ನಾ ಶರಣ್ಯ. ಅದು ಉಂಟು. ಸೃಷ್ಟಿಯೋ ಸ್ಥಿತಿಯೋ ಲಯವೋ ಇದರ ಹೊಣೆಗಾರಿಕೆ ಇಂದ್ರನಿಗೆ ಉಂಟು, ಅರ್ಹತೆ ಉಂಟು, ಸಾಧ್ಯತೆಯೂ ಉಂಟು. ಅದನ್ನು ನಾವು ಅಂದ್ರೆ ಮೂರು ಮೂರ್ತಿಗಳು ನನ್ನನ್ನು ಕೆಲಸಕ್ಕಿಟ್ಟದಲ್ಲ ಅಂತ
1: ಗೊತ್ತಾಯ್ತು. ನಿನ್ನದಾದಂತಹ ತಪಸ್ಸಿನ ಶಕ್ತಿಯಿಂದ ನೀನು
0: ಮಾಡಿದಲ್ಲಿ ಪ್ರಧಾನ ಅವಿರ್ಭೋಜನವೇ ನಮಗಲ್ಲ.
1: ನಿನಗೆ ಅರ್ಹತೆ ಇಲ್ಲ ಅಂತ ನಾನು ಹೇಳುವುದೇ ಇಲ್ಲವಲ್ಲ.
0: ಆ ಕಾರಣದಿಂದ ಅವರಿಗೆ ಆಶ್ರಯ ಕೊಡುವ, ರಕ್ಷಣೆ ಮಾಡುವ ಎಷ್ಟು ಸಮರ್ಥನೆ ಮಾಡಿದ್ರು ಅರ್ಹತೆ ಮಾತ್ರ ನಿನಗಿಲ್ಲ ತಾಯಿ. ಇದು ನೆನಪಿಡಬೇಕು. ಭೃಗು ಮಹರ್ಷಿಗಳ ಹೆಂಡತಿಯಲ್ಲೂ ಅಲ್ಲಿಗೆ ಅರ್ಹತೆ ಬಂತೋ ಇಲ್ಲ ಎಷ್ಟು ಅಂತ ಉಂಟು. ಒಂದು ಗೃಹಸ್ಥಾಶ್ರಮ ಎಲ್ಲ ಹೌದು, ಗಂಡ ಇಲ್ಲದೆ ಇರುವಾಗ ಅನ್ಯರನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದೇ ಅಪರಾಧ, ತಪ್ಪು.
1: ಹಾಗೆಂತ ಕೆಲವು ಸಲ ಗಂಡ ಇಲ್ಲದ ಮನೆಗೆ ತ್ರಿಮೂರ್ತಿಗಳು ಹೋಗಿ ಮಕ್ಕಳಾದ ಕತೆ ಗೊತ್ತುಂಟ ನಿನಗೆ?
0: ಅದು ತ್ರಿಮೂರ್ತಿಗಳು ಹೋಗಿ ಮಕ್ಕಳಾದದ್ದು ಸತ್ತದ್ದಲ್ಲಲ್ಲ,
1: ಅದೇ ಮಕ್ಕಳಾಗಿದ್ದಾರೆ,
0: ತಾಯ್ತನ ಮಾಡಿದಲ್ವೋ.
1: ಹೌದು, ಅಂದ್ರೆ ನಾನು ಯಾಕೆ ಆಡಿದೆ, ಆ ರೀತಿಯಲ್ಲಿಯೂ ಪರೀಕ್ಷೆ ಮಾಡ್ತಾರೆ, ಅದನ್ನು ನೋಡಿಕೊಳ್ಳುವ ಶಕ್ತಿ.
0: ಆದ್ರೆ ಅಸೂಯೆ ಇಲ್ಲದೆ ಇದ್ದವರಾಗಬೇಕದು.
1: ಸರಿ, ಏನೇ
0: ಇಲ್ಲಿ ಅಸೂಯೆ ಹುಟ್ಟಿದ್ರೆ ತಾಯಿಯಾಗಲಿಕ್ಕೆ ಆಗ್ತದೋ, ಆವಾಗ ಹೆಣ್ಣಿನಲ್ಲಿ ತಾಯ್ತನ ನೋಡಬಾರದು.
1: ನಾನು ಆಡಿದ್ದ ಅದನ್ನಲ್ಲ, ಏಕಾಂಗಿನಿಯಾಗಿ ಇರುವ ಕಾಲದಲ್ಲಿ ಪ್ರವೇಶವೇ ಮಾಡಬಾರದು ಅನ್ನುವಂತಹ ಪ್ರಜ್ಞೆ ಕುರಿತಾಗಿ ನೀನು ಆಡಿದೆಯಲ್ಲ. ವಿಶೇಷ ಧರ್ಮದಂತೆ ಅಪವಾದದಂತೆ ಕೆಲವು ಬಾರಿ ಮಾಡಬೇಕಾಗ್ತದೆ ಹೇಳಿದ್ರು.
0: ಹಾಗಾದ್ರೆ ನನಗೂ ವಿಶೇಷ ಧರ್ಮ ಇದು.
1: ಯಾವುದು ವಿಶೇಷ?
0: ಇಂದ್ರ ಧರ್ಮ ಇದು. ಪುರುಷವನ್ನ ಎತ್ತ ಇಡಬೇಕಾಗ್ತದೆ,
1: ಹಿಡಿದು
0: ಒಳಗಿರುವವರಿಗೆ ಹೊಡಿಲಿಕ್ಕೆ.
1: ನೀನು ನಾನು ತಡೆದು ನಿಂತರೆ
0: ನೋಡುವ,
1: ಮುನಿಮಟ್ಟುಗಳು ಅಡ್ಡ ನಿಂತರೆ
0: ನೋಡುವ. ನಾ ಒಳಗೆ ನುಗ್ಗುದೆ,
1: ಕಾಲನೆತ್ತಿ
0: ಆಜ್ಞೆ ಮಾಡಿದ್ದೇನೆ ನಾನು.
1: ವಜ್ರಾಯುಧವನ್ನೆತ್ತಿದ್ದಿಲ್ಲ,
0: ಒಳಗೆ ನುಗ್ಗಿ ಹೊಡಿರಿ ಅಂತ ಹೇಳಿದ್ದೇನೆ.
1: ಮುನಿವಟುಗಳ ಕುರಿತಾದಂತಹ ಆಕ್ಷೇಪದ ಮಾತುಗಳಿಲ್ಲ. ಅವರ ಶರೀರವನ್ನು ಸ್ಪರ್ಶಿಸುವುದಿಲ್ಲ ಅಂತ ಆಡ್ತಾ ಆಡ್ತಾ ಇಲ್ಲಿ ಯಾರಿದ್ದಾರೆ ಅವರನ್ನು ಕೊಲ್ಲುತ್ತೇನೆ ಅನ್ನುವಂತಹ ಭಾವದಿಂದ ಆಶ್ರಮದ ಒಳಗೆ ಪ್ರವೇಶ ಮಾಡ್ತಾ ಇದ್ದಿ ದೇವೇಂದ್ರ. ಇದು ಭೃಗು ಮಹರ್ಷಿಗಳ ಪತ್ನಿಗೆ ಅರ್ಹತೆ ಉಂಟೋ ಅಧಿಕಾರ ಉಂಟೋ, ಈ ಪ್ರಶ್ನೆಗೆ ಉತ್ತರ ಇನ್ನು ಕೆಲವು ಕ್ಷಣಗಳಲ್ಲಿ ನಿನಗೆ ಸಿಗುತ್ತದೆ. ವಜ್ರಾಯುಧವನ್ನು ಎತ್ತಿದ್ದಿ, ಕಾಲನ್ನು ಎತ್ತಿದ್ದಿ, ನಾನು ಯಾರಿಗೆ ಆಶ್ರಯ ಕೊಟ್ಟಿದ್ದೇನೆ ಅವರನ್ನು ಕೊಲ್ಲುವುದಕ್ಕಾಗಿ ಮುಂದೆ ಬರ್ತಾ ಇದ್ದಿ. ನನ್ನದ್ದಾದಂತಹ ತಪಸ್ಸಿನ ಶಕ್ತಿ ಯಾವುದು ಗೊತ್ತಾ ನಿನಗೆ? ಭೃಗು ಮಹರ್ಷಿಗಳ ಪತ್ನಿಯಾಗಿ ನಾನು ಇಲ್ಲಿಯವರೆಗೆ ಆಚರಿಸಿದಂತಹ ಎಲ್ಲಾ ಕರ್ಮಗಳು ಆ ನೆಲೆಯಿಂದ ಹೇಳ್ತಾ ಇದ್ದೇನೆ. ಎತ್ತಿದಂತಹ ಕೈ, ಎತ್ತಿದಂತಹ ಕಾಲು ಮಾತ್ರವಲ್ಲ, ಸಂಪೂರ್ಣವಾದ ನಿನ್ನ ಶರೀರ ಇದೇ ರೀತಿಯಾಗಿ ಸ್ತಂಭಿಸಿ ಹೋಗಲಿ, ಸ್ತಂಭಿಸಿ ಹೋಗಲಿ, ಸ್ತಂಭಿಸಿ ಹೋಗಲಿ.
2: ಮೇದಿಲಿಗೆ ಕೀಲಿಸಿದು ಕಾಲ್ಗಳು ಕೈದು ಕೈ ತಪ್ಪಿದುದು ಗೊಂಬೆಯೊಳಾದ ಮರವಟ್ಟ ಅಮ

0: ಪಾಲಿಸುವವರಿಗೆ ಆಲಿಸುವ ಗುಣ ಬೇಕು. ಆವಾಗ ಮಾತ್ರ ಈ ಪ್ರಪಂಚ ವ್ಯವಹಾರವನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಪಾಲನಾಕರ್ತೃವಾಗಿ ಪ್ರಪಂಚ ವ್ಯಾಪ್ತಿಯಾಗಿ ನನ್ನ ಕರ್ಮವನ್ನು ನನ್ನ ವಶದಲ್ಲಿರಿಸಿಕೊಂಡವ ನಾನು. ಆದಿನಾರಾಯಣನಾಗಿದ್ದಂತಹ ನಾನು ನೆಲ ಜಲ ಅನಿಲ ಅನಲ ಆಕಾಶವೆನ್ನುವ ಪಂಚಭೂತಗಳನ್ನು ಸೃಜಿಸಿ ಆ ಮುಖಾಂತರವಾಗಿಯೇ ಪಂಚಭೂತಾತ್ಮಕವಾದ ಸ್ಥೂಲ ಮತ್ತು ಸೂಕ್ಷ್ಮ ಜೀವರ ಸೃಷ್ಟಿಗೆ ಕಾರಣೀಕರ್ತನಾದೆ. ಸತ್ವ ರಜ ತಮವೆಂಬ ತ್ರಯಿ ಗುಣಗಳು ಬೇರ್ಪಡಬೇಕು ಎನ್ನುವುದರಿಂದಲೇ ನನ್ನಿಂದಲೇ ಅದನ್ನು ಬೇರ್ಪಡಿಸಿ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರ ಸ್ವರೂಪಗಳಾಗಿಸಿ ಅದರಲ್ಲಿಯೇ ರಾಜಸವೇ ಬ್ರಹ್ಮನಾಗಿ ತಾಮಸವೇ ಶಿವನಾಗಿ ಸಾತ್ವಿಕವೇ ವಿಷ್ಣುವಾಗಿ ಪ್ರಕಟಗೊಂಡು ಪ್ರಪಂಚ ವ್ಯವಹಾರವನ್ನು ಏಕತೆಯಲ್ಲಿ ಬಹುತ್ವವಾಗಿ ಕಾಣಿಸಿಕೊಟ್ಟೆ. ಆ ನಿಟ್ಟಿನಿಂದಲೇ ಪಾಲಿಸುವ ಕರ್ತನಾಗಿ ನಾಯಿದ್ದೇನೆ. ನೆನೆದವರ ಮನದೊಳಗೆ ವೈಕುಂಠವಾಸಿ, ಇದು ಯಾವತ್ತೂ ಬಿಟ್ಟು ಹಾಕುವ ವಿಷಯ ಅಲ್ಲ. ಆರ್ತರಾಗಿ ಆದಿತೇಯರು ನನ್ನ ಸಂಸ್ತುತಿಯಲ್ಲಿ ತೊಡಗಿದ್ದಾರೆ. ಯಾವತ್ತೂ ವೈಕುಂಠಕ್ಕೆ ಬಂದು ಪ್ರಾರ್ಥನೆ ಮಾಡುವ ದೇವೇಂದ್ರ ಇವತ್ತು ಒಂದು ಆಶ್ರಮದ ಬದಿಯಲ್ಲಿ ಸ್ತಂಭೀಭೂತನಾಗಿದ್ದಾನೆ ಅಂದ್ರೆ ಅರ್ಥ ಏನು? ಇದನ್ನು ನಾವು ಪ್ರಶ್ನಿಸದೇ ಉಳಿದರೆ ನಾವು ಲೋಕಾಧ್ಯಕ್ಷರಾಗಿದ್ದಕ್ಕೆ ಮೌಲ್ಯ ಏನು? ಪ್ರಶ್ನಿಸಬೇಕಾದ ವಿಷಯ ಏನು ಎನ್ನುವುದೇ ಪ್ರಧಾನ. ಪ್ರಶ್ನಿಸಬೇಕಾದದ್ದು ಯಾರನ್ನು ಎನ್ನುವುದು ಪ್ರಧಾನ. ಈ ನಿಟ್ಟಿನಿಂದ ಆರ್ತಸ್ವರವನ್ನಾಲಿಸಿದ ನಾನು ಈ ವೇಳೆಯಲ್ಲಿ ಗಮನಿಸಬೇಕಾದದ್ದು ದೇವೇಂದ್ರನ ಬಳಿಗೆ ಮರವಟ್ಟಿದ್ದಾನೆ. ಹಾಗಾದ ಕಾರಣ ಮರವಟ್ಟ ಸುರವರನ ಬಳಿಗೆ ಹೋಗಬೇಕಿದ್ರೆ ಹೇಗೆ?
1: ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ 4ನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕ್ಲಿಕ್ಕಿನೊಂದು ಲರೆ ರೇಡಿಯೋ ಸಾರಂಗ್ 107.8 FM ಇತ್ತೆ ತುಳು ಪ್ರಸಾರ. ಇನಿತ ಈ ತುಳು ಕಾರ್ಯಕ್ರಮಗು ನಿಕ್ಲೆಗ್ ಮಾತ್ರೆಗ್ಲ ಮೋಕಿದಿಂಜಿ ಸೊಲ್ಮಿಲು. ಇನಿತ ಈ ಕಾರ್ಯಕ್ರಮಡ್ ತ್ಯಾಂಪನ್ನನ ಪಚೀತಿ ತುಳು ಹಾಸ್ಯಮಯ ನಾಟಕ. ನಾಟಕನ ರಚನೆ ಮಲ್ತಿನಾರ್ ಸ್ವಾತಿ ಪ್ರಿಯಾ. ಪಾಲ್ಪಡೆಯ ಕಲಾವಿದರ್ ಆನಂದ್ ಬೋಳಾರ್, ನವಿಂಡಿ ಪಡೀಲ್, ದಯಾನಂದ್ ಕುಲಾಲ್, ವಿಜಿ ಪಾಲ್, ಹರೀಶ್, ನಾಗೇಶ್. ಇತ್ತೆ ತ್ಯಾಂಪಣ್ಣನ ಪಚೀತಿ ತುಳು ಹಾಸ್ಯಮಯ ನಾಟಕದ ಸುರುತೆಯಕ್ಕೆ
1: ಪನ್ಪ ಗೋಪಾಲ ಬಾರದ ಗೊಬ್ಬ ಸರ್ಕಸ್ ಗೋಪಾಲ ಈ ಪಿಲಿತ ಗೊಬ್ಬ ಅತ್ತಿಯ ಗೋಪಾಲ
2: ಪಿಲಿತ ಗೊಬ್ಬ
1: ಪಿಲಿ ಒಂದು ಆಗಿದೆ ಬತ್ತ ಮಾರ
2: ಎಂಚಿನಾಗಿಲ್ಲ ಈ ತರ ಬೇಲಿ ಬಾರದೆ ಐಟಮ್ ಇತ್ತು ಕೆಲವು ಜನ ಕಾಪೇರ ಇರ್ಲಿರು ಇರ್ ಪೊಕ್ಕಾಡಿಗೆ ಹೋಯ್ತು ಮಾತಿ ಕೂಡ ಬಂಗ ಐತೆ ಕೂಡ ಎಲ್ಲ ತುಯರಬೋದು ಸರ್ಕಸ್ ಕೂಡ
1: ಗೋಪಾಲ ಎಂಚಿನ ಪಾತಿರ್ ನಿಂಚಿನೇ ಆತಾತು ಮಲ್ಲ ಧರೇನ್ ಪ್ರ ಈ ಬೆತ್ತಲ ಆಗ್ಯೋ ಮಾರ ಈ ಪಿಲಿಕುಲ್ ಈತಿಲ್ಲ ಬೇಲಿ ಲಾಗ್ಯಂದ ಕುಲ್ವಯ
2: ಪಿಲಿಕುಲ್ ಅಂಚಲ ಆಗಿಜೆ ಸಾಧಾರ ನೋಡ್ ಲಾಗಿಜೆ ಜನ ಜಾತಿ ಬಾರದ ಗೊಬ್ಬಾಂಡ ಬಾರಿ ಡೇಂಜರ್ ಗೊತ್ತುನೆ ಮಿತ್ತಿದಕ್ಕೂ ಅಂಚಿಂಚಿ ನೇರ್ಲಾಗ ರಪ್ಪನ ಕೈತಾತ ನಮ್ಮ ಮೇಲ್ಗುರು ನಮ್ಮ ಪಾರ್ಚ ಗೊತ್ತುನೆ ರೀ
1: ಅಡ ಅಕ್ಲಿ ನಾನ ಕ್ಯಾಚ್ ಬತ್ತೋಲ್ಯ ಗೋಪಾಲ ಈ ಪಿಲಿ ಲಾಗಿ ನಿಂಚಿನ ಮನ್ ಪುಣ್ಯ
2: ಬಾರಿ ಡೇಂಜರ್ ಈ
1: ಪೊಕ್ಕಡ ಬತ್ತಿನ ಮಾರ ಗೋಪಾಲ
2: ದಾದಾ ಬಲ್ಲೆ
1: ಈ ಕುಡ್ಲಡ್ಪುರ ಈ ಆಸ್ಪತ್ರೆ ಜಿಂಜಿದಂತು
2: ಅಂಡ ಬಟ್ಟೆ ನರ್ಸಿಂಗ್ ಮತ್ತು ನೀವು ಅಂಡ ಬಟ್ಟೆ ನರ್ಸಿಂಗ್
1: ಅಣ್ಣ ನಮ್ಮ ನೆಟ್ ರೆಕಾರ್ಡ್ ಉಂಟು ಗೊತ್ತುಂಡ
2: ಎಂಚಿನ
1: ಎಂಜಿನ ಗೊತ್ತುಂಡ
2: ಎಂಚಿನ
1: ಮುತ್ತ ಈ ತುಳುನಾಡು ಏತ ಆಸ್ಪತ್ರೆ ಉಂಡ ಆಯ್ತು ಪೂರ ನಮ್ಮ ನಾಲ್ಕು ದಿನ ಅಡ್ಮಿಟ್ ಆತ
2: ಪೂರ ಆಸ್ಪತ್ರೆ
1: ಪೂರ ಆಸ್ಪತ್ರೆ ಇಡ್ಲ ಅವಬಕಾಡೆ ಜೈದ
2: ನರ್ಸಿಂಗ್ ಹೋಮ್ ಇಡ್ಲ
1: ಪಕ್ಕ
2: ಅವಬಕಾಡ್ರಿ ಎಂಟಿ ಸೋತಾರ
1: ಈ ದಾದ ಬಂತ
2: ಪೂರ ಆಸ್ಪತ್ರೆ ಇಡ್ರಿ ಜೈದಿನೇ ಜಿ ಅಂಬ
1: ಜೈದಿ ಅಂದ್ರೆ ಯಾರು ಮಾಡ್ಬಿಡು ಮಾರಿ ಜೈದಿ ನೀ ಬಂದ್ಬಿಡಿ
2: ನಾನು
1: ಬೆಟ್ಟು ಅಂಚನ ಬೆಟ್ಟ ನಿನ್ನೆ ಏತ್ಲ ಸಹಿ ನಮ್ಮ
2: ಏತ್ಲ
1: ಬೊಕ್ಕ
2: ಅಂಜ ರಟ್ಟು ಸಾರ ಬೆಟ್ಟು ಮಾಡ್ದಲ್ಲ
1: ರಟ್ಟು ಸಾರ ಸಹಿ ಇದಾನೆ
2: ನೆಟ್ಟು ಅನ್ನೋದನ್ನ ನೆಟ್ಟಿ ಸೋಂಪಾರ ತ್ಯಾಪನ್
1: ನಮ್ಮ ಸೋಪಾಯ
2: ಗ್ಯಾರಂಟಿ ಸೋಪ
1: ನಮ್ಮ ಜೈದಿ ನಡತ ಮಾರ ಬಂದ್ಬಿಡಿ
2: ಗ್ಯಾರಂಟಿ
1: ಗ್ಯಾರಂಟಿ ದಾನೆ
2: ಗ್ಯಾರಂಟಿ
1: ಗ್ಯಾರಂಟಿ
2: ಅಂತಂದ್ರೆ ಲೇಡಿ ಕೋಸ್ ಅಂತ ಜೈದಾರ ಅವ್ ಪುಂಜೋಳ ಆಸ್ಪತ್ರೆ ಐತೆ ಬೆದ್ದುನ
1: ಹೆಚ್ಚಿನ ಬಂದ್ಬಿಡಿ ಇವಾಗ ಪೊಕ್ಕಡೆ ಬಂದಿ ನಾನು ಜೈದಿ ಎರಡು ಪೆದ್ದಿನ ಅಪ್ಪ ಅವಳತ್ತ ಮಾರಯ್ಯ
3: ರಾಮ ರಾಮ ವಾ ಚಲಿಯಪ್ಪ ದೇವರೇ ಶಿವಸ್ವ ಚಲಿ ತಡೇರಿ ತೀರುಚಿ ನಮಸ್ಕಾರ ಐತರಣ್ಣ
4: ನಮಸ್ಕಾರ ನೋಡಣ್ಣ ದೂರ ಬರ್ತಾರೆ ಕಣ್ಣು ಮತ್ತೆ ಕೆಂಪು ಕೆಂಪು ಆತನ ಮೋನೆ ಬಾರಿ ದಲ್ಲ ಆತನ ನಿದ್ರೆ ಕಜೆ ಲೆಕ್ಕ ತೋಜುಂಡು
3: ಕಾಲೇಜಪ್ಪ ಹಾರ್ಡ್ ವರ್ಕ್ ಯಾನ್ ತೇರ್ ದಡೆ ಪೋದಿತ್ತೆ
4: ತೇರ್ ದಡೆಗೆ ತೇರ್ ಬಣ್ಣಗರೆ ಗೊತ್ತ ನೀರು ತೇರ್ ದಾಳ್ತಿರ್ ಬರ್ಬಣ್ಣ ಒಂದು
3: ಬಾರಿ ಜನ ಏನೇನ್ ಬತ್ತಲ್ಲಿ ಎತ್ತಿನಕುಲು ತೇರ್ ದಡೆ ಇರ್ಬರಡು ತೇರೊಯ್ಪೇರೆ ಶಿವ ದೇವರ ಭಕ್ತಿಯತ ಒಂದ್ ಸೇವೆ ಬಲ್ಲು ಪತ್ತೆ ತೇರೊಯ್ತದ ಮಾತ ಬತ್ತೀನಿ ವಾ ಚಲಿ
4: ಅತ್ತಿ
3: ಚಲಿ ಹೆಸರೇನಾ ಯಾನ್ ಬಣ್ಣ ಗೊಂಜಿ ಮಸ್ಕಿರಿ ಹಾಂಡ್ ಎಂಚಿನ ಗೊತ್ತುಂಡ ನಮ್ಮ ಸೀನನ ಗೂಡ್ದಂಗಡಿಜ್ಜಲ್ತ ಆಲ್ತಾ ಜೊತಲ್ ಪಡೆದಂತ ತೀರ್ತು ಬಂದ ಸೀನನ ಗೂಡ್ದಂಗಡ್ದಲ್ಪ ನಮ್ಮ ತ್ಯಾಂಪನ್ನೇ
4: ತಂದಿತ್ತೀರಿ
3: ನಮ್ಮ ತ್ಯಾಂಪನ್ನೆ ನಮ್ಮ ತ್ಯಾಂಪನ್ನೆಲ್ಲಿರತ್ತ ಆರು ಸೀನನ್ ಅಂಗಡ್ ಸೀನನ್ ಅಂಗಡ್ಡು ಅಂತ ಒಂದು ಅಡಕೆ ಏನೊಂದು ಅತ್ತಪ್ಪ ಪಾನ್ ಪುರ ಆರ್ ತಿಂತೀರಾ ಪಾನ್ ಅತ್ತು ಅದಕ್ಕೆ ಏನೊಂದು ಸೀನಾ ಹೆಂಗ್ ಕೊಂಚ ನಾಯ್ದ ಬಿಸ್ಕಿಟ್ ಕಟ್ಟದ ಕೊರ್ ಮಗ ನಾಯ್ದ ಬಿಸ್ಕಿಟ್ ಬೋಡು ಅಂತ ಪಂಡೇರಿ
4: ನಾಯ್ದ ಬಿಸ್ಕಿಟ್
3: ಅಂದಪ್ಪ ಮೇರ್ ಮುರ ನಿಂಜ ನಾಯ್ಕನ
4: ಇದೇರತ್ತ
3: ನಾಯಿ ಪಂಡಾರಿಗೆ ಫಾರಿನ್ ಎಡ್ಬುರ ನಿಂಚಿನ ಫಂಕ್ಷನ್ ಕೊಂಚ ಗಿಫ್ಟ್ ತೆಗಿದೀನಿ ಎಲ್ಲಿಯ ಡಬ್ಬೇಡ ಬೋಲ್ದದ ನಾಯ್ ಎಂಚಿನ ಪಾಮ್ ಆಯಿಲ್
4: ಪಾಮ್ ಆಯಿಲ್ ರೇಷನ್ ಅಂಗಡಿ ಪಾಮ್ ಆಯಿಲ್
3: ಪಾಮ್ ಆಯಿಲ್
4: ಪಾಮರಿನ್ ಪಾಮರಿನ್
3: ಎಂಚಿನ ನೆಂಕಾಯ್ತ ಪುದಾರ್ ಬರ್ಪುಜಿ ಅವು ಕಪ್ಪಳ್ಡ ಸಿಪ್ಪುಡ ಅವು ಹೆಂಗ್ ಗೊತ್ತು ಜಪ್ಪ ಒಯ್ತು ಕಣ ಇದೀರ ಅಂಚೆ ನಾಯಿನ್ ಪತ್ತೊಂಬೈದಿರಿಗೆ ಐಕ್ ಬಿಸ್ಕಿಟ್ ಅವ್ರ ಬಂದು ಸೀನನ್ ಅಂಗಡ್ಡೆ ನಾಯ್ದ ಬಿಸ್ಕಿಟ್
4: ಉಂಡ ಬಿಸ್ಕಿಟ್
3: ಉಂಡಪ್ಪ ಆಯ್ನ ಅಂಗಡಿ ಪೂರುಂಡು ಪೇಪರ್ ಮಿಠಾಯಿ ಹಿಡಿದು ನಾಯ್ದ ಬಿಸ್ಕಿಟ್ ಪೂರುಂಡು ಅಂಚೆ ನಾಯ್ದ ಬಿಸ್ಕಿಟ್ ಉಂಡಾ ಅಂದ್ ಸೀನಡ ಕೇಂಡಿರಿಗೆ ಐಕ್ ಸೀನೆ ಪಂಡೆಗೆ ನಾಯ್ದ ಬಿಸ್ಕಿಟ್ ಕಟ್ಟಿದ ಕೊರಡಾತ್ ಮೂಲೆ ತಿನ್ಪರಾ ಅಂದ್ ಕೇಂಡಿಗೆ ಅಂದಪ್ಪ ಮೇರಿ ಕೋಪ
4: ಆಯ್ದ
3: ಬಿಸ್ಕಿಟ್ ಮೂಲೆ ತಿನ್ಪರ ಅಂತ ಕೇಂದ್ರ ಮೇರ್ದ
4: ನಾಯ್ದೇರ
3: ದಾದನಪ್ಪ ಅವು ಹೆಂಗ್ ಗೊತ್ತುಜಿ ಮೇರ್ಕೇನ ಆಯ್ಕೆನ ತಪ್ಪತ ಮೇರಿಗಳ ಕೋಪ ಬರ್ತೇನೆ ಮೇರ್ದಾದ ಮಂತಿರಿ ಕೋಪಡು ಒಂಜೆ ಪೆಟ್ಟು ಬರನಿಟ್ಟು ಒಂಜೆ ಪೆಟ್ಟ ಆಯ್ನ ಮಂಡೆಗೆ ಹಾಕೇರಿಗೆ ಅಂದಪ್ಪ ರಾಮ ರಾಮ ನೆತ್ತಿರಿಗೆ ನೆತ್ತಿರ್ ಜತದ ಇಡೀ ಅಂಗಿ ಕುಂಟು ಪುರಾ ಚಂಡಿಗೆ ಇಪ್ಪದಂಗಡ್ದ ಆಯ್ತು ಮತಿ ಜನದು ಸೀನಾ ಆತ್ಪಡ್ತನಗ ಫೋನ್ ಮಂತದ್ದು ಪೊಲೀಸ್ ತರ್ಪಾಯ ಪೊಲೀಸ್ ಬರ್ತನಿಗೆ ತ್ಯಾಂಪನ್ನ್ರ ಪಾಕ ಬಂದು ನಾಲ್ ಜನ ಪತಂ
4: ಪೋಯ್
3: ಜಿಪ್ ಪಡೋನ್ ಪತಂ ಪೋಯ್ ಇತ್ತೆ ಅವ್ಳು ವಾನಮ್ನ ಹಾಕುವಿರ ಎಂಚಿನ ಮಲ್ಪಿರ ದೇವರಿಗೆ ಗೊತ್ತು ಜೀವದಾದೇ
4: ಕಾವಾರಕ
3: ಜೀವದಾದೇ ಕಾವಾರನ ದಾದ ಮಲ್ಪುನ್ ದೇವರೇ ನಮ್ಮ ಬುಡ್ಪೋನ್ ಇರ್ದುಂಬಾಕುಲ್ ಮತ್ತೆ ತಪ್ಪವೇರ ಅಂದ್ರ ನಾಕ್ ದಾದನ ದೇವರೇ ಇಂಕ ಪೋಡಿಗೆ ಅತಿ ನಮ್ಮದಾನೆ ಮಲ್ಪೇರ ಹಾಕೊಂಡು ನಮ್ಮ ತೀರ ಯಾನಮುರಣಿ ಏರಡ ಎಂಪಿಡ ಪಾತ್ರ ಪಂದೇನ್ನ ತಿಕ್ಕಿದ್ದೀರಾರು ಇತ್ತಾರ್ಲ ಉರುಡಿದ್ದೀರಿ ಮೈಕೆಲ್ ಜಾಕ್ಸನ್ ಲೆಕ್ಕ ತೋಜಂತಾರೆ ಬಾರಿ ಪುರ ತೋಜಂತಾರೆ ಯಾನ್ ಜೋತಲ್ ಬಂದು ತೂ ಓಂದಿತ್ತೀರ್ ಮೀಪಿನ ಪುರ ಜ್ಯೋತಿ ದಲ್ಪ ಕ್ಯಾನ್ಸಿದ ಬಿಲ್ಡಿಂಗ್ ಉಂಡತ್ತ ಆಯ್ತಾ ಮಿತ್ತಿ ಯಾನಿತ್ತೆ ಈರ್ ಮೀಪಿನೇನಿ ಅಂತೀಯ
4: ಸರ್ಕಸ್ ಲೈಟ್
3: ಅಂಚೆತ್ತಪ್ಪ ಯಾನ್ ಲಂಡನ್ ಇತ್ತೆ ತುಂಜರ್ಸಾ ಆ ಲಂಡನ್ ಎಂಕೊಂಜ್ ಗ್ಲಾಸ್ ಕೊಡ್ತೀರಕ್ಕಲು ದೂರದೃಷ್ಟಿದ ಅವು 300 kilometers ದೂರಗ್ಲ ಅವು ತೋಜುನು ಅವು ಯಾನ್ ಕಣ್ಣು ಫಿಕ್ಸ್ ಮಾಡ್ತದೆ ಅಂಚೆ ಅನ್ ಜ್ಯೋತ ಮಿತ್ತಂತದು ಈರೇನ್ ತೂನಾಗ ಯಾಂಕೀರ್ ನೀ ಒಂದು ಪುನಃ ತೋಜಿ ಸರಿ
4: ಕಾಸರಗೋಡು ಸ್ಮಗ್ಲಿಂಗ್ ಮಸ್ತ್ ಜತ್ತೊಂದು ಕಸ್ಟಮ್ಸ್ ಅವ್ಲೇರ್ ಇರ್ನ ಕಣ್ಣನ್ ಕೊಡ್ಬೋದು ಕಡಲ್ ಶಿಪ್ ತಿರ್ಗಣ್ಣ
3: ದಾದ ಪಾತಿರೋರು ಇಸರೆನ್ನ ಪಕ್ಕಡಿದಿನಲ್ಲ ಇಸರೆನ್ನ ಕಣ್ಣು ಬೋಡಂಡ ಏನ ಕಣ್ಣದ ಗ್ಲಾಸ್ ಬೋಡಂಡ ಇರೇ ಗಾಂಡಲ ಕೊರ್ಪೆ ಆಂಡ ಡಿಪಾರ್ಟ್ಮೆಂಟ್ ಮಾತ್ರ ಕೊರೆ
2: ಏರ್ ಗೋಪಾಲನೇ ಈರ್ ನಮ್ಮ ನಿರ್ಪುಣ್ಯ
1: ಈರ್ ನಾಯಿ
2: ಏನು
1: ಅಕತ್ ಇರ ನಾಯಿ ದಿನ ಬದಲು ಗುರ್ತಾಗಿರ್ಲಕ್ಕ ಮಾಡ್ಬಿಡವು
2: ನುಪ್ಪಾಡು ಏನಾಯ್ತು
1: ಈರ್ ನುಪ್ಪಾಡು ನಿಂಕು ದಿನ ಬರ್ಬೇಕು ತೂಪುಣ್ಯಾವು ತೂಡಿ ಏಪರ ಒಂದು ಬಿಸ್ಕೆಟ್ ತಗ್ರೆ ನಾನು ಗುರ್ತಬೋಡೆ ತಾರಾಯ್ ತುಳಿದ ತಗ್ರೆ ನಾನು ಗುರ್ತಬೋಡೆ
2: ದಾನ ದಾನ ಬತ್ತೀನಿ
1: ದಾಲಜ್ಜಿ ಅತ್ತ ಯಾ ನೀರೇನು ತೂರಕ ಏನೇನ್ ಪುಡಿ ಏಪಲ ಕೇರೋಡು ಕೇರೋಡು ಬಂದ ಪಾರಜ್ಜಿ ಇತ್ತ ಈರೇ ದಾನ ಬತ್ತೀನಿ ಏನ ಪಕ್ಕ ನೆಂಪಾಣ್
2: ದಾದಯ್ಯ
1: ಮದ್ಮಾಪಿನ ದುಂಬೆ ಯಾರು ಏನ್ ತೂತೆ ಬೋಲ್ದು ಬೋಲ್ದು ಅದು ಪುಡ್ಕೆರ ಪುಡ್ಕೆರ ಅದ್ರ ಮಾಣನ್ ಬೋಳಾರ ಇದ್ದೀರಾ ಅಂಚೈತಾರ ಇದು ಬಾರಿಸೋ ಕೆಂಪು ಕೆಂಪು ಅದು ಕೆಂಪು ಅದು ಬಾರಿಸೋ
2: ನಮ್ಮ ಫುಡ್ ಅಂತಂಡ್ಯ
1: ಅಡ ಇತ್ತಾರ ನಿಂಚಾತೀನಿ ಮಾರ ತಿರ ಬೋಲೆ ಕಪ್ಪು ಕಪ್ಪು ಕಪ್ಪ ಒಂದ್ರ ಅವಳ ಯಾರು ಕೋಡೆ ಸರ್ಕಸ್ ದವ್ ಸಿಕ್ಕಿಲ್ಲ ದೂರ ಒಂಚೂರ ಇತ್ತ ದೂರ ಬಾರಿ ಮಜ್ಜಿ ದುಡಿದ್ರ ಕಾತಾರ ಇದು
2: ದಾನೆ ಬಂದ್ಬಿಡಿ ಮಾರ ನಾನೇ ಬರ
1: ದಾನೆ

0: ಕಾಗಜ ಬೈಜ್ ಬಂದ್ ಕೊಂಚ ಅರ್ಥ ಗೋಪಾಲ
1: ಅರೇ ಗಾತ ಕಾಗಜ ಬಂದ್ರೆ ಗುಂಜಾನ ಬರೋಚಾ
0: ಐಕ್ಯ ನಾವು ಪೋ ಅಡ್ರೆಸ್ ಪೋಸ್ಟ್ ಮೇಲೆ ಗೊತ್ತು ಜೀವನಗೋಸ್ಕರ ಯಾನು ಏನ್ ಲೆಟರ್ ಬರೇ
1: ಅಂದ್ರೆ ಈಗ ಬರ್ಬೇಕು ವಿಷಯ ಏನಾಗೆ
0: ವಿಷಯ ಹೆಂಗ್ ಬತ್ತದ ಮುಟ್ಟಿ ಹೋಗದ ಗೊತ್ತಾ
1: ಬಕ್ಕ
0: ನಮ್ಮಲ್ತಾನೆ ಬೂಕುನ್ ಕಂಡದ ಕಣ ಮರ ಕಬಟನ್ ಕಂಡದ ಕಳೆಯರ ಪುಣೆ
2: ಸಂಗತಿ ಅಂದಿ ಎಂಚಿನ ಆಡು ಗೊಬ್ಬಲ.

0: ಸ್ಯಾಂಪನ್ ಉಂಡತ್ತ ಜನ ಜನನೇ ಮಾತ್ರ ಮಂಡದ ಜನ ಮುರಣಿ ಹಂಗೆ ಅಲಟಾತ್ರಿ ಅಂತ ಇಲ್ಲ ಪಣ್ಣ ಇದಕ್ಕೆ ನಿಂಗೆ ಗೊತ್ತಾಯ್ ನಿಜ ಮನಗ ಮುರಣಿ ಆರು ಕಿಸೆಡ್ ಕಾಸ್ತಿದ್ದೆ ಒಡೆ ಪೋದಿತ್ತರಿಗೆ
1: ಸುದ್ದಿ
0: ಬತ್ತದ ಪಕ್ಕ ಅವೇ ಹಂಗೆ ಬಾರದು ಬನಕ ಕಿಸೆಡ್ ಕಾಸಿಜ್ಜಿಗೆ ಕಾಸಿ ಎರ್ದಿತ್ತೀನಿ ಕಾಸಿ ಎರ್ದಿತ್ತೀನಿ ನೀರು ಮಾತಾಡಲಿಕ್ಕೆ ನಿರ್ಗೆ
2: ಪ್ಲಾಸ್ಟಿಕ್ ತೊಟ್ಟೆಲುಂಡು ಒಂದು ದೂರ ಬರ್ತೀನಿ
0: ಯಾನೆಲ್ಲ ಪುನಃ ಮುಟ್ಟ ಓದು ಹತ್ತೀನಿ
2: ಪುನಃ
0: ಅಂದ್ರೆ
2: ಪ್ಲಾಸ್ಟಿಕ್ ತೊಟ್ಟೆ ಚಿಕ್ಕಿಯಾ
0: ಚಿಕ್ಕಿಯತ್ತಾವು ಚೆನ್ನಕ್ಕೆ ಚಿಕ್ಕಿ
2: ಒಂದು ಬ್ಯಾಗ್ ಸೈಕಲ್ ಈಗ ಸರಕೊಂಡ ವಿಶ್ವ ಒಂದು ಬಸ್ ಸ್ಟ್ಯಾಂಡ್ ಯಾನ್ ಎದುರ್ದು ಸೀಟ್ ಕುಲ್ದೆ ಡ್ರೈವರ್ನ ಪಿರೋದ್ ಇಟ್ಟು ಸೈಡ್ ಇಟ್ಟು ಈ ಕೈ ಪಿರೋಡ್ ಕುಲ್ಲೊಂದು ಎತ್ತಿನ ನಾನು ಈಶ್ವರಣ್ಣ ಈಶ್ವರಣ್ಣ ಪಿರತು ಪಿರತು ನಾ ಒಂದು ಪನ್ಪುಣ ಗೊತ್ತಿಂದೆ ಬಸ್ ಇಟ್ಲ ಪನ್ಪುಣೇನೆ ಈಶ್ವರಣ್ಣ ಇರಗ ನಾವ್ ಇನ್ನ ಮದ್ವೆ ಕಾಕ ತಿಕ್ಕಿದೆ ಅವನು ತಿಕ್ಕಿದ್ರು ಎಂಕ್ಲು ಕೊರಿಯತ್ತೆ ಮುರಾಣಿ ಟಾಗೂರ್ ಪಾರ್ಕ್ಡು ಯಾನ್ ಕೈ ರಕ್ಷಣ ತೊಂದಿತ್ತೆ ಆತನ ಬತ್ತೆ ನವೇನೆ ಸ್ಕೂಟರ್ ಬತ್ತದ ಮದ್ವೆ ಕಾಕಜ್ ಕುರಿಯೇ ಪೋಂದೆ ಕುಲ್ಲರ ಹಾಕೊಂಡೆ ಈಶ್ವರಣ್ಣ ಪೋಡತ್ತೆ ಮಾತೇರ್ಲ ಫೈವ್ ರುಪೀಸ್ ದೀಪೇರು ಯಾನ ಎನ್ನ ಪ್ರೆಸ್ಟೇಜ್ ಪದಿನೈದು ರೂಪಾಯಿ ಒಂದು ಹಾಕೊಂಡೆ ಏನ್ ಪಂಡನ್ ಮಾಡಿ ಬಸ್ ಇಟ್ಲ ಪಾತ್ರನು ಸರಕುಂದಿ ಮದ್ವೆ ಇಡೀ ಬಸ್ ಸಭೆ ಸದಣ್ಣ ಇರ್ ಪಣ್ಣ ನಂಬರ್ ಇಡೀ ಬಸ್ ಸಭೆ ಈ ಜನ ಸರಕಿನ ಬ್ಯಾಗ್ ಕಣ್ಣು ಬಣ್ಣ ಉಂಡತ್ತೆ ಕಣ್ಣು ಗೊತ್ತಿನೈತೆ 200 kilometers ಡಿಸ್ಟೆನ್ಸ್ ಫೋಕಸ್ ಉಂಡ್ ಸರ್ಕಸ್ ಜಾಸ್ತಿ ಫಾರಿನ್ ದಾಗಿಗೆ ಆ ನಮ್ಮ ಸರಕ್ ಮಾಡಿ ಇಡಬೋದು ಒಟ್ಟಿಗೆ ನಿಕ್ಲು ಗೋಪಾಲೆ ತಿಕೊಂಡೆ ಗೋಪಾಲೆ ಒಂದ್ ಪೇ ತೊಟ್ಟಿಲ್ ಜನಗಳು
0: ನಮ್ಮ ತಿಳ್ಕೊಳ್ಳ ತಪ್ಪನ ತಮಾರೆ
2: ಅತ್ ಗೋಪಾಲೆ ಬಂಡೆ ಸರಕ ಅವಳ ಇಲ್ಲ ಕೈ ತಗೊಂಡಿತ್ರಿಗೆ ತೊಟ್ಟಿಲ್
0: ಬಂಡೆ ಕಡ್ಲೆ ತಿನ್ಕೊಂಡೆ ನಮ್ಮ ಪನ್ನ ಜನ ಜಿಂಜತನ
2: ಅವಳು ತೊಟ್ಟಿಲ್ ಕೈ
0: ತಗೊಂಡಿತ್ತು ಅವಕಾಶ ನಮ್ಮ ಗೋಪಾಲ ಎಲ್ಲ ಆಯ್ಲ ಮನ ಪಿಚ್ಚರ್ ಡಾಕ್ಸ್ ಒಟ್ಟಿಗೆ ತಿರುಗಿ ಗೋಪಾಲ ಎಲ್ಲ
2: ಸಮ ಸಮ ಸಮ ಯಾನ್ ಕಾಶಿಟ್ಟು ರಿಕ್ಷೋ ಬಣ್ಣಗ ಬಾಳ ಆಯ್ತು ಹೋಗಿ ಸುಲೇಬ್ ಹೋಗಿಲ್ಲ ಬರೀ ತೋಟ ಚಾ ಬರ್ದು ಬಾಳ ಆಯ್ತು ಹೋಗಿ ಸುಲೇಬ್ ಹೋಗಿಲ್ಲ ಐ ಟಿ ಕೆಲವು ಕೈ ತುಂಬ ಲಕ್ಷಣ ಉಂಟೈತೆ ಅಂಚೆ ಬಹುಶಃ ಗೋಪಾಲ ಅವೇನ್ ಬಂದಿದೆ ಇರ್ಲ ಒಣ ಇಲ್ಲ ತೊಟ್ಟಿಲ್
0: ಗೋಪಾಲ ಬಂಡಿ ಈರ್ಲ ಒಣ್ಣೆಲ್ಲ ಮುರಣಿ ಗ್ಯಾಲರಿ ಇಡ್ತಾರಿಗೆ ಸರ್ಕಸ್ ಇಡಿ
2: ಅವು ದಾರಿ ಗೊತ್ತ ಸರ್ ಅವ್ ದಾರಿ ಗೊತ್ತಿದೆ ಟ್ಯಾಮ್ ಪಣ್ಣಿಲ್ಲ ಗೋಪಾಲ ಸರ್ಕಸ್ ಪಣ್ಣತೀಯ ಎಂಕುಲು ಟೌನ್ ಹಾಲ್ದ ಪಾರ್ಕ್ ಪಿದಾಯಿ ಬಣ್ಣಗ ಎರಡು ಜನ ಪೋನಿತ್ತೀರಿ ತುಕ್ಕ ತುಕ್ಕ ದಾದವಾದ ಬೇರೆ ಇರಿ ಹೆಂಗ್ ಗೊತ್ತುಂಡು ಟ್ಯಾಮ್ ಪಣ್ಣೆ ಪಿಳಿ ತೂಪು ಜರಿದು ಗೊತ್ತುಂಡು ಅಂತ ಟ್ಯಾಮ್ ಪಣ್ಣೆ ಪಿಳಿ ತೂಪು ಜರಿ ಅಯ್ಯ ಗೋಪಾಲ ಧೈರ್ಯ ಗೊತ್ತಿದೆ ಪಕ್ಕದೇ ಸರ್ಕಸ್ ಮುಗಿನಿಡ್ ತುಂಬ ಎರಡು ಜನ ಪಿದಾಯಿ ಬೈತೀರಿ ಮಗಳನ್ನ ಗೋಪಾಲ ಗೆಂಡೆ ದಾನೆ ಪಿದಾಯಿ ಬೈದಿನಿ ಚುರುಟ್ಟೆ ಸರ್ಕಸ್ ಮುಗಿಡ್ ತುಂಬು ಅವು ಪಿಳಿತ ಗೊಬ್ಬು ಶುರು ಎಣ್ಣೆಗೆ ಟ್ಯಾಮ್ ಪಣ್ಣೆ ಪುಸ್ತಕ ಹೋಗಿ ಹೊಂಡಿರಿಗೆ ಅವೇ ಹೊಂಡಿನ ಸರ್ಕಸ್ ಅಲ್ಲಿ ಸರ್ಕಸ್ ಬೋದ್ರೆ ಅಂಚೆ ಅಕ್ಲೇನ್ ತೋದ್ಬೋತೀರಿ ಅಂಕ್ಲು
0: ಸರ್ಕಸ್ ಬೈದಿನಿ
1: ನಮಸ್ಕಾರ ಈಶ್ವರಣ್ಣ.
2: ನಮಸ್ಕಾರ ಅಣ್ಣ. ನಮಸ್ಕಾರ.
1: ಎಂಕಿನಿಕೆಲ್ಲ ಪೂರ ಗುಟ್ಟು ಗೊತ್ತಾಂಡ್ ಯಾನ್ ಬಾರಿ ದೂರ ಇಡ್ತೀಯೇ ಆರ್ದಾನಿ ಸದನ್ನೇ ಯಾನ್ ಬನ್ನಗ ಬಲ್ತೀನಿ
2: ಬಲ್ತಿನತ್ತಿ ನೋಡುದು ಬಸ್ ಜತ್ತಿನಾತೆ ಜಪ್ಪುನಾಗ ಯಾನ್ ಬರ್ಪುನ ಸರಿಯಾ ಅಂಚ ಓಡಿ ಪೋಯ್ ಎಂದ್ಕೇನಿ ಬ್ಯಾಗ್ ಮದಿತ್ರತೆ ಸೈಕಲ್ ದಿಕ್ಕಂಡ ಬೊಡ್ಚಿ ಬಂದು ಪೋಯ್ ಸೀದ
1: ಇಜ್ಜಪ್ಪ ದಾದನ ನಿಕ್ಲು ಮೋಸ ಮಲ್ ತಂದಿಲ್ಲ ದಾದನ ಇಂಕ ಮಸ್ಕಿರ್ ಮಲ್ಪುನ ಅಂದಾಪುನ ಇಂಕ
2: ಸದನ್ನೆಲ್ಲ ಯಾನ ಪಾತಿರ್ತಿನ ಈ ರೋಲ್ ತಿರು ಬಾರಿ ಪೋದು ಸುಮಾರು ಕೊಡ್ತಾಂಡ್
1: ಲೇಡಿಲ್ ದಲ್ ಪೊಂಜಿ ಟಿವಿ ಟವರ್ ಇಜ್ಜ
2: ಅಂದ್
1: ಆಯ್ತ ಮಿತ್ತಿರಿ ಅಂತೀಯೇ
2: ಓ ಇರ್ನ ಕಣ್ಣು ಫೋಕಸ್
1: ದೂರದೃಷ್ಟಿ ಇಡ್ತೂನಗಾ ನಿಕುಲ್ ಮಸ್ತ್ ವಿಷಯ ಪಾತಿರಂದುಲ್ಲಾರ್ ದಾನೆ ಯಾರು ಬಲ್ತಿನ್ ದಾನೆ ಪುರ್ಲಾ ತೆರೆತಾ ಮುಂಡ ದೇಸರು ಬಾಡ್ ಶಕ್ತೋ ಜುನರಿ
2: ಪೂರ್ಣ ಪೋದಿ ತೆರಗತ್ತೆ ಪೂರ್ಣ 15 ದಿನ ಇತ್ತೆರಗೆ ಅಂಚಾಲ್ತ ಒಂದು ಫುಡ್ ಅರೇ ಪತ್ತಿನ
1: ಅವ್ವೇ ಯಾನ್ ಮುರನ್ ಸುಕ್ರರ್ ತೂನಗೊಂತೆ ಕುಜಲ್ ಮಸ್ತ್ ಇತ್ತಿನೆ ಇತ ಪೂರ್ಣೋರ್ದು ರಿಟರ್ನ್ ಬನ್ನಗೊಂತೆ ಕುಜಲ್ ಇಜ್ಜಪ್ಪ
2: ಒಂದು ಸೈಲ ತೆರದೆ
1: ಪುರ್ಲಾ ತೆರ ಕುಜಲ್ ಇಜ್ಜಿನಲ್ಲ ಮಾಮದರ ಫಿಲಕ ತೋಜುವೆ
2: 15 ದಿನ ಅನ್ನತ್ತೆ ಎಲ್ಲಿ ಬಿಡ್ದು ಬರ್ತದೆ
1: ಗೋಪಲೆ ತಿಕ್ಕೇನೆ ರೇಗೆ
2: ಗೋಪಲೆ ಕೋಡ ಕೊಡತ್ ಮುರಾಣಿ ಬೈಯಾ ಕಿತಿಕ್ಕಿತ್ತೆ
1: ಹಾ ಬಕ ತ್ಯಾಂಪಣ್ಣೆ ತಿಕ್ಕೇರಾ
2: ತ್ಯಾಂಪಣ್ಣೆ ಮಸ್ ಸಮಯ ಪೋಂದೆ ಅಂತದ ಅದನ್ನ ಬಿಸಿ ಇಲ್ಲರಿಗೆ ಅಂತ
1: ಮುರನಿಂಜಿ ದಿನ ತ್ಯಾಂಪಣ್ಣೆ ಪಂಡೇರಿ ಆ ನೀರಿಗೆ ಲೆಟ್ರ್ ಪಾಡುವೆ ಇರ್ಬಲೆ ಪನ್ ಪಂಡಿತ್ತೀರಿ
2: ಲೆಟರ್
1: ಅಂದಪ್ಪ ಲೆಟ್ರ್ ಪಾಡುವೆರೇಂಕೊರೇರ ಅಂಡ ಯಾನ್ ಕಾತೆ ಲೆಟ್ರ್ ಬೈಜಿ ಅಂಚೆ ತ್ಯಾಂಪಣ್ಣೆ ಮುರನೇರ ಆರ್ನ ಮೆಗ್ಗೆಡ ಪಂಡ ಕಡಪ್ರಿಯರಿ ಎಲ್ಲೇ ಬರ್ಪೆ ಅಂದ್ ಮುರನ್ ಶುಕ್ರವಾರ ಬತ್ತಿತ್ತೀರಿ ಇಲ್ಲಡೆ 12 ಗಂಟೆಗೆ ರಾತ್ರಿಗೆ ಅಂದಪ್ಪ ಡಾಡ ಬಾಬಾ ಅಕ್ಕಿಲಿ ಬಿಟ್ಟು ನಿದ್ರೆಡಿ ಹಿಂಗ ಸೊಯಚ್ಚಿ ಯಾನ್ ಪಂಡ ಒಂಜಿ ಎಡೆ ಪುದಿತ್ತೆ ಒಡೆ ನಮ್ಮ ಹುಬ್ಬಳ್ಳಿ ಇಂಡತಿ ಅಡೆಗೊಂಜಿ ಯಾಕಲ್ಲ ಕೋಮ್ ಗಲಭೆದ ಗಲಟಾನಗ ಐಕ ಸಮಾಧಾನ ಪೋದಿತ್ತೇನೆ ಪೋದಿಪ್ಪುನಾಗ ರಾತ್ರಿ ಬತ್ತೆ ನನ್ನ ಕಾರ್ಡ್ ಗುಡಿಯರಕ್ಕಲು ಸಮಾಧಾನ ಪುರ ಬಲ್ತ ಇಲ್ಲ ಬಚ್ಚೆ ತೋಂದಿತ್ತೇನೆ ಎದೊಂದು ಉಪ್ಪುನಾಗ ಮೇರೆ ಡಬಡ ಬಾಬಾ ಅಕ್ಕಿಲಿ ಬಿಟ್ಟು
2: ಅಂದಪ್ಪ
1: ಎಂಕ್ ಬಾರಿ ಪೂಡಿಗೆ ಟಾರ್ಚ್ ಇಲ್ಲಜ್ಜಿ ಸಿಗರ್ ಲೈಟ್ ಇತ್ತ ಟಾರ್ಚ್ ಕ್ಯಾಂಡ್ ಓಲ್ ನಾಡ್ನು ಕ್ಯಾಂಡ್ಲ ತಿಕ್ಕೊಂಡು ಆ ಪೊರ್ತುಗು ಸಿಗರ್ ಲೈಟ್ ಇತ್ತ ರಪ್ಪ ಪೊತ್ತನಗ ತ್ಯಾಂಪಣ್ಣೆ ಐಸ್ತಿರದ ಮೋನ್ ಎಂಕ್ ಬಾರಿ ಖುಷಿ ಅಂಡ್ ರಾತ್ರಿ ಬರ್ತಿರತ ಅದು ರೋಡಂಜಿ ಬರಡಪ್ಪ ದಾನಿ ಸಂಗತಿ ಇನ್ಕೇಂಡಿ ಐಕ್ ಪಂಡೇರು ಅರ್ಜೆಂಟ್ ಹಿಂಗ್ ಒಂದು 50 ರೂಪಾಯಿ ಬೋಡಿತ್ತು ನೋನಯ ಕೊರ್ಪನಯ ಅಂತ ಕೇಳಿ
2: 50 ರೂಪಾಯಿ
1: ಅಂದಪ್ಪ
2: 50 ರೂಪಾಯಿ ತಾಪತ್ರೆ ದಾದಾರೆ
1: ಅದನ್ನ ಒಂದು ವಿಷಯ ಬುಡ್ದು ಬೈದಿರಿ ಯಾರ ಕಾಸ್ತ ಅದನ್ನ ಬಡದಿನ್ಲಿ 95 ದಿನಾರು ಇಂಚಿನ ಒಂದು ತಾಪತ್ರೆ ತಿಕ್ಕಿದಿರ ದಾದನ ಇಂಕ್ ಬಾರಿ ಸೋದಿ ಅಂಡ್ ಮೇರೆ 50 ರೂಪಾಯಿ ಕೇಂದ್ರ ಬಣ್ಣಗ ಅಪ್ಪಗೆ ಯಾಪ ಕೊರ್ಪಾರು ತ್ಯಾಂಪನ್ನ ಅಂದ್ ಕೇಂಡೆ ಐಕ್ ಪಂಡೇರಿ 400 ಬಣ್ಣ ಕೊರ್ಪೆ ಅಂದ್ ನಾನೋರ ಯಾಪ ಬರ್ಪಾರು ಅಂದ್ ಕೇಂಡೆ ಐಕ್ ಪಂಡೇರಿ 450 ರೂಪಾಯಿ ಬೋಡನಾಗ ಬರ್ಪೆ ಅಪ್ಪಗ ಕೊರಲ್ಯ 450 ರೂಪಾಯಿ ಬೋಡನಾಗ ಬರ್ಪಿನ ಮೇರಿ ಯಾಪ ಕೊರ್ಪಿ
2: ಅದೇ ನೂದಾ ಮುಡು
1: ವೇಕಲ್ ಬುಕ್ ಮಾಡ್ತೀನಿ ಯಾನ್ ಅವ್ ಬೈಜಿ ಮುರನಿ ಸಂಗತಿ ಅಂಡ್ ಈಸರೆನ್ನ ಯಾನ್ ಮುರನಿ ಪೊಂಪೆಲ್ ಸರ್ಕಲ್ ದಲ್ಪ ಬರ್ಪಿನ್ ಬನ್ನಗ ಯಾನ್ ದಾದ ಮಲ್ತೆ ಎಂಕ ನನ್ನ ಒಂಜಿ ಪಾನ್ ತಿನ್ಪಿನ ಅಭ್ಯಾಸ ಅಂಚಿನ ಪಾನ್ ದೇತೊನ್ಗ ಪಾನ್ ಅಂಗಡಿ ಪೋಯ್ ಪೋನಗ ಒಂಜಿ ಎಕ್ಸ್ಚೇಂಜ್ ದಾಸಿನ್ ಪಾಡ್ರೆ ಜಾಗಿಜ್ಜಿ ನಾನು ದಾದಪ್ಪ ಎಲ್ಲಿ ಇಲ್ಲೇ ಜವನ ಮೀನಿ ಪ್ರಾಯದು ಎಲ್ಲೇ ಜವನ ಮೀನ್ ಸೈದಿನ
2: ಪುಂಜವಾದು ಪೊಡತೆ
1: ತಪ್ಪ ಪುಂಜವತ್ತು ಬಾರಿ ಮಲ್ಲ ಒಂಜಿ ಡಿಲೆಕ್ಸ್ ಕಾರ್ ಐಕು ಒಂಜಿ ಲಾರಿಗೆ ಹಾಕದೀನಿ ಬಾರಿಮಲ್ಲ ಕೋಟ್ಯಾಧಿಪತಿಗೆ ಬಾರಿಮಲ್ಲ ಜನಗೆ ಒಂದು ಬಂಗಾರಪುರ ಪಾರ್ದಿರಿಸರನ್ನ ಆಯ್ನ ಕೆಕ್ಕಿಲ್ಪುರ ಒಂದು ಉಂಡು ದಲ ಮುಪ್ಪ ಪವನ್ ಬಂಗಾರ ಉಂಡು
2: ದೇವರೇ
1: ಆಯ್ನ ಒಂಜಿ ಕಾರ್ತೂನಗನೇ ಗೊತ್ತಾಪಂಡಿ ಸರ್ ನಾವು ಬೊಂಬೈದ ಕಾರ್
2: ನಂಬರ್ ಪ್ಲೇಟ್
1: ಅಂದಪ್ಪ ಬೊಂಬೈದನೇ ಸ್ಟೈಲ್ ಬಾರಿ ಶೋಕು ಅವ್ಲ ಆಯ್ನ ಮೇಟಿಕೈಟ್ ಬಂಗಾರ ಪಂಡೈತೆ ಶೂ ಪಾರ್ದಿ ಅವು ಗಂಧದ
2: ಗಂಧದ ಶೂ
1: ಅಂದ
2: ಶೂ ಅಣ್ಣ ರಾಜವಂಶರು ಪುಟ್ಟದನೇ
1: ಟಿಪ್ಪು ಸುಲ್ತಾನ ಕಾಲದ ಏನಾಂದ್ರತನ ಕಾಲದೇ
2: ಮೈಸೂರು
1: ತಾನಗ ಯಾನಿಂಚಿ ತೂಪೆ ಇಸರೆನ್ನ ನಮ್ಮ ತ್ಯಾಂಪನ್ನೆಜ್ಜರ ಆ ಪುನತ ಕೈತಲು ಕುಲೊಂದ್ ಅರಿಯೋ ಮುರಿಯೋ ಪಂದು ಪುಲ್ತೊಂದು
2: ಅಂದಪ್ಪ
1: ವಾಬೊಬ್ಬೆ ವಾಬೊಬ್ಬೆ ಜನ ಮಾತು ಸೇರಿನಾಗ ಮೇರನ ಭಯಂಕರ ಬೊಬ್ಬೆ ಬುಲ್ತೊಂದು ರಡ್ ಗೋನಿ ಯಾವೊಂದು ಕನ್ನ ನೀರು ಯಾನ್ ಇಂಕ ಭಾರಿ ಆಶ್ಚರ್ಯ ಮೇರ್ದಯ್ಯಪ್ಪ ಈ ನಮ್ನೆ ಬುಲಿಪೇರು ಆತುಪುರ ತನಗ ತೂದು ತೂದೋರಿ ಪೋಲಿಸ್ತೇ ಬತ್ಕೇಂಡೆ ಅಂದೇ ಸ್ವಾಮಿ ಈರಿ ಈ ನಮ್ನೆ ಬುಲಿಪೋರತ್ತಾ ದಾನೆ ಆ ಕಾರ್ದ ಜನ ಇರಿಗೆ ದಾನೆ ಅವಡು ಆ ಸೈತಿನ ಜನ ದಾನೆ ಸಂಬಂಧನ ಪಂಡದು ಕೇಂಡಿ ಐಕ್ ಮೇರ್ ಪಂಡಿರ ಅಯ್ಯೋ ದೇವರೇ ಈತಮಲ್ಲ ಕೋಟ್ಯಾಧಿಪತಿ ಸೈನಗ ಇಮ್ಮೆಯನ್ನ ಸಂಬಂಧ ಅತ್ತಂದೆ ಪೋಂಡೆ ಪಂಡದು ಬುಲಿಪುರು ಪಂಡೆ ಅಂಚಿನ ಮತ ಗಮ್ಮ ಗುಡ್ ಮಾರ್ನಿಂಗ್ ತ್ಯಾಂಪಣ್ಣ ಗುಡ್ ಮಾರ್ನಿಂಗ್ ಪಣ್ಣ ಪಣ್ಣಗೆ ಇರಿಗಿಂಚಿನ ಅರ್ಥ ಪುನ್ ಸಾವು ಇರಿಗೆ ಇಂಗ್ಲಿಷ್ ಬರ್ಪಣ ಎಡ್ಡೆಕಾಂಡೆ ಓಡಿ ಕಾಂಕರ್ ರಂಜಿ ಕಾಂಕರ್ಲಿ ಎಡ್ಡೆಕಾಂಡೆ ತ್ಯಾಂಪಣ್ಣ
2: ಏರಿಯಾ ನೋ ನಯನ
1: ಬೊಕೆ ಇರಿ ಯಾನ್ ಬಣ್ಣ ಗೊತ್ತಾಯ್ಜಿರಿ
2: ಇಲ್ಲ ಮರ ಇನ್ನ ತೀರ್ಲು ಬತ್ತ ನಿಂಜಿ ಬತ್ತ
1: ದಾನೆ ಬಾರಿ ಬಚ್ಚಿದರೆ ಕಂಡ ಬಟ್ಟೆ ಕಪ್ಪಾತಾರೆ ಮೈಂಡ್ ಎಡ್ಡೆಕಾಂಡ ಸೇಫ್ ಡೌನ್ ಅಪ್ಪ ಮೋನೆ ಬಾರಿ ಬಾಡಿದ ದಾನೆ ಮಿಸ್ಸಸ್ ನಿಸಿಡ್ ಫೀಲಿಂಗ್ ಆ ಮಿಸ್ಸಸ್ ನಿಸೆ ಪಂಡ ಈರೇಗೋಲ್ ಅರ್ಥ ಪುನ್ ಬುಡದಿ ನಿಸಿಡ್ದಲ್ಲ ಬೇಜಾರಡಿಲ್ಲರ
2: ನಿನ್ನ ಏತು ಬೇಲೊಂಡ ಆತ ಮಂತ ಸೀದ ಓಡಿ ಬೊಡದಿಲ ಸುದ್ದಿ ಬಾತಿರ ಬಲ್ಲಿ ನಡಪುಡಿ ಮುದ್ರದು ಆಯ್ನತ್ ಬೇಗ
1: ಎಂಕಂಚ ತೂನಗ ಕಂಡಾಬಟ್ಟೆ ಬೇಜಾರದ ಲೆಕ್ಕ ತೋಜಿಯವರು ಕಪ್ಪಲಾತಾರೆ ದಾನೆಪ್ಪ ತಕ್ಕುಜೆಲ್ಲ ಮಾತ ತಾಲೊಂದಿತ್ತ ಜೋದ ಕಟ್ಟು ಓಡಿಕೊಂಡು
2: ಅತ್ತಿಯನ್ನ ಬಡದಿ ಬಾರಿ ಅಡ್ಡಂತಿ ನಾಲ್ಪಣ
1: ಅಂದ ದಾನೆ ಅಂಡೆ
2: ತೂನಗ ಆಲೆಂಗ್ ದೀಗು ಸಂಡಿ
1: ಇಜ್ಜ ಪಾರೆಡ್ಡಂತಿನ ಧರ್ಮಪತ್ನಿ
2: ಇಂಜಿನ ಗೊತ್ತಯ್ಯ ಮರಳಿಂದ ನಾನು ಕ್ವಾರ್ಟರ್ ಬಡದಿಲ್ಲ ಬೋದಿತ್ತೆ
1: ಅಂದ
2: ಆ ಪೊರ್ತುಗು ಮೂಲು ರಾತ್ರಿ ಜಪ್ಪುನ ಗೆಂಡ ಈ ರಂಚ ಈ ಈತ ಪೊರ್ರು ಈರೇನು ಪತ್ತೋಡು ನನ್ನ ಆತು ಪುಣ್ಯವನ್ ಪಡು ಈತ ಪುಣ್ಯವನ್ ಪಡು ಪಡೆದು ಹಿಂಗೆ ಪುಗಾರ ಶುರು ಮಂತಲ್
1: ಪುಗಾರಿ
2: ಅದನ್ನ ಬೋಡದ ಅನ್ನ ಆಯ್ಕೆ ಅವನು ಪುಗಾರ ಶುರು ಮಂತಲ್ ಯಾನು ಬಂಡೆ ಅಲ್ಲ ಜತ್ತೊಂದಿನ ಅಡಿಗೆ ಪಾಡ್ದಿತ್ತೆ ಅನ್ನ ಯಾನು ಬಂಡೆ ಇಂದ ಮರದ ಈ ಎಲ್ಲ ನೀತು ಪುಗರ್ವತ್ತ ನಿನ್ನ ಕೊಂಚೂರ್ಲ ಪುಗಾರ ಹಿಂಗೆ ಮನಸ್ಸು ಬರಬ ಜತ್ತ ಮಾರೈದೆ ಎಂದ ಅಲ್ಲ ಬಂಡೆ ಐ ಕಾಲಿಂಚಿನ ಬಣ್ಣ ಗೊತ್ತುಂಡ ನೋನಯ್ಯ ಇಲ್ಲ ಎಲ್ಲ ಕಾನಿ ಸುಳ್ಳು ಪಣದು ಪುಗರುಡು ಬಣತ್
1: ಓ ದೇವರೇ ರಾಮ ರಾಮ ಬಾರಿ ಪೊರ್ಲ ತೈರು ಜುವದ ಕಟ್ಟು ಕೈತ ತಟ್ಟು ಬಾರಿ ಪೊರ್ಲ
2: ತೈರ್ನಾಜ್ವರ
1: ಎಂಚ ಉಲ್ಲರ್ ಗೊತ್ತುಂಡ ಇತ್ತೆಲ್ಲ ಒಂದು ಜವಾನ್ ಅಟಿಗೆದಲ್ಲಕ್ಕೆ ತೋಜುವರ ಕೈನೂರ ದೆರ್ತಾರಡುಂಡತ ಬೀಟ್ರೂಟು ಬಟಾಟೆ ಚೂರ್ನ ಗಂಡ ಅಂಚ ಮಸ್ಲಿ ಸೀರ್ನ ಆತು ಪೊರ್ಲು ಒಕ ಬ್ಯಾಕ್ ಪೊಸಿಷನ್ ಉಂಡತ ಅವು ಮೀನ್ ಅಂಗಿ ದೆತ್ತಡ ಚಿಲ್ಲಿ ಫ್ರೈ ತಲಕಾನೆ ಮಸ್ಲಿಸ್ ಬಾರಿ ಒಂದು ಜೀವದ ಕಟ್ಟ ತೀರ್ನ ಬಾರಿ ಪೊರ್ಲು ಒಂದ್ ಸಂಗತಿ ಟ್ಯಾಂಪಣ್ಣ ಎಂಕ 100 ರೂಪಾಯಿದ ಕಾಸ್ ಕೊರುವರ ಅಂದಪ್ಪ 100 ರೂಪಾಯಿ ಕೊರುವಾರ ಸಾಲ ಎಲ್ಲ ಕೊರ್ಪೆ
2: ನನ್ಗೆ ಅಡೇ ಬೋದು ಆಡೆ ಒಟ್ಟು ಇರುದೆ ತನಗ
1: ಈ ಅಂಚದ ಅದಕ್ಕೆ ಈ ರೀತಿ ಕೊರ್ಲಿನ
2: ಸೈಯೊಂದು ಮಾರ ಈ ಪನ್ಪ 100 ಬೋಡು 200 ಬೋಡು ಒಂದು ಏರ್ ಏರ್ ಮಂತಿನ ಉಂಡೊಂದು
1: ಜೋದ ಕಟ್ಟು ಪಂಡ ಕಟ್ಟಪ್ಪ ಬಾರಿ ಕೊರ್ರು ಅಯ್ಯೋ ಇರ್ನ ಪಾದ ಉಂಡತ್ತೆ ಅವಿನ ಕಾರ್ ದೇಕ ನೀರ್ ಬರೋಡ ಆತು ಸೋಕದ ಪಾದ
2: ಬಿರಿಲು ಅಂಚೊಂಡಿ ಅನ್ನೋನಯ್ಯ ಫುಡ್ ಅಂಚೊಂಡು
1: ಜವನಿ
2: ಈ ದಾದ ಪನ್ಪಯ್ಯ ನೋನಯ್ಯ ಈ ಪಣ್ಣ ನಂಬಯ್ಯ
1: ದಾನೆ
2: ನಂಗೆ 20 ವರ್ಷ ದುಮ್ಮು ಏತ ತಾಕತ್ತುಂಡ ಅತೇ ತಾಕತ್ ನಂಗಿತ್ತಲ ಉಂಡು
1: ದಾರ ಸಿಂಗ್ ಲೆಕ್ಕ ತೋಜುವರಪ್ಪ ಸ್ಟೆಲನ್ ಲೆಕ್ಕ ತೋಜುವರು ಕೈಟ ಒಂದು ಗುಂಡು ಪತ್ತಂಡ ಸ್ಟೆಲೋನಿ
2: ಏನ್ ಪಂಡೆತ್ತ ಮಾರ 20 ವರ್ಷ ದುಮ್ಮಿತ್ತಿನ ತಾಕತ್ ನೋನಯ್ಯ ಇತ್ತ ಮುಟ್ಟಲ ಉಂಡು
1: ಉಂಡತ ಅಂಚಿನ ತೋಜುವರಪ್ಪ ಬಾರಿ ಪುರ್ಲದ ಜವನೆ ಆಂಡ ಒಂಜಿ ವಿಷಯ ಮಾತ್ರ ಪೊರ್ಲು ಪೊರ್ಲಿ ಇರು ತುಯರನೆ ಬಾರಿ ಪೊರ್ಲು ಪುಡ್ಕೆನ ಪುಡ್ಕೆನ ಉಲ್ಲಾರು ಆಂಡ 20 ವರ್ಷ ದುಮ್ಮುದ ತಾಕತ್ ಇತ್ತೆಲ ಉಂಡು ನಿಂಚ ಪನ್ಪರು ಅವಂಜಿ ಪಕ್ಕಡೆ ಅವಂಜಿ ಸುಲ್ಲು ಅವು ಯಾನ್ ನಂಬೆ
2: ಈ ನಂಬು ಜತ್ತ
1: ಯಾನ್ ನಂಬರ
2: ಎಂಚಂದೇನೋ ನನ್ನಯ್ಯ ನೋ ಜಾಳು ಮಲ್ಲ ಕಲ್ಲು ಉಂಡತ್ತ
1: ಕಡಿಪಿಕಲ್ಲ
2: ಕಡಿಪಿಕಲ್ಲ ನಿಮ್ಮಲ್ಲ ರೌಂಡ್ ಕಲ್ಲು
1: ಅವೇನಾ
2: ಆ ಕಲ್ಲ ನಿಂಗೆ 20 ವರ್ಷ ದುಮ್ಮಲ ಜರ್ಪರ ಆತಿಜ್ಜಿ ಇತ್ತಲ ಜರ್ಪರ ಆತಿಜ್ಜಿ.

ಈತನೇಟ ತ್ಯಾಂಪನ್ನನ ಪಚ್ಚಿತಿ ತುಳು ಹಾಸ್ಯಮಯ ನಾಟಕದ ಸುರುತ ಯಜ್ಞ ಕೇಂದರ. ನಾಟಕದ ರಚನೆ ಸ್ವಾತಿಪ್ರಿಯ. ಪಾಲ್ಪಡಿನ ಕಲಾವಿದರು ಆನಂದ್ ಬೋಳ್ಳಾರ್, ನವಿಂಡಿ ಪಡೀಲ್, ದಯಾನಂದ್ ಕುಲಾಲ್, ವಿಜಿ ಪಾಲ್, ಹರೀಶ್, ನಾಗೇಶ್. ಒಂದು ತ್ಯಾಂಪಣ್ಣನ ಪಚ್ಚಿತಿ ಈ ನಾಟಕದ ಸುರುತ ಯಜ್ಞ. ನನ್ನ ದುಂಬುದ ಯಜ್ಞ ಎಲ್ಲದ ತುಳು ಪ್ರಸಾರಡು. ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ ರಂಗದ ಬದುಕು.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನದು ಮಗ ಅಚ್ಯುತ ಕಲ್ಲಾಪು ಅರ್ಣ ಸಾಹಿತ್ಯದ ಪುತ್ತೂರು ನರಸಿಂಹ ನಾಯ್ಕ್ ಸುನೀತಾ ಪ್ರೇಮಲತಾ ಮುಕುಲ್ ಪಂಡಿನ ಕೆಲವಂಜಿ ಪದಕುಲೇನಕ್ಕೆ ಏನಂದು ಬರ್ಕ.

ಈತನೇಟ ಅಚ್ಚುತ ಕಲ್ಲಾಪುಂಬೆರ್ನ ಸಾಹಿತ್ಯದ ಪುತ್ತೂರು ನರಸಿಂಹ ನಾಯಕ್ ಸುನೀತ ಅಂಚನೆ ಪ್ರೇಮಲತ ಮೊಕುಲ್ ಪಂಡಿನ ಕೆಲವೊಂಚಿ ತುಳು ಪದಕುಲಿನ ಕೆನೊಂದು ಬರ್ತಾರೆ ಇಡೆಗು ಈ ಕಾರ್ಯಕ್ರಮ ಮುಗಿಲ್ಲ ಮಾತರೆಗಳ ಸೊಲ್ಲು ಕೆನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶಮೂರ್ತಿ ಇವರ ರಚನೆಯ, ರಾಘವೇಂದ್ರ ಬೀಜಾಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಇರಬೇಕು ಇರುವಂತೆ

ಮುಂದಿನ ಹಾಡು ದರಾ ಬೇಂದ್ರೆ ಅವರ ರಚನೆಯ, ಸಿ ಅಶ್ವಥ್ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಂಗಾರ ನೀರ ಕಡಲಾಚೆಗೀಚೆ.

ಮುಂದಿನ ಹಾಡು ಚಂದ್ರಶೇಖರ್ ಪಾಟೀಲ್ ಇವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 FM।
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕ ಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಆಯೋಜಿಸಿರುವ 2 ದಿನಗಳ ಸಮ್ಮೇಳನದಲ್ಲಿ ಪರಿಸರ ತಜ್ಞರು, ಸುಪ್ರೀಂಕೋರ್ಟ್ ಮತ್ತು ವಿವಿಧ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು, ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರು, ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯ ನ್ಯಾಯಾಂಗ ಅಕಾಡೆಮಿಗಳು, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಿಗಳು, ರಾಜ್ಯ ತಜ್ಞ ಮೌಲ್ಯಮಾಪನ ಸಮಿತಿಗಳು, ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರಿಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 17 ದೇಶಗಳ ಹಿರಿಯ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಂಗ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪರಿಸರ ಮತ್ತು ಹವಾಮಾನ ಸವಾಲುಗಳು, ನೀತಿ ರೂಪಣೆ, ಅನುಷ್ಠಾನ ಮತ್ತು ಜಾರಿಯಲ್ಲಿನ ಕೊರತೆಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ. ಪರಿಸರ ಆಡಳಿತವನ್ನು ಬಲಪಡಿಸುವುದು ಹಾಗೂ ವಿವಿಧ ಸಂಸ್ಥೆಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ಮಾರ್ಗಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು, ಈ ಕುರಿತಂತೆ ವರದಿ. 2025-26 ಆರ್ಥಿಕ ವರ್ಷದಲ್ಲಿ ಸವಾಲಿನ ಕಾರ್ಯಾಚರಣೆಗಳು, ಹೊಸ ತಂತ್ರಜ್ಞಾನಗಳನ್ನು ಪರಿಶೀಲಿಸುವ ಸ್ಥಳೀಯ ಮಟ್ಟದ ಪರೀಕ್ಷೆಗಳು ಮತ್ತು ಇತರ ಹಲವು ಪ್ರಮುಖ ಸಾಧನೆಗಳ ಮೂಲಕ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ ಮಹತ್ವದ ಮೈಲುಗಲ್ಲು ತಲುಪಿದೆ. ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಖಾಸಗಿ ವಲಯಕ್ಕೆ ಸೂಕ್ತ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಸಮೃದ್ಧ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ರೂಪಿಸುವುದರ ಜೊತೆಗೆ ದೇಶಾದ್ಯಂತ ಬಾಹ್ಯಾಕಾಶ ತಂತ್ರಜ್ಞಾನದ ಕುರಿತ ಜಾಗೃತಿ ಮೂಡಿಸಲು ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಇಲಾಖೆಯು ಹಲವಾರು ಪ್ರಯತ್ನಗಳನ್ನು ಕೈಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಕೆಎಲ್ಇ ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತವು 40 ಹೆಚ್ಚು ಜಾಗತಿಕ ಮಾರುಕಟ್ಟೆಗಳ ಪೈಕಿ ಉದ್ಯಮ ವಾತಾವರಣದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತದಲ್ಲಿನ ಸ್ವೀಡಿಷ್ ವಾಣಿಜ್ಯ ಮಂಡಳಿ ನಡೆಸಿದ 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯಲ್ಲಿ ಈ ಅಂಶ ಬಹಿರಂಗವಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಉದ್ಯಮ ವಾತಾವರಣವು ಸ್ಥಿರತೆ, ಬೆಳವಣಿಗೆ ಮತ್ತು ಉದ್ಯಮ ನಡೆಸುವ ಸುಗಮತೆಯಲ್ಲಿ ಅತ್ಯುತ್ತಮ ಮಾನದಂಡವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯು 41 ಮಾರುಕಟ್ಟೆಗಳಲ್ಲಿ ಸ್ವೀಡನ್ನ ಕಂಪನಿಗಳು ವಿದೇಶಗಳಲ್ಲಿ ಉದ್ಯಮ ನಡೆಸುವ ಕುರಿತು ಹೊಂದಿರುವ ಅಭಿಪ್ರಾಯಗಳನ್ನು ಒಳಗೊಂಡಿದೆ. ಪ್ರಮುಖ ಸ್ವೀಡಿಷ್ ರಫ್ತು ಮಾರುಕಟ್ಟೆಗಳ ಆರ್ಥಿಕ ಕಾರ್ಯಕ್ಷಮತೆ, ಭವಿಷ್ಯದ ನಿರೀಕ್ಷೆಗಳು ಹಾಗೂ ಕಾರ್ಯಾಚರಣೆಯ ಪರಿಸ್ಥಿತಿಗಳನ್ನು ಹೋಲಿಕೆ ಮಾಡಲು ಸಮೀಕ್ಷೆ ಚೌಕಟ್ಟನ್ನು ಒದಗಿಸುತ್ತದೆ. ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಅಥವಾ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳಲ್ಲಿ ವಿಸ್ತರಿಸುವ ಸ್ವೀಡಿಷ್ ಕಂಪನಿಗಳು ಎದುರಿಸುವ ಸವಾಲುಗಳು ಮತ್ತು ಲಭ್ಯವಿರುವ ಅವಕಾಶಗಳನ್ನು ಸಮೀಕ್ಷೆ ಗುರುತಿಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: 2025-26 ಸಾಲಿನ ಭಾರತದ ಸಾಫ್ಟ್ವೇರ್ ಸೇವೆಗಳ ರಫ್ತು ಶೇಕಡ 8.2% ಹೆಚ್ಚಾಗಿ 221.4 ಶತಕೋಟಿ ಡಾಲರ್ಗೆ ತಲುಪಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿನ್ನೆ ಬಿಡುಗಡೆ ಮಾಡಿರುವ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನ ವಾರ್ಷಿಕ ಸಮೀಕ್ಷೆಯಲ್ಲಿ ಈ ಮಾಹಿತಿ ನೀಡಲಾಗಿದೆ. ಸಮೀಕ್ಷೆಗಾಗಿ 7,569 ಸಾಫ್ಟ್ವೇರ್ ರಫ್ತು ಕಂಪನಿಗಳನ್ನು ಸಂಪರ್ಕಿಸಲಾಗಿದ್ದು ಪ್ರಮುಖ ದೊಡ್ಡ ಕಂಪನಿಗಳು ಸೇರಿದಂತೆ 2,363 ಸಂಸ್ಥೆಗಳು ಪ್ರತಿಕ್ರಿಯಿಸಿವೆ. ಈ ಸಂಸ್ಥೆಗಳು ಒಟ್ಟು ಅಂದಾಜು ಸಾಫ್ಟ್ವೇರ್ ಸೇವೆಗಳ ರಫ್ತಿನ ಶೇಕಡ 89% ಪ್ರತಿನಿಧಿಸಿವೆ. ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನಲ್ಲಿ BPO ಸೇವೆಗಳು ಪ್ರಮುಖ ಘಟ್ಟವಾಗಿ ಮುಂದುವರೆದಿವೆ. ಭಾರತದ ಸಾಫ್ಟ್ವೇರ್ ರಫ್ತಿಗೆ ಅಮೆರಿಕ ಅತಿದೊಡ್ಡ ಮಾರುಕಟ್ಟೆಯಾಗಿದ್ದು ಶೇಕಡ 54.1% ಪಾಲು ಹೊಂದಿದೆ. ಯುರೋಪ್ ಕೂಡ 31.8% ಪಾಲು ಹೊಂದಿದ್ದರೆ ಬ್ರಿಟನ್ ಶೇಕಡ 15.4% ಸಾಫ್ಟ್ವೇರ್ ಸೇವೆಗಳ ರಫ್ತಿನಲ್ಲಿ ವಿದೇಶದಲ್ಲಿದ್ದುಕೊಂಡೇ ಸೇವೆ ಒದಗಿಸುವ ವಿಧಾನವು ಪ್ರಮುಖವಾಗಿದ್ದು ಒಟ್ಟು ರಫ್ತಿನ ಶೇಕಡ 91.7% ವಿದೇಶಗಳಲ್ಲಿನ ವಾಣಿಜ್ಯ ಉಪಸ್ಥಿತಿಯ ಮೂಲಕ ಒದಗಿಸಲಾದ ಸೇವೆಗಳನ್ನು ಒಳಗೊಂಡಂತೆ ಒಟ್ಟು ಸಾಫ್ಟ್ವೇರ್ ಸೇವೆಗಳ ರಫ್ತು 2025-26 ಶೇಕಡ 9.5% ಹೆಚ್ಚಾಗಿ 239.3 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ. ಭಾರತೀಯ ಕಂಪನಿಗಳ ವಿದೇಶಿ ಅಂಗಸಂಸ್ಥೆಗಳ ಸ್ಥಳೀಯ ಸಾಫ್ಟ್ವೇರ್ ವ್ಯವಹಾರವು 2025

ಕ್ಷೇತ್ರಕ್ಕೆ ಸೇರಿದಂತೆ ಆರ್ಥಿಕ ಸಹಕಾರದ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಒಪ್ಪಂದವನ್ನು ಶೀಘ್ರ ಅಂತಿಮಗೊಳಿಸುವುದರಿಂದ ದ್ವಿಪಕ್ಷೀಯ ವ್ಯಾಪಾರವನ್ನು ಗಣನೀಯವಾಗಿ ಹೆಚ್ಚಿಸುವ ಮತ್ತು ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉಭಯ ದೇಶಗಳ ಹಂಚಿಕೆಯ ದೃಷ್ಟಿಕೋನ ಸಾಕಾರಗೊಳ್ಳಲಿದೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ನಡೆಯಲಿರುವ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಬಾಕರ್ ಮತ್ತು ಶಾಟ್ಪಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೂರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜಿಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ ಅಕ್ಟೋಬರ್ 4ರವರೆಗೆ ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಬಾರಿ 45 ದೇಶಗಳು ಮತ್ತು ಪ್ರದೇಶಗಳ ಕ್ರೀಡಾಪಟುಗಳು 43 ಕ್ರೀಡೆಗಳ 469 ಪದಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು, ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಭಾರತದ ಅಭಿಯಾನವನ್ನು ಮುನ್ನಡೆಸಲಿದ್ದಾರೆ. ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬೋರ್ಗೊಹೈನ್ ಹಾಗೂ ಕುಸ್ತಿಯಲ್ಲಿ ಅಮನ್ ಸೆಹ್ರಾವತ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ, ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು? ದನಗಳದ್ದೇ? ಅಥವಾ ಆಹಾರವನ್ನ ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ಬರ್ತಾ ಇದೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ತಪ್ಪದೆ ಕೇಳಿ. ಇದೇ ಬರುವ ಜುಲೈ 14ರಿಂದ ಶನಿವಾರ ಸಂಜೆ 4-5 ಗಂಟೆಯವರೆಗೆ ರೇಡಿಯೋ ಸಾರಂಗ್ 107.8 FM.
3: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕೋಳಿ. ಕೇಳುಗರೆ, ಇವತ್ತು ಏನೋ ಒಂದು ಹೊಸ ಯೋಚನೆ ಬರ್ತಾ ಇದೆ. ಯಾಕೆ ಹೀಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಎಂದಿನ ಹಾಗಲ್ಲ, ಏನೋ ನೆನೆಯುತ್ತಾ ರಾತ್ರಿ ಮಲಗಿದ್ದೆ. ಬೆಳಗ್ಗೆ ಬೇಗನೆ ಎಚ್ಚರ ಆಯಿತು. ಓ, ಯಾವಾಗಲೂ ದಕ್ಕೆಗೆ ಅಥವಾ ಮಾರ್ಕೆಟ್ಗೆ ಹೋಗಿ ಮೀನು ತರ್ತಾ ಇರುವಂಥದ್ದು, ಅದು ಯಾವಾಗ ಬಂದ ಮೀನು ಅಂತ ಗೊತ್ತಿಲ್ಲ. ಈ ಸಲ ಒಂದು ತಾಜಾ ಮೀನು ತಿನ್ನಬೇಕು ಅಂತ ಆಸೆ. ಆ ಫ್ರೆಶ್ ಮೀನು ಎಲ್ಲಿ ಸಿಗ್ತದೆ? ಆ ಯಾರೋ ಹೇಳಿದರು, ತಣ್ಣೀರು ಬಾವಿಗೆ ಹೋದರೆ ಅಲ್ಲಿ ತಾಜಾ ಮೀನುಗಳು ಸಿಗ್ತವೆ ಅಂತ. ನನಗೆ ಯಾಕೋ ಆ ಕಡೆ ಹೋಗೋಣ ಅಂತ ಒಂದು ಸೆಳೆತ ಆಯಿತು. ಆ ಇದಕ್ಕಿದ್ದ ಹಾಗೆ ನಮ್ಮ ದೂರವಾಣಿ ಟ್ರೈನ್ ಟ್ರೈನ್ ಅಂತ ಬಾರಿಸಿತು. ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಸಾರಂಗಾರ್ಜೆ ರೋಷನ್ ಅವರ ಫೋನ್. ಯಾಕೆ ಫೋನ್ ಮಾಡಿದ್ರು ಎನ್ನುವುದಕ್ಕೆ ಮೊದಲೇ ನಾನು, ಓ ಏನು ರೋಷನ್, ಈ ಸಲ ಊರು ಕೇರಿ ಯಾವತ್ತು ಮಾಡೋಣ? ಮಾಡೋಣ ಸರ್, ನೀವು ಫ್ರೀ ಇದ್ದಾಗ ಅಂತ ಹೇಳಿದರು. ಅಲ್ಲ, ಈ ಸಲ ಇವತ್ತೇ ಮಾಡೋಣ ಅಂತ ನನಗೆ ಅನ್ನಿಸ್ತದೆ. ಅದ್ಯಾಕೆ? ಬೇರೇನಲ್ಲ, ಈ ಸಲ ಸ್ಥಳ ನಾನೇ ಹೇಳ್ತೇನೆ, ನೀವು ಬಂದರೆ ಆಯಿತು. ತಣ್ಣೀರು ಬಾವಿಗೆ ಹೋದರೆ ಹೇಗೆ ನಾವು ಅಂತ. ಆದಿತ್ತು ಸರ್, ನಾವು ಮೂವರಿದ್ದೇವಲ್ಲ, ಹೋಗೋದು ಹೇಗೆ? ಎಡ್ವರ್ಡ್ ಇದ್ದಾರೆ ಜೊತೆಗೆ. ಹೌದಾ? ಕದ್ರಿ ಕಮಲಕ್ಕೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಅಲ್ಲಿ ನಿಮ್ಮ ಬೈಕನ್ನೆಲ್ಲ ಇಟ್ಟು ನಮ್ಮ ಕಾರಲ್ಲೇ ಹೋಗೋಣ ಅಂತ. ಅಷ್ಟು ಹೇಳಿ ಅರ್ಧ ಗಂಟೆಯಲ್ಲಿ ಇಬ್ಬರು ಕೂಡ ಪ್ರತ್ಯಕ್ಷ ನೋಡಿ. ರೋಷನ್ ಇದ್ದಾರೆ, ಎಡ್ವರ್ಡ್ ಇದ್ದಾರೆ, ಇನ್ನೇನು ಬೇಕು? ನಾನು ಹೊರಟು ಬಿದ್ದೆ, ಕಾರ್ ಸ್ಟಾರ್ಟ್ ಆಯಿತು. ಹಾಗೆ ವಿಜಯ್ ಮಾರ್ಗ ಆಗಿ ಬಲಾಲ್ ಬಾಗ್ ಲೇಡಿ ಹಿಲ್ ಕಳೆದು ಉರ್ವಷ್ಟೂರಿಗೆ ಬಂದಿದ್ದೇವೆ. ಮುಂದೆ ಕೂಳೂರು ಕಡೆಗೆ ನಮ್ಮ ಪ್ರಯಾಣ. ಕೂಳೂರು ಸೇತುವೆ ಹತ್ರ ಬಂದಿದ್ದೇವೆ. ಎಡಭಾಗಕ್ಕೆ ನಮ್ಮ ರಸ್ತೆ, ತಮಗೆಲ್ಲ ಗೊತ್ತಿದೆ, ತಣ್ಣೀರು ಬಾವಿ ರಸ್ತೆ. ಬಹುಶಃ ಮಂಗಳೂರಿನ ಅತ್ಯಂತ ಸುಂದರ ರಸ್ತೆಗಳಲ್ಲಿ ಇದು ಒಂದು. ಹೋದ ವರ್ಷ ಇಲ್ಲಿ ನದಿ ಉತ್ಸವ, ರಿವರ್ ಫೆಸ್ಟಿವಲ್ ಆಯ್ತಲ್ಲ, ಆಗ ಬಹಳ ಜನಜಂಗುಳಿ ಇತ್ತು. ನಡ್ಕೊಂಡು ಹೋದಂತ ನೆನಪಾಯಿತು ನನಗೆ. ಹೋಗ್ತಾ ಹೋಗ್ತಾ ಬಲಭಾಗಕ್ಕೆ NMPTಯ ವಿಶಾಲವಾದಂಥ ಪ್ರಾಂಗಣ ಕಾಣಿಸ್ತದೆ. ಅದನ್ನು ದಾಟಿ ಹೋಗಿದ್ದೇವೆ ನಾವು. ಇಲ್ಲಿ ಬೆಳ್ಳಂಬೆಳಗ್ಗೆಯಲ್ಲಿ ನಾವು ಸಾಮಾನ್ಯವಾಗಿ ದೈವ ದೇವರನ್ನು ನೆನೆಸುವಂತ ಹೊತ್ತದು. ಬಹುಶಃ ಅದಕ್ಕೋ ಏನೋ, ಇಲ್ಲಿ ಒಂದು ದೈವಸ್ಥಾನ ಕಾಣಿಸ್ತಾ ಇದೆ. ಬೋರ್ಡ್ ನೋಡಿದರೆ ಬಬ್ಬುಸ್ವಾಮಿ ದೈವಸ್ಥಾನ. ಬಹಳ ಸಂತೋಷ ಆಯಿತು. ಆ ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಅನ್ನಿಸ್ತು. ಇಲ್ಲಿಯ ಬಗ್ಗೆ ಸ್ವಲ್ಪ ಮಾತಾಡಿಸುವಂತ ಅನ್ನಿಸ್ತು. ಯಾಕಂದರೆ ಊರು ಕೇರಿಯನ್ನು ಒಟ್ಟಿಗೆ ಮುಗಿಸಿಬಿಡೋಣ ಅಂತ ನಾವು ಮೊದಲೇ ಆಲೋಚನೆ ಮಾಡಿದ್ದೇವಲ್ಲ, ಹಾಗಾಗಿ ಈ ಊರಿನ ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ಮನಸ್ಸಾಯಿತು. ಅಲ್ಲಿ ಮಂಜುಶ್ರೀ ಅಂತ ಒಂದು ಹೋಟ್ಲು ಕಾಣಿಸ್ತಾ ಇದೆ. ಅಲ್ಲಿಗೆ ಬಂದಿದ್ದೇವೆ. ಹೋಟ್ಲವನ್ನು ಕೇಳಿದರೆ ಅವರು ಧನುಷನ್ನು ಕರೀತಾರೆ, ಅವರಿಗೆ ವಿಷಯ ಗೊತ್ತಿದೆ ಹೇಳ್ತಾರೆ ಅಂತ. ಹಾಗೆ ಧನುಷ್ ಅವರಲ್ಲಿ ಮಾತಾಡಿಸಿದ್ದೇವೆ, ಏನು ಹೇಳ್ತಾರೆ ನೋಡೋಣ.
4: ಸರ್, ನಿಮ್ಮ ಹೆಸರು?
5: ಧನುಷ್. ಫಿಶಿಂಗ್ ಹೋಗ್ತೇವೆ, ಮತ್ತೆ ತಣ್ಣೀರು ಬಾವಿ ಬೀಚ್ ಸಿಟಿ ಆಗಿರೋದ್ರಿಂದ ತುಂಬಾ ಮಂದಿ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಆದ್ರೂ ಕೂಡ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇನ್ನು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಕೂಡ ಒಂದು ಅನುಭವ ಹೇಳ್ಬೋದು. ಹತ್ತಿರದಲ್ಲಿ ಕೋಟದಬ್ಬು ದೇವಸ್ಥಾನ ಕೂಡ ಇದೆ, ಹಲವು ದೈವ ದೇವರುಗಳಿದ್ದಾರೆ. ಉದಾಹರಣೆಗಾಗಿ ಮಾಂಕಾಳಿ, ಪಂಜುರ್ಲಿ, ಕೊರಗಜ್ಜ, ಚಾಮುಂಡಿ ಗುಳಿಗ, ಕೋರ್ದಬ್ಬು ಹಾಗೂ ಗುಳಿಗ, ಇದು ವರ್ಷ ನೇಮೋತ್ಸವ ಎಲ್ಲ ಆಗ್ತಾ ಇದೆ ಇಲ್ಲಿ. ನಮ್ಗೆ ಇಲ್ಲಿ ಹಕ್ಕುಪತ್ರ ಕೂಡ ಇಲ್ಲ ಒಂದೊಂದು ಮನೆಗೆ, ಆದ್ರಿಂದ ನಮ್ಗೆ ಎದ್ದೋಗ್ಲಿಕ್ಕೆ ನಮ್ಗೆ ಬೇರೆ ಕಸಬು ಕೂಡ ಗೊತ್ತಿಲ್ಲ. ಇಲ್ಲಿ ಹೆಚ್ಚು ಕಲಿತವರು ಕೂಡ ಇಲ್ಲ, ಎಜುಕೇಟೆಡ್ ಕೂಡ ಯಾರು ಇಲ್ಲ. ಮೀನಿನ ವೃತ್ತಿ ಬಿಟ್ಟರೆ ಬೇರೆ ಯಾವ ವೃತ್ತಿ ಕೂಡ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಎಲ್ಲ ಬಂದು ಕಂಪನಿಯವರು ಬಂದು ನಾವು ನೀವು ಎದ್ದೇಳ್ಬೇಕು ಅಂತ ನಮ್ಗೆ ಫೋರ್ಸ್ ಆಗ್ತಾ ಇದ್ದಾರೆ. ನಾವು ಹೇಳಲ್ಲ ಅಂತ ನಾವು ನಮ್ಮ ಟ್ರೈ ಮಾಡ್ತಾ ಇದ್ದೇವೆ. ಅಲ್ಲಿ ಇಲ್ಲಿ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಡಿ ಸಿ ಮುಖಾಂತರವಾಗಿ ಎಲ್ಲ ನಿಲ್ಲಿಸಿದ್ದೇವೆ ಹೋಗುದ. ಈಗ ಪಕ್ಕದಲ್ಲಿ ಒಂದು ಕಂಪನಿ ಆಗ್ತಾ ಇದೆ, ಅದ್ರ ಫೈಲಿಂಗ್ ಎಲ್ಲ ಮಾಡಿ ನಮ್ಮ ಊರಿನ ಬಾವಿಯಲ್ಲಿ ನೀರು ಕೂಡ ಇಲ್ಲ. ಒಳಗಡೆ ಡಿಯೋಟ್ರಿಂಗ್ ಅನ್ನೋದಕ್ಕೆ 35,000 ಅಡಿಯಲ್ಲಿ ಟ್ಯಾಂಕ್ ತೊಡ್ತಾ ಇದ್ದಾರೆ. ತುಂಬಾ ಮೋಟರ್ ಎಲ್ಲ ಇಟ್ಟು ನೀರನ್ನ ಡಿಯೋಟ್ರಿಂಗ್ ಮಾಡಿ ಸಮುದ್ರಕ್ಕೆ ಬಿಟ್ಟು ಆ ರೀತಿ ಮೋಟರ್ ಎಲ್ಲ ಹಾಕಿದ್ರಿಂದ ಅಕ್ಕಪಕ್ಕದಲ್ಲಿರುವ ಎಲ್ಲ ಬಾವಿಗಳಲ್ಲಿ ನೀರೆಲ್ಲ ಬತ್ತಿ ಹೋಗಿದೆ. ಅನಂತರ ಮರಗಿಡಗಳೆಲ್ಲ ಸತ್ತೋಗೋ ಸಿಚುವೇಶನ್ ಇದೆ. ನಮ್ಮ ಈ ರೋಡಲ್ಲಿ ತುಂಬಾ ಲಾರಿಗಳು ನಿಲ್ಲದ್ರಿಂದ ತುಂಬಾ ಆಕ್ಸಿಡೆಂಟ್ಗಳು ಸಂಭವಿಸ್ತಾ ಇದೆ. ಇಲ್ಲಿ ತುಂಬಾ ಜೀವ ಕೂಡ ಹೋಯ್ತು ಈ ನಮ್ಮ ಈ ತಣ್ಣೀರು ಬಾವಿ ರೋಡಲ್ಲಿ.
6: ಸೊ ಇಲ್ಲಿನ ದೇವಸ್ಥಾನಗಳಲ್ಲಿ ಕಾರ್ಣಿಕ ಏನಾದ್ರು ಇದೆಯಾ?
5: ತುಂಬಾ ಇದೆ. ಹೊರಗಡೆಯಿಂದ ಹರಕೆ ಎಲ್ಲ ಬರ್ತದೆ. ನಮ್ಮ ಜಾಗದಲ್ಲಿ ಬಂದು ಏನಾದರೂ ಬೇಡಿ ಹೋದಲ್ಲಿ ಅವರಿಗೆ ಫಲ ತುಂಬಾ ಸಿಕ್ಕಿದೆ. ತುಂಬಾ ಕಾರಣಿಕ ಅಂದ್ರೆ ಕೊರಗಜ್ಜ ದೈವ. ಅಲ್ಲಿ ಬಂದು ಯಾರಾದ್ರೂ ತಮ್ಮ ತಪ್ಪನ್ನು ಯಾರಾದ್ರೂ ಹೇಳಿಕೊಂಡ್ರೆ ಅದು ತಕ್ಷಣ ಆಗ್ತದೆ ಆ ಕೆಲಸ.
4: ಫಿಶ್ ಕೈರಂಪುನಿ ಫಿಶ್ ಅಂತ ಇಲ್ಲಿ ನಾವು ತಣ್ಣೀರು ಬಾವಿ ನೋಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ಹೇಳ್ತೀರಾ?
5: ಎಲ್ಲ ಕೈರಂಪುನಿ ಫಿಶ್ ಇಂದ ತಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ. ಮತ್ತೆ ಫಿಶ್ ನಾವು ಬೆಳಿಗ್ಗೆ ಎದ್ದು 5 ಗಂಟೆಗೆ ಹೋಗ್ತೇವೆ. 5 ಗಂಟೆಗೆ ಹೋಗಿ 10 ಗಂಟೆವರೆಗೆ ಕೆಲಸ ಮಾಡ್ತೇವೆ. ಮೀನೆಲ್ಲ ಸಿಗ್ತದೆ ಫ್ರೆಶ್ ಫ್ರೆಶ್. ಸಮುದ್ರದ ಬದಿಯಲ್ಲಿ ಇರುವುದರಿಂದ ನಮಗೆ ಅದೊಂದು ಅನುಕೂಲವಾಗಿದೆ.
4: ಸೊ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೀನಿನ ಧಾರಣೆ ಜಾಸ್ತಿ ಇದೆಯಾ ಕಡಿಮೆ ಇದೆ?
5: ತುಂಬಾ ಕಡಿಮೆ ಇದೆ. ಬಸ್ ಸಾರಿಗೆ ಇದೆ. ಈಗ ನಮ್ಮ ಏರಿಯಾಕ್ಕೆ 2 ಬಸ್ ಹಾಕಿದ್ದಾರೆ. ಅದರಲ್ಲಿ ಒಂದು ಬೆಳಿಗ್ಗೆ ಟ್ರಿಪ್ ಅಲ್ಲಿ ತುಂಬಾ ನೇತಾಡ್ಕೊಂಡು ಹೋಗುದು ಆಗಿದೆ. ಗವರ್ಮೆಂಟ್ ಬಸ್ ಆಗ್ತಾರೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಆಗುದು ಅಂತ ನಮ್ಗೆ ಗೊತ್ತಿಲ್ಲ.
4: ಈಗ ಮರಗಿಡಗಳೇ ಬಾಡಿ ಸೊರಗಿ ಹೋಗಿವೆ, ಏನ್ ಹೇಳ್ತೀರಾ?
5: ಈ ರೀತಿಯಾದ ಕಂಪನಿ ಎಲ್ಲ ಬಂದ್ರೆ ಮರಗಿಡ ಎಲ್ಲ ಅವರೇ ನಾಶ ಮಾಡ್ತಿದ್ದಾರೆ. ಗಾಳಿಗೆ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ.
4: ತಣ್ಣೀರು ಬಾವಿ ಅಂತ ಹೆಸರು ಬಂದದ್ದು ಏಕೆಂತ ಗೊತ್ತಿದೆಯಾ?
5: ತಣ್ಣೀರು ಬಾವಿ ಅಂದ್ರೆ ಆಚೆ ಕಡಲು ಇದೆ, ಈಚೆ ಸಮುದ್ರ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವ ಬಾವಿಗಳಲ್ಲಿ ಎಲ್ಲ ತಣ್ಣೀರು ಸಿಗ್ತದೆ.
4: ಧನುಷ್ ಅವರು ತುಂಬಾ ಮಾತಾಡಿದ್ರು, ಖುಷಿ ಆಯ್ತು ಇವರಿನ ಬಗ್ಗೆ. ಸೊ ನಿಮ್ಮಿಷ್ಟದ ಹಾಡು ಯಾವ್ದಾದ್ರು ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ?
5: ಅತಳ ವಿತ್ತಲ ಶೂರ ಮರುವೈ ಮಗ ಧೀರ.
4: ಧನ್ಯವಾದಗಳು ಸರ್.
5: ಓಕೆ ಸರ್.

0: ಸರಿ, ಈ ತಣ್ಣೀರ್ ಬಾವಿ ಕಡಲ ತೀರದ ಬಗ್ಗೆ ನನಗೆ ಆಲೋಚನೆ ಆಗ್ತಾ ಇರುವಂತದ್ದು. ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರಿನಲ್ಲಿ ಅನೇಕ ಬೀಚ್ಗಳಿದ್ದಾವೆ. ಅದರಲ್ಲಿ ಒಂದು ಇದು ಬಹಳ ಜನಪ್ರಿಯವಾದಂತಹ ಕಡಲ ತೀರ. ಯಾಕಂದ್ರೆ ಬಹಳಷ್ಟು ಜನ ದಿನವೈ ಬೆಳಗ್ಗೆ ಸಂಜೆ ಹೊತ್ತಿಲಿಗೆ ಬರ್ತಾರೆ. ತಣ್ಣೀರ್ ಬಾವಿ ಅಂತಲೂ ಕೂಡ ಇದನ್ನು ಹೃಸ್ವ ಮಾಡಿ ಕರೀತಾರೆ. ಇಲ್ಲಿ ಶೌಚಾಲಯಗಳನ್ನು ಕೂಡ ಇತ್ತೀಚೆಗೆ ಮಾಡಿದ್ದಾರೆ. ಒಂದಷ್ಟು ಒಳ್ಳೆಯ ಪಾರ್ಕಿಂಗ್ ಸ್ಥಳ ಕೂಡ ಇದೆ, ಹಾಗೆ ಕೂತ್ಕೊಳ್ಳಿಕ್ಕೆ ಕಾಂಕ್ರೀಟ್ ಬೆಂಚ್ಗಳು ಇದೆಲ್ಲ ಇದೆ. ಈ ಬೀಚಿನ ಭೂಪ್ರದೇಶದ ಇನ್ನೊಂದು ಭಾಗದಲ್ಲಿ GMR ಗುಂಪಿನ ಒಂದು 220 MW ವಿದ್ಯುತ್ ಸ್ಥಾವರವನ್ನು ಕೂಡ ನಿರ್ಮಿಸಿದ್ದಾರೆ. ಒಟ್ಟು ಬಹುಶಃ ಈ ಪ್ರದೇಶ ಮಂಗಳೂರಿನಿಂದ ಸುಮಾರು 12 km ದೂರದಲ್ಲಿ ಉಂಟು ಅಂತ ಹೇಳ್ತಾರೆ. ಯಾವುದೋ ಒಂದು ಆಲೋಚನಾ ಲಹರಿಯಲ್ಲಿ ಇದ್ದೇವು ನೋಡಿ ನಾವು. ಪಕ್ಕನೆ ಒಂದು ಶಬ್ದ ಕೇಳಿಸ್ತು, ಅಣ್ಣ ಚಾ ಕೊರ್ಲಿ ಅಂತ. ಯಾರಪ್ಪ ನಮ್ಮಲ್ಲಿ ಚಾ ಕೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, ನಮ್ಮಲ್ಲ ಹೋಟೆಲ್ನವರಲ್ಲಿ ಯಾರೋ ಒಬ್ರು ಕೇಳ್ತಾ ಇದ್ದಾರೆ. ನಾವು ಪ್ರಶ್ನಾರ್ಥಕವಾಗಿ ಹೋಟೆಲ್ನವ್ರು ನೋಡಿದೆವು. ಆಗ ಅವರೇ ಬಹುಶಃ ನಮ್ಮ ಕುತೂಹಲಕ್ಕೆ ಕಡಿವಾಣ ಹಾಕಿ ಹೇಳಿದ್ರು, ಇವರು ಇಲ್ಲಿ ಹತ್ತಿರ ಒಂದು ಗುಡಿ ಇದೆ ಅದರ ಅರ್ಚಕರು ಅಂತ. ಓ, ಗುಡಿ ಯಾವುದು ಅಂತ ಕೇಳಿದ್ರೆ ಮಹಾಂಕಾಳಿ ಗುಡಿ. ಅವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ನಾವು ಅವರಲ್ಲಿ ವಿನಂತಿಸಿಕೊಂಡೆವು. ಅವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶ್ರೋತೃಗಳೇ, ಏನೋ ಒಂದು ಶಬ್ದ ಆಗ್ತಾ ಇದೆ, ಏನು ಅಂತ ಸುತ್ತಮುತ್ತ ನೋಡಿದ್ರೆ ಹತ್ತಿರ ಒಂದು ಗ್ಯಾರೇಜ್ ಕೂಡ ಇದೆ. ಬಹುಶಃ ಅದರ ಒಂದು ಶಬ್ದ ನಮ್ಮ ಮಾತುಕತೆಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಆದರೂ ಕೂಡ ಮಾಹಿತಿ ನಿಖರವಾಗಿ ಅವರಿಂದ ಬರ್ತಾ ಇದೆ ಅಂತ ಕೇಳೋಣ.
1: ಈ ದೇವಸ್ಥಾನದ ಅರ್ಚಕರಾದಂತ ಶ್ರೀ ಹರಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಅವರ ಜೊತೆ ಮಾತಾಡೋಣ. ನಮಸ್ಕಾರ.
2: ಏನ ಪಪ್ಪ ಚಾಕಿರ್ ಮಾತಂತೇ ಚಾಕಿರ್ ಅನ್ನ ಅರ್ಥಕ್ಕೆ ಒಂದು ದೇವರಾಗಿ ನಡ್ಕೋಯ್ರು ಅರ್ಥಕ್ಕ ಪೂರ ಪತ್ತು ಇತ್ತು ಗುತ್ತು ಬರ್ಕೆ ಇತ್ತು ಮತ್ತೆ ಹೆಂಗಂಜಿ ಆ ಚಾಕಿರಿ ಮಲ್ಪಡ್ ಬಂದು ಹೆಂಗ್ ಇಟ್ಕೋರಿ ಚೆನ್ನ ಕಷ್ಟ ಸುಖ ಎತ್ತನಲ್ಲ ಬೇರೆ ಮೇಲೆ ನಡಕ್ಕೆ ಬರ್ತಿದ್ದಂಡ ಹೆಂಚಿದ ನೋಡುವಾಗ ರುಜಿನ ಎತ್ತಂದ ಪೂರ ಪರಿಹಾರ ಒಂದು ಉಂಡು ಉದರ ಪೈನ ಅಪ್ಪ ಮಾಕಲ್ದಪ್ಪೆ ಯಾನ್ ಕೊಟ್ಟಿನ ಪ್ರಸಾದ ಆತ ಮಾಕಲ್ದಪ್ಪನ ಪ್ರಸಾದ ಕೈ ಎತ್ಕೊಂಡು ನಲ್ಪ ಜೋಗ ಜೋಗ್ಲ ಒಂದು ಇತ್ತನ ಹೆಂಚಿನ ಹೆಚ್ಚಿಗಮ್ಮ ಎತ್ತನಲ್ಲ ಇಲ್ಲಡ ಬರ್ಪೇರಿ ಕೈ ಮುಗಿದು ಪ್ರಸಾದ ಕೊರಡು ಬಂದು ಮತ್ತೆ ಎರಡಲ್ಲ ತುಂಬಂತೆ ಸುರುಟು ಬೇರೆ ಮೇರೆಗೆ ಪೂಜೆ ಪುರಸ್ಕಾರ ಅರೆಗೆ ಸುತ್ತಿ ಎದೀದು ಆಯ್ಬಕ್ಕ ಧರ್ಮಸ್ಥಳ ಅಂಜಿ ನೇಮದ ನೀರಿ ಅಲ್ತ ಪಕ್ಕ ಮುಯರ ಮುಗ್ಗಿಯಲ್ಲಿ ಒತ್ತಿ ತಂಗಾಡಿ ಅಲ್ತ ಪಕ್ಕ ಮಾಕಲ್ದಪ್ಪೆಗೆ ಮಕ್ಕ ಚಾಮುಂಡಿಗಳಿಗಾಗಿ ಅಲೆಯರಾಗಿ ಮಕ್ಕ ಕೊರಗಜ್ಜಾಗ ಒಟ್ಟಿಗೆ ಪತ್ತೊಂಜಿ ದೇವರು ಆರಾಧನೆ ಆ ಒಂದು ಇತ್ತಲ್ಲ ಬೇರೆ ಮೇರೆ ಗಿಂಡ ನೀರು ದೀವನ್ನ ಅಣ್ಣ ಗುಹೆದ ನೀರು ದೀವಡ ತಂದು ಪೈಪ್ ನೀರು ದೀರ ಅಂಚನ ಇತ್ತಲ್ಲ ನೀರು ದೇವ ಸಮಸ್ಯೆ ಮುಂದುಂಡು ಮಕ್ಕ ನಟ ಒಂಜಿ ಗರ್ಭಾಡು ಜಾಗುಂಡು ಮುಂದೆ ಟರ್ನಡ್ ಅಲ್ಪ ಬಂದಾಗ ಒಂಜಿ ಪೊರ್ತುಡು ಚಾಮುಂಡಿಗಳು ಅವಳುತ್ತೆ ಪನ್ನ ಅವಳು ಅಡೆತಡೆ ಅದು ಆಕಲೇನು ನೆಟ ತಾಪನೆ ಮಾಡ್ತಿಟ್ಟು ಕೆಲ ಮತ ಅಡಚನೆ ಬೈದನು ಓವ ಊರು ಬರ್ತನಲ್ಲ ಈ ಜಾಗ ಅವ್ರಿ ಬೇರೆ ಮೇರೆಲ್ಲ ಅವ್ರಿ ಉಳ್ಳ ಎಲ್ಲ ಸರ್ವಸತ್ತೆ ಎಲ್ಲ ಇಂತ ತಾರ್ಕಿ ಬಿಟ್ಟ ಆಕಲೇನು ಒರ್ತು ಬರ್ತದೆ.
1: ಈ ಕಾರ್ಯಕ್ರಮ ಇರುಗಬಡದು ಒಂಜಿ ಪೊರ್ಲುದ ಪದವನ್ನು ಎಂಕ್ಲು ಪ್ರಸಾರ ಮಾಡುವ ಓ ಪದ ಇರ್ಕೇನು
2: ನಮ್ಮ ಕೋಟಿ ಜನ ಕೆಮ್ಮಲತೆ ಬೆರ್ಮ
1: ಹರಿಯಪ್ಪಣ್ಣ ಈ ಪದವನ್ನು ಎಂಕ್ಲು ಪ್ರಸಾರ ಮಾಡುವ ತೆರನೆ ಗಿರುಗು ಸೋಲ್ಮೇಲು
2: ಸೋಲ್ಮೇಲು.

0: ಅರ್ಚಕರಿಂದ ಮಾಂಕಾಳಿ ಗುಡಿಯ ಬಗ್ಗೆ ಬೇಕಾದ ವಿವರಗಳು ನಮಗೆ ಸಿಕ್ಕಿವೆ. ಎಲ್ಲಿ ಹೋದ್ರೂ ನಮಗೆ ಮಾಹಿತಿ ಸಿಗುವಲ್ಲಿ ನಾವು ಹೋಗ್ತೇವೆ. ಇಲ್ಲಿ ನೋಡಿದ್ರೆ ಈಗ ಒಂದು ವಿಶಾಲವಾದಂತಹ ಮೈದಾನ, ಅಲ್ಲಿ ಒಂದು ಸಣ್ಣ ಅಂಗನವಾಡಿ ಕಾಣಿಸ್ತಾ ಇದೆ. ಇಲ್ಲಿ ಹತ್ತಿರ ಕಂಪನಿ ಎಲ್ಲ ಇದೆ, ಅದರಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿದ್ದಾರೆ. ಅವರ ಮಕ್ಕಳು ಈ ಅಂಗನವಾಡಿಗೆ ಬರ್ತಾ ಇದ್ದಾರೆ. ಅಂಗನವಾಡಿ ಶಿಕ್ಷಕಿ ನಮಗೆ ಸಿಕ್ಕಿದ್ದಾರೆ. ಅವರಿಗೆ ಮಾತಾಡಿಸಲಿದ್ದಾಗ ಅವರೇನು ಹೇಳ್ತಾರೆ ಕೇಳೋಣ.
1: ಮೇಡಮ್, ನಿಮ್ಮ ಹೆಸರು?
2: ನನ್ನ ಹೆಸರು ಬಿ ಜಿ ಮಧುಮತಿ ಅಂತ. ನ್ಯೂ ಸ್ಟಾರ್ ಅಂಗನವಾಡಿ ಕೇಂದ್ರ ಇಲ್ಲಿ 35 ವರ್ಷದ ಇತಿಹಾಸ ಇದೆ ಈ ಅಂಗನವಾಡಿಗೆ. ನಾನೀಗ ಬಂದೀಗ 9 ವರ್ಷ ಆಗ್ತಾ ಉಂಟು, ನಡೀತಾ ಇದೆ. ನ್ಯೂ ಸ್ಟಾರ್ ಅಂತ ಒಂದು ಕ್ಲಬ್ ಇತ್ತು. ಇಲ್ಲಿ ಹೆಲ್ತ್ ಸೆಂಟರ್ ಮೊದಲು ನಡೀತಾ ಇತ್ತು. ಅದರ ನಂತರ ನ್ಯೂ ಸ್ಟಾರ್ ಅಂತ ಒಂದು ಯುವಕ ಸಂಘ ಪ್ರಾರಂಭ ಆಯಿತು. ಅದಕ್ಕೆ ಬೇರೆ ಬಿಲ್ಡಿಂಗ್ ಆದ್ಮೇಲೆ ನಮ್ಗೆ ಇದನ್ನು ಅಂಗನವಾಡಿಗೆ ಅಂತ ವಹಿಸಿಕೊಟ್ಟಿದ್ದಾರೆ. ಇಲ್ಲಿ 0-6 ವರ್ಷದ ಒಳಗೆ 55 ಮಕ್ಕಳಿದ್ದಾರೆ. ಹಾಗೂ ಇಲ್ಲಿ ಅಂಗನವಾಡಿಗೆ ನಾವು 20 ಮಕ್ಕಳನ್ನು ಆಯ್ಕೆ ಮಾಡಿದ್ದೇವೆ. ಮಕ್ಕಳಿಗೆ ಬೆಳಿಗ್ಗೆ ನಾವು ತಯಾರೆಲ್ಲ ಆದ್ಮೇಲೆ ಹಾಲು ವಿತರಣೆ ಮಾಡ್ತೇವೆ. ಮತ್ತೆ 11 ಗಂಟೆ ಆಗುವಾಗ ವಾರದಲ್ಲಿ 2 ಬಗೆಯ ತಿಂಡಿಗಳಿದೆ. ಒಂದು ದಿನ ಹೆಸರುಕಾಳು, ಮತ್ತೊಂದು ದಿವಸ ಪಾಯಸ, ಮಧ್ಯಾಹ್ನ ಅನ್ನ ಸಾರು, ಮತ್ತೆ ಸಂಜೆಗೆ 3 ಗಂಟೆ ಆಗುವಾಗ ನಾವು ನೆಲಗಡಲೆ ಮತ್ತು ಬೆಲ್ಲ ವಿತರಣೆ ಮಾಡ್ತೇವೆ. 3 ತಿಂಗಳಿಗೊಮ್ಮೆ PSAಯಿಂದ ಮಕ್ಕಳ ಆರೋಗ್ಯ ತಪಾಸಣೆ ನಡೀತದೆ ಇಲಾಖಾ ವತಿಯಿಂದ. ಮತ್ತೆ RBS ಸರ್ಕಾರದಿಂದ ವೆಲ್ಲಾಕ್ ಆಸ್ಪತ್ರೆಯಿಂದ ಡಾಕ್ಟರ್ ಬಂದು ಇದು ಮಕ್ಕಳ ತಪಾಸಣೆ ನಡೆಸ್ತಾ ಇದ್ದಾರೆ. ಮಕ್ಕಳ ಆರೋಗ್ಯ ಮಟ್ಟ ಉತ್ತಮ ಇದೆ, ಎಲ್ಲರೂ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಊರಿನಿಂದ ಹೆಚ್ಚಾಗಿ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ವಲಸಿಗರು ಇರೋದ್ರಿಂದ ಅವರ ಮಕ್ಕಳನ್ನು ಇಲ್ಲಿಗೆ ಅಂಗನವಾಡಿಗೆ ಕಳಿಸ್ತಾ ಇದ್ದಾರೆ.
3: ನಿಮ್ಮ ಇಷ್ಟದ ಹಾಡು ಯಾವ್ದಾದ್ರು ಇದೆ
2: ರಾಜ್ಯೋತ್ಸವದ ಬಗ್ಗೆ?
3: ಧನ್ಯವಾದಗಳು.

0: ಅಂಗನವಾಡಿ ಶಿಕ್ಷಕಿಯರು ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಮಗೆ. ಈಗ ನಮಗೆ ವಿಶಾಲವಾಗಿ ತಣ್ಣೀರ್ ಬಾವಿನ ಬಗ್ಗೆ ತಿಳ್ಕೊಳ್ಬೇಕು, ಯಾರಾದರೂ ಪೂರ್ಣ ಗೊತ್ತಿದ್ದವರು ಇದ್ದಾರಾ ಅಂತ ನಾವು ಅವರಲ್ಲೇ ಕೇಳಿದೆವು. ನಿಮಗೊಂದು ನಂಬರ್ ಕೊಡ್ತೇನೆ, ನೀವು ಮಾತಾಡಿ. ಇಲ್ಲಿ ಕ್ಲಿಫರ್ಡ್ ಅಂತ ಒಬ್ರು ಇದ್ದಾರೆ, ಅವರು ಬಹುಶಃ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬಹುದು ಅಂತ ಈ ಶಿಕ್ಷಕಿ ಹೇಳಿದಾಗ ನಂಬರ್ ತಗೊಂಡಿದ್ದೇವೆ, ಫೋನ್ ಕೂಡ ಮಾಡಿಯಾಗಿದೆ. ಕ್ಲಿಫರ್ಡ್ ಲೋಬೋ ಅವರು ಮಾತಾಡಿದ್ದಾರೆ, ನಾನು ಬೀಚಿನ ಹತ್ರ ಇದ್ದೇನೆ, ಬನ್ನಿ, ನಿಮ್ಮನ್ನು ಕಾಯ್ತಾ ಇದ್ದೇನೆ ಅಂತ. ಒಳ್ಳೇದು, ಹಾಗಿದ್ರೆ ತಡ ಮಾಡೋದು ಬೇಡ ಅಂತ ಹೇಳಿ ನಾವು ಮೂವರು ಕೂಡ ಈಗ ಆ ಕಡೆಗೆ ಬೀಚಿನ ಕಡೆಗೆ ನಾವು ಹೊರಟಿದ್ದೇವೆ. ಸರಿಯಾಗಿ ಹೇಳಿದ ಹಾಗೆ ಕ್ಲಿಫರ್ಡ್ ಲೋಬೋ ಅಲ್ಲಿ ಹಾಜರಿದ್ದಾರೆ. ಕಡಲಿನ ಈ ಒಂದು ಸೊಬಗನ್ನ ಯಾವಾಗಲೂ ನೋಡಿದಂತಹ ಅನುಭವ ಅವರದು, ಹಾಗಾಗಿ ಅದವರಿಗೆ ನಿತ್ಯ ಹ್ಯಾಬಿಟ್. ಈಗ ನಾವು ಹೊಸದಾಗಿ ಬಂದಿದ್ದೇವೆ, ಹಾಗಾಗಿ ನಮಗೆ ಒಂದಷ್ಟು ಅಲ್ಲಿಯ ಒಂದು ಸೌಂದರ್ಯವನ್ನು ಕೂಡ ಅವರು ಬೆರಳು ಮಾಡಿ ತೋರಿಸಿದ್ರು. ಆಮೇಲೆ ಒಂದಷ್ಟು ವಿಚಾರಗಳನ್ನು ಕೂಡ ಮಾತಾಡಿದರು. ಕೇಳೋಣ.
1: ಸರ್ ನಮಸ್ಕಾರ.
2: ನಮಸ್ಕಾರ. ತಣ್ಣೀರ್ಬಾವಿ ಪ್ರದೇಶವು 1962 ಈಗ ಏನು ನವಮಂಗಳೂರು ಬಂದರ್ ಇದೆ, ಅಲ್ಲಿಂದ ಬೆಂಗರೆ ಕೊಳ್ಳೆವರೆಗೆ ತಣ್ಣೀರ್ಬಾವಿ ಅಂತ ಇತ್ತು. ಈಗ ತಣ್ಣೀರ್ಬಾವಿ ಅಂತ ಉಳಿದದ್ದು ನವಮಂಗಳೂರಿನ ಗೆಸ್ಟ್ ಹೌಸ್ ಬಳಿಯಿಂದ ತಣ್ಣೀರ್ಬಾವಿ ಪಾತಿಮ ಚರ್ಚೆ ಒಳಗೆ ತಣ್ಣೀರ್ಬಾವಿ ಅಂತ ಇದೆ. ತಣ್ಣೀರ್ಬಾವಿ ಇದೆ, ತಣ್ಣೀರ್ ಬಳಿ ಎರಡು ಕುದುರುಗಳಿದೆ, ದೀಪಗಳಿದೆ, ಒಂದು ನಾಯರ್ ಕುದುರು ಮತ್ತೊಂದು ಬಡ್ಡ ಕುದುರು ಅಂತ ಹೇಳ್ತಾರೆ. ಅದಕ್ಕೆ ಎರಡು ಕುದುರುಗಳಿವೆ ಇಲ್ಲಿ. ಇಲ್ಲಿ 3,000 ಜನ ವಾಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ಮೊಗವೇರ್ಸ್ ಇದ್ದಾರೆ, SC/ST ಕಮ್ಯುನಿಟಿ ಇದೆ, ಮತ್ತೆ ಬಿಲ್ಲವರ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ವಲಸೆ ಬಂದವರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ, ಅಲ್ಲಿ ಬಾಡಿಗೆ ಮನೆಗಳಲ್ಲಿ ಕೆಲವರುಗಳನ್ನು ಕಟ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಜಾಗ 1962 ನವಮಂಗಳೂರು ಬಂದರಿಗೆ ಅಂತ ಎಕ್ವೈರ್ ಆಗಿತ್ತು. ಆ ಸಂದರ್ಭದಲ್ಲೂ ಸಹ ನವಮಂಗಳೂರು ಬಂದರ್ನವರು ಯಾವುದೇ ಇಲ್ಲಿಂದ ಮನೆಗಳನ್ನು ಸ್ಥಳಾಂತರಿಸಿಲ್ಲ. ಕೆಲವರಿಗೆ ಕೆಲವು ಕಡೆಯಲ್ಲಿ ಜಾಗ ಕೊಟ್ಟರು, ಕಾಟಿಪಲ್ಲ, ಕೃಷ್ಣಾಪುರ, ಕೆಲವರು ಮೀನಕಲ್ಯ, ಕುಳಾಯಿಗೆ, ಕೆಲವು ಇಲ್ಲಿಂದ ಕೆಲವು ಹೋಗಿದ್ದಾರೆ. ಹೆಚ್ಚಿನ ಅಂಶ ಉಳಿದವರೆಂದ್ರೆ ಕೃಷಿ ಕೂಲಿ ಕಾರ್ಮಿಕರು. ಕೃಷಿ ಮಾಡುವವರು ಯಾರು ಮನೆ ತೆರವುಗೊಳಿಸಿಲ್ಲ, ಯಾರು ಹೋಗಿಲ್ಲ, ಯಾರಿಗೂ ನೋಟಿಸು ಮಾಡಿಲ್ಲ ನೀವು ಮನೆ ತೆರವುಗೊಳಿಸಬೇಕಂತ ಎಕ್ವೈರ್ ಆದ ಮೇಲೆ.
1: ಹೀಗಾಗಿ ಇಲ್ಲಿ ಯಾವ ಸಮಸ್ಯೆ ಇದೆ
2: ಸರ್? ಸಮಸ್ಯೆ ಅಂದ್ರೆ ಈ ಎಕ್ವೈರ್ ಮಾಡಿದ್ದು ನವಮಂಗಳೂರು ಬಂದರಿಗಂತ. 1970 ನವಮಂಗಳೂರು ಬಂದರಿನವರು ಇಕ್ಕಿದ ಸ್ಥಳ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ಗೆ ಅವರು ಹ್ಯಾಂಡ್ ಓವರ್ ಮಾಡಿದ್ರು. ಆಗ ಅವರು ಇವರಿಗೆ ಕೊಟ್ಟದ ಹಣ ಖಾಲಿ 1,54,000 ಇನ್ನು ಸ್ವಲ್ಪ ಚಿಲ್ಲರೆ ಹಣ ಇತ್ತು, ಅದನ್ನು ನವಮಂಗಳೂರು ಬಂದರಿಗೆ KD ಒಬ್ಬರು ಕೊಟ್ಟಿದ್ದಾರೆ. ಇಷ್ಟಕ್ಕೆ ಮಾರಿದ್ದು. ಇದು 124 ಜಾಗ. ಇದರಲ್ಲಿ ನಂತರ 1996 32 ಜಾಗವನ್ನು GMR ಪವರ್ ಪ್ಲಾಂಟ್ಗೆ ಅಂತ ಕೊಟ್ಟರು. ಎಕ್ವೈರ್ ಆದರೂ ಸಹ ಇವರಿಗೆ ಗೌರವಧನ ಅಂತ ತೆರವು ಮಾಡುವಾಗ ಆಸ್ತಿಗೆ ಹಣ ಕೊಟ್ಟಿದ್ದಾರೆ, ಮನೆಗೆ ಕಳ್ಕೊಂಡವರಿಗೂ ಸಹ ಹಣ ಕೊಟ್ಟಿದ್ದಾರೆ. ನಂತರ ರಫ್ತಾರ್ ಅಂತ ಒಂದು ಕಂಪನಿ ಬಂತು, ರಫ್ತಾರಿಗೂ ಸಹ ಅವರು ಜಾಗ ಕೊಟ್ಟರು, 5 ಜಾಗ ಏನು ಕೊಟ್ಟಿದ್ದಾರೆ. ಅವರು ಸಹ ಸ್ಥಳೀಯರಿಗೆ ಹಣ ಕೊಟ್ಟಿದ್ದಾರೆ,
1: ಮಾನವೀಯತೆಯಿಂದ
2: ಕೊಟ್ಟಿದ್ದಾರೆ. ಈಗ ಇದೇ ಈಗ ನಾನು ಮಾತಾಡುವ ಸ್ಥಳ ಇದು. ಇದನ್ನೊಂದು ಮೈಸೂರು ಮೆಕಟ್ರಲ್ ಕಂಪನಿಗೆ 2003 ಇವರು ಮಾರಿದ್ದಾರೆ. ಇಂಡಸ್ಟ್ರಿ ಅವರು ಸಹ ಇವರಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಮನೆ ತೆರವುಗೊಳಿಸಬೇಕಂತ. ಏಕಾಏಕಿ ಕೋರ್ಟಿಗೆ ಹೋಗಿದ್ದಾರೆ. 2010 ನೋಟಿಸ್ ಆಯಿತು. DC ಅವರು ಇಲ್ಲಿ ಬಂದಿದ್ರು, ಚನ್ನಪ್ಪ ಗೌಡರು. ನಂತರ DC ಆಫೀಸ್ಗೆ ಬರಲಿ ಕೇಳಿದ್ರು, ಅವರು ಮೀಟಿಂಗ್ ಕರೆದ್ರು. ಜಡ್ಜ್ಮೆಂಟ್ ಇತ್ತು ಅವರಿಗೆ, ಮನೆಗಳನ್ನು ತೆರವುಗೊಳಿಸಬೇಕಂತ ಹೈಕೋರ್ಟ್ ನಿಂದ ಜಡ್ಜ್ಮೆಂಟ್ ಇತ್ತು. ಆದ್ರೆ ಆ ಜಡ್ಜ್ಮೆಂಟ್ ಅಲ್ಲಿ ಒಂದು ಪ್ರೂಫ್ ಬರೆದಿದ್ರು, ನೀವು ಸಂಧಾನ ಮಾಡಿ ಆ ಜನರನ್ನು ಎಬ್ಬಿಸುವ ಹಾಗೆ ಮಾಡಬೇಕು ಇಲ್ಲಿಂದ ತೆರವುಗೊಳಿಸಲಿಕ್ಕೆ. ಒಂದು ವೇಳೆ ಈ ಜನರು ತೆರವುಗೊಳಿಸದಿದ್ದಲ್ಲಿ ಅವರಿಗೆ ಏನು ಕಂಪನ್ಸೇಷನ್ ಇದೆ, ಪರಿಹಾರ ಏನಿದೆ, ಅದರ ಮುಖ್ಯ ನೀವು ಅವರು ಯಾರು ಪರ್ಚೇಸ್ ಮಾಡಿದಾರ ಮೈಸೂರು ಮೆಕ್ರಡ್ನವರು ಶ್ರೀನಿವಾಸ ಶೆಟ್ಟಿ ಅಂತ ಅವರಿಂದ ತೆಗೆಸಿಕೊಡ್ಬೇಕು. ಇಲ್ಲ ಇದೇ ಜಾಗದಲ್ಲಿ ಅವರಿಗೆ 3 acres 41 cents ಜಾಗ ಬೇರೆ ಕಡೆಯಲ್ಲಿ ಕೊಡಬೇಕು ಈ ಅನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿ ಮಗುದಮೇಸ ಕೋರ್ಟ್ಗೆ ಹೋಗಿ ಮೊನ್ನೆ ಒಂದು ಜಡ್ಜ್ಮೆಂಟ್ ತಂದಿದ್ದಾನೆ, ಎಲ್ಲ ಮನೆಗಳನ್ನು ತೆರವುಗೊಳಿಸಬೇಕಂತ ಕೊಟ್ಟಿದ್ದಾನೆ. ಇದು ಪುನಃ DC ಬಂದಿದೆ. ಏಕಾಏಕಿ ತೆರವುಗೊಳಿಸಬೇಕಂತ ಹೇಳುವಾಗ ನಾವು ಒಬ್ಜೆಕ್ಷನ್ ಹಾಕಿದ್ದೇವೆ. ನಾವು ಇಷ್ಟು ವರ್ಷದಿಂದ ಸುಧಾರಣೆ 200 ನಾಲ್ಕು ತಲೆಮಾರುಗಳಿಂದ ಇಲ್ಲಿ ಜೀವಿಸುತ್ತಿದ್ದವರು. ನೀವು ಅಭಿವೃದ್ಧಿ ಮಾಡಿ, ನಾವು ಖಂಡಿತ ವಿರೋಧ ಮಾಡಲ್ಲ, ಆದರೆ ನಮಗೆ ಕಂಪನ್ಸೇಷನ್ ಬೇಕು. 5 acres ಜಾಗ ಕೊಡಿ, ಮೂಲಭೂತ ಸೌಕರ್ಯಗಳು ಕೊಡಿ, ಮನೆ ಕಟ್ಟಲಿಕ್ಕೆ 25 ಕೊಡಿ, ಒಂದು ಉದ್ಯೋಗ ಕೊಡಿ, ಇದನ್ನು ಕೇಳಿದ್ದೇವೆ ನಾವು ಕೋರ್ಟಿಗೆ. DC ಅವರು ಇಂಡಸ್ಟ್ರಿಯಲ್ ಅವರಿಗೆ ಕೇಳಿದ್ದಾರೆ, ಅದು ಅವರು ನಾವು ಒಬ್ಜೆಕ್ಷನ್ ಹಾಕಿದ್ದೇವೆ ಅಂತ ಹೇಳಿದ್ರು, ಆದ್ರೆ ರೈಟಿಂಗ್ ನಲ್ಲಿ ಕೊಡಲಿಲ್ಲ. ಈ ಸಲ ಅವರು ರೈಟಿಂಗ್ ನಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ನಾವು ಒಬ್ಜೆಕ್ಷನ್ ಮಾಡ್ತೇವೆ ಅಂತ. ಖಾಲಿ ಮಿಕ್ಕ ಜಾಗ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಇವತ್ತು ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಜನರನ್ನು ತೆರವುಗೊಳಿಸಿ ಬೀದಿ ಪಾಲು ಮಾಡ್ಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿದ್ದೇವೆ.
1: ಎಷ್ಟು ಮನೆಗಳಿಗೆ ತೊಂದರೆ ಆಗಬಹುದು?
2: ಈಗ 21 ಮನೆಗಳಿಗೆ ತೊಂದರೆ ಇದೆ.
1: ಕ್ರಮೇಣ ಕ್ರಮೇಣ ಸ್ವಲ್ಪ ಸ್ವಲ್ಪವೇ ಈ ಒಂದು ಅಭಿವೃದ್ಧಿಯ ನೆಪದಲ್ಲಿ ತಣ್ಣೀರ್ಬಾವಿ
2: ಪ್ರದೇಶವನ್ನು ಖಾಲಿ ಮಾಡುವಂತಹ ಹೊನ್ನಾರ ನಡೀತಾ ಇದೆ. ಅಲ್ಲ, ನಾವೆಲ್ಲ ಜನರೆಲ್ಲ ಒಟ್ಟಿಗೆ ಆಗಿದ್ದೇವೆ. ಇಲ್ಲಿ ಇರುವಂತಹ ಸಾಧಾರಣ 300-350 ಕುಟುಂಬಗಳಿದೆ. ಈಗ ಸರ್ಕಾರ ಏನು 124 ಜಾಗ 350 ಕುಟುಂಬಗಳು ಜೀವನ ಮಾಡ್ತವೆ, ಎಲ್ಲರೂ ಒಟ್ಟಿಗೆ ಆಗಿದ್ದೇವೆ. ನಾವು ಮನೆ ತೆರವುಗೊಳಿಸುವುದಿಲ್ಲ ಅಂತ ನಿರ್ಧಾರ ಮಾಡಿದ್ದೇವೆ. ನನ್ನ ಲೆಕ್ಕದಲ್ಲಿ ನನ್ನ ಹಿರಿಯರು ಹೇಳ್ತಾರೆ, ಇಲ್ಲಿ ಎಲ್ಲಿ ಸ್ವಲ್ಪ ಹೊಂಡ ಮಾಡಿದ್ರು ಸಹ ಸಿಹಿ ನೀರು ಸಿಗ್ತದೆ ಅಂತ. ಸಣ್ಣ ಒಂದು ಇದು ಮಾಡಿದ ಬಾವಿ ತೆಗೆದ್ರು ಸಹ ಕಾಬದಲ್ಲಿ ಸಮುದ್ರ ಉಪ್ಪು ನೀರಿದೆ, ಈ ಕಡೆಯಲ್ಲಿ ನದಿಯಲ್ಲಿ ಉಪ್ಪು ನೀರಿದೆ, ನದಿಯನ್ನು ನಲಿಗೆ ತನ್ನಾಗೆ ನೀರು ಇರುವುದರಿಂದ ತಣ್ಣೀರ್ ಬಾವಿ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ. ತಣ್ಣೀರ್ ಬಾವಿ ಅಂದ್ರೆ ಎಲ್ಲಿಗೆ ಹೋಗಿದ್ರು ತಣ್ಣೀರ್ ಇದೆ, ಸೀವ್ ನೀರಿದೆ ನೋಡಿನಲ್ಲಿ. ತಣ್ಣೀರ್ ಬಾವಿಲಿದೆ, ಈ ಎರಡು ಪ್ರಸಿದ್ಧ ದೇವಸ್ಥಾನಗಳಿದೆ, ಒಂದು ಮಸೀದಿ ಇದೆ, ಒಂದು ಚರ್ಚ್ ಇದೆ, ಕೆಲವು ಅವರು ಆರಾಧನೆ ಮಾಡುವಂತ ಸ್ಥಳಗಳಿದೆ, ಶಾಲೆ ಇದೆ, ಎರಡು ಅಂಗನವಾಡಿ ಕೇಂದ್ರಗಳಿದೆ. ಈಗ ಸ್ವಚ್ಛತೆ ಅಂದಾದ್ಮೇಲೆ ನಾವು ಏನು ನಮ್ಮ ಮೋದಿಯವರು ಪ್ರಧಾನಮಂತ್ರಿ ಅವರು ಏನು ಘೋಷಣೆ ಮಾಡಿದ್ರು ಅದನ್ನು ಪಾಲನೆ ಮಾಡ್ತಾ ಬಂದಿದ್ದಾರೆ. ಈ ಏರಿಯಾದಲ್ಲಿ ನಾವು ಎಷ್ಟು ಹೇಳಿದ್ರು ಬಗಲ್ ಅಂದ್ರೆ ಕೆಲವು ಕಡೆ ತುಂಬಾ ಪಾಲನೆ ಮಾಡಿದ್ದಾರೆ. ಮತ್ತೆ ಮಹಾನಗರ ಪಾಲಿಕೆಯವರು ದಿನಾಲು ಬಂದು ಕಸವನ್ನು ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಕಾರ್ಪೊರೇಟರ್ಗಳು. ಈಗ ಪಣಂಬೂರು ಆನಂದನೆ ವಾರ್ಡಿಗೆ ಬರ್ತದೆ.
1: ಶ್ರೀತ ಲಾರೆನ್ಸ್ ಕ್ಲಿಫರ್ಡ್ ರೋಬ್ ಅವರೇ ಇಷ್ಟು ವಿಷಯಗಳನ್ನು ಮಾತನಾಡಿದಕ್ಕಾಗಿ ಧನ್ಯವಾದಗಳು.
0: ತಣ್ಣೀರ್ ಬಾವಿ ಬೀಚಿನ ಬಗ್ಗೆ ನಾವು ಕೇಳಿದುಂಟು, ಹಿಂದೆ ಬಂದದ್ದು ಕೂಡ ಉಂಟು. ಆದರೆ ಇತ್ತೀಚೆಗೆ ತುಂಬಾ ವ್ಯತ್ಯಾಸಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ಸಾಕಷ್ಟು ಪ್ರವಾಸಿಗಳು ಇಲ್ಲಿಗೆ ಬರ್ತಾರೆ, ಸ್ಥಳೀಯರು ಬರ್ತಾರೆ. ಇವತ್ತು ಕೂಡ ಹಾಗೆ ಬಹಳಷ್ಟು ಜನ ಓಡಾಡ್ತಾ ಇದ್ದಾರೆ. ಕೆಲವರು ಅಲ್ಲಲ್ಲಿ ಕೂತ್ಕೊಂಡು ಅವರಷ್ಟಕ್ಕೆ ಮೌನವಾಗಿ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಹಾಗಂತ ಯಾರಾದರೂ ಮಾತಾಡುವವರು ಇದ್ದಾರಾ ಅಂತ ನಮ್ಮ ಕಣ್ಣುಗಳು ಹುಡುಕಿದಾಗ ಇಲ್ಲೊಬ್ಬರು ಸ್ಥಳೀಯರು ಸಿಕ್ಕಿದ್ದಾರೆ. ಮಾತಾಡುವ ಮನಸ್ಸು ಅವರಿಗೆ ಉಂಟು ಅಂತಾಗಿದೆ.
1: ಕೇಳುಗರೆ, ತಣ್ಣೀರು ಬಾವಿ ಪರಿಸರದಲ್ಲಿರುವಂತಹ ಗುರಿಕಾರರೊಬ್ಬರು ನಮ್ಮ ಜೊತೆಗಿದ್ದಾರೆ, ಅವರ ಜೊತೆ ಮಾತಾಡೋಣ. ಸರ್, ಏನಪ್ಪದಾರೆ ಈ ಸಮಯ ತಣ್ಣೀರು ಬಾವಿ ಪರಿಸರ ಅಂತ ಉತ್ತಾರ?
3: ಇಪ್ಪತ್ತೈದು ವರ್ಷ ಹುಟ್ಟಿನ ಮೂಲೆ
1: ಅಪಗತ್ತು ಇನ್ನು ತಣ್ಣೀರು ಬಾವಿಗಳ ಇತ್ತೆ ತೋಪಿನ ತಣ್ಣೀರು ಬಾವಿಗಳ ಅದಾದ ವ್ಯತ್ಯಾಸ ತೂಪ
3: ವ್ಯತ್ಯಾಸ ಉಂಟಿರ್ತಾರೆ, ಭಯಂಕರ ವ್ಯತ್ಯಾಸ. ಈ ಕಂಪಿನ ಬತ್ತದೆ ಎಂಗ್ಳಿಗೆ ಬಜಿ ಸಮರ ಅನ್ಪ ಆಯ್ತಾರೆ ದುಂಬು ಲಾಯ್ಕೆ ತಂದ್ರೆ ಅಲ್ಲಿ ತೊಂದರೆ ಇತ್ತು ಮೀನುಗಳ ಮೀನು ತಂದು ಮಾತೆಗಳ ಮಾತ್ರ ತೊಂದರೆ ಅಂತ ಇತ್ತು ಮೂರು ಇತ್ತೆ ಪೂರ ಕೈ ಕಟ್ಟದೆ ಪೂರ್ಣ ಪೂರ ಇಂಚಿ ದಾಲ ಜಂಜಿನ ಅಂಚಿನ ಸಮಸ್ಯೆ ಆತನಿತ್ತು ಅಂಚಾಯ್ತ ಎಂಕ್ಲು ಒಂದ ದಿನದ ತಂದಲ್ಲ ಬರ್ತಿ ಆಪೆ ಲಕ್ಕ ದಿನದ ತಂದಲ್ಲ ಅಂಚನೆ ಇವತ್ತ ಎಂಕ್ಲು ಮರವ ಎಲಜ್ಜಿ ಮೀನ್ ಲಜ್ಜಿ ಬೌಲಜ್ಜಿತ್ತೆ ನಾಲೆಜ್ ಅಂಚಿನ ಸಂಗತಿ ಆತನಿತ್ತು.
1: ತಣ್ಣೀರ್ ಬಾವಿಡ್ ಈ ಗಾಳಿ ಮರ ಮಸ್ತಿತ್ತನಿಗೆ
3: ಮಸ್ತಿತ್ತು ಭಯಂಕರ ಭಯಂಕರ ಭಯಂಕರ ಇತ್ತೆ ಮಾತ್ರ ಪೂರ ಒಂದೆ ಪತ್ವಲ್ಲಿ ಇತ್ತ ನೀರ್ದ ಅಂತೆ ಜನಕುಲದಲ್ಲ ಲೈನ್ ಕಟ್ಟ ಬರ್ತದೆ ಅಲ್ಲಿ ಬೀಚ್ಗೆ ಲೈನ್ ಕಟ್ಟ ಬರ್ತದೆ ಅಲ್ಲಿ ತೊಂದರದ ಅಂತ ಬರ್ತದೆ ಅಂಚಲ್ ಬರ್ತದೆ ಪೋರ ಕಡಿದ ಅಂತ ಅಡೆ ಮುಟ್ಟಲು ಬರ್ತದೆ
1: ಸ್ವಚ್ಛತೆ
3: ಬೀಚ್ ಲಾಯ್ಕ ಉಂಟು ಅಲ್ಲಿ ತೊಂದರೆ ಅಂತ ಉಂಡು ತೊಂದರೆ ಅದ ಕ್ಲೀನ್ ಮತ್ತ ಮಲ್ಪಿದೆ ಅಲ್ಲಿ ತೊಂದರೆ ಇದೆ.
1: ಸರ್ ಮಸ್ತ್ ಬಾತಿದ್ರೆ ಖುಷಿ ಅನ್ನ ಏನಿತ್ತ ದಿನ ವಾಪದನ್ ಇರ್ಕೆಯಿಂದ ಇಷ್ಟಪಡ್ಬಾರ
3: ಅವೇ ಟೆಂಪಲ್ ಅದೇ ಬರ್ಮಾಯ್ಕೆ ಲಾಯ್ಕ ಮಧ್ಯ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

0: ಬೀಚ್ನ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ, ಅದು ಸಾಕು ಅಂತ ನನಗೆ ಅನ್ನಿಸ್ತದೆ. ಈಗ ಬಂದಂತ ನಾವು ನಮ್ಮ ಕೆಲಸ ಮಾಡಬೇಕಲ್ಲ, ಹಾಗೆ ಸ್ವಲ್ಪ ಮುಂದಕ್ಕೆ ನಾವು ಹಾದಿ ಮಾಡಿಕೊಂಡು ಹೋಗಿದ್ದೇವೆ. ಬಲಕ್ಕೆ ಬೀಚ್ ಕಾಣಿಸ್ತಾ ಇದೆ, ಒಂದಷ್ಟು ಪರಿಸರವನ್ನು ನೋಡೋಣ ಅಂತ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಪಾರ್ಕ್ ಕಾಣಿಸ್ತಾ ಇದೆ, ಲಯನ್ಸ್ ಬೀಚ್ ಪಾರ್ಕ್ ಅಂತ ಹೇಳ್ತಾರೆ. ಬಹುಶಃ ಲಯನ್ಸ್ ಕ್ಲಬ್ನವರು ಇದರ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಮರಳಿನ ರಾಶಿ, ಮರಳಿನಲ್ಲೇ ನಾವು ನಡ್ಕೊಂಡು ಹೋಗಬೇಕು. ಅದು ಸ್ವಲ್ಪ ಕಷ್ಟವೇ, ಯಾಕಂದರೆ ನಾವು ಚಪ್ಪಲಿ ಹಾಕ್ಕೊಂಡು ಹೋದರೂ ಕೂಡ ಚಪ್ಪಲಿನ ಒಳಗಡೆ ಮರಳು ಬರ್ತದೆ, ಆ ವೇಗದಲ್ಲಿ ನಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಕಷ್ಟವನ್ನು ಇಷ್ಟವಾಗಿ ಪರಿವರ್ತಿಸಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ಅದೇನು ಕಾಣ್ತಾ ಇರೋದು? ಕುತೂಹಲದಿಂದ ನಾವು ಇಲ್ಲಿ ಬಂದರೆ, ಓ, ಇದು ಡರ್ಟ್ ಮಾನಿಯಾ, ಔಟ್ಡೋರ್ ಅಡ್ವೆಂಚರ್ ಮಾಡುವಂತಹ ಒಂದು ಪ್ರದೇಶ. ಬಹುಶಃ ಯುವಕರಿಗೆ ಸಾಹಸ ಕ್ರೀಡೆಗೆ ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಅಂತ ಅನ್ನಿಸ್ತದೆ. ಬಹುಶಃ ನಾವು ಗಲ್ಫ್ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಡೆಸರ್ಟ್ ಸಫಾರಿ ಅಂತ ಇದೆ ನೋಡಿ, ಅದರಷ್ಟಲ್ಲ ಇದು. ಹಾಗಂತ ಇಲ್ಲಿ ಕೂಡ ಆ ಪ್ರಯತ್ನವನ್ನು ಮಾಡುವಂಥ ಯುವಕರು ತುಂಬ ಬಂದಿದ್ದಾರೆ. ಮರಳಿನ ಮೇಲೆ ಬೈಕ್ ಬಿಡುವುದು, ವಾಹನ ಬಿಡುವುದು, ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಾಹಸ ಪ್ರದರ್ಶನವನ್ನು ಮಾಡುವಂಥದ್ದು, ಇದಕ್ಕೆಲ್ಲ ಅವಕಾಶ ಇರುವಂಥ ಪ್ರದೇಶ ಇದು. ಒಂದಷ್ಟು ಮಂದಿ ಆಡ್ತಾ ಇರುವುದನ್ನು ಕೂಡ ನಾವು ನೋಡಿದ್ದೇವೆ. ನಮ್ಮ ರೋಷನ್ ಮತ್ತು ಎಡ್ವರ್ಡ್ ಏನಾದರೂ ಮನಸ್ಸು ಮಾಡ್ತಾರೇನೋ ಗೊತ್ತಿಲ್ಲ, ಆದರೆ ಸಾಹಸ ಕ್ರೀಡೆಗೆ ತೊಡಗಿದರೆ ಮತ್ತೆ ಮೈಯೆಲ್ಲ ಮರಳು ಮಾಡಿಕೊಂಡು ಹೋಗಬೇಕಾದಿತ್ತು. ಬೇಡ ಅಂತ ನಾನು ಅವ್ರನ್ನ ತಡೆದೆ, ಅಲ್ಲ ತಡೆದಂದರೆ ಅವರು ಹೊರಗಿಲ್ಲ ಸುಮ್ಮನೆ ಹೇಳಿದ್ದು. ನಾವು ಸ್ವಲ್ಪ ಈಗ ಮುಂದೆ ಬಂದಿದ್ದೇವೆ. ಬಂದಾಗ ಇಲ್ಲೊಂದು ಸಣ್ಣ ಅಂಗಡಿ ಕಾಣಿಸ್ತಾ ಇದೆ, ಫಾತಿಮಾ ಅಂಗಡಿ ಅಂತ ಹೇಳಿದರು. ಫಾತಿಮಾ ಅಂಗಡಿಯಿಂದ ಈ ಕಡೆಗೆ ಬರುವಾಗ ಕಾಣಿಸ್ತಾ ಇರುವಂಥದ್ದು BDIL ಫುಟ್ಬಾಲ್ ಗ್ರೌಂಡ್. ಸಂಜೆ ಹೊತ್ತಿಗೆ ಯುವಕರೆಲ್ಲ ಸೇರಿಕೊಂಡು ಫುಟ್ಬಾಲ್ ಆಡ್ತಾರೆ ಎನ್ನುವಂಥದ್ದು ಸ್ಪಷ್ಟ. ಈ ರಸ್ತೆ ಬೆಂಗ್ರೆ ಕಡೆಗೆ ಹೋಗುವಂಥ ರಸ್ತೆ. ಈ ರಸ್ತೆಯಲ್ಲಿ ನಾವು ಮುಂದೆ ಬಂದರೆ ಕೆಲವು ಒಂದು ಮೂರ್ನಾಲ್ಕು ಯುವಕ ಮಂಡಲಗಳು ಇಲ್ಲಿ ಇದ್ದಾವೆ ಅಂತ ಸ್ಥಳೀಯರು ಹೇಳಿದರು. ಇಲ್ಲಿ ಒಂದು ದೋಸ್ತ್ ಯುವಕ ಮಂಡಲ ಅಂತ ಇದೆ, ತಣ್ಣೀರ್ ಬಾವಿದ್ದು ಕ್ರಿಕೆಟ್ ಕ್ಲಬ್ ಅಂತ ಇದು, ಯುವಕರು ನಡೆಸ್ತಾ ಇರತಕ್ಕಂತಹ ಒಂದು ಸಂಘಟನೆ. ಈ ರಸ್ತೆಯಲ್ಲಿ ಸ್ವಲ್ಪ ಮುಂದಕ್ಕೆ ನಾವು ಹೋಗಬೇಕು, ಒಂದು ಮಸೀದಿ ಕಾಣಿಸ್ತಾ ಇದೆ ನೋಡಿ. ಇದು ವಿಶೇಷ ಅಂತ ಹೇಳಿದರೆ ಇದು ತೀರಾ ಇತ್ತೀಚೆಗೆ ಆದದ್ದೇನಲ್ಲ, ತುಂಬ ಹಳೆಯ ಒಂದು ಮಂದಿರ ಇದು. ಹಾಗಾಗಿ ಹಂಚಿನ ಛಾವಣಿಯನ್ನು ಇಲ್ಲಿ ನಾವು ನೋಡುವಂಥದ್ದು ವಿಶೇಷ. ಜಿಲ್ಲೆಯಲ್ಲಿ ಬೇಕಾದಷ್ಟು ಮಠ ಮಂದಿರಗಳು, ಚರ್ಚ್ಗಳು, ಮಸೀದಿಗಳು ಇದ್ದಾವೆ. ಅದೆಲ್ಲ ಆಗಾಗ ಕಾಲಕಾಲಕ್ಕೆ ನವೀಕರಣ ಆದದ್ದನ್ನು ಕೂಡ ನಾವು ಕಾಣುತ್ತೇವೆ. ಆದರೆ ಇದು ಆಗ ಹೇಗಿತ್ತು, ಈಗಲೂ ಹಾಗೆ ಇದೆ ಅಂತ ಹೇಳಿದರೆ ನಿಜವಾಗಿ ಒಂದು ಕಾರಣಿಕದ ಒಂದು ಪ್ರದೇಶ ಎನ್ನುವಂಥದ್ದನ್ನು ಒಪ್ಪಿಕೊಳ್ಬೋದೇನೋ. ಅದರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕು ಅಂತಿದ್ದರೆ ಮಸೀದಿಗೆ ಸಂಬಂಧಪಟ್ಟವರು ಯಾರಾದರೂ ಇದ್ದಾರಂತ ನೋಡಿದರೆ ಇಲ್ಲಿಯ ಧರ್ಮಗುರುಗಳು ಇದ್ದಾರೆ, ನಾವು ಅವರನ್ನೇ ಕೇಳೋಣ ಏನ್ ಹೇಳ್ತಾರೆ ಅಂತ ನೋಡೋಣ.
1: ಕೇಳುಗರೆ, ಈ ಮಸೀದಿಯ ಹೆಸರು ಗೌಸಿಯಾ ಮುಹಿಯುದ್ದೀನ್ ಜುಮಾ ಮಸೀದಿ ತನ್ನೀರ್ ಬಾವಿ ಅಂತ. ಸೊ ತುಂಬಾ ಒಂದು ಸ್ವಚ್ಛವಾದ ಪರಿಸರ. ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಝೈನುದ್ದೀನ್ ಮುಸ್ಲಿಯಾರ್ ಇವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
2: ನಮಸ್ತೆ. ನೋಡಿಸ ಜಾಸ್ತಿ ಆಗ್ಬೋದು, ಇದಕ್ಕೆ ಹಳೆಯ ಕಟ್ಟಡ ಇದು, ಯಾರದನ್ನು ವಸತು ನಿರ್ಮಾಣ ಮಾಡೋದಿಲ್ಲ. ಕಾರಣ ಇದು ನಮಗೆ ಒಂದು ಭಕ್ತಿ ಉಂಟು, ಇದರಲ್ಲಿ ತುಂಬ ಕಷ್ಟ ಬಂದಲ್ಲ ನಿರ್ಮಿಸಿದ ಕಟ್ಟಡ ಆಗಿರ್ತದೆ. ಅದಕ್ಕೆ ಬೇಕಾಗಿ ಅದಕ್ಕೋಸ್ಕರ ಇದನ್ನು ಅವರು ನಾಶ ಮಾಡಲಿಕ್ಕೆ ಮಾಡಿದ್ರು, ಹೊಸ ಕಟ್ಟಡ ಕಟ್ಟುವುದು ಇದು ನನಗೆ ಬೇಕಂತೇಳಿ ಇವರ ಭಾವನೆ. ಅದು ಅಲ್ಲದೆ ಎಲ್ಲ ಶುಕ್ರವಾರ ಪ್ರಾರ್ಥನೆ ನಡೀತಾ, ಜುಮಾ ಕುತುಬ ನಡೀತಾ ಇದೆ, ವರ್ಷಕ್ಕೊಮ್ಮೆ ಮೀಲಾದುನ್ ನಬಿ ಹಾಗೆ ರಾತ್ರಿ ಬಂತೇಳಿದ್ದು ಅದು ನಡೆಯುತ್ತದೆ, ಮತ್ತು ಮಕ್ಕಳ ಕಾರ್ಯಕ್ರಮ, ಮದ್ರಸ ಕೇಂದ್ರದ ಮೂರು ಗುರುಗಳು ಎಲ್ಲ ಕಲಿಸಲಿಕ್ಕೆ ಅಧ್ಯಾಪಕರಿದ್ದಾರೆ, ದೀನಿ ಕಾರ್ಯಗಳೆಲ್ಲ ಕಲಿಸ್ತಾ ಇದ್ದೇವೆ, ಧಾರ್ಮಿಕ ಆ ಕಾರ್ಯವನ್ನು ನಮ್ಮ ಮಸೀದಿಯಲ್ಲಿ ಮದ್ರಸೆಯಲ್ಲಿ ಕಲಿಸ್ತಾ ಇದ್ದೇವೆ, ಮತ್ತೆಲ್ಲ ಸೌಹಾರ್ದ ಹಿಂದೂ ಮುಸ್ಲಿಂ ಕ್ರಿಸ್ತ ಒಂದು ಒಗ್ಗಟ್ಟಾಗಿದ್ದೇವೆ. ಇಲ್ಲಿ ನಿಮಗೆ ಇಲ್ಲಿ ಜಾತಿ ಭೇದ ಏನೂ ಇಲ್ಲ, ಅವರು ನಮ್ಮ ಇಲ್ಲಿಗೆ ಬರ್ತಾರೆ ನಾವು ಅಲ್ಲಿಗೆ ಹೋಗ್ತೇವೆ.
1: ಇಲ್ಲಿ ಎಷ್ಟು ಜನ ಮುಸ್ಲಿಂ ಕುಟುಂಬಗಳಿವೆ?
2: ಇಲ್ಲೊಂದು 60 ಮನೆಗಳಿದ್ದಾವೆ. ಇಲ್ಲಿ
1: ಏನು ವ್ಯವಹಾರ ಮಾಡ್ತಾ ಇದ್ದಾರೆ?
2: ಮೀನು, ಮಲ್ಸ್ಯ, ಮತ್ತು ಕೆಲವರು ಡ್ರೈವಿಂಗ್, ಮತ್ತು ಕೂಲಿ ಕೆಲಸ ಜಾಸ್ತಿ, ಮತ್ತು ತುಂಬ ಬಡವರು. ಇಲ್ಲಿ ಗಲಾಟೆ ಆಗಲೇ ಇಲ್ಲ, ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಇದ್ದೇವೆ. ಇಲ್ಲಿ ಇಲ್ಲಿಗೆ ಅದಕ್ಕೆ ನಮ್ಮ ಮೊದಲು ಯಾರನ್ನು ಗಲಾಟೆಗೆ ಬಂದರು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಸ್ತ ಕೂಡ ಅವ್ರನ್ನ ಓಡಿಸಿದ್ದಾರೆ. ಒಂದು 15 ಮೊದಲು ಸ್ವಚ್ಛತೆ, ಒಳ್ಳೆ ಸ್ವಚ್ಛತೆ ಉಂಟು ಇಲ್ಲಿ. ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಮತ್ತು ಒಂದೇ ಬಡತನ ಜಾಸ್ತಿ, ಹಕ್ಕುಪತ್ರಗಳಿಲ್ಲ ಇಲ್ಲಿ ಯಾರಿಗೆ, ಸರ್ ಅದೇ ದೊಡ್ಡ ಸಮಸ್ಯೆ ಆಗಿರ್ತದೆ. ಒಂದು ನಮಗೆ ಒಂದು ಮಾಡಿಕೊಟ್ರೆ ತುಂಬ ಒಳ್ಳೆದಿತ್ತು. ಅದು ಈಗ ಕಚ್ಚಮದ್ರದಲ್ಲಿ ಮೀನು ಇಲ್ಲ, ಬಡತನ, ಈಗ ಊಟಕ್ಕೆ ಇಲ್ಲದವರು ಇರ್ಬೋದು ಇಲ್ಲಿ. ಇದು ಗೌರ್ಮೆಂಟ್ ಜಾಗ ಸ್ಥಳ ಅಂತ ಹೇಳ್ತಾ ಇದ್ದಾರೆ. ಮತ್ತು ರೇಷನ್ ಸಿಗ್ತದೆ ಅಷ್ಟೇ, ಮತ್ತೆ ಯಾವ್ದು ಸಹ ಸಿಕ್ಕುದಿಲ್ಲ ಇಲ್ಲಿ. ಮನೆ ನಂಬರ್ ಇಲ್ಲ, ಯಾವುದಿಲ್ಲ ಇಲ್ಲಿ.
1: ನಿಮ್ಮ ಇಷ್ಟದ ಹಾಡು ಯಾವ?
2: ನನಗೆ ಸೌಹಾರ್ದ ತುಂಬ ಇಷ್ಟ. ಒಂದೇ ತಂದೆ ತಾಯಿ ಮಕ್ಕಳಾಗಿರ್ಬೇಕು ಅಂತದ್ದು ಅಂತದಲ್ಲ.
1: ಸೌಹಾರ್ದತೆಯ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ, ಧನ್ಯವಾದಗಳು.
2: ಥ್ಯಾಂಕ್ಸ್.

0: ಈ ಮಸೀದಿಗೆ ತಾಗಿಕೊಂಡೇ ಇಲ್ಲೊಂದು ಶಾಲೆ ಇದೆ. ಇದು ಕಿರಿಯ ಪ್ರಾಥಮಿಕ ಶಾಲೆ, ತುಂಬಾ ಹಳೆಯದು. ದಾನಿಗಳು ಕೂಡ ಒದಗಿ ಬಂದದ್ರಿಂದ ಈಗ ಹೊಸ ಕಟ್ಟಡ ಆಗಿದೆ. ಹಾಗಾಗಿ ಸರ್ಕಾರಿ ಶಾಲೆ ಆದರೂ ಕೂಡ ಈಗ ಮಕ್ಕಳಿಗೆ ಒಳ್ಳೆಯ ಅನುಕೂಲಕರವಾದಂತಹ ವಾತಾವರಣ ಇಲ್ಲಿದೆ. ಈ ಒಂದು ಶಾಲೆಯ ಬಗ್ಗೆ ಮುಖ್ಯ ಶಿಕ್ಷಕಿಯರಲ್ಲಿ ಮಾತಾಡೋಣ, ಏನು ಹೇಳ್ತಾರೆ ಕೇಳೋಣ ಅವರನ್ನೇ.
1: ಇಲ್ಲಿಯ ಮುಖ್ಯ ಶಿಕ್ಷಕಿ ಆದಂತಹ ಹರಿಣಾಕ್ಷಿ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ನಮಸ್ತೆ ಮ್ಯಾಮ್.
2: ನಮಸ್ತೆ ಸರ್. ಈ ಶಾಲೆ ದಾಖಲೆಯ ಪ್ರಕಾರ 1940 ಪ್ರಾರಂಭ ಆಗಿದೆ. ಈ ಶಾಲೆಯಲ್ಲಿ ಪ್ರಸ್ತುತ ಈಗ ಸುಮಾರು 31 ಮಕ್ಕಳು ಕಲಿತಾ ಇದ್ದಾರೆ. ಇದು ಒಂದು ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ 1-5 ತರಗತಿಯವರೆಗೆ ತರಗತಿಗಳಿವೆ. ನಾವು 2 ಶಿಕ್ಷಕಿಯರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಇಲ್ಲಿ

0: ಕುದುರೆಮುಖ ಸಂಸ್ಥೆಯನ್ನು ಕೇಳಿಕೊಂಡಾಗ ಅವರು ನಮಗೆ 23 ಲಕ್ಷ ವೆಚ್ಚದಲ್ಲಿ ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು 2015ರಲ್ಲಿ ನಮಗೆ ನಿರ್ಮಿಸಿ ಕೊಟ್ಟಿದ್ದಾರೆ. ನಾನು ಈ ವರ್ಷ ಪುನಃ ಅವರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೆ, ಸರ್ ನೀವು ಕಟ್ಟಿಸಿಕೊಟ್ಟಂತಹ ಶಾಲೆ ಸುಣ್ಣ ಬಣ್ಣ ಕಾಣದೆ 4 ವರ್ಷ ಆಯಿತು ಅಂತ. ಅದಕ್ಕೆ ಈಗ ಪ್ರಸ್ತುತ ಇದೇ ವಾರದಲ್ಲಿ ಪೂರ್ತಿ ಸುಣ್ಣ ಬಣ್ಣವನ್ನು ಕೂಡ ಅವರು ನಮಗೆ ಬಳಸಿಕೊಟ್ಟಿದ್ದಾರೆ.
1: ಈ ಶಾಲೆಗಾಗಿ ನಾವು ಪ್ರಸಾರ ಮಾಡೋದಾದ್ರೆ ಯಾವ ಹಾಡನ್ನು ನೀವು ಪ್ರಸಾರ ಮಾಡಲು ಬಯಸ್ತೀರಿ?
0: ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ.
1: ಓಕೆ, ಥ್ಯಾಂಕ್ ಯು ಮ್ಯಾಮ್.

0: ಸ್ತೋತ್ರಗಳೇ. ನಮಗೆ ನೋಡುವಾಗ ಅನ್ನಿಸ್ತದೆ ಸ್ವಲ್ಪ ಅಪಾಯಕಾರಿ ಪ್ರದೇಶ ಕೂಡ ಇದು, ಯಾಕಂದ್ರೆ ರಸ್ತೆಗೆ ತಾಗಿಕೊಂಡೇ ಶಾಲೆ ಇದೆ, ಶಾಲೆಯಿಂದ ಹೊರಗೆ ಬಂದರೆ ರಸ್ತೆಯೇ ಸಿಗುವಂಥದ್ದು. ಹಾಗಾಗಿ ಜವಾಬ್ದಾರಿ ಇದೆ ಶಾಲೆಯವರಿಗೆ, ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಇಲ್ಲಿ ನೋಡಿಕೊಳ್ಬೇಕಾದದ್ದು ಮತ್ತು ಅವರಿಗೆ ಎಚ್ಚರಿಕೆಯನ್ನು ಹೇಳಬೇಕಾದಂಥ ಅಗತ್ಯ ಇದೆ. ಬಹುಶಃ ಇಲ್ಲೊಂದು ಫಲಕ ಕೂಡ ಹಾಕಬಹುದು ಅಂತ ನನಗೆ ಅನ್ನಿಸ್ತದೆ. ಸರಿ, ಶಾಲೆಯಿಂದ ನಾವು ಹೊರಟಿದ್ದೇವೆ. ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಮಂಗಳೂರು ಸರ್ಫ್ ಕ್ಲಬ್ ಇದೆ. ಸರ್ಫಿಂಗ್ ಸಾಹಸ ತಮಗೆಲ್ಲ ಗೊತ್ತಿರುವಂಥದ್ದು, ಅಲೆಗಳ ಮೇಲೆ ಹೋರಾಟ ಮಾಡುತ್ತಾ ಆಟ ಆಡುವಂಥದ್ದು, ಅದು ಒಂದು ರೀತಿಯ ಸಾಹಸ ಕ್ರೀಡೆ ಕೂಡ. ಸ್ಪರ್ಧೆ ಕೂಡ ಇಲ್ಲಿ ನಡೀತದೆ, ಬೀಚ್ ಫೆಸ್ಟಿವಲ್ನಲ್ಲೆಲ್ಲ ನೀವು ಅದನ್ನು ಗಮನಿಸಿರ್ಬೋದು. ಅದಕ್ಕೆ ಒಂದು ತರಬೇತಿಯನ್ನು ಪಡ್ಕೊಂಡೇ ಅದನ್ನು ಆಡಲಿಕ್ಕೆ ಹೋಗಬೇಕು, ನಮಗೆ ನಿಮಗೆಲ್ಲ ಆಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ಹುಡುಗರು ಆ ಬಗ್ಗೆ ಆಸಕ್ತಿ ಇದ್ದರೂ ಕೂಡ ಬೇಕಾದಷ್ಟು ತರಬೇತಿ ತಕ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳಿದೆ ನಾನು ನಮ್ಮ ರೋಷನ್ ಎಡ್ವರ್ಡ್ ಅವರಿಗೆ. ಈಗ ಈ ಒಂದು ಸರ್ಫಿಂಗ್ ಮಾಡ್ತಾ ಇರುವವರನ್ನು ನಾವು ನೋಡ್ತಾ ಇದ್ದೇವೆ ನೋಡಿ. ಒಂದು ಹಲಿಗೆ ಆಕಾರದ್ದು ಫೈಬರ್ ಅಳಗೆ ಇರಬೇಕು, ಅದನ್ನು ಕಾಲಿಗೆ ಕಟ್ಟಿಕೊಂಡು ಬಹಳ ದೂರ, ಅದು ಕೂಡ ಬಹಳ ಸ್ಪೀಡಾಗಿ ಈ ತೆರೆಗಳ ಮೇಲೆ ಓಡುವುದು ಅಂತ ಹೇಳಿದರೆ ಸಣ್ಣ ವಿಷಯ ಏನಲ್ಲ. ಆ ಬ್ಯಾಲೆನ್ಸ್ ಇಟ್ಟುಕೊಂಡು ಅದನ್ನು ಮಾಡಬೇಕು. ನೋಡುವಾಗಲೇ ನಮಗೆ ರೋಮಾಂಚನ ಆಗ್ತದೆ, ಅಪಾಯ ಅದರ ಬೆನ್ನಿಗೆ ಇದೆ, ಹಾಗಾಗಿ ದೇವರೇ ಕಾಪಾಡಬೇಕು ಅಂತ ಒಂದ್ಸಲ ಅನ್ನಿಸುವುದುಂಟು. ಮಂಗಳೂರು ಸರ್ಫ್ ಕ್ಲಬ್ ರಸ್ತೆಯ ಬಳಗಡೆ ಇರುವುದು. ನಾವು ಸ್ವಲ್ಪ ಎಡಗಡೆಗೆ ಹೋಗೋಣ. ಅಲ್ಲಿ ಹೋದರೆ ಇಲ್ಲಿ ಹೋಟೆಲ್ ಗಣೇಶ್ ಪ್ರಸಾದ್ ಅದು ಕಾಣಿಸ್ತದೆ, ಮತ್ತು ಬೇರೆ ಬೇರೆ ಚಿಕ್ಕ ಪುಟ್ಟ ಅಂಗಡಿಗಳು ಇಲ್ಲಿ ಇದ್ದಾವೆ ನೋಡಿ. ಇಲ್ಲಿ ಬೀಚ್ ಕಾರ್ನರ್ ಐಸ್ ಕ್ರೀಮ್ ಇದೆ, ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳು ಕೂಡ ಕಾಣಿಸ್ತವೆ, ಟಿಕ್ಕಾ ಸ್ಟಾಲ್ಗಳು ಇದ್ದಾವೆ, ಹೋಟೆಲ್ ಇದೆ, ರೆಸ್ಟ್ ರೂಮ್ ಇದೆ. ಇದು ಸಾಕಷ್ಟು ಜನರು ಬಂದು ಹೋಗುವಂಥ ಪ್ರದೇಶ ಎನ್ನುವುದಕ್ಕೆ ಇದು ಸಾಕ್ಷಿ. ಇಲ್ಲೇ ನಾವು ಸ್ವಲ್ಪ ಮುಂದಕ್ಕೆ ಒಂದು ರಸ್ತೆ ಇದೆ ನೋಡಿ, ಅದು ನದಿಯ ಹತ್ತಿರಕ್ಕೆ ನಮ್ಮನ್ನು ಕೊಂಡು ಹೋಗ್ತದೆ. ಇಲ್ಲೊಂದು ಚರ್ಚ್ ಇದೆ, ಅವರ್ ಲೇಡಿ ಆಫ್ ಫಾತಿಮಾ ಚರ್ಚ್. ಇದು ಮಂಗಳೂರಿನ ಕ್ರೈಸ್ತ ದೇವಾಲಯಗಳಲ್ಲಿ ಪ್ರಮುಖವಾದಂತಹ ಒಂದು ಚರ್ಚ್ ಅಂತ ಹೇಳ್ಬೋದು, ಫಾತಿಮಾ ಮಾತೆಯ ಚರ್ಚ್. ಇದರ ಪರಿಸರದಲ್ಲಿರುವಂಥ ಒಂದಷ್ಟು ಕುಟುಂಬಗಳಿಗೆ ಒಂದು ಆರಾಧನಾ ಕೇಂದ್ರ ಇದು. ಇಲ್ಲಿಯ ಧರ್ಮಗುರುಗಳು ಇದ್ದಾರೆ, ನಾವು ನೋಡುವಾಗಲೇ ಅವರಿಗೆ ಅರ್ಥ ಆಗಿರಬೇಕು ನಾವೊಂದು ಮಾಧ್ಯಮದವರು ಅಂತ ಹೇಳಿ. ಹಾಗಾಗಿ ಬಹಳ ಪ್ರೀತಿಯಿಂದ ನಗುನಗುತ್ತಾ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಈ ಚರ್ಚಿನ ಬಗ್ಗೆ ಮತ್ತು ಈ ಪ್ರದೇಶದ ಬಗ್ಗೆ ಬಹುಶಃ ನಿಖರವಾದ ಮಾಹಿತಿ ಅವರಿಂದ ನಮಗೆ ಸಿಕ್ಕಿತು ಎನ್ನುವಂಥ ನಿರೀಕ್ಷೆಯಿಂದ ನಾವು ಅವರನ್ನು ಮಾತಾಡಿಸಿದ್ದೇವೆ. ನೋಡೋಣ ಏನು ಹೇಳ್ತಾರೆ.
1: ವಂದನೀಯ ಫಾದರ್ ಆಲ್ಬನ್ ರಾಡ್ರಿಗಸ್ ನಮ್ಮ ಜೊತೆಗಿದ್ದಾರೆ. ಫಾದರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಈ ತಣ್ಣೆಬಾವಿ ಎಂಬುದು ಬಹಳ ಸುಂದರವಾದ ಪ್ರದೇಶ. ಪಾಲ್ಗುಣಿ ನದಿ ತೀರ ಮತ್ತೆ ಅರಬ್ಬಿ ಸಮುದ್ರದ ನಡೆಯಿರುವ ಇದೊಂದು ಪ್ರದೇಶ. ಹಲವಾರು ಪ್ರವಾಸಿಗಳು ಈ ಸಮುದ್ರ ತೀರಕ್ಕೆ ಬಂದು ಸಂಜೆಯ ಆ ಬಿಸಿಲಿನ ಸವಿಯನ್ನು ಸವಿಯುತ್ತಾರೆ, ಹಾಗೆ ಸಮುದ್ರದಲ್ಲಿ ಸ್ನಾನ ಮಾಡಿ ಸಂತೋಷ ಪಡುತ್ತಾರೆ. ಈ ಪ್ರದೇಶದಲ್ಲಿ ಎಲ್ಲಿ ನೋಡಿದರೂ ನಮಗೆ ಕಾಣಲು ಸಿಗುವುದು ಮರಳು, ಹೀಗೆ ಬೇಕಾದಷ್ಟು ಸಿಹಿ ನೀರು ಇದೆ. ಯಾಕೆಂದರೆ ಮಳೆಗಾಲದಲ್ಲಿ ಇಲ್ಲಿ ಇಂಗಿದಂಥ ನೀರು ನೆಲದಲ್ಲೇ ಉಳಿಯುತ್ತದೆ, ಆ ನೀರು ಉಪ್ಪು ನೀರನ್ನು ಒಳಗೆ ಬರಲು ಬಿಡುವುದಿಲ್ಲ. ಯಾವಾಗ ಈ ಸಿಹಿ ನೀರು ಖಾಲಿಯಾಗುತ್ತದೆಯೋ ಆಗ ನಿಧಾನವಾಗಿ ಏಪ್ರಿಲ್ ಮೇಯಲ್ಲಿ ಬಾವಿಗಳಲ್ಲಿ ಉಪ್ಪಿನ ಅಂಶ ಕಂಡುಬರುತ್ತದೆ. ಅದು ಕುಡಿಯಲು ನೀರು ಯೋಗ್ಯವಾಗಿದೆ, ಫಿಲ್ಟರ್ ಮಾಡಿ ಈ ನೀರನ್ನು ನಾವು ಹಲವು ಬಾರಿ ಕುಡಿಯುತ್ತೇವೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ಪ್ರದೇಶವು ತಂಪಾಗಿರುತ್ತದೆ. ಆದರೆ ಒಂದು ಸತಿ ಮಾರ್ಚ್ ತಿಂಗಳು ಬಂದ ನಂತರ ಇಲ್ಲಿಯ ಹೊಯ್ಗೆ ಮರಳು ಬಿಸಿಯಾಗುವುದರಿಂದ ರಾತ್ರಿ ತುಂಬ ಹೊತ್ತು ಹೆಚ್ಚಾಗಿ ಸೆಕೆ ಇರುತ್ತದೆ.

0: ಬರುತ್ತದೆ. ಅಷ್ಟೇ ಮಾತ್ರ ಅಲ್ಲದೆ ಸಮುದ್ರದಿಂದ ಬರುವ ಆ ಉಪ್ಪಿನ ಗಾಳಿಯು ಮೈಗೆ ತಗುಲಿ ಮುಖಕ್ಕೆ ನಾವು ಮುಟ್ಟುವಾಗ ಎಲ್ಲ ಉಪ್ಪಿನ ಅಂಶ ಕೈಗೆ ಸಿಗುತ್ತದೆ. ಹಾಗಿರುತ್ತದೆ ಇಲ್ಲಿಯ ವಾತಾವರಣ. ಹಲವಾರು ಹಕ್ಕಿಗಳು, ಕಾಗೆಗಳು, ಗಿಡುಗಗಳು ಹಾರುತ್ತಾ ಇರ್ತವೆ. ತೆಂಗಿನ ಮರಗಳಿವೆ, ಅನೇಕ ಚಿಕ್ಕ ಪುಟ್ಟ ಮನೆಗಳಿವೆ. ಇಗರ್ಜಿಯು ಫಾಲ್ಗುಣಿ ನದಿಯ ತೀರದಲ್ಲಿ ಇದೆ. ಜನರು ಬೋಟಿನಿಂದ ಇಳಿದು ಸಮುದ್ರ ತೀರಕ್ಕೆ ಹೋಗುತ್ತಾರೆ, ಯಾಕಂದರೆ ಬೋಟು ನಿಲ್ಲುವ ಸ್ಥಳ ಇಗರ್ಜಿಯ ಹತ್ತಿರವೇ ಇದೆ. ಹೆಚ್ಚಿನ ಅಂಶ ಬೆಸ್ತರೇ ಇಲ್ಲಿ ಇರುವವರು, ವಾಸಿಸುವವರು. ಮತ್ತು ವಿದ್ಯಾಭ್ಯಾಸ ಪಡೆದವರು ಮಂಗಳೂರಿಗೋ, ಗಲ್ಫಿನಲ್ಲಿಯೋ ಅಥವಾ ಹೊರದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಈ ಮಂಗಳೂರು ನಗರಕ್ಕೆ ಹೋಗಬೇಕಾಗ್ತದೆ. ಇಲ್ಲಿಂದ ಸ್ಟೇಟ್ ಬ್ಯಾಂಕಿಗೆ ಇರುವುದು ಒಂದೇ ಒಂದು ಬಸ್, ವಾನಿಗೆ ಎಂಬ ಬಸ್. ಅದು ಹೋಗುತ್ತದೆ ಮತ್ತು ಒಂದೂವರೆ ಗಂಟೆ ನಂತರ ಬರುತ್ತದೆ. ಮತ್ತು ಇನ್ನೆರಡು ಬಸ್ಗಳಿವೆ, ಅವುಗಳು ಮಂಗಳೂರಿಗೆ ಹೋಗುವುದರ ಬದಲಾಗಿ ಇಲ್ಲಿಂದ ಕುಳೂರಿಗೆ ಹೋಗಿ ಬಜ್ಪೆಗೆ ಹೋಗ್ತವೆ. 2B ಎಂಬ ಬಸ್. ಜನರು ರಿಕ್ಷಾಗಳಲ್ಲಿ, ಬೈಕುಗಳಲ್ಲಿ ಹೋಗುತ್ತಾರೆ, ಮತ್ತು ಕೆಲವರು ದೋಣಿಗಳಲ್ಲಿ ಪ್ರಯಾಣ ಮಾಡುತ್ತಾರೆ. ಪರಿಸರ ನಿರ್ಮಲ ಅಂತ ಹೇಳಲು ಆಗುವುದಿಲ್ಲ, ಯಾಕಂದರೆ ಈ ನದಿಯಲ್ಲಿ ಬಿಸಾಡಿದ ಎಲ್ಲ ತ್ಯಾಜ್ಯ ಈ ನದಿ ತೀರದಲ್ಲಿ ಬಂದು ಬೀಳುತ್ತದೆ. ಕೆಲವರು ಪ್ಲಾಸ್ಟಿಕ್ ಚೀಲಗಳಲ್ಲಿ ಕೋಳಿಯ ತ್ಯಾಜ್ಯವನ್ನು, ಪ್ರಾಣಿಗಳ ತ್ಯಾಜ್ಯವನ್ನು ಕಟ್ಟಿ ಬಿಸಾಡುತ್ತಾರೆ, ಹಾಗೂ ಮೀನಿನ ತ್ಯಾಜ್ಯವು ಅಲ್ಲಿ ಬಿದ್ದಿರುತ್ತದೆ. ಬೋಟು ರಿಪೇರಿ ಮಾಡುವವರು ಅದರ ಪ್ಲಾಸ್ಟಿಕ್ ಅಥವಾ ಫೈಬರ್ ತುಂಡುಗಳನ್ನು ಸುಡುತ್ತಾರೆ, ಅದರಿಂದ ಸುಟ್ಟ ಹೊಗೆ ಇಲ್ಲಿ ತುಂಬುತ್ತದೆ. ಅದರಿಂದ ಕೆಲವೊಮ್ಮೆ ನಮಗೆ ಉಸಿರಾಡಲು ಕೂಡ ಕಷ್ಟವಾಗ್ತದೆ. ಈ ಚರ್ಚು ಮೊದಲು ಈಗ ಇರುವ ಚರ್ಚಿನಿಂದ 2.5 ಕಿಲೋಮೀಟರ್ ಉತ್ತರದಲ್ಲಿತ್ತು. ಈಗಿನ ನವ ಮಂಗಳೂರು ಬಂದರಿನ ಹತ್ತಿರ ಸಾಧಾರಣ ಅದು ಇತ್ತು. ಸರ್ಕಾರವು ನವ ಬಂದರಿಗಾಗಿ ಆ ಸ್ಥಳವನ್ನು ಆಕ್ರಮಿಸಿತು. ಮೊದಲನೇ ಚರ್ಚೆಯಲ್ಲಿ ಸ್ಥಾಪಿತವಾದದ್ದು 1950 ಇಸವಿಯಲ್ಲಿ. 1972 ಇಸವಿವರೆಗೆ ಆ ಚರ್ಚೆ ಆ ಸ್ಥಳದಲ್ಲಿತ್ತು. ಈಗಿರುವ ಚರ್ಚಿನಿಂದ 2.5 ಕಿಲೋಮೀಟರ್ ವೃತ್ತದಲ್ಲಿತ್ತು. ನಂತರ ಹೊಳೆ ಬಂದೇರ್ನವರು ಒಂದು ಚಿಕ್ಕ ಸ್ಥಳವನ್ನು ಇಲ್ಲಿ ದಾನವಾಗಿ ನೀಡಿದರು. ದಾನವಾಗಿ ನೀಡಿದ್ದಂದರೆ ಅದು ಚರ್ಚಿನ ಕೈಯಲ್ಲಿಲ್ಲ, ಅದು ಇನ್ನೂ ಕೂಡ ಹಳೆ ಬಂದರಿನ ಕೈಯಲ್ಲಿದೆ. ಆದರೆ ಒಂದು ಚರ್ಚನ್ನು ಕಟ್ಟಲು ಅವರು ಅನುಮತಿ ಮಾಡಿದ್ದಾರೆ, ಹಾಗೆ ಈ ಚರ್ಚ್ ಇಲ್ಲಿ ಇದೆ. 1972 ಈಗಿರುವಂಥ ಚರ್ಚಿನ ಸ್ಥಳದಲ್ಲಿ ಹಳೆಯ ಚರ್ಚನ್ನು ಕಟ್ಟಲಾಗಿತ್ತು. ನಂತರ ಪುನಃ ಅದನ್ನು ಕೆಡವಿ ಹೊಸ ಚರ್ಚನ್ನು 2004 ಕಟ್ಟಲಾಯಿತು. ಇಲ್ಲಿ 86 ಕ್ರೈಸ್ತ ಕುಟುಂಬಗಳಿವೆ, ಮತ್ತು ಹತ್ತಿರ 325 ಸದಸ್ಯರಿದ್ದಾರೆ ಈ ಚರ್ಚಿಗೆ. 3 ವಾರ್ಡ್ಗಳಿವೆ ಮತ್ತು ಪ್ರತಿ ಆದಿತ್ಯವಾರ 2 ಪೂಜೆಗಳಿವೆ.
1: ನಿಮ್ಮ ಇಷ್ಟದ ಹಾಡನ್ನು ಈ ಸಂದರ್ಭದಲ್ಲಿ ನಾವು ಪ್ರಸಾರ ಮಾಡುವುದಾದರೆ ರೇಡಿಯೋದಲ್ಲಿ ಯಾವ ಹಾಡನ್ನು ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ?
0: ಬಾನಿಗೊಂದು ಎಲ್ಲೇ ಎಲ್ಲಿದೆ.
1: ಖಂಡಿತವಾಗಿ ಫಾದರ್, ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತೇನೆ. ಧನ್ಯವಾದಗಳು ಫಾದರ್.

0: ಧರ್ಮಗುರುಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿ ಈಗ ಚರ್ಚಿನಿಂದ ಹೊರಗೆ ಬಂದಿದ್ದೇವೆ. ಶ್ರೋತೃಗಳೇ, ಹೊರಗೆ ನಮಗೆ ಬಂದು ನೋಡುವಾಗ ತಣ್ಣೀರು ಬಾವಿ ಬೋಟ್ ಚಟ್ಟಿ ಕಾಣಿಸ್ತಾ ಇದೆ. ಬಹುಶಃ ನದಿಯ ಮೂಲಕ ಇನ್ನೊಂದು ಭಾಗಕ್ಕೆ ಹೋಗುವಂಥ ವ್ಯವಸ್ಥೆಯಲ್ಲಿದೆ. BMS ಫೆರಿ ಸರ್ವಿಸಸ್ ಅಂತ ಇಲ್ಲಿ ಮಾಡಿಕೊಂಡಿದ್ದಾರೆ. ಅದರ ಮುಖಾಂತರ ನೋಡಿ ನಾವು ಆ ಕಡೆ ಸುಲ್ತಾನ್ ಬತ್ತೇರಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಫೆರಿಯ ಮೇಲೆ. ಈಗ ನಾವು ಹೋದ ದಾರಿಯಲ್ಲಿ ಮತ್ತೆ ಬಂದು ಪ್ರಧಾನ ರಸ್ತೆಗೆ ನಾವು ಸೇರಿದ್ದೇವೆ. ಅದರಿಂದ ನಾವು ಮುಂದೊತ್ತಿ ಬಂದಾಗ ಓ ಇದೆಂಥದ್ದು, ಇದು ಬೋರ್ಡು ತಣ್ಣೀರ್ ಬಾವಿ 3 Birds ಟ್ಯಾಟೂ ಸ್ಟುಡಿಯೋ ಅಂತ ಹಾಕಿದ್ದಾರೆ. ಟ್ಯಾಟೂ ಅಂತ ಹೇಳಿದ ಕೂಡಲೇ ಮಕ್ಕಳು ಕಿವಿ ನೆಟ್ಟಗೆ ಮಾಡ್ತಾರೆ. ಈಗ ಅದೊಂದು ಫ್ಯಾಷನ್ ಆಗಿ ಹೋಗಿದೆ ಹಚ್ಚೆ ಹಾಕಿಕೊಳ್ಳುವಂಥದ್ದು. ಈ ಹಚ್ಚೆ ಹಾಕಿಸಿಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದು ಅಂತ ನಮಗಂತೂ ಅನ್ನಿಸುವುದಿಲ್ಲ. ಅದು ಯಾಕೆ ಹಾಕಿಕೊಳ್ಳುತ್ತಾರೆ ಅನ್ನೋದು ಅವರವರನ್ನೇ ಕೇಳಬೇಕು. ಒಂದು ರೀತಿಯಲ್ಲಿ ಅಪಾಯಕಾರಿಯಾದಂಥ ಒಂದು ಹವ್ಯಾಸ ಇದು. ಇದರಲ್ಲಿ ಏನೋ ಔಷಧೀಯ ಶಕ್ತಿ ಕೂಡ ಉಂಟು ಅಂತ ಕೆಲವರ ನಂಬಿಕೆ ಇದೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಎನ್ನುವುದನ್ನು ಇನ್ನು ಕೂಡ ವೈಜ್ಞಾನಿಕವಾಗಿ ನಾವು ನೋಡಬೇಕಾಗುತ್ತೆ. ಈ ದಾರಿಯಾಗಿ ನಾವು ಮುಖ್ಯ ಬರಬೇಕಂದ್ರೆ ಸ್ವಲ್ಪ ಗಮನ ಹರಿಸಲಿದೆ. ಈ ಉತ್ತರ ಪ್ರದೇಶದಲ್ಲಿ 3-4 ದೇವಸ್ಥಾನಗಳಿಂದ ಕಾಣಿರ್ತಾ ಇದ್ದೇವೆ. ಗಡಿಗಳಿದ್ದು ಸಿದ್ಧಾಬ್ರಹ್ಮೇಶ್ವರಿ ದೇವಸ್ಥಾನ ಒಂದು ಕಡೆ ಇದೆ. ದೇವಾಲಯ ಹತ್ರ ನಾವು ಬಂದಿದ್ದೇವೆ. ಅಲ್ಲಿ ಬೋರ್ಡ್ ನೋಡುವಾಗ ಮುಕ್ಕಪಟ್ಟ ಮಾಡ್ತಿದ್ದೇವೆ. ಮುಕ್ಕಪಟ್ಟ ತುಂಬ ಕಡೆ ಕಡೆ ಎಲ್ಲೇನು ಈ ದುರ್ಗಾ ಪರಮೇಶ್ವರ ದೇವಸ್ಥಾನ ಒಂದು ಪುಟ್ಟ ಗುಡಿಯ ಒಂದು ವಿನ್ಯಾಸ ಅಲ್ಲಿ ಇದೆ. ಅದರಲ್ಲಿ ಒಳಗೆ ಗರ್ಭಗುಡಿ ಇದೆ. ಹೊರಭಾಗದಲ್ಲಿ ಒಂದು ಅಟ್ಟೆಯ ಆಕಾರದ ಒಂದು ಗುಂಡಿಗಿದೆ ಇದೆ. ತುಳಸಿ ಸೀತೆ ಇದೆ. ಎತ್ತಾಡಿಸಿದಂತಹ ತೆಂಗುಡಿಗಳು ಇದ್ದಾವೆ. ತೆಂಗಿನ ಮರಗಳ ಒಂದು ಹಿನ್ನೆಲೆ ಗುಂಡಿಯಕ್ಕೆ ಇಲ್ಲಿಂದ ನಾವು ಮುಂದೆ ಬರುವ ಬಂದಾಗ ಇಲ್ಲಿ ಒಂದು ಬಿಳಿ ಬಣ್ಣದ ಒಂದು ಆರಾಧನಾ ಮಂದಿರ ಕಾಣಿಸ್ತಾ ಇದೆ. ಶ್ರೀರಾಂಜನೇಯ ಮಂದಿರ ಇಲ್ಲಿ ಮುಡುಗೋಣೆ ಕಾಣಿಸ್ತಾ ಇದೆ. 1975 ಸ್ಥಾಪನೆ ಆಗಿದೆ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಸಣ್ಣ ಒಂದು ಮಂದಿರ. ಇದರ ಎದುರು ಭಾಗದಲ್ಲಿ ಕಲ್ಲಿನಿಂದ ಮಾಡಿದಂತಹ ತುಳಸಿ ಕಟ್ಟೆ ಕೂಡ ಕಾಣಿಸ್ತಾ ಇದೆ. ಎರಡು ಗಂಟೆಗಳು ನೇತಾಡ್ತಾ ಇರ್ತಾ ಇದ್ದಾವೆ. ದ್ವಾರಗಳಲ್ಲಿ ದ್ವಾರ ಹಾಕಿದ್ದಾರೆ. ಎರಡು ದೇವಸ್ಥಾನಗಳನ್ನು ಅಡಾಗಿ ಬೊಕ್ಕಪಟ್ಟಣ ಬೆಂಗ್ರೆ ಮಂಗಳೂರು ಅಂತ ಇದೆ. ಇದು ನವೀಕೃತ ಈ ಪ್ರದೇಶ ಕೆಲವು ಮನೆ ಮನೆಗಳಲ್ಲಿ ಒಂದೊಂದು ಮನೆಯವರು ಮೊಮ್ಮದವರ ಆರಾಧನೆ ಮಾಡಿಕೊಂಡು ಬರುವಂತಹ ಮಂದಿರಗಳು ಸ್ಥಳೀಯರ ಹೇಳಿಕೆ. ನಮಗೂ ಸಂತೋಷ ಆಯ್ತು. ಒಂದು ಹಳ್ಳಿಯ ವಾತಾವರಣ ಕಾಣಿದೆ. ನನ್ನ ಕಟ್ಟೆ ಕೂಡ ಇದೆ ನೋಡಿ. ಅದು ದೋಷ ಉತ್ಸವದ ಸಮಯದಲ್ಲಿ ದೇವರೇವರು ಕೊಡುವಂತಹ ಪ್ರದೇಶ ಆಗಿರಬೇಕು ಅಂತ. ಮತ್ತೆ ಇದು ಭಾಗವಾಗಿ ಎರಡು ಚಾವಣಿ ಇಲ್ಲ. ಮಧ್ಯದಲ್ಲಿರುವಂತಹ ಹೀಗೆ ಒಂದು ಶೋಭೆಯನ್ನು ಕೊಡುವ ಎರಡು ಕಂಬಗಳು ಅದು ಕಾಣಿಸ್ತಾ ಇದೆ. ಇನ್ನು ಪಕ್ಕ ಆ ಕಡೆಗೆ ಮತ್ತೊಂದು ಸಣ್ಣ ಗುಡಿ ಇದೆ. ಹೀಗೆ ದೈವ ಯುವದಾನದ ಒಂದು ಕಲ್ಪನೆಯನ್ನು ಕೊಡುವ ಒಂದು ಪ್ರದೇಶ ಇದು. ನಾವು ಮತ್ತೆ ಸ್ವಲ್ಪ ಮುಂದೆ ಹೆಜ್ಜೆ ಹಾಕಿದರೆ ಇನ್ನೊಂದು ಭಜನಾ ಮಂದಿರ ಇಲ್ಲಿ ಕಾಣಿಸ್ತಾ ಇದೆ. ಇದು ಶ್ರೀ ವಿಠೋಬ ಭಜನಾ ಮಂದಿರ. ಇಲ್ಲಿ ಎರಡು ಬಿಂಬಗಳಿದ್ದಾವೆ ಗೋಡೆಯಲ್ಲಿ. ಅದು ಬಹುಶಃ ದಾಸರ ಒಂದು ಬಿಂಬ. ಸಂತ ತುಕಾರಾಮ್ ಅವರು ತಂಬೂರಿ ಹಿಡ್ಕೊಂಡು ತಾಳ ಹಿಡ್ಕೊಂಡು ಇರುವಂತಹ ಆ ಒಂದು ದೃಶ್ಯ ನಮಗೆ ಆ ಬಿಂಬದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ದಾಸರ ವರೇಣ್ಯರೊಬ್ಬರ ಚಿತ್ರ ಇದೆ. ಬಹುಶಃ ಪುರಂದರದಾಸರ ಒಂದು ಮೂರ್ತಿ ಇರಬಹುದು. ಇದು ಗೋಡೆಗೆ ಅಂಟಿಕೊಂಡಿರುವಂಥದ್ದು. ಇದರ ಒಳಭಾಗಕ್ಕೆ ಇರುವಂಥದ್ದು ವಿಠೋಬ ಮಂದಿರ. ಇಲ್ಲಿ ಆಗಾಗ ಭಜನೆ ಇತ್ಯಾದಿಗಳೆಲ್ಲ ನಡೀತಾ ಇದ್ದಾವೆ ಅಂತ ಹೇಳಿ ಸ್ಥಳೀಯರ ಒಂದು ಹೇಳಿಕೆ. ಇದನ್ನು ದಾಟಿ ಮತ್ತೆ ನಾವು ಬಂದರೆ ನೋಡಿ ಇಲ್ಲೊಂದು ಸಣ್ಣ ಆವರಣ. ಸುತ್ತಮುತ್ತ ಪೊದೆಗಳು ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಒಂದು ಕಟ್ಟೆಯಾಕಾರದ ಒಂದು ಗುಡಿ ಇದೆ. ಅದರಲ್ಲಿ ಬರೆದಿದ್ದಾರೆ ಕತ್ತಲೆ ಕಾಣದ ಗುಳಿಗ ಅಂತ. ಬಹಳ ಒಂದು ರುದ್ರರಮಣೀಯವಾದಂತಹ ಚಿತ್ರ ಕೂಡ ಇದೆ. ಗುಳಿಗ ದೈವದ ಚಿತ್ರವನ್ನು ಕೂಡ ಇಟ್ಟಿದ್ದಾರೆ. ಒಂದು ತ್ರಿಶೂಲ ಅದರ ಹಣೆಯ ಭಾಗದಲ್ಲಿ ಇರುವಂತದ್ದು, ತ್ರಿಪುಂಡ್ರ ಇದೆ, ಕೆಳಭಾಗದಲ್ಲಿ ಆ ಗುಳಿಗನ ಕಲ್ಲು ಕೂಡ ಅಲ್ಲಿ ಇದೆ. ಆ ಕಲ್ಲಿಗೆ ತಾಗಿದಂತೆ ಗೋಡೆಯಲ್ಲಿ ಆ ಗುಳಿಗನ ಅದ್ಭುತವಾದಂತಹ ಕಣ್ಣುಗಳು ಮತ್ತು ಮುಖದ ಮೇಲ್ಭಾಗದಲ್ಲಿರತಕ್ಕಂತಹ ತ್ರಿಶೂಲ, ಇದೆಲ್ಲ ಒಂದು ದೈವಾರಾಧನೆಯ ಒಂದು ಕಲ್ಪನೆಯನ್ನು ನಮಗೆ ಕೊಡ್ತಾ ಇರುವಂಥದ್ದು. ಈ ಪರಿಸರ ಒಂದು ಮಂದಿರಗಳ ಸಮುಚ್ಚಯ ಅಂತ ಖಂಡಿತ ಹೇಳಬಹುದು. ಯಾಕಂದರೆ ಇನ್ನೂ ಇಲ್ಲಿ ಮುಗಿಲಿಲ್ಲ. ಇಲ್ಲಿ ಸ್ವಲ್ಪ ಇನ್ನು ಮುಂದಕ್ಕೆ ಬಂದರೆ ಇಲ್ಲಿ ಒಂದು ಸತ್ಯದೇವತೆಯ ದೇವಾಲಯ ಇದೆ. ಇದು ಕೂಡ ಪರಿಸರದ ಯಾವುದೋ ಒಂದು ಕುಟುಂಬದವರು ನಡೆಸಿಕೊಂಡು ಬರ್ತಾ ಇರುವಂಥದ್ದು. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಗುಡ್ಡದ ಗುಳಿಗಜ್ಜ ಅಂತ ಹೇಳಿ ಮತ್ತೊಂದು ಗುಡಿ ಇದೆ. ಅದಕ್ಕೆ ಸತ್ಯದೇವತೆ ಮತ್ತು ಈ ಗುಡ್ಡದ ಗುಳಿಗಜ್ಜ ಹತ್ತಿರ ಹತ್ತಿರ ಇರತಕ್ಕಂಥ ಎರಡು ಗುಡಿಗಳು. ಇನ್ನು ಅದರ ಮುಂಭಾಗದಲ್ಲಿ ಒಂದು ಬಾವಿ ಕೂಡ ಇದೆ. ಅದು ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಪವಿತ್ರ ಬಾವಿ ಅಂತ ಕಾಣುತ್ತದೆ. ಅಲ್ಲಿ ಗೋಡೆಯಲ್ಲಿ ಕೆಲವು ಚಿತ್ರಪಟಗಳು ಕೂಡ ಇದ್ದಾವೆ. ಈ ಪ್ರದೇಶದಲ್ಲಿ ಆಗುವಂತಹ ಉತ್ಸವಗಳ ಒಂದು ದೃಶ್ಯವನ್ನು ನಾವು ಈ ಚಿತ್ರಗಳಲ್ಲಿ ನೋಡಬಹುದು. ಸತ್ಯದೇವತೆಯ ಈ ಮಂದಿರ ತುಂಬ ಅಲಂಕಾರಿಕವಾಗಿದೆ. ಅದರ ಕಂಬಗಳು, ಅದರ ಬೋದಿಗೆಗಳು, ಅದರ ಬಾಗಿಲುಗಳು, ಇದೆಲ್ಲ ಒಂದು ಶಿಲ್ಪ ವಿನ್ಯಾಸವನ್ನು ಹೊಂದಿದೆ. ಇದು ಒಂದು ರೀತಿಯಲ್ಲಿ ದಾರು ಶಿಲ್ಪ ಇದು. ಇಷ್ಟು ಮಾಹಿತಿಗಳನ್ನು ನೋಟ ಮಾತ್ರದಿಂದ ಗ್ರಹಿಸಿಕೊಂಡು ನಾವು ಹೇಳಿದ್ದೇವೆ ಶ್ರೋತೃಗಳೇ. ಯಾರಾದರೂ ಮಾತಾಡ್ತಾರಾ ಅಂತ ಒಂದಷ್ಟು ಮಂದಿಯನ್ನು ನಾವು ವಿಚಾರ ಮಾಡಿದ್ದೀವಿ. ಆದರೆ ಯಾವುದೋ ಒಂದು ರೀತಿಯ ಶ್ರದ್ಧೆ ಅವರಲ್ಲಿ ಇರುವುದರಿಂದ ಅದರ ಬಗ್ಗೆ ಮಾತಾಡಲಿಕ್ಕೆ ಅವರು ಹಿಂಜರಿತಾ ಇದ್ದಾರೆ. ನೋಡಿ, ಇಲ್ಲಿ ಇನ್ನೊಂದು ಭಜನಾ ಮಂದಿರ ಇದೆ, ವಿಷ್ಣು ವಿಠೋಬಾ ಭಜನಾ ಮಂದಿರ. ನಾವು ಬರುವುದಕ್ಕೂ ಇಲ್ಲಿ ಒಳಗೆ ಭಜನೆಯ ಶಬ್ದ ಕೇಳುವುದಕ್ಕೂ ಸರಿಯಾಗಿದೆ. ಇಲ್ಲಿ ಮುಂಭಾಗದಲ್ಲಿ ಕೈ ಮುಗಿದ ಭಂಗಿಯಲ್ಲಿ ಒಂದು ಆಂಜನೇಯನ ವಿಗ್ರಹ ಕೂಡ ಇದೆ ಈ ವಿಷ್ಣು ವಿಠೋಬಾ ಭಜನಾ ಮಂದಿರದ ಮುಂಭಾಗದಲ್ಲಿ. ಅದರ ಆಚೆಯಲ್ಲಿ ವಿಷ್ಣು ದೇವರ ಮೂರ್ತಿ ಕೂಡ ಇದೆ. ವಿಷ್ಣುವಿನ ಶಂಖ ಚಕ್ರ ಗದಾಪದ್ಮಗಳಿಂದ ಕಂಗೊಳಿಸುವಂತಹ ದಿವ್ಯವಾದಂತಹ ಮೂರ್ತಿ. ಅದರ ಕಾಲಿನ ಭಾಗದಲ್ಲಿ ಆಂಜನೇಯ ಸ್ವಾಮಿ ಮಂಡಿಯೂರಿ ನಮಿಸುವಂತಹ ಒಂದು ದೃಶ್ಯದ ಒಂದು ಚಿತ್ರೀಕರಣ ಆಗಿದೆ. ಬೊಕ್ಕಪಟ್ಟಣ ಬೆಂಗ್ರೆ ಮಂಗಳೂರು ಪ್ರದೇಶದಲ್ಲಿರುವಂತಹ ವಿಷ್ಣು ವಿಠೋಬಾ ಭಜನಾ ಮಂದಿರ 1981 ಅದರ ಸ್ಥಾಪನೆ, ಆಮೇಲೆ ನವೀಕೃತಗೊಂಡು 21/4/2002 ಅದರ ಉದ್ಘಾಟನೆ ಆಗಿದೆ. ರಾಜಯೋಗಿ ರಮಾನಂದ ಸ್ವಾಮೀಜಿಯವರು ಕೊಲ್ಯಮಠ ಅವರು ಉದ್ಘಾಟನೆ ಮಾಡಿರುವಂಥದ್ದು. ಬಹಳ ಸಂತೋಷ ಆಯಿತು ಶ್ರೋತೃಗಳೇ. ಯಾಕಂದರೆ ಬೆಳಗಿನ ಹೊತ್ತು ನೋಡಿ ಒಂದಷ್ಟು ದೇವತಾ ಮಂದಿರಗಳ ಸಂದರ್ಶನವನ್ನು ನಾವು ಮಾಡಿದ ಹಾಗಾಯಿತು. ಮನಸ್ಸಿಗೆ ಒಂದು ಸಮಾಧಾನ ಆಗಿದೆ. ಮಾತ್ರ ಅಲ್ಲ, ಈ ಪ್ರದೇಶ ಬರೇ ವಿಹಾರಕ್ಕೆ ಮಾತ್ರ ಇರತಕ್ಕಂಥದ್ದಲ್ಲ, ಆಧ್ಯಾತ್ಮಕವಾದಂಥ ಅನುಭೂತಿಗೂ ಕೂಡ ಒಂದು ಅವಕಾಶ ಇರತಕ್ಕಂಥ ಪ್ರದೇಶಗಳನ್ನು ಹೊಂದಿರುವಂಥದ್ದು. ಈಗಾಗಲೇ ನಾವು ಒಂದು ಕಡೆ ಮಸೀದಿಯನ್ನು ನೋಡಿದ್ದೇವೆ, ಮತ್ತೊಂದು ಕಡೆ ಚರ್ಚನ್ನು ನೋಡಿದ್ದೇವೆ, ಒಂದಷ್ಟು ದೈವಾಲಯಗಳು, ದೇವಾಲಯಗಳು, ಮಠ ಮಂದಿರಗಳನ್ನು ನೋಡಿದ್ದೇವೆ. ಇಲ್ಲಿ ಜನಜನರ ನಡುವೆ ಒಂದು ರೀತಿಯ ಒಡಕು ಉಂಟು ಮಾಡಿ ಸಾಮರಸ್ಯವನ್ನು ಕೆಡಿಸುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ಯಾರೋ ಒಬ್ಬರು ಹಿಂದೆ ಬಂದಿದ್ರಂತೆ, ಏನೋ ಸ್ವಾರ್ಥವನ್ನು ಇಟ್ಟುಕೊಂಡು. ಅದನ್ನು ತಿಳ್ಕೊಂಡಂತಹ ಈ ಪರಿಸರದ ಜನ, ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಕೂಡ ಸೇರಿಕೊಂಡು ಆ ಮನುಷ್ಯನನ್ನು ಇಲ್ಲಿಂದ ಹೊಡೆದು ಓಡಿಸಿದ್ದಾರೆ ಎನ್ನುವುದನ್ನು ಸ್ಥಳೀಯರು ಆಡ್ತಾ ಇದ್ದಾರೆ. ಹಾಗಿದ್ದರೆ ಎಷ್ಟರ ಮಟ್ಟಿಗೆ ಈ ಸಾಮರಸ್ಯ ಇಲ್ಲಿ ಗಟ್ಟಿಯಾಗಿ ಉಂಟು ಎನ್ನುವುದಕ್ಕೆ ಆ ಘಟನೆ ಸಾಕ್ಷಿ ಅಂತ ನನಗೆ ಅನ್ನಿಸ್ತದೆ. ನಾವು ಮುಂದಕ್ಕೆ ಇಲ್ಲಿ ಬಂದಿದ್ದೇವೆ ನೋಡಿ. ಇಲ್ಲಿ ಬಹಳ ವಿಶೇಷವಾದಂತಹ ಒಂದು ಪಾರ್ಕ್ ಇದೆ. ಆಗಲೇ ನಮಗೆ ಅಲ್ಲಿ ಹೋಟೆಲ್ ಅವರು ಹೇಳಿದರು, ನೀವು ಇಲ್ಲಿಗೆ ಹೋದ ನಂತರ ಟ್ರೀ ಪಾರ್ಕ್ಗೆ ಹೋಗಲೇಬೇಕು ಅಂತ. ನಮಗೂ ಒಂದು ಕುತೂಹಲ ಆಯಿತು, ನೋಡೋಣ ಏನದು ಟ್ರೀ ಪಾರ್ಕ್. ಟ್ರೀ ಪಾರ್ಕ್ ಅಂದರೆ ವೃಕ್ಷ ಉದ್ಯಾನ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ತಣ್ಣೀರು ಬಾವಿಯ ಈ ಟ್ರೀ ಪಾರ್ಕ್ ಸಿದ್ಧಾದದ್ದು 24/2016 ರಾಜ್ಯದ 6 ಜಿಲ್ಲಾ ಕೇಂದ್ರಗಳಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಸ್ಥಾಪಿಸಿರುವಂತಹ ಸಸ್ಯೋದ್ಯಾನಗಳ ಪೈಕಿ ಒಂದಾಗಿರುವಂಥದ್ದಿದು. ಅರಣ್ಯ ಇಲಾಖೆಯ ಮಂಗಳೂರು ವೃತ್ತ, ಮಂಗಳೂರು ವಿಭಾಗ ಮತ್ತು ಮಂಗಳೂರು ಉಪವಿಭಾಗ ಇವರು ಸೇರಿಕೊಂಡು ಸುಮಾರು 15 ಹೆಕ್ಟೇರ್ ಪ್ರದೇಶದಲ್ಲಿ 1.99 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಟ್ರೀ ಪಾರ್ಕನ್ನು ನಿರ್ಮಿಸಿದ್ದಾರೆ. ಈ ಸಸ್ಯೋದ್ಯಾನದ 9 ಹೆಕ್ಟೇರ್ ಪ್ರದೇಶದಲ್ಲಿ ಬಯಲು ಹೊನ್ನೆ ಗಿಡಗಳನ್ನು ನೆಟ್ಟಿದ್ದಾರೆ. ಔಷಧ ತಳಿಯ ಸುಮಾರು 16 ಗಿಡಗಳು, 50% ಪಶ್ಚಿಮಘಟ್ಟದ ಸಸ್ಯ ಸಂಕುಲ ನೆಟ್ಟಿದ್ದಾರೆ. ಇದಕ್ಕೆ ಹನಿ ನೀರಾವರಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. 5-6 ವರ್ಷದಲ್ಲಿ ತಂಪು ಪ್ರದೇಶ ಸೃಷ್ಟಿಯಾಗುತ್ತದೆ ಎನ್ನುವಂತಹ ನಿರೀಕ್ಷೆಯಿಂದ ಈಗ ಗಾಳಿ ಮರಗಳಿರುವಂತಹ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಅಂತ ಗುರುತಿಸಲಾಗಿದೆ. ಸಸ್ಯೋದ್ಯಾನಕ್ಕೆ ಅದನ್ನು ಸೇರಿಸಿದ್ದಾರೆ. ಜನರಿಗೆ ಪೂರಕ ಶಿಕ್ಷಣ ನೀಡುವಂಥ ವ್ಯವಸ್ಥೆ ಇದೆ. ಇದರ ಉದ್ದೇಶ ಏನು ಅಂತ ಕೇಳಿದರೆ, ನಗರ ಪ್ರದೇಶದಲ್ಲಿ ಸಸ್ಯ ಸಂರಕ್ಷಣೆ ಮಾಡುವಂಥದ್ದು, ಆಮೇಲೆ ಸಸ್ಯ ಜಾಗೃತಿಯನ್ನು ಮೂಡಿಸುವಂಥದ್ದು ಸಂಬಂಧಪಟ್ಟವರು ಮಾಹಿತಿ ಕೊಟ್ಟಿದ್ದಾರೆ. ಈ ಟೀ ಪಾರ್ಕ್ನಲ್ಲಿ ಒಂದು ಮಾಹಿತಿ ಕೇಂದ್ರ ಇದೆ ನೋಡಿ, ಜಾಗೃತಿ ಮೂಡಿಸುವಂತಹ ಕೆಲವು ಫಲಕಗಳನ್ನು ಕೂಡ ಸೂಚನಾ ಫಲಕ ಇಟ್ಟಿದ್ದಾರೆ. ಸೇವ್ ಟ್ರೀ ಹೇಳುವಂತಹ ಸೂಚನಾ ಫಲಕ ಇದೆ. ಇನ್ನು ಸಂಸ್ಕೃತಿಯ ಪ್ರತಿಫಲನ, ಈ ಟ್ರೀ ಪಾರ್ಕ್ನಲ್ಲಿ ಯಕ್ಷಗಾನ, ಕಂಬಳ, ಭೂತಕೋಲ, ಬುಡಕಟ್ಟು ಜನರ ಪ್ರತಿಕೃತಿಗಳು ಇತ್ಯಾದಿಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದನ್ನು ನೋಡಿಕೊಳ್ಳುವುದಕ್ಕೆ ಒಂದಷ್ಟು ಇಲ್ಲಿ ಉದ್ಯೋಗಿಗಳು ಕೂಡ ಇದ್ದಾರೆ, ವಿಶೇಷವಾಗಿ ಅರಣ್ಯ ಸಂರಕ್ಷಕರು, ಗಾರ್ಡ್ ಅಂತ ನಾವು ಹೇಳ್ತೇವೆ. ಹೆಚ್ಚಿನ ವಿವರಗಳನ್ನು ನಮಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಅವರನ್ನೇ ನಾವು ಮಾತಾಡಿಸಬೇಕು. ಒಬ್ಬರು ಗಾರ್ಡ್ ಇಲ್ಲಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ.
1: ಕೇಳುಗರೇ, ಈಗ ಈ ಟ್ರೀ ಪಾರ್ಕಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಇಲ್ಲಿನ ಗಾರ್ಡ್ ಆದಂತ ಸಂಗಮೇಶ್ವರ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ, ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್.
2: ನಮಸ್ಕಾರ. ಇಲ್ಲಿ ಒಂದು ವಿಶೇಷತೆ, ಟ್ರೀ ಪಾರ್ಕ್ನ ವಿಶೇಷತೆ ಏನಂದರೆ, ಇದು ವೀಕಲ್ಲಿ ಸೋಮವಾರ ಮಾತ್ರ ಟ್ರೀ ಪಾರ್ಕ್ ಹಾಲಿಡೇ ಇರೋದು. ಇಲ್ಲಿ ಒಂದು ಸ್ಥಳಗಳ ಒಳಗಡೆ ನೋಡುವಂಥ ಆಕರ್ಷಣೆ ಸ್ಥಳ ಅಂದರೆ ಸಮುದ್ರ ದಂಡೆಗೆ ಬರುವಂಥ ಇದೊಂದು ಟ್ರೀ ಪಾರ್ಕ್ ಆಗಿರುತ್ತದೆ ಇದು. ಮತ್ತು ಇಲ್ಲಿ ಹೆಚ್ಚಿನದಾಗಿ ಕೆಲವೊಂದು ಮೆಡಿಸನ್ ಪ್ಲ್ಯಾಂಟ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಇರ್ತೀವಿ. ಇಲ್ಲಿ ಕೆಲವೊಂದು ವಿಶೇಷತೆಗಳು ಅಂದರೆ ಸುಪ್ರಸಿದ್ಧವಾದ ಗೋಪುರಗಳು ಮತ್ತು ಕೆಲವೊಂದು ಹಿಂದಿಕ್ಕಿನಿಂದ ಬಂದಂತಹ ಒಂದು ಅದ್ಭುತವಾದ ಚಿತ್ರಗಳನ್ನು ಹಾಗೂ ಈ ಟ್ರೀ ಪಾರ್ಕನ್ನು ಇನ್ಫಾರ್ಮೇಷನ್ ಸೆಂಟರ್ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಈ ತುಳುನಾಡಿನ ಒಂದು ಏನು ಆಗ್ತಾ ಇರ್ತಲ್ಲ ಸಾಹಿತ್ಯ ಕಲೆಯೆಲ್ಲ ಬಗ್ಗೆ ಅದರದ ಒಂದು ಹಿನ್ನೋಟ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹೆಚ್ಚಿನದಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡಲು ಚಿನ್ನರ ಅಂಗಳ ಅಂತ ಒಂದು ಸಪ್ರೇಟ್ ಅದೇ ಆದಂಥ ಒಂದು ಇದು ಮಾಡಿರಲಾಗಿರ್ತದೆ. ಜನರಿಗೆ ಒಂದು ಆಕರ್ಷಣೀಯವಾದ ಸ್ಥಳವಾಗಿರುತ್ತೆ ಅಂತ ಹೇಳ್ಬೋದು. ತಣ್ಣೀರು ಬಾವಿಯ ಹೆಸರಲ್ಲೇ ಉಂಟು ಒಂದು ಸುಪ್ರಸಿದ್ಧವಾದಂಥ ಒಂದು ಪಾರ್ಕ್. ಒಂದು ಈವ್ನಿಂಗ್ ಟೈಮಲ್ಲಿ ಸನ್ಸೈಟು ಅಥವಾ ಆಗಲಿ ಅಥವಾ ಪಾರ್ಕ್ ಆಗಲಿ ಒಳಗಡೆ ಪ್ರತಿಯೊಂದು ಮನಸ್ಸು ಒಂದು ಕೇಂದ್ರೀಕೃತವಾಗಿ ನಾವು ಇದು ಮಾಡುವುದಂತ ತಿಳಿಸ್ತಾ ಇರ್ತೀವಿ. ಇಲ್ಲಿ ವಯಸ್ಕರಿಗೆ 10 rupees ಇದೆ, ಚಿಲ್ಡ್ರನ್ಸ್ 5 ವರ್ಷ ಮೇಲೆ 5 rupees ಇದೆ ಅಷ್ಟೇ ನಮ್ಮದು. ಇದು ಒಂದು ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಇದಕ್ಕೆ ಎಲ್ಲ ಅಂಡರ್ ಅಂದರೆ ನಮ್ಮದು ಅರಣ್ಯ ಇಲಾಖೆ ವಹಿಸ್ಕೊಳ್ಳೋರು.
1: ಈ ಟ್ರೀ ಪಾರ್ಕಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ನೀಡಿದಿರಿ ಸಂಗಮೇಶ್ವರ ಅವರೇ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಒಳ್ಳೆಯ ಹಾಡನ್ನು ಪ್ರಸಾರ ಮಾಡೋದಾದರೆ ಯಾವ ಹಾಡನ್ನು ಇಷ್ಟಪಡ್ತೀರಿ?
2: ಹಸಿರು ಹಾಡನ್ನು ಹಾಡಬಹುದು.
1: ಓಕೆ, ಥ್ಯಾಂಕ್ ಯು.
0: ಈ ಟ್ರೀ ಪಾರ್ಕ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿವರಗಳನ್ನು ನಮಗೆ ಇಲ್ಲಿಯ ಗಾರ್ಡ್ ಅವರು ಹೇಳಿದ್ದಾರೆ. ಯಾವ ಉದ್ದೇಶದಿಂದ ಇದನ್ನಿಲ್ಲಿ ಸ್ಥಾಪನೆ ಮಾಡಿದ್ದವರು, ಅದು ಎಷ್ಟರ ಮಟ್ಟಿಗೆ ಈಡೇರಿದೆ ಎನ್ನುವುದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿ ಕಾಣುತ್ತದೆ ನಮಗೆ. ಯಾಕಂದರೆ ಈ ಪರಿಸರದಲ್ಲಿ ಸ್ವಚ್ಛತೆಗೆ ಹೆಚ್ಚು ಗಮನ ಕೊಟ್ಟ ಹಾಗೆ ನಮಗೆ ಕಾಣುವುದಿಲ್ಲ. ಅಲ್ಲಲ್ಲಿ ಕಸದ ರಾಶಿಗಳು ಕೂಡ ಇದ್ದಾವೆ. ಮತ್ತು ಬಂದು ಹೋಗುವಂತಹ ಪ್ರವಾಸಿಗಳು ಸಭ್ಯತೆಯನ್ನು ಮೀರಿ ವ್ಯವಹರಿಸುವಂತಹದ್ದು ಕೂಡ ಕೆಲವು ಕಡೆ ನಮ್ಮ ಕಣ್ಣಿಗೆ ಬಿದ್ದಿದೆ ನೋಡಿ. ಪ್ರೇಮಿಗಳು ಬರ್ತಾರೆ, ದಂಪತಿಗಳು ಬರ್ತಾರೆ, ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಹಾಗಾಗಿ ಬರುವವರಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಕಿರಿಕಿರಿ ಆಗುವಂತಹ ದೃಶ್ಯಗಳು ಸಿಗಬಾರದು. ಅದಕ್ಕೇನಾದರೂ ವ್ಯವಸ್ಥೆಯನ್ನು ಸಂಬಂಧಪಟ್ಟವರು ಮುಂದಿನ ದಿನಗಳಲ್ಲಾದರೂ ಮಾಡ್ತಾರೆ ಅಂತ ನಾವು ತಿಳಿಯೋಣ. ಈ ಟ್ರೀ ಪಾರ್ಕ್ನಿಂದ ನಾವು ಸ್ವಲ್ಪ ಈ ಕಡೆಗೆ ಬಂದರೆ ಬೀಚ್ ಪಕ್ಕದಲ್ಲಿ ವಾಲಿಬಾಲ್ ಆಡುವುದಕ್ಕಂತ ಒಂದು ಕೋರ್ಟು ಮಾಡಿದ್ದಾರೆ. ಇದು ಬೀಚ್ ಹತ್ತಿರ ಇರುವುದರಿಂದ ಮುಂದೆ ಇಲ್ಲಿ ಜಲಕ್ರೀಡೆ ಏರ್ಪಡಿಸುವಂಥ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲೊಂದು ಉಲ್ಲೇಖ ಬಹುಶಃ ನಾವು ಮಾಡಬಹುದು. March 29, 2017 ಇಲ್ಲೊಂದು ದುರಂತ ಸಂಭವಿಸಿದೆ. ನೀವು ಬಹುಶಃ ಪತ್ರಿಕೆಯಲ್ಲಿ ಓದಿರಬಹುದು, ತಣ್ಣೀರು ಬಾವಿ ಟ್ರೀ ಪಾರ್ಕ್ಗೆ ಬೆಂಕಿ ಅಂತ. ಸುಮಾರು 7 lakh rupees ಮೌಲ್ಯದ ಸ್ವತ್ತುಗಳು ಬೆಂಕಿಗೆ ಆಹುತಿಯಾದದ್ದು ಘಟನೆ ಅವತ್ತು ನಡೆದಿದೆ. ಅದು ಬೇಸರದ ಸಂಗತಿ ಕೂಡ. ಹಾಗಾಗಿ ಪೂರ್ತಿಯಾಗಿ ಈಗ ಆ ಒಂದು ಹೊಸ ವಿನ್ಯಾಸ ಅಲ್ಲಿ ಕಾಣ್ತಾ ಇಲ್ಲ. ಯಾರೋ ಕಿಡಿಗೇಡಿಗಳು ಮಾಡಿದಂಥ ಒಂದು ವಿಚಿತ್ರಕಾರಿ ಕೆಲಸ ಅದು. ಅದರಿಂದ ಸರ್ಕಾರಕ್ಕೂ ನಷ್ಟ ಆಗಿತ್ತು, ಸಾರ್ವಜನಿಕರಿಗೂ ಖಂಡಿತ ನಷ್ಟ ಆಗಿದೆ. ನಮ್ಮ ತೆರಿಗೆ ಹಣ ನೋಡಿ ಹಾಳಾಗುವುದು ಅಂತ ಪಾಪ ಆ ವ್ಯಕ್ತಿಗಳಿಗೆ ಗೊತ್ತಿಲ್ಲದೆ ಹೀಗೆ ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಇಂತಹ ವಿನಾಶದ ಮನಸ್ಸುಗಳು ಜಾಗೃತ ಆಗದಾಗೆ ನಾವು ನೋಡಿಕೊಳ್ಬೇಕಾದಂಥ ಅಗತ್ಯ ಇದೆ. ಶ್ರೋತೃಗಳೇ, ಸಾಕಷ್ಟು ತಣ್ಣೀರು ಬಾವಿಯ ಸುತ್ತಾಟ ಆಗಿದೆ. ಈಗ ಮತ್ತೆ ಮರಳಿ ಹೋಗುವಂತಹ ಮನಸ್ಸಾಗ್ತಾ ಉಂಟು. ಬಂದ ಉದ್ದೇಶ ಹಾಗೆ ಉಳಿದಿದೆ. ಈಗ ಉರುಕೇರಿ ಮಾಡುವಂತಹ ಒಂದು ಕೆಲಸ ಅದರೊಟ್ಟಿಗೆ ಆಗಿದೆ. ಇನ್ನು ಹೊರಡುವ ಹೊತ್ತಿಗೆ ಮತ್ತೆ ಸ್ವಲ್ಪ ಫ್ರೆಶ್ ಆಗಬೇಕಲ್ಲ, ಅದಕ್ಕೆ ಬೇಕಾಗಿ ಇಲ್ಲಿ ಹತ್ತಿರ ಅರಣ್ಯ ಶೌಚಗೃಹ ಇದೆ, ಅಲ್ಲಿಗೆ ಹೋಗಿ ಮುಖಮಾರ್ಜನೆ ಎಲ್ಲ ಮಾಡಿಕೊಂಡಿದ್ದೇವೆ. ಸ್ವಲ್ಪ ಮನಸ್ಸಿಗೆ ಸಂತೋಷ ಆಗಿದೆ, ತಂಪಾಗಿದೆ. ಇನ್ನು ಹೊರಡಬೇಕು ಅಂತ ಇದ್ದರೆ ಆಗಲೇ ಹೇಳಿದ್ದಾರೆ ಹೋಟೆಲ್ನವರು ಮಂಜುಶ್ರೀಯವರು, ವಾಪಸ್ ಬರುವಾಗ ಬನ್ನಿ, ಬಿಸಿ ಬಿಸಿ ಮೀನಿನ ಪದಾರ್ಥ ಮಾಡಿರ್ತೇವೆ ಅಂಥೇಳಿ. ಹಾಗಾಗಿ ಬಂದಿದ್ದೇವೆ ನಾವು ಮಂಜುಶ್ರೀಗೆ. ಹೋಟೆಲ್ನವರು ಹೇಳಿದ ಹಾಗೆ ಒಳ್ಳೆ ಬೂತಾಯಿ ಪಲ್ಯ ಮಾಡಿಟ್ಟಿದ್ದಾರೆ ಬಿಸಿ ಬಿಸಿ, ಹಾಗೆ ಮೋಟಾ ರೈಸ್ ಕುಚ್ಚಲಕ್ಕಿಯ ಅನ್ನ ಇದೆ, ಊಟ ಮಾಡಿದ್ದೇವೆ, ಸಂತೋಷ ಆಯಿತು. ಇನ್ನು ಹೋಗಬೇಕಲ್ಲ, ಹೋಗಬೇಕು ಅಂತಿದ್ದರೆ ಬರುವಾಗ ಯಾಕೆ ನಾವು ಬಂದದ್ದು ಅಂತ ಯೋಚನೆ ಮಾಡಿದ್ದೇವೆ, ಮೀನು ಕೊಂಡು ಹೋಗಬೇಕು ಅಂತ ಹೇಳಿದರು ಹೋಟೆಲ್ನವರು. ಫ್ರೆಶ್ ಮೀನು ಬಂದಿದೆ, ತಾಜಾ ಮೀನು, ಈಗ ತಾನೇ ಹಿಡ್ಕೊಂಡು ಬಂದಿರುವಂಥದ್ದು, ಬೇಕಾದ್ದು ತಕ್ಕೊಳ್ಳಿ ಅಂತ. ನಮ್ಮ ರೋಷನ್ ಅವರಿಗೆ ಮಾಲಾ ಮೀನು ಆದಿತ್ತು ಅಂತ ಒಂದಷ್ಟು ಅವರು ತಗೊಂಡಿದ್ದಾರೆ. ನನಗಾದರೂ ಸ್ವಲ್ಪ ಮಾಂಜಿ ಸಿಕ್ಕಿದೆ ಆದಿತ್ತು ಅಂತ ನಾನು ವಿಚಾರಿಸಿದರೆ ಅದು ಕೂಡ ತಯಾರಾಗಿ ಉಂಟು ಮಾಂಜಿ. ನಮ್ಮ ಎಡ್ವರ್ಡ್ ಅವರು ಮದ್ಮಲ್ ಮೀನು ಆದಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಮಾಮ ಈ ಮೂರು ಜಾತಿಯ ಮೀನುಗಳನ್ನು ಕೂಡ ನಮಗೆ ಬೇಕಾದಷ್ಟನ್ನು ನಾವು ತಗೊಂಡಿದ್ದೇವೆ. ಅದಕ್ಕೆ ಬೇಕಾದಂತಹ ಒಂದು ಚೀಲವನ್ನು ಕೂಡ ಈ ಅಂಗಡಿಯವರು ವ್ಯವಸ್ಥೆ ಮಾಡಿಕೊಟ್ಟರು. ಹಾಗೆ ಜಾಗ್ರತೆಯಿಂದ ಮತ್ತೆ ನಾವು ನಮ್ಮ ಕಾರಿನ ಕಡೆಗೆ ಬಂದಿದ್ದೇವೆ. ಶ್ರೋತೃಗಳೇ, ಇವತ್ತಿನ ಪ್ರಯಾಣ ಒಂದು ವಿಶಿಷ್ಟವಾದಂಥ ಅನುಭವವನ್ನು ನಮಗೆ ಕೊಟ್ಟಿದೆ. ಈ ಹಿಂದಿನ ಊರುಕೇರಿಯ ಹಾಗಲ್ಲ, ಬಂದದ್ದು ಯಾಕೋ ಅದರ ಜೊತೆಗೆ ಊರುಕೇರಿಯನ್ನು ಕೂಡ ಸಾಧಿಸಿಕೊಂಡು ನಿಮ್ಮ ಜೊತೆ ಆ ಸಂತೋಷವನ್ನು ಅನುಭವವನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈಗ ಮತ್ತೆ ಮಂಗಳೂರು ಕಡೆ ನಮ್ಮ ಪ್ರಯಾಣ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರದೇಶದ ಬಗ್ಗೆ ನಾವು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ. ನಮ್ಮ ಊರುಕೇರಿ ಕಾರ್ಯಕ್ರಮ ಹೇಗಾಯಿತು ಎನ್ನುವುದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಹೇಳ್ತಾ ಇರಿ. ನೀವು ಮೆಸೇಜ್ ಕಳಿಸ್ಬೋದು, ಫೋನ್ ಮಾಡ್ಬೋದು, ಪತ್ರ ಬರೀಬೋದು. ಸಾಕಷ್ಟು ಪ್ರದೇಶಗಳನ್ನು ನಾವು ತಿರುಗಾಡಿದ್ದೇವೆ, ಆದರೆ ನಾವು ಸಾಸಿವೆಯಷ್ಟು ಕಂಡಿದ್ದೇವೆ, ಸಾಗರದಷ್ಟು ಉಳಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ಆ ಅನುಭವಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭ ಬಂದಾಗ ಖಂಡಿತ ಆ ವಿವರಗಳನ್ನು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಕೊಡುವ ಪ್ರಯತ್ನ ಮಾಡ್ತೇವೆ. ಶ್ರೋತೃಗಳೇ, ಸಾರಂಗದ ಇಡೀ ತಂಡ ನಮ್ಮ ಜೊತೆ ಸಹಕಾರ ಮಾಡಿದೆ, ಅವರಿಗೆ ಪ್ರತ್ಯೇಕ ಕೃತಜ್ಞತೆಗಳು ಅರ್ಪಿಸಬೇಕು. ಕೇಳಿದಂತಹ ನಿಮಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಮುಂದೆ ಮತ್ತೆ ಇನ್ನೊಂದು ಊರುಕೇರಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಾನು ವಿದಾಯ ಹೇಳ್ತಾ ಇದ್ದೇನೆ. ಭಾಸ್ಕರ್ ರೇ ಕುಕ್ಕುವಳ್ಳಿ, ಸದಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಸಂಸ್ಕೃತಿಯನ್ನು ನಮ್ಮ ಸಾಹಿತ್ಯ ಎಷ್ಟು ಎತ್ತಿ ತೋರಿಸಿದೆ ಅಂತಂದ್ರೆ, ನಮ್ಮ ರಾಮಾಯಣ ಮಹಾಭಾರತಗಳು ನಮ್ಮ ಹಿಂದೂ ಧರ್ಮದ ಮೂಲ ಸ್ರೋತಗಳು ಅಂದ್ರೆ ರಾಮಾಯಣ ಮಹಾಭಾರತ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಮತ್ತೊಂದು ಪ್ರಾರ್ಥನೆ ಮಾಡೋದು, ನಾನು ನಿಮ್ಮ ಮನೆ ಮಕ್ಕಳಿಗೆ ರಾಮಾಯಣ ಕತೆ ಹೇಳಿಕೊಡಿ, ಮಹಾಭಾರತದ ಕತೆ ಹೇಳಿ. ಯಾಕೆ ಹೇಳಬೇಕು ಅಂದ್ರೆ, ಮಹಾಭಾರತ ಹೇಳುವಷ್ಟು ಜೀವನ ಮೌಲ್ಯಗಳನ್ನು ಪ್ರಪಂಚದ, ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ಆಫ್ ಸೇಯಿಂಗ್ ಫ್ರಮ್ ಎನಿ ಪ್ಲಾಟ್ಫಾರ್ಮ್ ಇನ್ ದ ವರ್ಲ್ಡ್, ಮಹಾಭಾರತ ಹೇಳುವಷ್ಟು ಮಾನವೀಯ ಮೌಲ್ಯಗಳನ್ನು ಪ್ರಪಂಚದ ಯಾವುದೇ ಸಾಹಿತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ವೇದವ್ಯಾಸರು ಅವತ್ತು ಹೇಳ್ತಾರೆ, ವೇದವ್ಯಾಸರು ಬರೆದವರು ಅದನ್ನು ಹೇಳ್ತಾರೆ, ವಾಟ್ ಈಸ್ ಫೌಂಡ್ ಇನ್ ದಿಸ್ ಬುಕ್ ಕ್ಯಾನ್ ಬಿ ಫೌಂಡ್ ಎಲ್ಸ್ವೇರ್, ಬಟ್ ವಾಟ್ ಈಸ್ ನಾಟ್ ಫೌಂಡ್ ಹಿಯರ್ ಕೆನಾಟ್ ಬಿ ಫೌಂಡ್ ಎಲ್ಸ್ವೇರ್. ದೊಡ್ಡ ಚಾಲೆಂಜಿಂಗ್ ಮಾತಲ್ಲೇನ್ರಿ ಅದು. ಎಂಥ ಜೀವನ ಮೌಲ್ಯಗಳನ್ನು ತೋರಿಸ್ತದೆ ರಾಮಾಯಣ, ಆದರ್ಶ ತೋರಿಸ್ತದೆ. ರಾಮಾಯಣದಲ್ಲಿ ಮಾತು ಬರ್ತದೆ, ಸೀತೆಯನ್ನು ಎತ್ಕೊಂಡು ಹೋಗ್ಬಿಟ್ಟ ರಾವಣ, ಹುಡ್ಕೊಂಡು ಸುಗ್ರೀವನ ಕಡೆ ಬಂದ ರಾಮ ಲಕ್ಷ್ಮಣರು ಬಂದರು. ಕೊನೆಗೆ ಹುಡುಕಾಡ್ತಿರ್ಬೇಕಾದ್ರೆ ಒಂದ್ ಕಡೆ ಕೋತಿಗಳ ಗುಂಪಿತ್ತು, ಅವ್ ತಂದು ಕೊಟ್ಟು ಸುಗ್ರೀವನಿಗೆ, ಯಾರೋ ಆಭರಣ ಬಿಕ್ಸಾಕಿದ್ರು ಮೇಲಿಂದ ನೋಡಿ ಅಂತ. ಮೇಲೊಂದು ವಿಮಾನ ಹೋಗ್ತಾ ಇತ್ತು, ಒಬ್ಬ ಹೆಣ್ಮಗಳು ಅಳ್ತಾ ಇದ್ಲು, ತನ್ನ ಆಭರಣಗಳನ್ನು ಬಿಚ್ಚಿ ನಮ್ಮ ನೋಡಿದ ತಕ್ಷಣ ಗುರ್ತಿಡೀಲಿ ಅಂತ ಬಿಸಾಕಿದ್ಲು ತೆಳಗಡೆ, ನಿಮ್ದು ಹೌದಾ ನೋಡಿ ಅಂತ. ಅವ್ ರಾಮ ಬುದ್ಧು ಅಂತ ಲಕ್ಷ್ಮಣನ್ ಕೇಳ್ತಾನೆ, ಹೌದೇ ನೋಡೋ ಸೀತೆದ್ ಹೌದೇನ್ ನೋಡು ಅಂತ. ಇದು ನಾವು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತದೆ ಅಂತ, ಯಾವ ಎತ್ತರಕ್ಕಿದ್ದು ನಮ್ಮ ಸಂಸ್ಕೃತಿ ಅದು. ಆ ಲಕ್ಷ್ಮಣನ ಮಾತು ಹೆಂಗಿದೆ ಗೊತ್ತೆ, ನಾಹಂ ಜಾನಾಮಿ ಕೇಯೂರೇ, ನಾಹಂ ಜಾನಾನಿ ಕುಂಡಲೆ, ನೂಪುರೇ ತಬಿಜಾನಾಮಿ ನಿತ್ಯ ಪಾದಾದ ಪಾದ ವಂದನಾಥಂತ. ನನ್ನ ತಾಯಿಯ ಆ ಕೇಯೂರ ಗೊತ್ತಿಲ್ಲ, ತಲೆಗೆ ಹಾಕೊಳ್ಳೋಂತ ನೋಡಿಲ್ಲ, ನಾನು ಆಭರಣ ಕೊರಳಲ್ಲಿ ಹಾಕೊಳ್ಳೋ ಆಭರಣ ನೋಡ್ಲಿಲ್ಲ, ಕೈಯಲ್ಲಿರೋ ಆಭರಣ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ನೋಡಿದ್ದು ಆಕೆ ಪಾದ ಒಂದೇನೆ ದೇವರ ನಮಸ್ಕಾರ ಮಾಡುವಾಗ. ಅತ್ತಿಗೆ ಬಗ್ಗೆ ಲಕ್ಷ್ಮಣ ಹೇಳುವಂತ ಮಾತು, ಯಾವ ಮಟ್ಟಕ್ರಿ ಆದರ್ಶ ಸಂಸಾರ ನಮ್ದಿದ್ದುದು ಅಂದ್ರೆ, ಮುಖ ನೋಡ್ಲೇ ಇಲ್ಲನ್ರಿ ಅವನು ಅಂತ ಅನ್ಬಾರ್ದು, ಮುಖ ನೋಡಿರ್ಬೇಕು. ಮುಖ ನೋಡಿದಾಗ ಯಾವ ರೀತಿ ನೋಡಿದ್ದ ಅಂದ್ರೆ, ದೇವತೆ ಮುಖ ನೋಡಿದಂಗೆ ನೋಡಿದ್ದಾನೆ ಅವನು. ಅವನ ಲಕ್ಷ್ಯ ಇರೋದೆಲ್ಲ ಆಕೆ ಪಾದದ ಮೇಲೆ ಅಂದ್ರೆ, ಸಂಸ್ಕೃತಿ ಯಾವ ಮಟ್ಟದಲ್ಲಿ ನಮ್ಮ ರಾಮ ವಾಲ್ಮೀಕಿ ಇಟ್ಟಿದ್ದಾರೆ ಅಂತ ನನಗೆ ಹೇಳ್ಬೇಕದು. ಹೌದು ಬಿಡಿ, ಗುಂಡಪ್ಪನವ್ರು ನಮ್ಗೆ ಪಾಠ ಮಾಡ್ಬೇಕು ಭಾನುವಾರ ದಿವಸ, ಮೂಡ್ ಬಂದ್ರೆ ಭಗವದ್ಗೀತೆ ಮಾಡ್ಬೇಕು, ರಾಮಾಯಣ ದರ್ಶನ ಮಾಡ್ಬೇಕು, ಮಾಡೋರು ರಾಮಾಯಣನೇ ಮಾಡೋರು ವಾಲ್ಮೀಕಿ ರಾಮಾಯಣ. ಒಂದ್ಸಲ ಮಾಡ್ತಾ ಮಾಡ್ತಾ ಹೇಳಿದ್ರು, ಯುದ್ಧ ನಡೀತಾ ಇದೆ ರಾವಣನ ಜೊತೆಗೆ, ಇವನಿದ್ದಾನಲ್ಲ ಮಗ, ರಾವಣನ ಮಗ ಇದ್ದಾನಲ್ಲ ಇಂದ್ರಜಿತ್ ಯುದ್ಧ ಮಾಡ್ತಿದ್ದಾನೆ, ಯುದ್ಧ ಮಾಡ್ತಿದ್ದಾನೆ, ಲಕ್ಷ್ಮಣನಿಗೆ ಅವನು ಸೋಲ್ಸಕ್ ಆಗ್ತಾನೆ ಇಲ್ಲ, ಏನ್ ಮಾಡಿದ್ರು ಆಗ್ತಾ ಇಲ್ಲ. ಡಿವಿಜಿ ಮಾತಿದ್ದು, ನನ್ ಮಾತಲ್ಲ, ಅವ್ರು ಹೇಳದಂಗೆ ಹೇಳೋಕೆ ಪ್ರಯತ್ನ ಮಾಡ್ತೀನಿ ನಾನು. ಡಿವಿಜಿ ಹೇಳೋರು, ಏನ್ ಬಾಣ ಬಿಟ್ಟರು ಸಾಧ್ಯ ಇಲ್ರಿ, ವಾಯವಾಸ್ತ್ರ ಅಗ್ನಿಯಾಸ್ತ್ರ ಎಲ್ಲ ಬಿಟ್ಟ, ಅದಕ್ಕೊಂದು ಪ್ರತಿ ಬಾಣ ಅವನ ಕಡೆ ಇದ್ದೇ ಇದೆ. ಕೊನೆಗೆ ಡಿವಿಜಿ ಎಷ್ಟು ಚಂದ ಹೇಳೋರು, ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ. ಅವ್ರ ಮಾತದು ಆರ್ಡಿನರಿ ಬಾಣ ಅಂತ ತಗೊಂಡಂತೆ, ಹಣೆಗಿಟ್ಕೊಂಡಂತೆ. ಅವನ ಮಾತು ಹೆಂಗಿದೆ, ಧರ್ಮಾತ್ಮ. ಅವ್ರು ಹೇಳಿದ ಮಾತು 45 ವರ್ಷದಿಂದ ಇವತ್ತು ನನ್ನ ಬಾಯಿಗೆ ಬರ್ತದೆ ಅದು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಯುದ್ಧೇಚ ಅಪ್ರತಿದ್ವಂದ ಶರಯನಂ ಜಹಿ ರಾವಣಿಂ ಅಂತ ಮಾತು. ಏನರ್ಥ, ಧರ್ಮಾತ್ಮ ಸತ್ಯಸಂಧಶ್ಚ, ಆರ್ಡಿನರಿ ಬಾಣ ಅದು. ಹಿಡ್ಕೊಂಡು ಹೇಳ್ತಾನೆ, ನನ್ನ ಅಣ್ಣ ಧರ್ಮಾತ್ಮ ಆಗಿದ್ರೆ, ನನ್ನ ಅಣ್ಣ ರಾಮ, ತನ್ನ ಮೇಲೆ ಪ್ರಯೋಗ ಮಾಡ್ತಾ ಇಲ್ಲ ಅದನ್ನ, ನನ್ನ ಅಣ್ಣ ರಾಮ ಧರ್ಮಾತ್ಮ ಆಗಿದ್ರೆ, ಸತ್ಯಸಂಧ ಆಗಿದ್ರೆ, ದಶರಥನಿಗೆ ತಕ್ಕ ಮಗ ಆಗಿದ್ರೆ, ಯುದ್ಧೇಚ ಅಪ್ರತಿದ್ವಂದ್ವ, ಯುದ್ಧದಲ್ಲಿ ಅವನು ಫೇಸ್ ಮಾಡೋರು ಅವನು ಸೋಲಿಸುವಂತವ್ರು ಯಾರೂ ಇಲ್ಲ ಅನ್ನೋ ಸತ್ಯ ಆಗಿದ್ರೆ, ಈ ಬಾಣ ಆ ರಾವಣನ ಮಗನ ಪ್ರಾಣ ತಗೊಳ್ಳಿ ಅಂತ ಬಿಟ್ಟ, ಇಂದ್ರಜಿತ್ತು ಸತ್ತೋದ. ಆದ್ರೆ ಹೇಳಿ ಗುಂಡಪ್ಪ ಹೇಳೋರು, ಬಾಣ ಅಲ್ರಿ ಕೊಂದದ್ದು, ಅಣ್ಣನ ಬಗ್ಗೆ ಇರುವಂತ ಶ್ರದ್ಧೆ ಕೊಂತವನ. ಇದು ಮಾತು ನೋಡ್ರಿ ಎಷ್ಟು ಚೆನ್ನಾಗಿದೆ. ಲಕ್ಷ್ಮಣ ಯಾವುದನ್ನು ಪ್ಲೆಜ್ ಮಾಡ್ತಾನೆ ಅಂತ ಏನ್ ಗೊತ್ತು ನೋಡಿ, ಯಾವುದನ್ನು ಒತ್ತೆ ಇಡಬೇಕು. ಅವನು ಚಾಲೆಂಜ್ ಮಾಡೋದು ಎದರಿಂದ, ದೊಡ್ಡ ದೊಡ್ಡ ಬಾಣದಿಂದಲ್ಲ, ತನ್ನ ಅಣ್ಣ ಎಷ್ಟು ದೊಡ್ಡವನು ಅನ್ನೋದ್ರ ಬಗ್ಗೆ ತನ್ನ ಶ್ರದ್ಧೆಯನ್ನ ಇಟ್ಟು ಹೊಡೆದಿದ್ದಕ್ಕೆ ಬಾಣ ಇಂದ್ರಜಿತ್ತು ಸತ್ತೋದ ಅಂತ. ಇದನ್ನ ಮಕ್ಕಳಿಗೆ ಕಲಿಸ್ಬೇಡ್ವಾ,

0: You're listening to Radio Sarang, 107.8 FM.
1: ನಮ್ಮ ಜೀವನದಲ್ಲಿ ನಮ್ಮನ್ನು ಯಶಸ್ಸರುವಂತಹದ್ದು ಶ್ರದ್ಧೆ ಮಾತ್ರ. ಶ್ರದ್ಧೆ ಸಂಸ್ಕೃತಿಯ ತಾಯಿ ಬೇರು. ಎಲ್ಲೆಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಸಂಸ್ಕೃತಿ ಬೆಳೀತಿದ್ರೆ ಬೆಳೆಯೋಲ್ಲ. ಅದಕ್ಕೆ ರಾವಣ ಏನಂತೆ ಎಕ್ಸಾಂಪಲ್ ಎಷ್ಟು ಚಂದ ಹೇಳ್ಬೇಕು. ಮುಂದೆ ಸ್ವಲ್ಪ ಹೊತ್ತಿಗೆ ಬರ್ತದೆ ಇನ್ನೊಂದು ಲಕ್ಷ್ಮಣನ ಹೊಡೆದು ಹಾಕ್ಬಿಡ್ತಾರೆ. ಇಂದ್ರಜಿತ್ತು ಬಾಣ ಬಿಡೋದಕ್ಕೆ ಲಕ್ಷ್ಮಣ ಬಿದ್ದು ಬಿಡ್ತಾನೆ ಮೂರ್ಛೆ ಹೋಗಿ. ಲಕ್ಷ್ಮಣ ಸತ್ತು ಹೋದ ಅಂತ ಬಂದ್ಬಿಡ್ತಾರೆ. ಸುಶೇಣ ಬಂದು ಹೇಳ್ತಾನೆ, ಇಲ್ಲ ಸತ್ತಿಲ್ಲ ಅವನು, ಅವನಿಗೆ ತರಬೇಕು ಅದನ್ನ, ಪರ್ವತದನ್ನು ತರಬೇಕು, ಸಂಜೀವಿನಿ ತಂದು ಹಾಕಿದ್ರೆ ಬದುಕ್ತಾನೆ ಅಂತ. ಯಾರು ತರೋರು? ನ್ಯಾಚುರಲಿ ಆಂಜನೇಯ ಹೋಗ್ಬೇಕು. ಇದನ್ನ ಎಷ್ಟು ಚಂದ ರೀ, ಕಣ್ಮುಂದ್ ಕಟ್ಕೋಬೇಕು ನಾವು. ಸಂಸ್ಕೃತಿಯ ಮೂರು ರೂಪಾಯಿ ಹೆಂಗ್ ಮಡಗೊಟ್ಕೊಂಡು ನಿಂತ್ಕೊಂಡಿದೆ ಅಂತ. ಅವಸರದಲ್ಲಿ ಹೊರಟಿದ್ದಾನೆ, ಯಾರು ಆಂಜನೇಯ ತಗೊಂಡ್ಬರ್ಬೇಕು ಅಂತ. ಎದುರಿಗೆ ರಾಮ ಬರ್ತಾನೆ. ಗಮನಿಸ್ರಿ ಸ್ವಾಮಿ, ಎಷ್ಟು ಚೆನ್ನಾಗಿದೆ. ರಾಮ ದೂತ ಹನುಮಂತ, ರಾಮನ ಸೇವಕ ಅಂತ ಹೇಳ್ಕೊಂಡಿದ್ದಾನೆ ಯಜಮಾನ ರಾಮ. ರಾಮ ಏನ್ ಹೇಳಬೇಕು ಆಂಜನೇಯನಿಗೆ? ಗಚ್ಚ ಶೀಘ್ರಂ ಮಹಾಬಾಹೋ. ಅವನ್ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಚತುರ್ನೇಮೇವ ಭರ್ತೃನಾಂ ಅಸ್ಮಾಕಂ ಪಂಚಮೋ ಭವಾನ್ ಅಂತ ಮಾತು. ಅಂದ್ರೆ ಮಾತು ಎಷ್ಟು ಚಂದ ಗೊತ್ತಾ? ಗಚ್ಚ ಶೀಘ್ರಂ ಮಹಾಬಾಹೋ, ಮಹಾಬಾಹೋ ಸ್ವಲ್ಪ ಬೇಗ ಹೋಗಪ್ಪ, ಆತಂಕ ತೋರಿಸ್ಬೇಕಲ್ಲ, ಲಕ್ಷ್ಮಣ ಬಿದ್ದಿದ್ದಾನೆ ಏನಾಗ್ಬಿಡ್ತದ ಅವನಿಗೆ ಅಂತ. ಸ್ವಲ್ಪ ಬೇಗ ಹೋಗಪ್ಪ ಮಹಾಬಾಹೋ. ಎರಡನೇ ಮಾತು ನೋಡ್ರಿ, ಯಜಮಾನ ಕೇಳೋ ರೀತಿನ. ನಮ್ ಕಡೆ ಯಜಮಾನ್ ನೋಡ್ಬೇಕು, ಏ ತಗೊಂಬರ ಅವ್ನು ಬೈಯೋದು. ಇಲ್ಲಿ ಯಜಮಾನ ಹೇಳೋ ರೀತಿ ಹೇಗಿದೆ ಅಂದ್ರೆ, ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನಗೆ ನನ್ನ ತಮ್ಮನ ಪ್ರಾಣದ ಭಿಕ್ಷೆಯನ್ನು ಕೊಡಪ್ಪ ಅಂತ ಕೇಳ್ತಾನೆ ಸೇವಕನಾದಂಥ ಆಂಜನೇಯನಿಗೆ. ಮುಂದೆ ಹೇಳ್ತಾನೆ, ಚಾತುರ್ಣಯಮೇವ ಭರ್ತೃಣಾಂ, ಇದುವರೆಗೂ ನಾವು ನಾಲ್ಕೇ ಜನ ಅಂತ ಅನ್ಕೊಂಡಿದ್ವಪ್ಪ ಅಣ್ಣ ತಮ್ಮಂದ್ರು, ಅಸ್ಮಾಕಂ ಪಂಚಮೋ ಭವಾನ್, ಇವತ್ತಿಂದ ನೀನು ಐದನೇದವನಪ್ಪ ನನಗೆ ಅಂತ. ಇದು ರಾಮನ ತೋರಿಸುವಂತಹದ್ ಮಟ್ಟ. ಯಜಮಾನ ಹೇಗಿರ್ಬೇಕು ಅನ್ನೋ ಸಂಸ್ಕೃತಿ ತೋರಿಸುವಂತಹ ರೀತಿ. ಯಜಮಾನನ ದರ್ಪ ಇಲ್ಲ, ಯಜಮಾನನ ವಿನಯ ನೋಡ್ಬೇಕಾದ ರಾಮಾಯಣದಲ್ಲಿ. ಅದಕ್ಕೆ ನನ್ನ ಮಕ್ಕಳಿಗೆ ರಾಮಾಯಣ ಕಲಿಸ್ಬೇಕು ಅಂತ ಹೇಳ್ಬೇಕಾದ ಉದ್ದೇಶ ಅದು. ಕತೆ ಗೊತ್ತು, ರಾಮ ಲಕ್ಷ್ಮಣ ಹೋದ ಹೊಡೆದ, ರಾವಣನ ಹೊಡೆದ ಕರ್ಕೊಂಬಂದ, ಇದಲ್ಲ. ಇದು ಎಲ್ಲೆಲ್ಲಿ ನಮ್ಮ ಸಂಸ್ಕೃತಿ ಮಡುಗಟ್ಕೊಂಡು ನಿಂತ್ಕೊಂಡಿದೆ ಅಂತ ನಮ್ಮ ಯಜಮಾನ್ರಿ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ತದೆ. ರಾಮನ ರಾಮ ಯಜಮಾನ ಆದವನು ಭ್ರಾತೃ ಭಿಕ್ಷಾ ಪ್ರದೀಯತಾಮ್ ಅಂತ ಹೇಳೋದಿದೆಯಲ್ಲ, ಸಂಸ್ಕೃತಿಯ ಹರಳುಗಟ್ಟದಂತ ರೂಪ ಅದು.

0: रेडियो सारंग 107.8 FM।
1: ಮಹಾಭಾರತದಲ್ಲಿ ತಗೊಳ್ಳಿ, ದುರ್ಯೋಧನ ಛಲ, ದ್ವೇಷ ವಿಪರೀತ, ಅಂಥವ್ರ ಬಾಯಿಂದ ಎಂಥ ಮಾತು ಬರುತ್ತೆ ಗೊತ್ತಾ ಸಾಹಿತ್ಯದಲ್ಲಿ? ನಿಜವಾಗಿ ದುರ್ಯೋಧನ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಆದರೆ ಕುಮಾರವ್ಯಾಸ ಹೇಳ್ತಾನೆ ಎಷ್ಟು ಚಂದ. ಅಭಿಮನ್ಯು ಯುದ್ಧ ಮಾಡ್ತಿದ್ದಾನೆ, ಏನು ಯುದ್ಧ ಮಾಡಿದ ಅಂದರೆ ಇವರಲ್ಲಿರುವಂಥ ಅತಿರಥ ಮಹಾರಥರೆಲ್ಲ ಓಡೋದ್ರು, ದ್ರೋಣಾಚಾರ್ಯ ಓಡೋದ್ರು, ಕರ್ಣ ಓಡೋದ, ಯುದ್ಧ ನೋಡಿದ್ರೆ ಸಾಧ್ಯವೇ ಇಲ್ಲ ನಿಲ್ಲಿಸೋಕೆ ಅನಿಸ್ತಾ ಇದೆ. ಆಗ ಅಲ್ಲಿ ಮೇಲೆ ನಿಂತ್ಕೊಂಡಂಥ ದುರ್ಯೋಧನ ಹೇಳುವಂಥ ಮಾತು ಏನು ಚಂದ ಹೇಳ್ತಾನೆ ರೀ ಅವನು. ಇದು ನೋಡಿ, ಇದು ಸಂಸ್ಕೃತಿ ಅನ್ನೋದು. ತಾನು ಯಾರನ್ನ ದ್ವೇಷ ಮಾಡಿ ಹೊಸಕ್ಕೆ ಹಾಕಬೇಕು ಅಂದಿದ್ನೋ ಪಾಂಡವರನ್ನ, ಅವ್ರ ಮಗನ ವರ್ಣನೆ ಮಾಡ್ತಾನೆ ದುರ್ಯೋಧನ. ಹೇಳ್ತಾನೆ, ಎಷ್ಟು ಕಲ್ಪ ಹಿಂದೂಧರನ ಸೇವೆಯಲ್ಲಿ ನೋಂತಳೋ ತಾಯಿ ಸುಭದ್ರೆ. ಆ ಈಶ್ವರನ್ನ ಎಷ್ಟು ಎಷ್ಟು ಜನ್ಮ ಜನ್ಮಾಂತರ ನಿನ್ನ ತಾಯಿ ಸುಭದ್ರೆ ಪ್ರಾರ್ಥನೆ ಮಾಡಿರ್ಬೇಕಪ್ಪ ನಿನ್ನಂತ ಮಗನ ಪಡ್ಕೊಳ್ಳೋದಕ್ಕೆ. ದುರ್ಯೋಧನ ಅಭಿಮನ್ಯನ ಬಗ್ಗೆ ಹೇಳುವಂತ ಮಾತು. ಇಲ್ಲದೆ ಹೋದ್ರೆ ಇಂಥ ಶಕ್ತಿ, ಇಂಥ ಬಾಣ ಪ್ರಯೋಗ, ಇಂಥ ಧೈರ್ಯ ಯಾರಿಗೆ ಬರೋಕ್ ಸಾಧ್ಯ ಇದೆ? ಒಂದ್ ಕಡೆಗೊಂದು ಮಾತು ಹೇಳ್ತಾನೆ, ಇವನ ಬೆಳವಿಗೆ ಕೋಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ. ಅಂದ್ರೆ ಈ ಹುಡುಗ ಇದ್ದಾನಲ್ರಿ ಇವನು, ಸಾಕು, ಒಬ್ಬ ಸಾಕು ನಮಗೆ. ಎರಡು ಬ್ರಾಂಚ್ ಇವೆ ನಮ್ದು ಫ್ಯಾಮಿಲಿದು, ಕೌರವರು ಪಾಂಡವರು ಎರಡು ಬ್ರಾಂಚ್ ಇದೆ. ಈ ಹುಡುಗ ಒಬ್ಬ ಸಾಕಪ್ಪ, ಎರಡು ಕುಲಕ್ಕೂ ಕೂಡ ಉದ್ಧಾರ ಮಾಡಿಬಿಡ್ತಾನೆ ಅವನು ಅಂತ ದುರ್ಯೋಧನ ಹೇಳುವಂತ ಮಾತು ಸಂಸ್ಕಾರದ ಮಾತಲ್ವಾ, ಸಂಸ್ಕೃತಿ ಮಾತಲ್ವಾ? ತಾನು ಯಾರನ್ನ ದ್ವೇಷಿಸ್ತಾನೋ ಆ ಪಾಂಡವರ ಮಗನ ಒಳ್ಳೆ ಗುಣಗಳನ್ನು ಹೆಚ್ಚು ಆಡ್ತಾನಲ್ಲ ದುರ್ಯೋಧನ, ಅದ್ಭುತ ಅನ್ಸಲ್ವಾ? ಇಲ್ಲಿ ಸಂಸ್ಕೃತಿ ಹೇಗೆ ಸಾಹಿತ್ಯ ತೋರಿಸ್ತದೆ ಅಂತ. ಕೊನೆಗೆ ಅಶ್ವತ್ಥಾಮ ಹೋಗಿ ಒಂದು ಕೆಟ್ಟ ಕೆಲಸ ಮಾಡ್ತಾನೆ. 18ನೇ ದಿವಸ ಯುದ್ಧ ನಡೆದಾಗ ಮಲ್ಕೊಂಡಿರ್ತಾರೆ ಉಪಪಾಂಡವರು, ಪಾಂಡವರ ಮಕ್ಕಳು. 5 ಜನರ ತಲೆ ಕತ್ತರಿಸ್ಕೊಂಡು ತಗೊಂಡು ಹೋಗ್ತಾನೆ. ಆ ದ್ರೌಪದಿ ಕರುಳಿಗೆ ಏನಾಗಿರ್ಬೇಕು ವಿಚಾರ ಮಾಡಿ. 5 ಜನ ಬೆಳೆದ ಮಕ್ಕಳನ್ನು ಕಳ್ಕೊಂಡಂತ ತಾಯಿ ಕರುಳಿಗೆ ಬೆಂದು ಹೋಗಿರ್ಬೇಕು. ಅದು ದ್ರೌಪದಿ ಆರ್ಡಿನರಿ ಹೆಣ್ಮಗಳಲ್ಲ, ಆಕೆ ಅಗ್ನಿಕುಂಡದಿಂದ ಬಂದಂಥವಳು. ಆಕೆ ಬೆಂಕಿ, ಆಕೆ ಬಂದದ್ದೇ ಅರ್ಜುನನ ಮದುವೆ ಆಗೋದಕ್ಕೆ, ಕೌರವರನ್ನು ಹಾಳು ಮಾಡೋದಕ್ಕೆ ಬಂದದ್ದು. ಅಂತ ದ್ವೇಷ. ಯುದ್ಧ ಬೇಡ ಅಂದಾಗ ಕೂದಲು ಬಿಟ್ಕೊಂಬಂತ ಹೇಳ್ತಾಳೆ ರಾಮನ ಕೃಷ್ಣನಿಗೆ, ನೋಡು ಈ ಕೂದಲು ನೋಡು, ಸಂಧಾನಕ್ಕೆ ಹೋಗ್ತೀಯ ನೀನು ಅಂತ. ಅಷ್ಟು ಬೆಂಕಿ. ಕೊನೆಗೆ ಅಶ್ವತ್ಥ ಇವನು ದುಶ್ಯಾಸನನ್ನ ಕೊಂದ ಮೇಲೆ ಅವನ ರಕ್ತದಿಂದ ಕೂದಲು ತೊಳಸ್ಕೊಂಡಂತಾಳು ಆಕೆ, ಸಣ್ಣವಳಲ್ಲ, ಬೆಂಕಿ ಕುದಿತಾಳಕ್ಕೆ. ಅಂತ 5 ಜನ ಮಕ್ಕಳನ್ನು ಕೊಂದ ಅಶ್ವತ್ಥಾಮನ್ನ ಹಿಡ್ಕೊಂಬರ್ತಾರೆ ಅರ್ಜುನ ಕೃಷ್ಣ ಹಿಡ್ಕೊಂಬರ್ತಾರೆ. ದ್ರೌಪದಿನ ಕರಿ, ಏನ್ ತಲೆ ಹಾರಿಸೋಣ ಇವಂದು ಅಂತ. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳಿ ದ್ರೌಪದಿ ಬಂದ್ರೆ? ಮೊದಲೇ ಅಗ್ನಿ ಕನ್ಯಾಕೆ, ಹೊಡೆದ್ ಹಾಕ್ರಿ ಇವನ್ನ ಅಂತನ್ಬೇಕಾಕೆ. ಆದ್ರೆ ಬಂದ್ ಏನಂತಾಳೆ ಗೊತ್ತಾ? ಎಂತದು ಇದೇ ಇದೇ ಸಂಸ್ಕೃತಿ ಅನ್ನೋದು. ಆಕೆ ಬಂದ್ ಹೇಳ್ತಾಳೆ, ಅಹಹ ಗುರುನಂದ ನನ್ನ ಕೊಲಬಾರದ ಕಟ, ಗುರುಪುತ್ರನ ಕೊಲಬೇಡಿ, ಬಿಟ್ಬಿಡಿ ಅವನ. ಯಾಕಂದ್ರೆ ನನಗೆ ಮಕ್ಕಳನ್ನು ಕಳ್ಕೊಂಡ್ರೆ ಏನಾಗ್ತದೆ ಅಂತ ಕಲ್ಪನೆ ಬಂದಿದೆ, ಅದು ಅವನ ತಾಯಿಗೂ ಆಗೋದು ಬೇಡ. ಆ ತಾಯಿ ಕೃಪೆ ಇದ್ದಾಳಲ್ಲ, ಆಕೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು, ಅಬಲಾ ವೃಂದ ಸಮ ಸುಖ ದುಃಖಿಗಳು ನಾವು, ನಾವು ಹೆಣ್ಮಕ್ಳು ನಮ್ಗೆಲ್ಲ ಕಷ್ಟ ಅರ್ಥ ಆಗ್ತದೆ ಸಾರ್ ಎಂದು ತಳ್ಳಿದಳು ಕೌರವ ಅರ್ಜುನ ಕೃಷ್ಣ ಅರ್ಜುನರ ಅಂತ. ಬೇಡ ಕೊಲ್ಬೇಡಿ ಅಂತಾಳೆ. ಇದು ಆಶ್ಚರ್ಯ ಅನ್ಸಲ್ವಾ ನಿಮಗೆ? ಆಕೆ ನೋಡಿದ್ರೆ ಅಗ್ನಿಕನ್ಯೆ, ಆ ಪ್ರೀತಿಯ ಅಂತಃಕರಣ ಬರುವಂತದ್ದು ಆ ಕಷ್ಟದ ಕಾಲದಲ್ಲಿ ಅಂದಾಗ ನಮ್ಮ ಸಂಸ್ಕೃತಿಯನ್ನು ಬದುಕೊಂಡಿದೆ ಅಂತ ಸಾಕ್ಷಿ ಅದೆಲ್ಲ.

ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ನನ್ನ ಪಾಠ ಆಯ್ತು ಮೂರು ದಿವಸ. ಅಲ್ಲಿಗೆ ಹೋದಾಗ ದಿವಸಕ್ಕೆ ಎರಡೆರಡು ತಾಸು ಪಾಠ ನಂತ, ಎರಡು ತಾಸು ಪಾಠ ಆಯ್ತು. ಒಂದು ನೂರ ನೂರ ಇಪ್ಪತ್ತು ಜನ ಇದ್ರು, ಯಾರು ಕೂತಿದ್ರು ಗೊತ್ತಾಗಲ್ಲ ನಮಗೆ. ಮುಗಿದ್ಮೇಲೆ ಒಬ್ರು ವಯಸ್ಸಾದವ್ರು ಸರಸರ ನನ್ನ ಕಡೆ ಬಂದರು, ಬಂದು ಐ ಎಂಜಾಯ್ಡ್ ಯುವರ್ ಕ್ಲಾಸ್, ಯು ಮೇಡ್ ಮೀ ಎ ಚೈಲ್ಡ್ ಅಗೇನ್ ಅಂದರು. ಥ್ಯಾಂಕ್ ಯು ಅಂದೆ. ಆ ಹುಡುಗಿ ನನ್ನ ಟ್ರಾವೆಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾಳಲ್ಲ, ಆಕೆ ನನಗೆ ಹೇಳಿ ಹಿ ಜೇಮ್ಸ್ ಕ್ಯಾಲಹ್ಯಾನ್ ಅಂದ್ಲು. ಅದು ಹೆಸರು ಅಷ್ಟೇನೆ, ಹಲೋ ಜೇಮ್ಸ್ ಅಂತ ಶೇಕ್ ಹ್ಯಾಂಡ್ ಮಾಡಿದೆ. ನಂತರ ಶಿ ಆಡೆಡ್ ಹಿ ಇಸ್ ಅ ನೋಬಲ್ ಲಾರಿಟ್ ಇನ್ ಎಕನಾಮಿಕ್ಸ್. ನಾನು ಎದೇ ದಾಸ್ ಅಂದ್ಬಿಡ್ತು, ನಾನೇ ಅವ್ರ ಸಂಭ್ರಮದಿಂದ ಪಾಠ ಮಾಡಿದ್ದೀನಿ, ಈ ನೋಬೆಲ್ ಪ್ರಶಸ್ತಿ ವಿಜೇತ ಹಿಂದೆ ಕೂತಿದ್ದಾನೆ ಎರಡು ತಾಸು, ಕ್ಲಾಸ್ ಚೆನ್ನಾಗಿತ್ತು ಅಂತಾರೆ. ನಾನು ತಕ್ಷಣ ಅಂದೆ ಐ ಡಿಂಟ್ ನೋ, ಐ ಆಮ್ ಸಾರಿ, ಐ ಡಿಂಟ್ ನೋ ದಟ್ ಯು ಆರ್ ಎ ನೋಬೆಲ್ ಲಾರೇಟ್. ನನಗೆ ಗೊತ್ತಿರಲಿಲ್ಲ ನೋಬೆಲ್ ಪ್ರಶಸ್ತಿ ವಿಜೇತರು ಅಂತ. ಆತ ಹೇಳಿದ ಮಾತು ನನಗೊಂದು ದೊಡ್ಡ ಜೀವನಕ್ಕೆ ಪಾಠ ಆಯ್ತು. ಆತ ಎಷ್ಟು ಸುಲಭ ಹೇಳಿದೆ ಗೊತ್ತಾ, ಡೋಂಟ್ ವರಿ, ನೋ ನೋ ನೋ, ನೋಬೆಲ್ ಪ್ರೈಸ್ ಇಸ್ ನಾಟ್ ಫಾರ್ ಮೀ, ಇಟ್ ಇಸ್ ಫಾರ್ ಮೈ ಎಕನಾಮಿಕ್ಸ್. ನನಗೆ ಮೈ ರೋಮಾಂಚನ ಆಗೋಯ್ತು. ಇದು ಸಂಸ್ಕೃತಿ ರೀ, ಇದು ಸಂಸ್ಕೃತಿ. ಇದು ನಮ್ಮಲ್ಲೊಂದು ಸಣ್ಣ ರಾಜ್ಯೋತ್ಸವ ಅವಾರ್ಡ್ ಬಂದಿರ್ತದೆ ಯಾರಿಗೋ, ಅದನ್ನು ಪರಿಚಯ ಮಾಡುವಾಗ ನೀವು ಏನಾದರೂ ಹೇಳಲಿಲ್ಲ ಅಂದ್ರೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ಹೇಳಲೇ ಇಲ್ಲ ನೀವು ರಾಜ್ಯೋತ್ಸವ ಬಂದದ್ದು. ಅಯ್ಯೋ ಕರ್ಮವೇ, ಎಷ್ಟು ಭ್ರಮೆಗಳಿದ್ದಾವಪ್ಪ ನಮಗೆ ಅನ್ಸ್ಬಿಡುತ್ತೆ. ಇದು ಸಂಸ್ಕೃತಿಯ ಶಿಖರ ಅನ್ನ ಕರೆಯುದು. ಅವನು ಹೇಳ್ತಾನೆ ನೋಬೆಲ್ ಪ್ರಶಸ್ತಿ ನನಗಲ್ಲದೆ ಎಕನಾಮಿಕ್ಸ್ಗೆ, ನನಗೇನು ಸಂಬಂಧ ಇಲ್ಲ. ಇಷ್ಟು ದೇ ಟ್ರಾವೆಲ್ ಸೋ ಲೈಟ್ ಅಲ್ಲ, ನನಗಿದು ದೊಡ್ಡ ಪಾಠ ಅಲ್ವಾ ಜೀವನಕ್ಕೆ. ನಾವು ಸುಮ್ಮನೆ ಹಾರಾಡ್ತೀವಿ, ಓಹ್ ಐ ಆಮ್ ದಿಸ್, ಐ ಆಮ್ ದಿಸ್, ಐ ಆಮ್ ದಿಸ್ ಅಂತ, ಏನೇನು ಅಲ್ಲ ನಾವು. ಅದಕ್ಕೆ ಸಂಸ್ಕೃತಿ ಅಂದ್ರೆ ನೀವು ಬೇಕಾದಂತಹ ವಿನಯವನ್ನು ಕಲಿಸುವಂತಹದ್ದು ಸಂಸ್ಕೃತಿ. ಇದನ್ನ ಅಂದಲ್ಲ, ಅದಕ್ಕೆ ನಿಮ್ಮ ಮನೇಲಿ ನೋಡಿರ್ಬೇಕು, ಯಾವ್ದಾದ್ರೂ ಹೋಮ ಮಾಡಿಸ್ಬೇಕಾದ್ರೆ, ಪೂಜೆ ಮಾಡಿಸ್ಬೇಕಾದ್ರೆ ತಿರ್ಗಾ ಮುರುಘ ಪುರೋಹಿತರು ಇದಂ ನಮ್ಮಮ್ಮ ಇದಂ ನಮ್ಮಮ್ಮ ಅನ್ನಿ ಅಂತಾರೆ ನಿಮಗೆ. ನಾವು ಅನ್ನೋದಿಲ್ಲ, ಅವ್ರು ಹೆಂಗಿರ್ತಾರೆ ಪುರೋಹಿತರು, ಹೆಂಗೋ ಅವ್ರದಲ್ಲ ಅದು, ಇದಂ ನಮ್ಮ ನಂದಲ್ಲ ಅಂತ. ಅದು ಪುರೋಹಿತರು ಹೇಳಿ ಸರಿ, ಅದು ಅವ್ರದಲ್ಲೇ ಅಲ್ಲ, ಹೆಂಗಿದ್ರು ಅದು ನಮ್ಮ ಕಡೆಯಿಂದ ಹೇಳಿಸ್ಬೇಕು ಅಂತಾರೆ ಅವ್ರು. ಇದಂ ನಮ್ಮಮ್ಮ ಕೊಟ್ಟದ್ದು ಅಹಂಕಾರ ನಂದಲ್ಲ ನಂದಲ್ಲ ಅಂತ ಹೇಳ್ಬೇಕು. ಅದು ನಾವು ಬಿಡೋದೇ ಇಲ್ಲಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಕ್ಕೆ ಹೇಳುದು ಜಗತ್ತನ್ನು ಸುತ್ತಾಡಿದಾಗ ಹಿಂಗಾಗ್ತದೆ ಅಂತ.

ಅಲ್ಲೊಬ್ಬ ಯಾವನೋ ಒಬ್ಬ ಭಿಕ್ಷುಕ ಬರ್ತಿದ್ದ ದಿನ ಬರೋ, ನಮಸ್ಕಾರ ಸ್ವಾಮಿ ಅನ್ನೋನು. ಅವನ ಹೆಸರು ಕೂಡ ಕೇಳ ಕೃಷ್ಣಮೂರ್ತಿ ಅಂತ ಅವನ ಹೆಸರು. ವಾಕಿಂಗ್ ಹೋದಾಗ ಇವ್ರೇನ್ ಮಾಡೋರು, ಅರ್ಧಾಣೆ ಅವಾಗೆಲ್ಲ ಅರ್ಧಾಣೆ ಅಂತ ಜೇಬಲ್ಲಿರು, ಅರ್ಧಾಣೆ ಕೊಡೋದು ಅವನು ದಿನ. ಅವನು ಕೇಳೋದು, ಇವ್ರು ಅರ್ಧಾಣೆ ಕೊಡೋದು. ಒಂದ್ ದಿವಸ ಹಿಂಗೆ ಹೋಗ್ತಿದ್ದಾರೆ, ಬಂದ್ ಕೂಗಿದ ಅವನು, ಸ್ವಾಮಿ ಅಂದ. ಹುಡುಕಾಡಿದ್ರು ಜೇಬಲ್ಲಿ ಏನೂ ಇಲ್ಲ. ಡಿವಿಜನ್ ಕೇಳಿದ್ರು ದುಡ್ಡಿದೆ ಏನ್ರಿ ಅಂತ. ಅವ್ರ ಕಡೆ ಅಂತ ಏನೂ ಇರಲ್ಲ, ನನ್ನ ಕಡೆ ದುಡ್ಡಿಲ್ಲ ಅಂದ್ಬಿಟ್ರು. ಮತ್ತಿನ್ನೇನ್ ಮಾಡೋದು, ಇಲ್ಲಪ್ಪ ದುಡ್ಡು ಅಂದ್ರು. ಪರವಾಗಿಲ್ಲ ಬಿಡಿ ಸ್ವಾಮಿ, ನಾಳೆ ಕೊಟ್ರಾಯ್ತು ಅಂತ. ಹ್ಞೂ, ಭಿಕ್ಷಾದ ಒಂದು ತಕರಾರು ಇಲ್ಲ, ಒಂದು ಅದೇನು ಪೇಮೆಂಟ್ ಅದು ಇಎಂಐ ಕೇಳಿದ್ರು, ಇಲ್ಲ ಅಂದ್ರೆ ಮುಂದೆ ಹೊರಟ್ರು. ಮುಂದೆ ಯಾರೋ ಸಿಕ್ಕರು, ಅವ್ರ ಕಡೆ ಬೇಡ್ಕೊಂಡು ಅರ್ಧ ಹಣೆ ಇಸ್ಕೊಂಬಂದ್ರು ಸಾಲ, ವಾಪಸ್ ಬಂದು ಕೊಟ್ರು ಅವನಿಗೆ. ಯಾಕೆ ಸ್ವಾಮಿ ನಾಳೆ ಕೊಟ್ರೆ ಆಗ್ತಿತ್ತಲ್ಲ ಅಂತ. ಅಲ್ಲಪ್ಪ ನೀನೇನು ಹೇಳಿದೆ, ದಿನ ನಿಮಗೆ ಬೇಡೋದು ಅಭ್ಯಾಸ ಆಗಿದೆ, ನನಗೂ ಅಭ್ಯಾಸ ತಪ್ಪು ಬರದಲ್ಲ, ನಿನಗೆ ಹೆಂಗೆ ಬೇಡೋ ಅಭ್ಯಾಸ ಇದನ್ನು ಕೊಡೋ ಅಭ್ಯಾಸ ತಪ್ಪು ಬರದಲ್ಲ. ಸಾಲ ಇಸ್ಕೊಂಬಂದು ಕೊಡೋದ್ರಿ ಆ ಮನುಷ್ಯ. ಒಂದು ಘಟನೆ ಹೇಳಿದ್ರೆ ನೀವು ಮರೆಯೋಕೆ ಸಾಧ್ಯ ಇಲ್ಲ, ನಂಬೋದು ಸಾಧ್ಯ ಇಲ್ಲ. ನೀವು ಆ ಥರ ಸಾಹಿತ್ಯ ಸಮಾರಾಧನೆ ಮಾಡ್ಬೇಕು ಮನೇಲಿ. ಮನೆಯಲ್ಲಿ ತಿಂಗಳಿಗೊಮ್ಮೆ, ಎರಡು ತಿಂಗಳಿಗೊಮ್ಮೆ ಎಲ್ಲ ಸಾಹಿತಿಗಳನ್ನ ಕರೆದು ಮೇಲೆ ಮೇಲೆ ಸಾಹಿತ್ಯ ಚರ್ಚೆ ಮಾಡಬೇಕು. ಒಂದ್ಸಲ ಮೇಲೆ ಚರ್ಚೆ ನಡೆದಿದೆ, ಒಂದು ಇಪ್ಪತ್ತೈದು ಜನ ಕೂತಿದ್ದಾರೆ. ಊಟ ವ್ಯವಸ್ಥೆ ಎಲ್ಲ ವೆಂಕಣ್ಣಯ್ಯನವ್ರದೇ. ಎಲ್ಲರು ಕೂತು ಇವ್ರು ಯಾವ ನಶೆ ಇಟ್ಕೊಂಡು ಕೂತ್ಕೊಂಡವ್ರು, ನಶೆ ಏರಿಸ್ಕೊಂಡು ಕೂತಿರ್ಬೇಕು ಹೇಳ್ಕೊಂಡು. ಮಧ್ಯಾಹ್ನ ಹೊತ್ತಿ ಯಾರೋ ಬಂದು ಇವ್ರು ಭುಜ ಬಡಿದು ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ಹಾ ಅಂದು ಕೆಳಗಿಳಿದು ಹೋದ್ರು ವೆಂಕಣ್ಣಯ್ಯ, ಮ್ಯಾಲ ಬರಲಿಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದರು, ಎಲ್ಲರೂ ಊಟ ಮಾಡಿ ಊಟ ಮಾಡಿ, ನೀವು ಕೂತ್ಕೊಳ್ಳಿ ವೆಂಕಣ್ಣಯ್ಯ ಅಂತ. ಇಲ್ಲ ನಾ ಆಮೇಲೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ವಜೆ ಅನಿಮಾನ್ ಅಲ್ವಾ, ಎಲ್ಲರೂ ಮುಗಿಲಿ ಅಂತ ಎಲ್ಲರಿಗೂ ಊಟ ಹಾಕ್ಸಿದ್ರು. ಮುಂದೆ ಊಟ ಮಾಡಲೇ ಇಲ್ಲ. ಹಾಗೆ ಕಾರ್ಯಕ್ರಮ ಮುಂದುವರಿತು. ಐದುವರೆಗೆ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಕೆಳಗೆ ಹೊರಟರು. ನನಗಂತೂ ಆಶ್ಚರ್ಯ ಆಗುತ್ತೆ ನೆನೆಸ್ಕೊಂಡ್ರೆ. ಏನಾಗಿತ್ತು ಅಂದರೆ, ವೆಂಕಣ್ಣಯ್ಯನವ್ರ ಕಡೆ ಮಗ ಸತ್ತೋಗಿದ್ದಾನೆ ಕೆಳಗಡೆ ಮನೆಯಲ್ಲಿ, ಹೆಂಡತಿ ಹತ್ತಿದ್ದಾರೆ. ಇವ್ರು ಕೆಳಗೆ ಹೋಗಿ ಅಳಬೇಡ, ಹತ್ರ ಮೇಲೆ ಕೂತವ್ರಿಗೆ ಸಾಹಿತ್ಯಕ್ಕೆ ತೊಂದರೆ ಆಗ್ತದೆ, ಅಳಬೇಡ ಅಂತ. ಏನು ಕರ್ಮ ಇದ್ದಿತ್ತು ಇದು? ತಾನು ಅಳದೇನೆ ಒಂದು 10 ನಿಮಿಷ ಆಕೆ ಜೊತೆಗೆ ಹತ್ತು, ಮಗುನ ಹಾಗೆ ಇಟ್ಟು ಮೇಲೆ ಬಂದು ಸಾಹಿತ್ಯ ಕಾರ್ಯಕ್ರಮ ಮುಗಿಸಿ ಅವರೆಲ್ಲ ಮನೆಗೆ ಹೋದ್ಮೇಲೆ ಸಂತೆ ಸಂಸ್ಕಾರ ಆಗ್ಬೇಕು. ಅವ್ರು ಹೇಳೋದು ಬಂದವರಿಗೆ ಸಾಹಿತ್ಯ ರಸಭಾಸ ಆಗಬಾರ್ದು. ಇದೊಂಥರ ಎಕ್ಸ್ಟ್ರೀಮ್ ಅನಿಸ್ಬಹುದು ನಿಮಗೆ, ತೀರಾ ಹುಚಿತನಾನೋ ಅಂತ ಅನಿಸ್ಬಹುದು. ಆದರೆ ಹಂಗೆ ಬದುಕಿದ್ರು ಅನ್ನೋದು ಆಶ್ಚರ್ಯ ಅಲ್ವಾ ನಮ್ಮಲ್ಲಿ. ಮತ್ತೊಬ್ಬರಿಗೆ ಬಂದಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ತನ್ನ ಮಗನ ದುಃಖ ನುಂಗ್ಕೊಂಡು ಕೂಡೋದಂದ್ರೆ ಎಲ್ಲಾದರೂ ಇದೇನ್ರಿ ಮಾಡೆಲ್ ಅದು? ಟಿ ಎಸ್ ವೆಂಕಣ್ಣಯ್ಯ ಹಾಗಿದ್ದವರು.

0: You're listening to Radio Sarang, 107.8 FM.
1: ದೇಶ ಪ್ರವಾಸ ಮಾಡಿದಾಗ ಏನೇನು ಅನುಭವಗಳಾಗ್ತವೆ ಅದು ನಮ್ಮ ಸಂಸ್ಕೃತಿಯ ಕೇಂದ್ರ ಆಗ್ತದೆ. ಎಷ್ಟೊಂದು ತಿಳುವಳಿಕೆ ಬರುತ್ತೆ. ನನಗಂತೂ ಯಾರ ಕಡೆಯಿಂದ ಕಲ್ತಿದ್ದೀನೋ ಲೆಕ್ಕನೇ ಇಲ್ಲ. ದಿವಸಕ್ಕೊಂದು 4 ಜನ ಕಡೆ ಕಲಿತೀನಿ ನಾನು. ಕಲ್ಕತ್ತಾಗಿ ಹೋಗ್ತೀನಿ ನಾನು, 2 ತಿಂಗಳಿಗೆ ಒಂದ್ಸಲ ಹೋಗ್ಬೇಕು. ಅಲ್ಲಿ IIM ಪಾಠ ಮಾಡ್ಬೇಕು. ಹೋದಾಗ ಒಂದು ಬೇಲೂರು ಮಠಕ್ಕೆ ಹೋಗ್ಬೇಕು, ರಾಮಕೃಷ್ಣ ಆಶ್ರಮ ಹೆಡ್ ಕ್ವಾರ್ಟರ್ಸ್. ಅವ್ರೊಂದು ಕಾರ್ ಕೊಟ್ಟಿದ್ರು ನನಗೆ ವಾಪಸ್ ಬರ್ಬೇಕಾದ್ರೆ, ಗೋಲ್ಪಾರ್ಕ್ ಅನ್ನೋ ಏರಿಯಾಗೆ ಬರ್ಬೇಕು. ನೀವು ಕಲ್ಕತ್ತಾಗಿ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಹೌರಾ ಹತ್ರ ಬಂದಾಗ ಟ್ರಾಫಿಕ್ ಹೆಂಗಿರುತ್ತೆ ಅಂತ ನೀವು ಅನುಭವಿಸ್ದಾಗ ಗೊತ್ತು. ಬೆಂಗಳೂರು ಸಾಮಾನ್ಯ ಬೈತಿರ್ತಾರೆ, ಬೆಂಗಳೂರು ಟ್ರಾಫಿಕ್ ಕೆಟ್ಟದು ಕೆಟ್ಟದು ಕೆಟ್ಟದು ಅಂತ. ನಾನು ಹೇಳ್ತೀನಿ, ಕಲ್ಕತ್ತಾಗ ಒಂದು 4 ದಿವಸ ಹೋಗಿ ಬನ್ನಿ, ಇಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತ. ಆ ಹೌರಾ ಹತ್ರ ರೋಡ್ ಸಣ್ಣ ಇಕ್ಕಟ್ಟಾಗಿದೆ. ನೀವು ಕಲ್ಪನೆ ಮಾಡಬಹುದಾಗಿದ್ದಂಥ ಎಲ್ಲ ವಾಹನಗಳು ಓಡಾಡ್ತಾವಲ್ಲ, ಮನುಷ್ಯ ಕೈಯಿಂದ ಎಳ್ಕೊಂಡು ಹೋಗೋದು, ಕುದುರೆ ಗಾಡಿ ಎಲ್ಲಾನು, ಆಟೋ ರಿಕ್ಷಾ, ಬಸ್ಸು, ಟೆಂಪೋ, ಲಾರಿ, ಟ್ರ್ಯಾಮ್ ಕೂಡ ನಡುವೆ ಹೋಗ್ತಾರೆ. ಅಲ್ಲಿ ಕೋಪ ಮಾಡ್ಕೊಳ್ಳಾರ್ದೆ ಡ್ರೈವ್ ಮಾಡ್ಕೊಳ್ಳೋದು ಬಹಳ ಕಷ್ಟ, ಡ್ರೈವ್ ಮಾಡೋದು ಬಹಳ ಕಷ್ಟ. ನನ್ನ ಡ್ರೈವರ್ ಒಬ್ಬ 60 ವರ್ಷದವನಿದ್ದ, ಶಾಂತವಾಗಿದ್ದ, ಓಡಿಸ್ತಾ ಇದ್ದ. ನನ್ನ ಹಿಂದೆ ಬರೋನೊಬ್ಬ ಕಾರ್ನವನು ಲೈಟ್ ಹಾಕೋದು ಹಾರ್ನ್ ಬಾರ್ಸು, ಲೈಟ್ ಹಾಕೋದು ಹಾರ್ನ್ ಬಾರ್ಸು. ನಿಮಗೆಲ್ಲ ಅನುಭವ ಇಲ್ಲ, ಇಲ್ಲಿ ಹಾರ್ನ್ ಬಾರ್ಸು ಕಮ್ಮಿ. ಹಾರ್ನ್ ಬಾರ್ಸು, ನಾನು ಅಂದೆ ಪಾಪ ಅವಸರದಾಗ ಬಿಟ್ಬಿಡಪ್ಪ ಹೋಗ್ಲಿ ಅವನು ಅಂದೆ. ಎಲ್ಲಿ ಬಿಡ್ಲಿ ಸರ್ ಅಂದ ಅವ್ನು ಡ್ರೈವರ್, ಜಾಗನೇ ಇಲ್ಲ, ಇನ್ನೊಂದು 100 ಅಡಿ ಮುಂದೆ ಹೋದ್ರೆ ಸ್ವಲ್ಪ ರೋಡ್ ಆಗಲ್ಲ, ಆಗ್ತದೆ ಬಿಡ್ತೀನಿ ಅಂದ. ಆಗ್ಬಿಡಪ್ಪ ನೀನಿದ್ದೆ, ಅವನಿದ್ದು ಸರಿ, ಏನ್ ಮಾಡ್ಕೋದಿ ಮಾಡ್ಕೊ ಅಂತ ಹೇಳಿದೆ. ಅವ್ನು ಹಿಂದೆ ಒಂದು ಪೇಷನ್ಸ್ ಇಲ್ಲಲ್ಲ, ನಮ್ಮಲ್ಲಿ ಯಾವಾಗಲೂ ಓವರ್ಟೇಕ್ ರೈಟ್ ಸೈಡ್ ಮಾಡಬೇಕು ಅಂತ ಭಾರತದಲ್ಲಿರೋದು, ಇಲ್ಲಿ ಲೆಫ್ಟಿಗೆ ಮಾಡ್ತೀನಿ ನೀವು. ಅಲ್ಲಿ ನಮ್ಮ ಭಾರತದಲ್ಲಿ ಹೆಂಗೆ ಹೋಗ್ಬೇಕು ಅಂತಿಲ್ಲ, ನಿಮ್ಗೆ ಗೊತ್ತಿದೆ. ಓವರ್ಟೇಕ್ ಲೆಫ್ಟ್ ಮಾಡ್ಬೋದು, ರೈಟ್ ಮಾಡ್ಬೋದು, ಚಾನ್ಸ್ ಸಿಕ್ಕರೆ ಮ್ಯಾಲಿಂದ ಹೋಗ್ಬೋದು, ಇದೆಲ್ಲ ಇರ್ತದೆ. ಅವನೇನ್ ಮಾಡ್ದ, ಸುಯ್ ಅಂತ ಎಡಗಡೆ ನುಗ್ಗಿ ಬಂದ್ಬಿಟ್ಟ ಬರ್ರ ಅಂತ. ನೋಡ್ತಾ ಇದ್ದೀವಿ ನಾವು ಸರ್ರನ್ ಬಂದ. ಅಲ್ಲೊಬ್ರು ಹೆಣ್ಮಗಳು ಈ ತರಕಾರಿ ಮಾರೋ ಟ್ರಾಲಿ ಇರ್ತದಲ್ಲ, ತಗೊಂಡ್ ಬರ್ತಾ ಇದ್ದಾಳೆ. ಓ ಟ್ರಾಲಿಗೆ ಪಟಾರ್ ಅಂತ ಹೊಡಿತು, ತರಕಾರಿ ಎಲ್ಲ ಆಕಾಶಕ್ಕೆ ಹೋಯ್ತು. ಆ ಹೆಣ್ಮಗಳು ಹಾರಿ ಬಿದ್ಲು. ಇವನು ಕಾರ್ ಹೋಗಿ ಆ ಲೈಟ್ ಕಂಬ ಕೊಡೋದು, ಮೊಸಳೆ ಹೆಂಗ್ ಬಾಯಿ ತಕೊಂಡು ನಿಂತ್ಕೊಂತು. ಇವನ್ ಕೆಳಗೆ ಇಳಿದು ಬೈತಾ ಇದ್ದ, ಚೆನ್ನಾಗಿ ಬೈತಾ ಇದ್ದ, ಕೈ ಮಾಡಿ ಮಾಡಿ ನಮ್ಮ ಡ್ರೈವರ್ ಕಡೆ ಕೈ ಮಾಡಿ ಬೈತಿದ್ದ. ನನ್ನ ಪುಣ್ಯಕ್ಕೆ ಬಂಗಾಲಿ ಬರೋಲ್ಲ, ಅದನ್ನ ಅರ್ಥ ಆಗ್ಲಿ ಏನೇನು ಬೈದ ಅಂತ. ಆದ್ರೆ ನನ್ನ ಡ್ರೈವರ್ ಬೈತಾನೆ ಅಂತ ಮಾತ್ರ ಗ್ಯಾರಂಟಿ. ನಾನು ಅನ್ಕೊಂಡು ನಮ್ಮ ಡ್ರೈವರ್ ಸಿಟ್ಟು ಬರ್ತದೆ, ಈಗ ಶಾಂತ ಮನುಷ್ಯ, ಸಿಟ್ಟೇ ಬರಲಿಲ್ಲರಿ. ಆ ಕಡೆ ಗ್ಲಾಸ್ ಇಳಿಸದ, ಎರಡು ಕೈ ಮುಗದ, ಬಂದೋ ಭಗವಂತ ಒಳ್ಳೇದು ಮಾಡ್ಲಿ ಅಂದ ಹೊರಟ. ನಾಂದೆ ಮಹಾರಾಯ, ನೀ ಹಿಂಗಿದ್ದಿ ಅಂತ ರಾಮಕೃಷ್ಣ ಆಶ್ರಮದಲ್ಲಿ ತಗೊಂಡ್ರು, ಅಥವಾ ಅಲ್ಲಿದ್ದು ನೀ ಹಿಂಗಾಗಿದೆಯೋ ಗೊತ್ತಿಲ್ಲ ನನಗೆ, ಇವಳು ಶಾಂತವಾಗಿದ್ದೀಯಲ್ಲ ಮಹಾರಾಯ ಅಂದೆ. ಅವನು ನನಗೊಂದು ದೊಡ್ಡ ಬುದ್ಧಿ ಹೇಳ್ಬಿಟ್ಟ, ಸಂಸ್ಕೃತಿ ಸ್ಲೋತ ಅಂತ ಹೇಳ್ತೀನಲ್ಲಪ್ಪ, ಕಲಿಯೋದು ಹೇಗಿರುತ್ತೆ ಅಂತ ಹೋದಾಗ ಅವನು ಹೇಳ್ದು, ಹಂಗಲ್ಲ ಸರ್, ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸರ್ ಅಂದ. ನಾಂದೆ ಕಾರ್ಪೊರೇಷನ್ ಲಾರಿ ಇಲ್ಲೆಲ್ಲಿದೆ ಅಂದೆ. ಅವನು ಹೇಳ್ದು, ಅವನೇ ಸರ್ ಕಾರ್ಪೊರೇಷನ್ ಲಾರಿ ಅಂದ. ಹೆಂಗೆ ಅಂತ ಕೇಳಿದೆ. ಅವನು ಹೇಳಿದ ಫಿಲಾಸಫಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಕರೆ ನನ್ನ ಪರಮಹಂಸರು ಫಿಲಾಸಫಿ ಎಲ್ಲ ಅದು ಕುಡಿದ್ಬಿಟ್ಟಿದ್ದಾನ. ಅವನು ಅವ್ನು ಹೇಳಿದ, ಯಾರ ಮನಸ್ಸಲ್ಲಿ ಕೋಪ ತಾಪ ಅಸೂಯೆ ಕೂತ್ಕೊಂಡಿದೆಯಲ್ಲ ಅವರೇ ಕಾರ್ಪೊರೇಷನ್ ಲಾರಿ ಇದ್ದಂಗೆ ಸರ್, ಅವ್ರ ಹತ್ರ ಹೋಗ್ಬಾರ್ದು ಅಂದ. ಕರೆಕ್ಟು ಅನ್ನಿಸ್ತು ನನಗೆ. ನೀವು ನೋಡ್ಬೇಕು, ಬೆಂಗಳೂರಲ್ಲಿ ನಮ್ಮ ಕಡೆ ಎಲ್ಲಾನು ಕಾರ್ಪೊರೇಷನ್ ಲಾರಿಗಳಲ್ಲಿ ಸಮಾಜವಾದ ಬಗ್ಗೆ ಬಹಳ ನಂಬ್ಕೋತಾರ ಅವ್ರು. ಅಂದ್ರೆ ಏನು ಅಂದ್ರೆ, ಕಸ ಎಲ್ಲ ಒಂದೇ ಕಡೆ ಇರಬಾರ್ದು ಅಂತ ಅವ್ರ ಥಿಯರಿ. ನಮ್ಮ ಅವ್ರ ಥಿಯರಿ ಏನಪ್ಪ ಅಂದ್ರೆ, ಕಸ ಎಲ್ಲ ಒಂದೇ ಕಡೆ ಇರಬಾರ್ದು, ಕಸದ ಗುಡ್ಡೆ ಇರುತ್ತಲ್ಲ ಅಂತ ತಗೊಂಡು ಲಾರಿಯಲ್ಲಿ ತುಂಬಿಕೊಂಡು ಎಲ್ಲಾ ಕಡೆ ಚೆಲ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಕಡೆ ಹರಡೋ ಕೆಲಸ. ಆದ್ರೆ ಹಿಂದೆ ಹೋದ್ರೆ ಕೆಟ್ಟ ವಾಸನೆ ಬರುತ್ತೆ, ಇನ್ನು ಹತ್ರ ಹೋದ್ರೆ ಮೈ ಮೇಲೆ ಬೀಳುತ್ತೆ. ನಾವೇನ್ ಮಾಡ್ಬೇಕು, ಅದ್ರ ಜೊತೆ ಕಾಂಪಿಟೇಷನ್ ಬೇಡ, ಅದು ಹೋಗ್ಲಿ ಮೊದಲು ಹೋಗ್ಬೇಕು. ಅವನು ಅದೇ ಹೇಳಿದ ನನಗೆ, ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸರ್ ಅಂದ. ನಾಂದೆ ಹೌದಪ್ಪ, ನೀವು ಬಹಳ ದೊಡ್ಡ ಬುದ್ಧಿ ಹೇಳಿದ್ದೀನಿ ನನಗೆ. ಎರಡು ನೀ ಹೇಳಿದ್ ಒಂದು, ನನಗೆ ಎರಡು ಅರ್ಥ ಆಯ್ತು. ಒಂದೇನು ಅಂದ್ರೆ, ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಅಂದ್ರೆ ಕೆಟ್ಟ, ಇದು ಎಷ್ಟು ಚಂದ ಮಕ್ಕಳಿಗೆ ಹೇಳಿಕೊಡಿ, ಇದನ್ನು ಎಷ್ಟು ಚೆನ್ನಾಗಿದೆ. ಪೀಪಲ್ ವಿತ್ ನೆಗೆಟಿವ್ ಥಾಟ್ಸ್, ಇಫ್ ಯು ರಿಮೇನ್ ವಿತ್ ದೆಮ್ ಫಾರ್ ಅ ಲಾಂಗ್ ಟೈಮ್, ಇಟ್ ಟಚಸ್ ಯು, ಇಟ್ ಕಮ್ಸ್ ಇನ್ ಟು ಯು, ಕಂಟೇಜಿಯಸ್ ಅದು.

ನೆಗೆಟಿವ್ ಮಾತಾಡೋರು ಇದ್ರೆ, ನೆಗೆಟಿವ್ ಚಿಂತನೆ ಮಾಡೋರ್ ಜೊತೆಗಿದ್ರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ ಕಡೆ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಅಂತ ಹೇಳಿದ್ದ ಅವನು. ನಾ ಅದು ಇನ್ನೊಂದು ಅರ್ಥ ಆಯ್ತು ನನಗೆ ಅಂತ ಹೇಳಿದೆ. ನೀ ಹೇಳಿದ್ ಒಂದು, ಇನ್ನೊಂದು ಅರ್ಥ ಏನಾಯ್ತು ಅಂದ್ರೆ ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸರಿ, ಎರಡನೇದು ನಾನ್ ಕಾರ್ಪೊರೇಷನ್ ಲಾರಿ ಆಗ್ಬಾರ್ದು. ನಮ್ಗೆ ಗೊತ್ತಾಗ್ಬಿಡುತ್ತೆ ಕಾರ್ಪೊರೇಷನ್ ಲಾರಿ ನಾವು ಆಗಿದ್ದೀವಿ ಅಂತ. ನಮ್ಮ ಸ್ನೇಹಿತರೆಲ್ಲ ಆಮೇಲೆ ಭೇಟಿ ಆಗ್ತೀನಾ ಅಂತ ಹೋಗ್ತಿರ್ತಾರೆ ಅವ್ರು, ಗೊತ್ತಾಗುತ್ತೆ ನಾ ಕಾರ್ಪೊರೇಷನ್ ಲಾರಿ ಆಗ್ತಾ ಇದ್ದೀನಿ ಅಂತ. ಎಷ್ಟು ಚಂದ ನೋಡಿ ಸಂಸ್ಕೃತಿ ಕಲಿಸುವಂತಹದ್ದು. ಎಲ್ಲಿ ನೆಗೆಟಿವ್ ಥಾಟ್ಸ್ ಇದೆಯೋ ಅಲ್ಲಿ ಸಂಸ್ಕೃತಿ ನೆಗೆಟಿವ್ ಆಗ್ತದೆ, ಎಲ್ಲಿ ಪಾಸಿಟಿವ್ ಥಾಟ್ಸ್ ಇದೆಯೋ, ಚಿಂತನೆ ಧನಾತ್ಮಕವಾಗಿದೆಯೋ, ಅಲ್ಲೆಲ್ಲ ನಮ್ಮ ಜೀವನ ಚೆನ್ನಾಗಾಗುತ್ತೆ. ಹಾಗೆ ಬಡ್ಕೋಬೇಕಾದದ್ದು. ಮೂರನೇದ್ದು ಬಹಳ ಮುಖ್ಯವಾಗಿರುವಂಥದ್ದು ಪರಿಸರ ಅಂತ. ನಾಲ್ಕನೇದ್ದು ಪರಿಸರ. ನನ್ನ ಪರಿಸರ ನಮ್ಮ ಸಂಸ್ಕೃತಿ ಹೆಂಗೆ ಪ್ರಭಾವ ಮಾಡ್ತದೆ ಅಂತ. ಸಂಸ್ಕೃತಿ ಎಷ್ಟು ಪ್ರಭಾವ ಮಾಡುತ್ತೆ ಗೊತ್ತಾ? ಕಲ್ಪನೆ ಮಾಡ್ಕೊಳ್ಳಿ, ಯಾವುದೊಂದು ಮೆಡಿಟೇಷನ್ ಹಾಲಿಗೆ ಹೋಗಿದ್ದೀರಿ, ಧ್ಯಾನ ಮಂದಿರಕ್ಕೆ ಹೋಗಿದ್ದೀರಿ, ಸ್ವಚ್ಛವಾಗಿಟ್ಟಿದ್ದಾರೆ, ಎಲ್ಲರೂ ಶಾಂತವಾಗಿ ಧ್ಯಾನ ಮಾಡ್ತಿದ್ದಾರೆ, ನೀವಲ್ಲಿ ಕೂತಿದ್ದೀರಿ, ಕೆಮ್ಮಂದ್ರೆ ಏನ್ ಮಾಡ್ತೀರಿ? ತಡ್ಕೋತೀರಿ, ಕೆಮ್ಮೋದು ಬೇಡ ಅಂತೀರಿ, ತುಂಬಾ ತಡ್ಕೊಳಕಾಗಲ್ಲ, ಹೊರಗಡೆ ಹೋಗಿ ಕೆಮ್ಮ ಬರ್ತೀರಿ. ಯಾಕಂದ್ರೆ ಅಲ್ಲಿ ಕೆಮ್ಮಿದ್ರೆ ಆ ಶಾಂತತೆಗೆ ತೊಂದರೆ ಆಗ್ತದೆ ಅಂತ ಹೋಗ್ತೀರಿ ಹೊರಗೆ ಅಲ್ವಾ? ಅದೇ ನಮ್ಮ ಬೆಂಗಳೂರು ಕಲಾಸಿ ಪಾಳ್ಯಮದಲ್ಲಿದ್ರೆ ಜೋರಾಗಿ ಕೆಮ್ತೀವಿ. ನಾ ಕೆಮ್ಮೋದೇನು ಬಸ್ ಸ್ಟ್ಯಾಂಡ್ ಕಲಾಸಿ ಪಾಳ್ಯಮ್ ಗೊತ್ತಿಲ್ಲದವ್ರು ಹೇಳ್ಬೇಕು, ಬೆಂಗಳೂರು ಹಳೆ ಬಸ್ ಸ್ಟ್ಯಾಂಡ್ ಅದು ಕೊಳಕಂದ್ರೆ ಹೆಂಗಿರ್ಬೇಕು ಅನ್ನೋಕೆ ಒಂದು ಮಾಡೆಲ್ ಅದು ಹಂಗಿತ್ತದು. ಈಗ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದಾರೆ, ಅದು ಬಹಳ ಇಂಪ್ರೂವ್ ಆಗಿಲ್ಲ. ಅಲ್ಲಿ ಬಾಳೆಹಣ್ಣು ಸಿಪ್ಪೆ ತಂದು ಅಲ್ಲೇ ಬಿಸಾಕ್ತಾರೆ. ಯಾಕೆ? ಬೇಕಾದಷ್ಟು ಬಿದ್ದಿದ್ದಾವಲ್ಲ ಸೊಪ್ಪೆ, ನಂದೊಬ್ಬಂದೇ ಅಲ್ಲ. ದಯವಿಟ್ಟು ಗಮನಿಸಿ, ಕಲಾಂ ಅವರ ಮೇಲ್ ಕಳಿಸಿದ್ರು ನನಗೆ, ಬಹಳ ಚಂದ ಅದು. ನಮ್ಮ ಹುಡುಗರು ಸಿಂಗಾಪುರ್ಗೆ ಹೋಗ್ತಾರೆ, ಸಿಂಗಾಪುರ್ಗೆ ಮೂರು ದಿವಸ ಹೋಗ್ತಾರೆ, ಬಂದು ಹೇಳ್ತಾರೆ ಏನ್ ಸ್ವಚ್ಛ ರೀ ಸಿಂಗಾಪುರ್, ಒಂದ್ ರಸ್ತೆಯಲ್ಲಿ ಒಂದ್ ಚೂರು ಕಾಗದ ಇಲ್ಲ ನೋಡ್ರಿ, ನಮ್ ರಸ್ತೆ ನೋಡಿ ಕೊಳಕಾಗಿದೆ ಅಂತ. ಅದ ಕಲಾಂ ಅವ್ರು ಕೇಳ್ತಾರೆ, ನಿಮ್ ರೋಡಲ್ಲಿ ಕಸ ಹಾಕಿದವ್ರು ಯಾರು? ಸಿಂಗಾಪುರ್ದವ್ರ? ಅವ್ರು ಹಾಕಿಲ್ಲ ಅಂತ ಅವ್ರು ಚೆನ್ನಾಗಿದೆ, ನೀವು ಹಾಕಿದ್ದೆ ಕೊಳಕಾಗಿದೆ ನೋಡಿ. ನಮ್ ಬಿಹೇವಿಯರ್ ಹೆಂಗ್ ಚೇಂಜ್ ಆಗ್ತದೆ? ಶಾಂತವಾದ ಮೆಡಿಟೇಷನ್ ಹಾಲ್ ಅಲ್ಲಿದ್ದ ಕೆಮ್ಮೋಕ್ ಹೆಸಿಟೇಟ್ ಮಾಡಿದಂತ ಮನುಷ್ಯ ಅಲ್ಲಿ ಕೊಳಕಿನ ಎನ್ವೈರನ್ಮೆಂಟ್ ಬಂದಾಗ ತಾನು ಅದ್ರ ಭಾಗ ಆಗ್ಬಿಡ್ತಾನೆ. ಸಂಸ್ಕೃತಿ ಬೆಳಿಬೇಕಾದದ್ದು ಶುದ್ಧ ವಾತಾವರಣದಲ್ಲಿ ಬೆಳಿಬೇಕು. ಅದಕ್ಕೆ ಮನೆಯಲ್ಲಿ ಹುಡುಗರಿಗೆ ಹೇಳ್ಬೇಕಾದದ್ದು, ನಿಮ್ ಸಾಮಾನ ಎಲ್ಲ ನೀಟಾಗಿ ಇಟ್ಕೊಳ್ರಪ್ಪ, ಸ್ವಚ್ಛಾಗಿ ಇಟ್ಕೊಡ್ರಿ, ಕ್ಲೀನ್ ಆಗಿ ಇಟ್ಕೊಡ್ರಿ, ಮನೇನು ಕ್ಲೀನ್ ಆಗಿರ್ಬೇಕು, ಊಟ ಮಾಡೋ ತಟ್ಟೆ ಕ್ಲೀನ್ ಆಗಿರ್ಬೇಕು, ಕೈ ತೊಳ್ಕೊಳ್ಳೋದು ಕ್ಲೀನ್ ಆಗಿರ್ಬೇಕು. ಇದು ಒಂಥರ ಸಂಸ್ಕೃತಿಯನ್ನು ಬೆಳೆಸುವಂತಹ ರೀತಿ ಅದು. ಆದ್ದರಿಂದ ನನ್ನ ಪರಿಸರ ಎಷ್ಟು ಶುದ್ಧವಾಗಿದೆಯೋ ನನ್ನ ಮನಸ್ಸು ಅಷ್ಟೇ ಶುದ್ಧವಾಗಿರ್ತದೆ ಅಂತ ಹೇಳ್ಬೇಕಾದ್ರೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಗುಡ್ ಈವ್ನಿಂಗ್, ಶುಭ ಸಂಜೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನಮ್ಮ ಹೆಣ್ಣು ಮಕ್ಕಳ ಶಕ್ತಿಯನ್ನು ನಾನು ಹೇಳ್ತಾನೆ ಇರಬೇಕು. ಅದು ನಮಗೆ ಏನಂದರೆ ನಮ್ಮ ಎಲ್ಲ ಕೆಲಸಗಳಿಗೆ ಅದು ನಮಗೆ ಪ್ರಚೋದನೆಯನ್ನು ನೀಡುತ್ತದೆ, ನಮಗೆ ನಮ್ಮ ಬದುಕಲ್ಲಿ ಉತ್ಸಾಹವನ್ನು ಕೊಡುತ್ತದೆ. ಶಿಕ್ಷಣ, ರಾಜಕೀಯ, ಸ್ವಾತಂತ್ರ್ಯ ಹೋರಾಟ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಸಾಧನೆಗೈದ ಅನೇಕ ಮಹಿಳೆಯರು ನಮಗೆ ಇಂದಿಗೂ ಸಹ ಸ್ಫೂರ್ತಿಯಾಗಿದ್ದಾರೆ. ಪ್ರಮುಖ ಸಾಧಕಿಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸರೋಜಿನಿ ನಾಯ್ಡು ಇವರ ಜನ್ಮದಿನವನ್ನು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗ್ತದೆ. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು ಮತ್ತು ಭಾರತದ ನೈಟಿಂಗೇಲ್ ಅಂತ ಹೇಳಿ ಕರೆಯಲ್ಪಡುತ್ತಾರೆ. ಇನ್ನು ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಸಮಾಜ ಸುಧಾರಕಿ. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ಸ್ಥಾಪಿಸಿದರು. ಇನ್ನು ರಾಣಿ ಲಕ್ಷ್ಮೀಬಾಯಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಧೈರ್ಯಶಾಲಿ ಮಹಿಳಾ ಹೋರಾಟಗಾರ್ತಿ. ಇನ್ನು ಆನಂದಬಾಯಿ ಜೋಶಿ ಪಾಶ್ಚಾತ್ಯ ವೈದ್ಯಕೀಯ ಶಿಕ್ಷಣ ಪಡೆದ ಮೊದಲ ಭಾರತೀಯ ಮಹಿಳಾ ವೈದ್ಯೆ. ಇನ್ನು ರಜಿಯಾ ಬೇಗಂ ದೆಹಲಿ ಸುಲ್ತಾನರ ಆಳ್ವಿಕೆ ನಡೆಸಿದ ಮೊದಲ ಮತ್ತು ಏಕೈಕ ಮಹಿಳೆ. ಹಾಗೆಯೇ ನಮ್ಮ ತುಳುನಾಡಿನ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ. ಇವರೆಲ್ಲರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಕೇಳ್ತಾ ಇರಬೇಕು 107.8 FM. ಎಲ್ಲಿಗೂ ಹೋಗಬಾರ್ದು, ಯಾಕಂದರೆ ಇದೆಲ್ಲ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನೀವು ರೇಡಿಯೋದ ಎದುರಿಗೇ ಇರಬೇಕು. ಸೊ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 ಎಫ್ ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು. ನಾನು ಇವಾಗ ಹೇಳಿದೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇದ್ರ ಬಗ್ಗೆ ನಾವು ಮಾತಾಡಬೇಕು. ಯಾಕಂದ್ರೆ ಇದು ಸರೋಜಿನಿ ನಾಯ್ಡು ಅವರ ಜನ್ಮದಿನ. ಈಗ ಅವರ ಬಗ್ಗೆನೇ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಸರೋಜಿನಿ ನಾಯ್ಡು ಇವರ ತಂದೆ ವಿಜ್ಞಾನಿ ಮತ್ತು ತತ್ವಜ್ಞಾನಿಗಳಾದ ಅಘೋರೇನಾಥ್ ಚಟ್ಟೋಪಾಧ್ಯಾಯ ಅವರು. ಸರೋಜಿನಿ ನಾಯ್ಡುರವರು ಅವರ ತಂದೆ ತಾಯಿಯರ 8 ಮಕ್ಕಳಲ್ಲಿ ಮೊದಲನೆಯವರು. ಉರ್ದು, ತೆಲುಗು, ಇಂಗ್ಲಿಷ್, ಬೆಂಗಾಳಿ ಮತ್ತು ಪರ್ಷಿಯನ್ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಾ ಇದ್ರು. ಇವರು 12 ವಯಸ್ಸಿನಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಮೇಲ್ದರ್ಜೆಯಲ್ಲಿ ಪಾಸಾಗಿ ರಾಷ್ಟ್ರಮಟ್ಟದಲ್ಲಿ ಕೀರ್ತಿಯನ್ನು ಪಡೆದರು. ಇವರ ತಂದೆ ಇವರು ಗಣಿತ ತಜ್ಞೆ ಆಗಬೇಕು ಅಥವಾ ವಿಜ್ಞಾನಿ ಆಗಬೇಕು ಅಂತ ಬಯಸಿದರು. ಆದರೆ ಸರೋಜಿನಿಯವರ ಮನಸ್ಸಲ್ಲಿ ಏನಿತ್ತು ಗೊತ್ತಾ? ಕವಯಿತ್ರಿ ಆಗಬೇಕು ಅಂತ ಇಷ್ಟಪಟ್ಟಿದ್ರು. ಹಾಗಾಗಿ ಇವರು ಆಂಗ್ಲ ಭಾಷೆಯಲ್ಲಿ ಕವಿತೆಗಳನ್ನು ಬರೆಯೋದಕ್ಕೆ ಪ್ರಾರಂಭಿಸಿದರು. ಹೈದರಾಬಾದಿನ ನಿಜಾಮರು ಇವರ ಕವಿತೆಗಳಿಂದ ಸ್ಫೂರ್ತಿಗೊಂಡು ವಿದೇಶದಲ್ಲಿ ಕಲಿಯಲು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ, ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. 16 ವಯಸ್ಸಿನಲ್ಲಿ ಇವರು ಮೊದಲು ಇಂಗ್ಲೆಂಡ್ನ ಕಿಂಗ್ಸ್ ಕಾಲೇಜಿನಲ್ಲಿ ಮತ್ತು ಆಮೇಲೆ ಕ್ಯಾಂಬ್ರಿಡ್ಜ್ನ ಗಿರ್ಟನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು. ಬಂಗಾಳದ ವಿಭಾಗವನ್ನು ತಡೆಯಲು ಸರೋಜಿನಿಯವರು 1905 ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದರು. ಈ ಸಮಯದಲ್ಲಿ ಇವರು ಗೋಪಾಲಕೃಷ್ಣ ಗೋಖಲೆ, ರವೀಂದ್ರನಾಥ ಟ್ಯಾಗೂರ್, ಮೊಹಮ್ಮದ್ ಅಲಿ ಜಿನ್ನಾ, ಅನಿ ಬೆಸೆಂಟ್, ಸಿಪಿ ರಾಮಸ್ವಾಮಿ ಅಯ್ಯರ್, ಮಹಾತ್ಮ ಗಾಂಧಿ ಮತ್ತು ಜವಾಹರಲಾಲ್ ನೆಹರುರವರನ್ನು ಭೇಟಿ ಮಾಡಿದರು. ಮಹಿಳೆಯರು ಅಡಿಗೆ ಮಾಡಲು ಮಾತ್ರ ಸೀಮಿತವಾಗಿಲ್ಲ ಎಂದು ಇವರು ಭಾರತದ ಮಹಿಳೆಯರನ್ನು ಎಚ್ಚರಗೊಳಿಸಿದರು. ಅವರನ್ನು ಅಡಿಗೆ ಮನೆಯ ಆಚೆಗೂ ಇರುವ ಪ್ರಪಂಚವನ್ನು ನೋಡಲು ಹೊರಬರುವಂತೆ ಪ್ರೇರೇಪಿಸಿದರು. ರಾಜ್ಯಗಳಲ್ಲಿರುವ ಒಂದೊಂದು ಜಿಲ್ಲೆಗಳಲ್ಲೂ ಸಂಚರಿಸಿ ಮಹಿಳಾ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳಿದರು. ಭಾರತದಲ್ಲಿ ಮಹಿಳೆಯರು ಸ್ವಗೌರವವನ್ನು ಪಡೆಯುವಂತೆ ಮಾಡಿದರು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ 21 ತಿಂಗಳ ಕಾಲ ಗಾಂಧೀಜಿ ಮುಂತಾದ ನಾಯಕರೊಂದಿಗೆ ಜೈಲಿನಲ್ಲಿ ಕಳೆದರು. ಸ್ವಾತಂತ್ರ್ಯ ಬಂದ ನಂತರ ಸರೋಜಿನಿಯವರು ಉತ್ತರ ಪ್ರದೇಶದ ರಾಜ್ಯಪಾಲರಾದರು. ಇವರು ಮೊದಲನೆಯ ಮಹಿಳಾ ರಾಜ್ಯಪಾಲರು. ಸರೋಜಿನಿಯವರು ತಮ್ಮ ಕಚೇರಿಯಲ್ಲಿ 2 ಮಾರ್ಚ್ 1949 ನಿಧನರಾದರು. ಇವರ ಸಾಧನೆಯನ್ನು ನೋಡಿದಾಗ ನನಗೆ ನೆನಪಾಗುವುದು ವಂದನೆ ವಂದನೆ. ಇವರಿಗೆ ಕೋಟಿ ಕೋಟಿ ಬಾರಿ ನಮಸ್ಕರಿಸಿದರು ತಪ್ಪಲ್ಲ. ಈಗ ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಸಾಧನೆಯನ್ನ ತೋರಿದಂತಹ ಮಹಿಳೆಯರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ಎರಡನೇದಾಗಿ ನಾನು ಯಾರ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದೇನೆ ಹೇಳಿದ್ರೆ, ಸಾವಿತ್ರಿಬಾಯಿ ಫುಲೆ. ಈ ಸಾವಿತ್ರಿಬಾಯಿ ಫುಲೆ ಅವರು 1831 ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನೈಗಾನ್ನಲ್ಲಿ ಹುಟ್ಟಿದ್ರು. ಬಾಲ್ಯದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿಬಾ ಫುಲೆಯವರನ್ನ ಲಗ್ನ ಮಾಡಿದ್ರು. ಅವರ ಯಶಸ್ಸು ಶ್ರೇಯಸ್ಸಿನ ವಿಕ್ರಮ ಪಾಲು ಜ್ಯೋತಿಬಾ ಫುಲೆ ಅವರದಾಗಿತ್ತು. ಸ್ತ್ರೀ ಶಿಕ್ಷಣವನ್ನ ತೆರೆದ ಕೀರ್ತಿ ಜ್ಯೋತಿಬಾ ಫುಲೆ ಅವರಿಗೆ ಸಲ್ಲಬೇಕು. ಬಾಲ್ಯ ವಿವಾಹ ರೂಢಿಯಲ್ಲಿದ್ದ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಮದುವೆಯಾದಾಗ ಅವರಿಗೆ ಕೇವಲ 8 ವರ್ಷ ವಯಸ್ಸು. ಜ್ಯೋತಿಬಾ ಫುಲೆ ಅವರಿಗೆ 13 ವರ್ಷ ವಯಸ್ಸಾಗಿತ್ತು. ಸಾವಿತ್ರಿಬಾಯಿ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ. ಪತಿ ಜ್ಯೋತಿಬಾ ಅವರೇ ಗುರುಗಳು. 1847 ಸಾವಿತ್ರಿಬಾಯಿ ಶ್ರೀಮತಿ ಮಿಚೆಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿಯನ್ನ ಪಡೀತಾರೆ. ಅವರಿಗೆ ಆವಾಗ 17 ವರ್ಷ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ತರಬೇತಿಯಾದಂತಹ ಮೊದಲ ಶಿಕ್ಷಕಿಯಾದರು. ಇಂದು ಭಾರತದ ಮಹಿಳೆಯರ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿಬಾಯಿ ಫುಲೆ. ಇವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ, ಸತಿಸಹಗಮನ ಪದ್ಧತಿ, ಕೇಶ ಮುಂಡನೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೋಸ್ಕರ ಪ್ರಪ್ರಥಮವಾಗಿ ಶಾಲೆಗಳು, ಅಬಲಾಶ್ರಮವನ್ನ ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದು ಕೂಡ ಕೊಟ್ಟಿದೆ. ಸ್ತ್ರೀಯರು ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಮಹದಾಸೆಯಿಂದ ತಮ್ಮ ಗೊದಗಿದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿಯನ್ನ ತೋರಿಸಿದವರು ಈ ಸಾವಿತ್ರಿಬಾಯಿ ಫುಲೆ. ಇವರ ಸಾಧನೆಗೆ ನಮ್ಮ ಕಡೆಯಿಂದ ಸಾವಿರ ಸಾವಿರ ಚಪ್ಪಾಳೆಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದ್ರಿ. ನಾನು ಮಂಜುಳಾ. ಸಾಧನೆ ತೋರಿದಂತಹ ಮಹಿಳೆಯರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೆ. ಇವರೆಲ್ಲರ ಸಾಧನೆಗಳು ನಮ್ಮ ಬದುಕಿಗೆ ಕೂಡ ಸ್ಫೂರ್ತಿಯನ್ನ ಕೊಡ್ತದೆ. ಮುಂದೆ ನಾನು ಮಾತನಾಡುವವರು, ಇವರು ಪಾಶ್ಚಾತ್ಯ ವೈದ್ಯಕೀಯ ಪದವಿ ಪಡೆದ ಮೊಟ್ಟ ಮೊದಲ ಮಹಿಳಾ ವೈದ್ಯೆ. ಅಮೆರಿಕದ ನೆಲದ ಮೇಲೆ ನಡೆದ ಮೊದಲ ಹಿಂದೂ ಮಹಿಳೆ ಎಂಬ ಹೆಗ್ಗಳಿಕೆಯೂ ಇವರಿಗೆ ಸಲ್ಲುತ್ತದೆ. ಇವರ ಪತಿ ಗೋಪಾಲರಾವ್ ರವರು ಮಹಾರಾಷ್ಟ್ರದ ಕಲ್ಯಾಣದಲ್ಲಿ ಗುಮಾಸ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ತದನಂತರ ಇವರಿಗೆ ಅಲಿಬಾಗ್ ಮತ್ತು ಕಲ್ಕತ್ತಾಗೆ ವರ್ಗಾವಣೆಯಾಯಿತು. ಗೋಪಾಲರವರು ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಎಂಬ ಮನೋಭಾವದವರಾಗಿದ್ದರು. ಆನಂದಿಬಾಯಿಯವರ ಚುರುಕುತನವನ್ನು ನೋಡಿ ಅವರ ಶಿಕ್ಷಣಕ್ಕೆ ಅವರು ಪ್ರೋತ್ಸಾಹವನ್ನು ಕೊಟ್ಟರು. ಆನಂದಿಬಾಯಿಯವರು ತಮ್ಮ 14ನೇ ವಯಸ್ಸಿನಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಆದರೆ ಉತ್ತಮ ಚಿಕಿತ್ಸಾ ಸೌಲಭ್ಯಗಳಿಲ್ಲದ ಕಾರಣ 10 ದಿನಗಳ ನಂತರ ಮಗು ಕೊನೆಯುಸಿರನ್ನು ಎಳೆಯಿತು. ಇದು ಆನಂದಿಬಾಯಿಯವರ ಜೀವನದಲ್ಲಿನ ಬಹಳ ಮುಖ್ಯವಾದ ಘಟ್ಟ. ಅಂದೇ ಅವರಲ್ಲಿ ವೈದ್ಯರಾಗಬೇಕೆಂಬ ಛಲ ಹುಟ್ಟಿತು. ಪತಿ ಗೋಪಾಲ್ ರಾವ್ ಅವರ ಸಹಕಾರದಿಂದ ಆನಂದಿಬಾಯಿ ಅವರು ಪಾಶ್ಚಾತ್ಯದಲ್ಲಿ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ವೈದ್ಯಕೀಯ ಪದವಿ ಪಡೆಯಲು ಸಿದ್ಧರಾದರು. ಅದಕ್ಕಾಗಿ ಅವರ ಪತಿ 1880ರಲ್ಲಿ ಅಮೆರಿಕದ ಮಿಷನರಿ ರಾಯಲ್ ವೆಲ್ಡರ್ಗೆ ಪತ್ರವನ್ನು ಬರೆದರು. ಆನಂದಿಬಾಯಿ ಅವರ ಈ ನಿರ್ಧಾರಕ್ಕೆ ಅನೇಕ ಬ್ರಾಹ್ಮಣ ಸಮಾಜದವರು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಪತಿಯ ನಿರಂತರ ಬೆಂಬಲ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಅದೇ ಛಲದಿಂದ 1883ರಲ್ಲಿ ಕೊನೆಗೂ ಅವರು ಅಮೆರಿಕಕ್ಕೆ ತೆರಳಿದರು. ಅಲ್ಲಿನ ಡ್ರೆಕ್ಸಿಲ್ ಮಹಿಳಾ ವೈದ್ಯಕೀಯ ವಿಶ್ವವಿದ್ಯಾನಿಲಯವನ್ನು ಸೇರಿಕೊಂಡರು. ಆನಂದಿಬಾಯಿಯವರು ಯಾವಾಗಲೂ ಅವರಿಗೇನೆಂದರೆ ಒಂಥರ ನಿಶ್ಶಕ್ತಿ, ತಲೆನೋವು, ಶೀತ, ಜ್ವರ, ಇದರಿಂದ ಯಾವತ್ತೂ ಅವರು ಬಳಲ್ತಾ ಇದ್ರು. ಆದರೂ ಧೃತಿ ಕೆಡದೆ ಓದಿನತ್ತ ಗಮನವನ್ನು ಹರಿಸಿದರು. ಎಲ್ಲ ಕಷ್ಟಗಳ ನಡೆಯೂ ಕೊನೆಗೆ 11 ಮಾರ್ಚ್ 1886ರಲ್ಲಿ ವೈದ್ಯಕೀಯ ಪದವಿಯನ್ನು ಇವರು ಪಡೆಯುತ್ತಾರೆ. ಇವರ ಈ ಸಾಧನೆಯನ್ನು ರಾಣಿ ವಿಕ್ಟೋರಿಯಾರವರು ಸಹ ಹೊಗಳಿದರು. ತದನಂತರ ಭಾರತಕ್ಕೆ ವಾಪಸ್ಸಾದ ಇವರಿಗೆ ಅದ್ಧೂರಿಯ ಸ್ವಾಗತವನ್ನು ಕೋರಲಾಯಿತು. ಇವರನ್ನು ಕೊಲ್ಲಾಪುರದ RCSM ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು CPR ಆಸ್ಪತ್ರೆಯ ಮಹಿಳಾ ವಿಭಾಗದ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು. ದುರದೃಷ್ಟವಶಾತ್ ಆನಂದಿಬಾಯಿಯವರು ತಮ್ಮ 22ನೇ ವಯಸ್ಸಿನಲ್ಲಿ ಅನಾರೋಗ್ಯದ ಕಾರಣ ಕೊನೆಯುಸಿರನ್ನ ಎಳಿತಾರೆ. ಸೊ ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇವತ್ತು ಸಾಧನೆಯನ್ನು ತೋರಿದಂತಹ ಹೆಣ್ಣು ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ಒಬ್ಬರ ಬಗ್ಗೆ ನಾನು ಮಾತಾಡಬೇಕು. ಅವರ ಹೆಸರು ರಜಿಯಾ ಸುಲ್ತಾನ್ ಅಥವಾ ರಜಿಯಾ ಬೇಗಂ. ಇವರು ದೆಹಲಿಯ ಸುಲ್ತಾನತನ್ನ ಆಳಿದಂಥ ಮೊದಲ ಮತ್ತು ಏಕೈಕ ಮುಸ್ಲಿಂ ಮಹಿಳೆ. ಇಲ್ತುಮಿಶ್ನ ಮಗಳಾದ ಇವರು 1236 1240 ಆಡಳಿತವನ್ನು ನಡೆಸಿ ತನ್ನ ಬುದ್ಧಿವಂತಿಕೆ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾಗಿದ್ದರು. 1840 ಬಂಧನಕ್ಕೊಳಗಾದ ನಂತರ ಇಖ್ತಿಯಾರುದ್ದೀನ್ ಅಲ್ತೂನಿ ಅವರನ್ನು ವಿವಾಹವಾಗಿ ಸಿಂಹಾಸನವನ್ನು ಮರಳಿ ಪಡೆಯಲು ಪ್ರಯತ್ನಿಸಿದರು. ರಜಿಯಾ ಸುಲ್ತಾನ್ ಅವರ ಜೀವನದ ಒಂದು ಪ್ರಮುಖ ಅಂಶಗಳು ಹೇಳಿದರೆ, ಇವರ ಆಡಳಿತ ಅವಧಿ 1236 ಇನ್ನು ಇವರ ಆಡಳಿತದ ವೈಶಿಷ್ಟ್ಯ, ದೆಹಲಿಯ ಸಿಂಹಾಸನವನ್ನೇರಿದ ಮೊದಲ ಮಹಿಳಾ ಆಡಳಿತಗಾರ್ತಿ. ಆಮೇಲೆ ಇವರು ಏನಂದ್ರೆ ಪುರುಷರಂತೆ ಉಡುಪು ಧರಿಸಿ ಯುದ್ಧಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. 1240 ಅಲ್ತೂನಿಯಾ ಜೊತೆಗಿನ ಹೋರಾಟದಲ್ಲಿ ಸೋತ ನಂತರ ಇವರು ಕೊಲ್ಲಲ್ಪಟ್ಟರು. ಇತಿಹಾಸದಲ್ಲಿ ರಜಿಯಾ ಸುಲ್ತಾನ್ ಅವರನ್ನು ಅವರ ದಕ್ಷ ಆಡಳಿತ ಮತ್ತು ಧೈರ್ಯಕ್ಕಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಮೊದಲ ಮಹಿಳಾ ಸುಲ್ತಾನ್ ಇವರು, ಯಾಕಂದ್ರೆ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನು ಏರಿದ ಮೊದಲ ಮತ್ತು ಕೊನೆಯ ಮುಸ್ಲಿಂ ಮಹಿಳಾ ಆಡಳಿತಗಾರ್ತಿ. 1236 ಅಧಿಕಾರವನ್ನು ವಹಿಸಿಕೊಂಡ ನಂತರ ಅವರು ಪಿತೃಪ್ರಭುತ್ವದ ನಿಯಮಗಳನ್ನು ಧಿಕ್ಕರಿಸುತ್ತಾರೆ. ಸಮರ್ಥ ಆಡಳಿತಗಾರ್ತಿಯಾಗಿ ಮತ್ತು ಸೈನ್ಯದ ಮುಖ್ಯಸ್ಥೆಯಾಗಿ ಯುದ್ಧಗಳಲ್ಲಿ ಆನೆಯ ಮೇಲೆ ಸವಾರಿಯನ್ನ ಮಾಡ್ತಾ ಯುದ್ಧವನ್ನು ಮಾಡಿದಂತ ಧೀಮಂತೆ ಈಕೆ. ಇವರು ಹೇಗೆ ಆಡಳಿತದಲ್ಲಿ ಸುಧಾರಣೆಯನ್ನ ಮಾಡ್ತಾರೆ ಹೇಳಿದ್ರೆ, ನ್ಯಾಯಯುತ ಆಡಳಿತ ಆಗಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನ ಮಾಡ್ತಾರೆ. ವ್ಯಾಪಾರ ಮತ್ತು ಕೃಷಿಯನ್ನ ಉತ್ತೇಜಿಸುತ್ತಾರೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸಿದ್ರು. ಈ ರಜಿಯಾ ಬೇಗಂ ತನ್ನ ಮುಖದ ಮೇಲಿನ ಪರದೆಯನ್ನು ಅಂದ್ರೆ ಪರ್ದಾ ಇದನ್ನ ತೆಗೆದುಹಾಕಿದ್ರು ಮತ್ತೆ ಪುರುಷರ ಉಡುಪನ್ನು ಧರಿಸಿದ್ರು. 1238 ತನ್ನ ಹೆಸರಿನಲ್ಲಿ ನಾಣ್ಯಗಳನ್ನು ಮುದ್ರಿಸುವ ಮೂಲಕ ತಮ್ಮ ಸಾರ್ವಭೌಮತ್ವವನ್ನು ಇವರು ಗಟ್ಟಿಗೊಳಿಸುತ್ತಾರೆ. ತನ್ನ ವೈವಿಧ್ಯಮಯ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಿಷ್ಣು ಮನೋಭಾವವನ್ನು ಹೊಂದಿದ್ದರು. ಅವರು ಶಕ್ತಿಯುತ ಮತ್ತು ಸಮರ್ಥ ಆಡಳಿತಗಾರ್ತಿಯಾಗಿದ್ದರು. ಅವರ ಆಳ್ವಿಕೆಯು ಅಲ್ಪಕಾಲೀನವಾಗಿತ್ತು ಮತ್ತು ಟರ್ಕಿಶ್ ಶ್ರೀಮಂತರ ಪಿತೂರಿಗಳಿಂದಾಗಿ ಇವರು 1240 ಕೊಲ್ಲಲ್ಪಟ್ಟರು. ಇನ್ನೊಬ್ಬರ ಬಗ್ಗೆ ನಾನು ಮಾತಾಡದಿದ್ರೆ ತಪ್ಪಾಗ್ತದೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಲದ ರಾಣಿ ಅಬ್ಬಕಚೋಟ ತುಳುನಾಡಿನ ಮತ್ತು ಮೊದಲ ತುಳುವ ರಾಣಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ದಾರೆ. ಇವರು ಚೌಟ ರಾಜವಂಶಕ್ಕೆ ಸೇರಿದವರು ಮತ್ತು ಬಲಿಷ್ಠ ಕಡಲ ರಾಣಿಯಾಗಿ ಪೋರ್ಚುಗೀಸರ ದಾಳಿಯನ್ನು 4 ದಶಕಗಳ ಕಾಲ ಇವರು ತಡೆಹಿಡಿತಾರೆ. ಅವರ ಧೈರ್ಯಕ್ಕಾಗಿ ಅವರನ್ನ ಅಭಯ ರಾಣಿ ಅಂದ್ರೆ ಫಿಯರ್ಲೆಸ್ ಕ್ವೀನ್ ಎಂದು ಕರೆಯಲಾಗುತ್ತದೆ. ರಾಣಿ ಅಬ್ಬಕ್ಕನ ಕುರಿತು ಪ್ರಮುಖ ಅಂಶಗಳು ಹೇಳುದಿದ್ರೆ, ಇವರು ಉಳ್ಳಾಲವನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಸಾಹತುಶಾಹಿ ವಿರುದ್ಧ ಹೋರಾಡಿದ ಆರಂಭಿಕ ಭಾರತೀಯರಲ್ಲಿ ಇವರು ಒಬ್ಬರು. ಪೋರ್ಚುಗೀಸರನ್ನ 4 ದಶಕಗಳ ತಡೆದಿದ್ದರಿಂದ ಇವರಿಗೆ ಅಭಯರಾಣಿ ಎನ್ನುವ ಬಿರುದು ಇದೆ. ಭಾರತ ಸರ್ಕಾರವು ರಾಣಿ ಅಬ್ಬಕ್ಕಳ ಹೆಸರಿನಲ್ಲಿ ಅಂಚೆ ಚೀಟಿಯನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಇನ್ನು ಭಾರತೀಯ ಕೋಸ್ಟ್ ಗಾರ್ಡ್ ಹಡಗಿಗೆ ರಾಣಿ ಅಬ್ಬಕ್ಕ ಮಹಾದೇವಿ ಅಂತೇಳಿ ಹೆಸರಿಡಲಾಗಿದೆ. ಸೊ ಇವತ್ತು ಹಲವಾರು ಸಾಹಸವನ್ನ ಮಾಡಿದಂತಹ ಮೊದಲ ಹೋರಾಟಗಾರ್ತಿಯರ ಬಗ್ಗೆ ನಾನು ಹೇಳಿದೆ. ಇನ್ನಷ್ಟು ವಿಷಯವನ್ನ ಮಾತಾಡ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ಮೊದಲಿಗೆ ಸಾಧನೆಯನ್ನು ಮಾಡಿದಂತಹ ಮಹಿಳೆಯರ ಬಗ್ಗೆ ಹೇಳಿದೆ, ಇನ್ನು ಹಲವಾರು ಹೆಸರುಗಳಿದೆ, ಅವರ ಬಗ್ಗೆ ಒಂದು ಚುಟುಕು ಪರಿಚಯವನ್ನು ಕೊಡ್ತಾ ನಾನು ಹೋಗ್ತೇನೆ. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಭಾರತದ ರಾಷ್ಟ್ರಾಧ್ಯಕ್ಷೆಯಾಗಿದ್ದರು, ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ. ಜುಲೈ 25, 2007 ಅಧಿಕಾರವನ್ನು ಸ್ವೀಕರಿಸಿದರು. ಇನ್ನು ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ, ಭಾರತದ ಮೊದಲ ಮಹಿಳಾ ಪೈಲಟ್ ಸರಳಾ ಥಕ್ರಾಲ್, ಇನ್ನು ಭಾರತದ ಮೊದಲ ಮಹಿಳಾ ರೈಲು ಚಾಲಕಿ ಸುರೇಖಾ ಯಾದವ್, ಭಾರತದ ಮೊದಲ ರಫೇಲ್ ಪೈಲಟ್ ಫ್ಲೈಟ್ ಲೆಫ್ಟಿನೆಂಟ್ ಶಿವಾಂಗಿ ಸಿಂಗ್, ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಷ್ಣಾನಿ, ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಮದರ್ ತೇರೆಸಾ, ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಲೀಲಾ ಸೇಠ್, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್, ವಿಶ್ವಸುಂದರಿಯಾದ ಮೊದಲ ಭಾರತೀಯ ಮಹಿಳೆ ಮಿಸ್ ರೀಟಾ ಫರಿಯಾ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅಷ್ಪೂರ್ಣಾದೇವಿ, ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ ಕಮಲ್ಜೀತ್ ಕೌರ್ ಇವರುಗಳೆಲ್ಲ. ಸೊ ಇವರನ್ನು ನಾವು ಯಾವತ್ತೂ ನೆನಪಿಸಬೇಕು, ಯಾಕಂದರೆ ಅವರ ಸಾಧನೆಗಳು ನಮಗೆ ದಾರಿದೀಪವಾಗಬೇಕು. ಸೊ ಇವರೆಲ್ಲರ ಸಾಧನೆಯನ್ನು ನೋಡಿದಾಗ ಸ್ತ್ರೀ ಯಾವತ್ತೂ ಅಬಲೆಯಲ್ಲ, ಸಬಲೆ ಅಂತ ಹೇಳಿ ನಾವು ಹೇಳ್ಬೋದು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿನಲ್ಲಿ ಬೆಳಕನ್ನಿಟ್ಟು ತೂಗಿದಾಗೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹಸಿರು ಉಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಬಯಲ ಹಸಿರ ನಗಿಸಿದಾಗೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮರಗಿಡ ಹೂ ಮುಂಗುರುಳನ್ನು ತಂಗಾಳಿಯ ಬೆರಳು ಸವರಿ ಹಕ್ಕಿಗಿಲುಕಿ ಹಿಡಿಸಿದಾಗೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಗೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸ್ತ್ರೀಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಇವರ ಈ ಎಲ್ಲ ಸಾಧನೆಗಳಲ್ಲಿ ನಾವು ನೋಡಬಹುದು. ಇವರೆಲ್ಲರೂ ಮಾಡಿದ ಸಾಧನೆಗಳು ನಮ್ಮ ಬದುಕಿಗೆ ಅವು ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೊಂದು ಹೊಸ ವಿಷಯದಲ್ಲಿ ನಿಮ್ಮ ಎದುರಿಗೆ ಬರ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ.

0: ನಿಖಿಲ್ ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 FM ಇತ್ತೆ ತುಳು ಪ್ರಸಾರ. ಇನಿತ ಈ ತುಳು ಕಾರ್ಯಕ್ರಮಗೂ ನಿಖಿಲೆಗೆ ಮಾತ್ರೆಗಲ ಮೋಕಿದಿಂಜಿ ಸೊಲ್ಮಿಲ್ಲು. ಇನಿತ ಈ ಕಾರ್ಯಕ್ರಮಡ್ ತ್ಯಾಂಪನ್ನನ ಪಚೀತಿ ತುಳು ಹಾಸ್ಯಮಯ ನಾಟಕ. ನಾಟಕನ ರಚನೆ ಮಲ್ತಿನಾರ್ ಸ್ವಾತಿ ಪ್ರಿಯಾ. ಪಾಲ್ಪಡೆಯ ಕಲಾವಿದರ್ ಆನಂದ್ ಬೋಳಾರ್, ನವಿಂಡಿ ಪಡೀಲ್, ದಯಾನಂದ್ ಕುಲಾಲ್, ವಿಜಿ ಪಾಲ್, ಹರೀಶ್, ನಾಗೇಶ್. ಇತ್ತೆ ತ್ಯಾಂಪಣ್ಣನ ಪಚೀತಿ ತುಳು ಹಾಸ್ಯಮಯ ನಾಟಕದ ಸುರುತಯಜ್ಞ.
1: ಪನ್ಪ ಗೋಪಾಲ ಬಾರದ ಗೊಬ್ಬ ಸರ್ಕಸ್ ಗೋಪಾಲ ಈ ಪಿಲಿತ ಗೊಬ್ಬ ಅತ್ತಿಯ ಗೋಪಾಲ
2: ಪಿಲಿತ ಗೊಬ್ಬ
1: ಪಿಲಿ ಒಳ್ಳೆ ಆಗಿದೆ ಬತ್ತ ಮಾರ
2: ಎಂಚಿನಲ್ಲಾಗಿಲ್ಲ ಈತಿಯ ತರ ಬೇಲಿ ಬಾರದೆ ಐಟಮ್ ಇತ್ತು ಕೆಲವು ಜನ ಕಾಪೇರಲ್ಲಿ ಈ ಪೊಕ್ಕಾಳಿಗೆ ಹೋಯ್ತು ಮಾತಿ ಕೂಡ ಬಂಗ ಇದೆ ಕೂಡ ಎಲ್ಲ ಅಂತ ಏರಬೋದು ಸರ್ಕಸ್ ಕೂಡ
1: ಗೋಪಾಲ ಎಂಚಿನ ಪಾತ್ರ ನಿಂಚಿನೇ ಆತಾತು ಮಲ್ಲ ಧರೇನ್ ಬ್ರೋ ಈ ಬೆತ್ತಲ ಆಗ್ಯೋ ಮಾರ ಈ ಪಿಲಿಕುಲ್ ಈತಿಲ್ಲ ಬೇಲಿ ಲಾಗ್ಯಂದ ಕುಲ್ವೇ
2: ಪಿಲಿಕುಲ್ ಅಂಚಲ ಆಗಿಜೆ ಸಾಧಾರಣ ಲಾಗಿಜೆ ಆಗಿ ಜನ ಜಾತಿ ಬಾರದ ಗೊಬ್ಬರ ಬಾರಿ ಡೇಂಜರ್ ಗೊತ್ತಿನ ಮಿತ್ತಿದ ಕುಲ ಅಂಚಿಂಚಿ ನೇರಲಾಗ ರಪ್ಪ ಅನ್ನ ಕೈತಾತ ನಮ್ಮ ಮೇಲ್ಗುರು ನಮ್ಮ ಪಾರ್ಚ ಗೊತ್ತಿನ
1: ಅಕ್ಲಿ ನಾನು ಕ್ಯಾಚ್ ಬತ್ತೋಲ್ಯ ಗೋಪಾಲ ಈ ಪಿಲಿ ಲಾಗಿ ನಿಂಚಿನ ಮನ್ ಪುಣ್ಯ
2: ಬಾರಿ ಡೇಂಜರ್ ಈ ಪಕ್ಕ
1: ನೋಡಿದ ಬತ್ತಿನ ಮಾರ
2: ಈ ಪಕ್ಕ
1: ಗೋಪಾಲ
2: ದಾದ ಬರ್ಲೆ
1: ಈ ಕುಡ್ಲಡ್ಪುರ ಈ ಆಸ್ಪತ್ರೆ ಏನ್ ಜಿಂಜಿದಂತು
2: ಅಂಡ ಬಟ್ಟೆ ನರ್ಸಿಂಗ್ ಮತ್ತು ನೀವು ಅಂಡ ಬಟ್ಟೆ ನರ್ಸಿಂಗ್
1: ಅಣ್ಣ ನಮ್ಮೊಂದಿನ ರೆಕಾರ್ಡ್ ಉಂಟು ಗೊತ್ತುಂಡ
2: ಎಂಚಿನ
1: ಎಂಜಿನ ಗೊತ್ತುಂಡ
2: ಎಂಚಿನ
1: ಮುತ್ತ ಈ ತುಳುನಾಡು ಏತ ಆಸ್ಪತ್ರೆ ಉಂಡ ಆಯ್ತು ಪೂರ ನಮ್ಮ ಒಂದು ನಾಲ್ಕು ದಿನ ಅಡ್ಮಿಟ್ ಆತ
2: ಪೂರ ಆಸ್ಪತ್ರೆ
1: ಪೂರ ಆಸ್ಪತ್ರೆ ಇಡ್ಲ ಅವ ಕಡೆ
2: ನರ್ಸಿಂಗ್ ಹೋಮ್ ಇಡ್ಲ
1: ಪಕ್ಕ
2: ಅವ ಕಡೆ ರೆಡ್ಡಿ ಸೋತಾರ
1: ಈ ದಾದ ಬಂತ
2: ಪೂರ ಆಸ್ಪತ್ರೆ ಇಡ್ರಿ ಜೈದಿ ನೇ ಜಿತೆ ಅಂಬ
1: ಜೈದಿ ಅಲ್ಲಿ ಯಾರು ಬಂದ್ಬಿಡು ಮಾರಿ ಜೈದಿ ನೀ ಬಂದ್ಬಿಡಿ
2: ಬೆಟ್ಟುಂಡ
1: ಬೆಟ್ಟು ಅಂಚನ ಬೆಟ್ಟು ನೀ ಏತ್ಲ ಸೈ ನಮ್ಮ
2: ಏತ್ಲ
1: ಬೊಕ್ಕ
2: ಅಂಜ ರೆಡ್ಡು ಸಾರ ಬೆಟ್ಟು ಮಾಡ್ಗಲ್ಲ
1: ರೆಡ್ಡು ಸಾರ ಸೈ ದಾನೆ
2: ನೆಟ್ಟು ನೆಟ್ಟಿ ಸೋಂಪರ್ ತ್ಯಾಪಣ್ಣ
1: ನಮ್ಮ ಸೋಪಯ
2: ಗ್ಯಾರಂಟಿ ಸೋಪ
1: ನಮ್ಮ ಜೈದಿ ನಡೆತ ಮಾರ ಬಂದ್ಬಿಡಿ
2: ಗ್ಯಾರಂಟಿ
1: ಗ್ಯಾರಂಟಿ ದಾನೆ
2: ಗ್ಯಾರಂಟಿ
1: ಗ್ಯಾರಂಟಿ
2: ಅಂತ ಲೇಡಿ ಕೋಸಂಟ್ ಜೈದಾರ ಅವ್ ಪುಂಜೋಲ ಆಸ್ಪತ್ರೆ ಐತೆ ಬೆದ್ದು ನಾ
1: ಬೆಟ್ಟು ಅಂತ ಹೆಚ್ಚಿನ ಮಾಡ್ಬಿಡಿ ಪೊಕ್ಕಡೆ ಬಂದಿ ನಾನು ಜೈದಿ ಎರಡು ಪೆದುವಿನ ಏನಾಗ್ತ ಅವ್ಲತ್ತ ಮಾರಾಯ
3: ರಾಮ ರಾಮ ವಾ ಚಲಿಯಪ್ಪ ದೇವರೇ ಶಿವಸ್ವ ಚಲಿ ತಡೆಯರೆ ತೀರುಚಿ ನಮಸ್ಕಾರ ಈಸರಣ್ಣ
4: ನಮಸ್ಕಾರ ನೋಡಣ್ಣ ದೂರ ಬರ್ತಾರೆ ಕಣ್ಣು ಮತ್ತೆ ಕೆಂಪು ಕೆಂಪು ಆತನ ಮೋಣೆ ಬಾರಿ ದಲ್ಲ ಆತನ ನಿದ್ರೆ ಕಜೆ ಲೆಕ್ಕ ತೋಚುಂಡು
3: ಕಾಲೇಜಪ್ಪ ಹಾರ್ಡ್ ವರ್ಕ್ ಯಾನ್ ತೇರ್ ದಡೆ ಪೋದಿತ್ತೆ
4: ತೇರ್ ದಡೆಗೆ ತೇರ್ ಬಣ್ಣಗರೆ ಗೊತ್ತ ನೀರು ತೇರ್ದಾಳ್ತೀರಿ ಬರ್ಬಣ್ಣ ಒಂದು
3: ಬಾರಿ ಜನ ಏನನ್ ಬತ್ತಲೆ ಎತ್ತಿನಕುಲು ತೇರ್ದಡೆ ಇರ್ಬರೋಡು ತೇರೊಯ್ಪೇರೆ ಶಿವ ದೇವರನ್ನ ಭಕ್ತಿಯತ ಒಂದ್ ಸೇವ್ ಮಲ್ಕೊಂಡು ಬಲ್ಲು ಪತ್ತೆ ತೇರೊಯ್ತದ್ ಮಾತ ಬತ್ತೀನಿ ವಾ ಚಲಿ
4: ಅತ್ತೆ
3: ಚಲಿ ಹೆಸರೇನಾ ಯಾನ್ ಬಣ್ಣ ಗೊಂಜಿ ಮಸ್ಕಿರಿ ಅಂಡ್ ಎಂಚಿನ ಗೊತ್ತುಂಡಾ ನಮ್ಮ ಸೀನನ ಗೂಡ್ದಂಗಡಿಜ್ಜ ಆಲ್ತ ಜೊತಲ್ ಪಡೆದಂತ ತೀರ್ತು ಬಂದಾಗ ಆ ಸೀನನ ಗೂಡ್ದಂಗಡ್ದಲ್ಪ ನಮ್ಮ ತ್ಯಾಂಪನ್ನೇ
4: ತಂದಿತ್ತೀರಿ
3: ನಮ್ಮ ತ್ಯಾಂಪನ್ನೆ ನಮ್ಮ ತ್ಯಾಂಪನ್ನೆಲ್ಲ ಇರತ್ತ ಆರು ಸೀನನ್ ಅಂಗಡ್ಡೆ ಸೀನನ್ ಅಂಗಡ್ಡು ಅಂತ ಒಂದು ಅಡಕೆ ಏನೊಂದಿಲ್ಲೇರಿ ಅತ್ತಪ್ಪ ಪಾನ್ ಪೂರ ಆರ್ ತಿಂತೀರಾ ಪಾನ್ ಅತ್ತು ಅದಕ್ಕೆ ಏನೊಂದಿಲ್ಲೇರಿಂದ ಸೀನಾ ಹೆಂಗ್ ಕೊಂಜ ನಾಯ್ದ ಬಿಸ್ಕಿಟ್ ಕಟ್ಟದ ಕೊರ್ ಮಗ ನಾಯ್ದ ಬಿಸ್ಕಿಟ್ ಬೋಡು ಅಂತ ಪಂಡೇರಿ
4: ನಾಯ್ದ ಬಿಸ್ಕಿಟ್
3: ಅಂದಪ್ಪ ಮೇರ್ ಮುರಣಿ ನಾಯ್ಕನೇ ಇದೇರತ್ತ ನಾಯಿ ಪಂಡಾರಿಗೆ ಫಾರಿನ್ ಇಡ್ಬೋರ್ ನಿಂಚಿನ ಫಂಕ್ಷನ್ ಕೊಂಚ ಗಿಫ್ಟ್ ತೆಗಿದೀನಿ ಎಲ್ಲಿಯ ಡಬ್ಬೇಡ ಬೋಲ್ದದ ನಾ ಎಂಚಿನ ಪಾಮ್ ಆಯಿಲ್
4: ಪಾಮ್ ಆಯಿಲ್ ಅವ್ರು ರೇಷನ್ ಅಂಗಡಿದಿಕ್ಕೆ ಪಾಮ್ ಆಯಿಲ್
3: ಪಾಮ್ ಆಯಿಲ್
4: ಪಾಮರಿನ್ ಪಾಮರಿನ್
3: ಎಂಚಿನ ನೆಂಕಾಯ್ತ ಪುದಾರ್ ಬರ್ಪುಜಿ
4: ಅವು
3: ಕಪ್ಪಳ್ಡ ಸಿಪ್ಪುಡ ಅವು ಹೆಂಗೊತ್ತು ಜಪ್ಪ ವೈಟ್ ಕನ ಇದೇರಿ ಅಂಚೆ ನಾಯಿನ್ ಪತ್ತೊಂಬೈದರಿಗೆ ಐಕ್ ಬಿಸ್ಕಿಟ್ ಅವ್ರು ಬಂದು ಸೀನನ್ ಅಂಗಡ್ಡೆ ನಾಯ್ದ ಬಿಸ್ಕಿಟ್
4: ಉಂಡಾ ಬಿಸ್ಕಿಟ್
3: ಉಂಡಪ್ಪ ಆಯ್ನ ಅಂಗಡಿ ಪೂರುಂಡು ಪೇಪರ್ ಮಿಠಾಯ್ ಇರ್ದು ನಾಯ್ದ ಬಿಸ್ಕಿಟ್ ಪೂರುಂಡು ಅಂಚೆ ನಾಯ್ದ ಬಿಸ್ಕಿಟ್ ಉಂಡಾ ಅಂದ್ರೆ ಸೀನಡ ಕೇಂಡರಿಗೆ ಐಕ್ ಸೀನೆ ಪಂಡೆಗೆ ನಾಯ್ದ ಬಿಸ್ಕಿಟ್ ಕಟ್ಟಿದ ಕೊರಡಾತ್ ಮೂಲೆ ತಿನ್ಪಾರ ಅಂದ್ ಕೇಂಡೆಗೆ
4: ಪಾರ್ಸಲ್
3: ಅಂದಪ್ಪ ಮೇರಿ ಕೋಪ
4: ಅತ್ತೆ
3: ಬಿಸ್ಕಿಟ್ ಮೂಲೆ ತಿನ್ಪರ ಅಂತ ಕೇಂದ್ರ ಮೇರ್ದ ನಾಯ
4: ನಾಯ್ದ ಸೊರಟು
3: ದಾದನಪ್ಪ ಹೆಂಗ್ ಗೊತ್ತು ಜಿ ಮೇರ್ಕೆ ನಾಯ್ಕೇನ ತಪ್ಪತ ಮೇರಿಗಳ ಕೋಪ ಬತ್ತೇನೆ ಮೇರ್ದಾದ ಮಂತಿರಿ ಕೋಪಡು ಒಂಜೆ ಪೆಟ್ಟು ಬರನಿಟ್ಟು ಒಂಜೆ ಪೆಟ್ಟ ಆಯ್ನ ಮಂಡೆಗೆ ಹಾಕೇರಿಗೆ ಅಂದಪ್ಪ ರಾಮ ರಾಮ ನೆತ್ತಿರಿಗೆ ನೆತ್ತಿರ್ ಜತದ ಇಡೀ ಅಂಗಿ ಕುಂಟು ಪುರಾ ಚಂಡಿಗೆ ಇಪ್ಪದಂಗಡ್ದ ಆಯ್ತು ಮತಿ ಜನದು ಸೀನಾ ಆತ್ಪಡ್ತನಗ ಫೋನ್ ಮಂತದ್ದು ಪೊಲೀಸ್ ತರಪೈ ಪೊಲೀಸ್ ಬರ್ತನಿಗೆ ತ್ಯಾಂಪನ್ನ ಪಾಕ ಬಂದು ನಾಲ್ ಜನ ಪತಂ
4: ಪೋಯ್
3: ಜಿಪ್ ಪತಂ ಪೋಯ್ ಇತ್ತೆ ಅವ್ರು ವಾನಂನ ಹಾಕುವೀರ ಎಂಚಿನ ಮಲ್ಪೀರ ದೇವರಿಗೆ ಗೊತ್ತು ಜೀವದಾದೇ
4: ಹಾಕಿರಕ
3: ಜೀವದಾದೇ ಕಾವಾರನ ದಾದ ಮಲ್ಪುನ್ ದೇವರೇ ನಮ್ಮ ಬುಡ್ಪೋನ್ ಇರ್ದು ಮಾಕುಲ್ ಮತ್ತೆ ತಪ್ಪವೇರ ಅಂದ್ರೆ ನಾಕ್ ದಾದನ ದೇವರೇ ಇಂಕ ಪೂಡಿಕೆ
4: ಬುಡ್ಪೋನ್ ವ್ಯವಸ್ಥೆ ಮಾಡ್ಬೋದು
3: ಅತಿ ನಮದಾನೆ ಮಲ್ಪೆರೆ ಆಪುಂಡು ನಮ್ಮ ತೀರ ಯಾನಮುರಣಿ ಏರಡ ಎಂಪಿಡ ಪಾತಿರಾಗ ಪಂದ ತಿಕ್ಕಿದಿತ್ತಾರು ಈ ತಾರ್ಲ ಉರುಡಿಜ್ಜೇರಿ
4: ಗುರ್ತದತ್ತೆ
3: ಸ್ವಿಮ್ಮಿಂಗ್ ಪೂಲ್
4: ಮೀಂದಿತ್ತಾರೆ
3: ಪಣ್ಣೆ ಬಾರಿ ಒಂದು ಪೊರ್ಲು ತೋಜಂತಾರೆ ಕರ್ಸ್ ಮಾತಾ ಮೈಕಲ್ ಜಾಕ್ಸನ್ ತೋಜಂತಾರೆ ಬಾರಿ ಪೊರ್ಲು ತೋಜಂತಾರೆ ಯಾನ್ ಜೋತಲ್ ಪಂದು ತೂಂದಿತ್ತೀರ್ ಮೀಪಿನ ಪುರ
4: ಜ್ಯೋತಿ ದಲ್ತಿರು ಉಳ್ಳಾಳ ಸಮ್ಮರ್ ಸ್ಯಾಂಡ್ ತಿನ್ನೇರಿ ಮುಂಚೆ ತಿನ್ನೇರಿ
3: ಅವು ಪಣ್ಣಗ ಯಾನ್ ಜ್ಯೋತಿ ದಲ್ಪ ಕ್ಯಾನ್ಸಿದ ಬಿಲ್ಡಿಂಗ್ ಉಂಡತ್ತ ಆಯ್ತ ಮಿತ್ತು ಯಾನಿತ್ತೆ ಈರ್ ಮೀಪಿನೇನಿ ಅಂತೀಯೆ
4: ಅಲ್ತಿರ್ದು ಸರ್ಕಸ್ ಲೈಟ್ ಮಾಡ್ದು ಸಮ್ಮರ್ ಸ್ಯಾಂಡ್ ಗೆ
3: ಅಂಚೆತ್ತಪ್ಪ ಯಾನ್ ಲಂಡನ್ ಇತ್ತೆ ತೊಂಜರ್ಸಾ ಆ ಲಂಡನ್ ಎಂಕೊಂಜ್ ಗ್ಲಾಸ್ ಕೊಡ್ತೀರಕ್ಕಲು ದೂರದೃಷ್ಟಿದ ಅವು 300 kilometers ದೂರಗ್ಲ ಅವು ತೋಜುನು ಅವು ಯಾನ್ ಕಣ್ಣು ಫಿಕ್ಸ್ ಮಾತದೆ ಅಂಚೆ ಅನ್ ಜ್ಯೋತ ಮಿತ್ತಂತದು ಇರೇನ್ ತೂನಾಗ ಯಾಂಕೇರ್ ಮೀ ಒಂದು ಪುನಃ ತೋಜಿ ಸರಿ
4: ಕಾಸರಗೋಡು ಸ್ಮಗ್ಲಿಂಗ್ ಮಾಲು ಮಸ್ತ್ ಜತ್ತೊಂದು ಮಾತ ಕಸ್ಟಮ್ಸ್ ಅವ್ಲೇರು ಇರ್ನ ಕಣ್ಣನ್ನು ಕೊಡ್ಬೋದು ಕಡಲಲ್ಲಿ ಶಿಪ್ ಹಿಡಿದು ತಿರುಗಣ್ಣ ಈ
3: ದಾದ ಪಾತಿರೋರು ಈಸರೆನ್ನ ಪಕ್ಕಡಿದಿನಲ್ಲ ಈಸರೆನ್ನ ಕಣ್ಣು ಬೋಡಂಡ ಆಯ್ನ ಕಣ್ಣದ ಗ್ಲಾಸ್ ಬೋಡಂಡ ಇರೇಗಾಂಡಲ ಕೊರ್ಪೆ ಆಂಡ ಡಿಪಾರ್ಟ್ಮೆಂಟ್ ಮಾತ್ರ ಕೊರೆ
2: ಏರು ಗೋಪಾಲನೇ ಈರ್ ನಮ್ಮ ನಿರ್ಪುಣ್ಯ
1: ಅವ್ ಈರ್ ನಾಯಿ
2: ಏನು
1: ಅಕತ್ ಇರ ನಾಯಿ ದಿನೋಳ ಬತ್ತಲ ಗುರ್ತಾಗಿರ್ಲಕ ಮಾಡ್ಬಿಡವು
2: ನುಪ್ಪಾಡು ಏನಾಯ್ಕ
1: ಈರ್ ನುಪ್ಪಾಡು ನಿಂಕು ದಿನೋಳ ಬಾಳ್ಬೇಕು ತೂಪುಣ್ಯಾವು ತೂಡಿ ಏಪರ ಒಂದು ಬಿಸ್ಕೆಟ್ ದಗ್ಗರ ಗುರ್ತಬೇಡ ತಾರಾಯ್ತು ದಗ್ಗರ ಗುರ್ತಬೇಡ
2: ದಾನ ದಾನ ಬತ್ತೀನಿ
1: ದಾಲಜ್ಜಿ ಅತ್ತ ಯಾ ನೀರೇನು ದೂರಕ್ಕೆ ಏನೇನ್ ಪುಡಿ ಏಪಲ ಕೇರೋಡು ಕೇರೋಡು ಬಂದ ಪಾರಜ್ಜಿ ಇತ್ತ ಈರೇ ದಾನೆ ಬತ್ತಿನ ಎನ್ನ ಪಕ್ಕ ನೆಂಪಾನ್
2: ದಾದ
1: ಮದ್ನಾಪಿನ ದುಂಬಿ ನಾನು ಏನೇನು ತೂತೆ ಬೋಲ್ದು ಬೋಲ್ದು ಅದು ಪುಡ್ಕೆರೆ ಪುಡ್ಕೆರೆ ಅದ್ರ ಮಾಡನ ಬೋಳಾರ ಇದ್ದೀರಾ ಅಂಚೈತ ನೀರು ಬಾರಿಸೋ ಕೆಂಪು ಕೆಂಪು ಅದು ಕೆಂಪು ಅದು ಬಾರಿಸೋ
2: ನಮ್ಮ ಫುಡ್ ಅಂಚೊಂಡ್ಯ
1: ಅಡ ಇತ್ತೆದಾರ ನಿಂಚಾತೀನಿ ಮಾರೇ ಇತ್ತಿನ ಬೋಲೆ ಇಟ್ಟ ಕಪ್ಪ ಕಪ್ಪು ಕಪ್ಪ ಒಂದ್ರ ಅವಳ ಯಾರು ಕೋಡೆ ಸರ್ಕಸ್ ದವ್ ತಿಕ್ಕ ದೂರ ಒಂದ್ ಚೂರ ಇರುತ್ತೆ ಇತ್ತ ದೂರ ಬಾರಿ ಮಜ್ಜಿ ದುಡ್ಡಿಲ್ಲ ಕಾತಾರ ಇದು
2: ನಾನೆ ಬಂದ್ಬಿ ಮಾರೇ ನಾನೇ ಬರ
1: ನಾನೇ ಎಜ್ಜಿನ ಗೊತ್ತಲ್ಲ ಗೋಪಾಲ
2: ವಿಷಯಿನ
1: ಎಲ್ಲ ಬುಡಿದಿಗಳ ಎಂಗ್ಳಿಂದ ಬಾಯಿ ಮಾಲ ಒಪ್ಪಂದ ಮದ್ದು ಮ್ಯಾಪನ ಸುರುತಾನಿ
2: ಅಂದ ಏನ್ ವಿಷಯ
1: ಕಂಡನಿ ಬುಡಿದು ಲಡಾಯಿಡ್ ಏರು ಸೋತೆರ ಅಕುಲು ಬೋದು ಮಧ್ಯಾಹ್ನ ನಟ ದೊಂಬುಗು ಮೂಜು ಗಂಟೆ ಮುಟ್ಟ ದೊಂಬುಡು ತೊಡು
2: ರಾಮ ರಾಮ
1: ಅಂತ ಯಾರು ಬೋಲ್ದು ಬೋಲ್ದು ಇಲ್ಲಿ ಇದ್ನೆಟ ಅವ್ ಎಂಚಿನ ಗೊತ್ತಲ್ಲ ಗೋಪಾಲ
2: ಎಂಚಿನ
1: ಇಟ್ನೆಟ ಆಲೆ ಗೆಂದಿದ್ದೀನಿ ಯಾರು ಸೋತಂದಿತ್ತೀನಿ ಕಾಕಾಜಿ ಬರ್ಬೋದು ಮಾರೇ ಇಂಕಿನ ಮುಟ್ಟ ಒಂದು ಕಾಕಾಜಿ ಬರ್ಬೋದು
2: ಇನ್ನು ಮುಟ್ಟ ಒಂದಿನ
1: ಇನ್ನು ಮುಟ್ಟ ಕಾಕಾಜಿ ಬೈಜಿ ಬಂದ ಕೊಂಚ ಅರ್ಥ ಉಂಟಾ ಗೋಪಾಲ ಐಕೆ ಅಡ್ರೆಸ್ ಪೋಸ್ಟ್ ಮ್ಯಾನ್ ಗೊತ್ತು ಬರೋಸ್ಕರ ಯಾರು ಎಂಜಿನ ಲೆಟರ್ ಬರೀ
2: ಅಂದ್ರೆ ಈಗ ವಿಷಯ ಎಂಜಿನಾಗೆ
1: ವಿಷಯ ಹೆಂಗ್ ಬತ್ತದ ಮುಟ್ಟಿ ಬೇಕಾದ ಗೊತ್ತಾಗ
2: ರಾಶಿ ಬರ್ದಿತ್ತೀನಿ
1: ಕಬಟ್ ಹೋಲ್ತೀನಿ ನಮ್ಮಲ್ತ ಕಣಪ್ಪ ನಾನು ಬೂಕು ಕಂಡದ ಕಣ ಮಾರ ಕಬಟ್ ಕಂಡದ ಕಣ ಯಾರ ಪುಣೆ
5: ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ದೂರ ಸಂಜೆ ഇമ്പിയുടെ പാത്തേ താനൊക്കെ സഞ്ജന മെല്ലെത്തിയാണ് താനേ വിഷയം ദാത പണ്ടേ നല്ല പണ്ടി ജയിച്ച വിഷയം ചെയ്യാൻ അപ്പ പണ്ടേ വരമല്ല ജനമാരെ ജീവഞ്ചി കന്ത് ജനമാരെ അത് ആദ്യത്തെ മകള് കണ്ണൻ കൊടുത്താല് സഞ്ജന മകള് കണ്ണൻ
6: ചെന്നൈക്ക് ചിക്കി ചെന്നൈക്ക് ചിക്കി ചെന്നൈക്ക് ഉണ്ട്
4: ನಿಮ್ದು ಬ್ಯಾಗ್ ಸೆಕಲ್ದೀಗ ಸೆಕಲ್ದೀಗ ಬ್ಯಾಗ್
6: ರಿಕ್ಷಾ ತುಂಬಲಿ
4: ಅದ್ ರೆಡ್ ಹ್ಯಾಂಡ್ ರೆಡ್ ಸೂಟ್ ಕೇಸ್ ಇಲ್ಲ ರೆಡ್ ಹ್ಯಾಂಡ್ ಬ್ಲಾಕ್ ಇದು ಪಿರೋಡ್ ಇರ್ಲಿ ರಿಕ್ಷಾ ತಕ್ಕ ಖಂಡಪಾಡಿ ಚಾರ್ಜ್ ಇಲ್ಲ ಅರ್ಧ ಮುಟ್ಟ
6: ವಿಶೇಷ ಪಾತ್ರ
4: ಅಲೆ ಒಂದ್ ಸಂಗತಿ ಗೊತ್ತಿಲ್ಲ ನೋಡ್ ನೋಣ ಸಂಗತಿ ಗೊತ್ತಿಲ್ಲ ಸದಾನ ಸರಕ್ ತಿಕೊಂಡೆ ವಿಷಯ ಒಂದು ಬಸ್ ಸ್ಟ್ಯಾಂಡ್ ನಾನು ಎದುರ್ದು ಸೀಟ್ ಕುಲ್ದೆ ಡ್ರೈವರ್ನ ಪಿರೋದ್ ಇಟ್ಟು ಸೈಡ್ ಇಟ್ಟು ಈ ಕೈ ಪಿರೋ ಕುಲ್ಲೊಂದು ಲೆತ್ತಿನ ನಾನು ಈಶ್ವರಣ್ಣ ಈಶ್ವರಣ್ಣ ಪಿರತು ಪಿರತು ನಾ ಒಂದು ಪಣಪುಣ ಇಲ್ಲಿ ಗೊತ್ತಿಲ್ಲ ಬಸ್ ಇಟ್ಲ ಪಣಪುಣೇನೆ ಈಶ್ವರಣ್ಣ ಇರಗ ನಾವ್ ಇನ್ನ ಮದ್ವೆ ಕಾಕಾಯ್ ತಿಕ್ಕಿದೆ ಅವಳು ತಿಕ್ಕಿದ್ರು ಎಂಕ್ಲು ಕೊರಿಯತ್ತೆ ಮುರಾಣಿ ಟಾಗೂರ್ ಪಾರ್ಕ್ಡು ಯಾನ್ ಕೈ ರಕ್ಷಣ ತೊಂದಿತ್ತೆ ಆತನ ಬತ್ತೆ ನವೇನೆ ಸ್ಕೂಟರ್ ಬತ್ತದ ಮದ್ವೆ ಕಾಕಾಜಿ ಕೊರಿಯೇ ಪೋಂದೆ ಕುಳ್ಳರ ಹಾಕೊಂಡೆ ಈಶ್ವರಣ್ಣ ಪೋಡತ್ತೆ ಮಾತೇರ್ಲ ಫೈವ್ ಫೈವ್ ರುಪೀಸ್ ದೀಪೇರು ಯಾನ ಎನ್ನ ಪ್ರೆಸ್ಟೇಜ್ ಪದಿನೈದು ರೂಪಾಯಿ ಒಂದು ಹಾಕೊಂಡೆ ಏನ್ ಪಂಡ್ ಮಾರ ಬಸ್ ಇಟ್ಲ ಪಾತ್ರನ ಸರಕುಂದಿ ಮದ್ವೆ ಕಾಕಿ ಇಡೀ ಬಸ್ ಸಭೆ ಸದಣ್ಣ ಇರು ಪಂಡ ನಂಬರ್ ಇಡೀ ಬಸ್ ಸಭೆ ಈ ಜನ ಸರಕನ ಬ್ಯಾಗ್ ಕಣ್ಣು ಬಂಡ ಉಂಡತ್ತೆ ಕಣ್ಣು ಗೊತ್ತಿದೆ 200 kilometers ಡಿಸ್ಟೆನ್ಸ್ ಫೋಕಸ್ ಉಂಟು ಸರ್ಕಸ್ ಜಾಸ್ತಿ ಫಾರಿನ್ ಫಾರಿನ್ ದಾಗ ನಮ್ಮ ಸರಕ್ ಮಾಡಿ ಇಡಬೋದು ಒಟ್ಟಿಗೆ ನಿಕ್ಲು ಗೋಪಲ್ಲೇ ತಿಕ್ಕೊಂಡೆ ಗೋಪಾಲ ಪೇ ತೊಟ್ಟಿಲ್ ಜನಗಳು
6: ನಮ್ಮ ತಿಳ್ಕೊಳ್ಳೆ ತಪ್ಪ ಅತ್
4: ಗೋಪಾಲ ಬಂಡೆ ಸರಕ ಅವಳ ಇಲ್ಲ ಕೈ ತಗೊಂಡಿತ್ತಿರಿಗೆ
6: ಬಂಡೆ ಕಡ್ಲದಿನ ಕಡ್ಲದಿನ ಬಂಡೆ ನಮ್ಮ ಪನ ಜನ ಜಿಂಜತನ
4: ಅವಳು ತೊಟ್ಟಿಲ್ಲ ಕೈ
6: ತಗೊಂಡಿತ್ತು ಅವಕ ನಿಂಚು ನಮ್ಮ ಗೋಪಾಲ ಎಲ್ಲ ಆಯ್ಲ ಮನ ಪಿಚ್ಚ ಒಟ್ಟಿಗೆ ತಿರುಗಿ ಗೋಪಾಲ
4: ಸಮ ಸಮ ಸಮ ಯಾನ್ ಕಾಶಿಟ್ಟು ರಿಕ್ಷೋ ಬಣ್ಣಗ ಬಾಳ ಆಯ್ತು ಹೋಗಿ ಸಿಲೆಬ್ ಹೋಗಿಲ್ಲ ಅವ್ರು ಬರೀ ತೋಟ ಚಾ ಬರ್ದು ಬಾಳ ಆಯ್ತು ಹೋಗಿ ಸಿಲೆಬ್ ಹೋಗಿಲ್ಲ ಐಟಿ ಕೆಲವು ಕೈ ತುಂಬ ಲಕ್ಷಣ ಉಂಟೈತೆ ಅಂಚ ಬಹುಶಃ ಗೋಪಾಲ ಅವೇನ್ ಬಂಡಿಜಿ ಇರ್ಲ ಒಣೆ ಇಲ್ಲ ತೊಟ್ಟಿಲ್
6: ಗೋಪಾಲ ಬಂಡಿ ಈರ್ಲ ಒಣ್ಣೆಲ ಮುರಣಿ ಗ್ಯಾಲರಿ ಇಡ್ತಾರೆ ಸರ್ಕಸ್ ಇಡು
4: ಅವು ದಾರಿ ಗೊತ್ತಿ ಸರ್ ಅವ್ ದಾರಿ ಗೊತ್ತಿ ತ್ಯಾಮ್ ಪಣ್ಣಿಲ್ಲ ಗೋಪಾಲ ಸರ್ಕಸ್ ಸ್ವಪ್ನ ತೀಯ ಎಂಕುಲು ಟೌನ್ ಹಾಲ್ದ ಪಾರ್ಕ್ ಪಿದಾಯಿ ಬಣ್ಣಗ ಎರಡು ಜನ ಬಂದಿತ್ತೀರಿ ತುಕ್ಕ ತುಕ್ಕ ದಾದವಾಲ್ ಬೇರೆ ಇರಿ ಹೆಂಗ್ ಗೊತ್ತುಂಡು ತ್ಯಾಮ್ ಪಣ್ಣೆ ಪಿಲಿ ತೂಪು ಜರಿ ಗೊತ್ತುಂಡು ಅಂತ ತ್ಯಾಮ್ ಪಣ್ಣೆ ಪಿಲಿ ತೂಪು ಜರಿ ಅಯ್ಯ ಗೋಪಾಲ ಧೈರ್ಯ ಗೊತ್ತಿ ಪಕ್ಕದೇ ಸರ್ಕಸ್ ಮುಗಿನೇರ್ ತುಂಬ ಎರಡು ಜನ ಪಿದಾಯಿ ಬೈದಿರಿ ಮಗಳನ್ನ ಗೋಪಾಲ ಗೆಂಡೆ ದಾನೆ ಪಿದಾಯಿ ಬೈದಿನಿ ಚುರುಟ್ಟೆ ಸರ್ಕಸ್ ಮುಗಿನ ತುಂಬು ಅವು ಪಿಲಿತ ಗೊಬ್ಬು ಶುರು ಎಣ್ಣೆಗೆ ತ್ಯಾಮ್ ಪಣ್ಣೆ ಪುಸ್ತಕ ಹೋಗಿ ಬಂಡಿರಿಗೆ ಅವೇ ಬಂಡಿನ
6: ಸರ್ಕಸ್ ಬಂದ್ರೆ
4: ಅಕ್ಲೇ
6: ತೋದ್ ಬೋತೀರಿ ಸರ್ಕಸ್ ಬೈದಿನಿ ಸೈತಿನ ನಮ್ಮ ಊರ ಜವನ್ ಇತ್ತು ಜವನ ತಿರ್ಕೊಂತಿ ಈ ಸರ್ಕಸ್ ತಗೊಳ್ ದಾನೆ ತಿರ್ಕೋತಿ ಪ್ರಾಣಿಗಳು ಮತ್ತೆ ಇಜ್ಜತ್ತೆ ಕೆಲವು ಐಕೆ ಸೈತಿನ ಪ್ರಾಣಿ ಸಹಿತ ಪುಂಚಿ ಐಟ್ ಪಿಲಿ ಒಂದು ಕಮ್ಮಿ
4: ಇತ್ತು
6: ಪಿಲಿ ಬಕ್ಕನ್ ಪಿಲಿ ರಡ್ ಪಿಲಿ ಬಂದ್ರೆ ಬೋಡ ತಗೊಂಡ್ರೆ ಬೇರೆ ದಾಲ ಜನಕ್ಕೆ ಈ ಸರ್ಕಸ್ ಆನಾಗ ಪಿಲಿತ ಚಾರ್ಮ ಮಾಡುದು ಆಯ್ತು ಆತೆ ಬೇಲೆ ಆಯ್ತು ಬಕ್ಕ ಪೋನು ಅಂದ್ರೆ ಸರ್ಕಸ್ ಮುಲ್ ಸೇರಂಡೆ ಸೇರಿದಂತ ಸಮಯ ನೋಡೋಕೆ ಸರ್ಕಸ್ ಮುಲ್ತುರ್ದು ಕೂಡ ಚಿಕ್ಕ ಪೋಂಡು ಕಲ್ಲಿಗಟ್ಟ ಕೇರಳ ಪೋನಾಗ ಅಲ್ಪ ಪೋನ ಪೂರ ಪ್ರಾಣಿಗಳು ತುಪ್ಪ ಇರುತ್ತೆ ಜನ ಈತ ಪಿಲಿ ಉಂಡು ಈತ ಪಿಲಿ ಉಂಡು ಅಲ್ಪ ಬಂದಿರ ಈ ಪೋನಾಗ ಡ್ರೆಸ್ ಪಾರ್ಟಿ ಕೊಡೋಡು ಒಂದಿಟ್ಟು ಗೂಡು ಪಕ್ಕ ಡ್ರೆಸ್ ಪಾಡಿದ ಮೇಲೆ ಕೂಲೊಂಡಾಗೆ ಮಿತ್ರ ಕೂಡ ಪಿಲಿ ಒಂತೆ ಬರ್ತಾನಾಗ ಫೋನ್ ಆಗೊಂಡತೆ ಈ ಮಿತ್ತದ ಪಿಲಿ ಉಂಡತೆ ಸಾಂಚಾಪಿಲಿ ಸಾಂಚಾಪಿಲಿ ಬರ ಬರ ಬರ ಗರ್ಪಾಲ ಸುಮಾಲ್ತಿನಿಗೆ ಓಯಿನ್ ಪಲಾಯಿನ್
4: ಪಲಾಯಿನ್
6: ಪಲಾಯಿನ ಗರ್ತಿ ಗರ್ತಿ ಉಗುರುಡು ಗರ ಗರ ಗರ ಗರ ಅಂದ್ ತಿರ್ತದ ಅಯ್ಯಾಸ ಮಾಡಿದ ಬ್ಯಾಕ್ ತಿಗಲ ಎಡ್ಪೇರ ಸುಗಂಡಿಗೆ ನನ್ನ
4: ಇತ್ತೆ
6: ಬಡ ಅದು ಪೊಡು ಗರ್ತ ಗರ್ತ ಗರ್ತ ಒಂತ ಕೈ ಬೋಪನ ಅದು ಒಟ್ಟಾಣಿಗೆ ಬೇ ಚೈತನ್ಯಂತೆ ತಿರ್ತ ಪಿಲಿ ಮಾಡಿದ್ನಿ ಒಂತ ಪೊರ್ತ ರಪಕ್ಕ ಕೈ ಬತ್ತನಿ ತಿರ್ತ ಮೇನ ಓಪ್ಪೋ ಸೈತೆ ಅಂದ್ ಬಂಡಿಗೆ ಆಯ್ತು ಮಿತ್ತದ ಪಿಲಿ ಬಂಡಿಗೆ ಓ ಈಲ ನರಮಣಿ ಮಾರ ಯಾಲ ನರಮಣಿ ಎಂದು
7: ನಮಸ್ಕಾರ ಈಶ್ವರಣ್ಣ
4: ನಮಸ್ಕಾರ ನಮಸ್ಕಾರ
7: ಎಂಕಡಿಕೆಲ್ಲ ಪೂರ ಗುಟ್ಟು ಗೊತ್ತಾಂಡ್ ಯಾನ್ ಬಾರಿ ದೂರ ಹೊಡ್ತೀಯೇ ಆರ್ದಾನೆ ಸದನ್ನೇ ಯಾನ್ ಬನ್ನಗ ಬಲ್ತೀನಿ
4: ಬಲ್ತಿನತ್ತಿ ನೋಡುದು ಬಸ್ ಜತ್ತಿನಾತೆ ಜಪ್ಪನಾಗ ಯಾನ್ ಬರ್ಪಣ ಸರಿಯಾನ್ ಅಂಚ ಓಡಿ ಪೋಯ್ ಎಂದ್ಕೇನಿ ಬ್ಯಾಗ್ ಮಾದಿತ್ತಿರತ್ತೆ ಸೈಕಲ್ ದಿಕ್ಕ ಅನ್ಬಂಡೆ ಬುಡ್ಚಿ ಬಂದು ಪೋಯ್ ಸೀದ
7: ಇಜ್ಜಪ್ಪ ದಾದನ ನಿಕ್ಲು ಮೋಸಮಲ್ ತೊಂದಿಲ್ಲ ದಾದನ ಇಂಕ ಮಸ್ಕಿನ್ ಮಲ್ಪುನ ಅಂದಾಪುನ
4: ಸದನ್ನೆಲ್ಲ ಯಾನ್ ಪಾತಿರ್ತಿನ ಈ ರೋಲ್ ತಿರು ಬಾರಿ ಪೋದು ಸುಮಾರು ಪುಡ್ತಾಂಡ್
7: ಲೇಡಿಲ್ ದಲ್ಪೊಂಜಿ ಟಿವಿ ಟವರ್ ಇಜ್ಜ ಆಯ್ತಾ ಮಿತ್ತಿಡಿ ಅಂತೂಯೇ
4: ಓ ಇರ್ನ கண்ணு ஃபோக்கஸ்
7: தூரதிருஷ்டி எடுத்துனகா நீக்குள் மஸ்து விஷய பாத்திருந்துள்ளாரு தானே யார் பல்த்தின் தானே பொருளா தெரியதா முண்டதேசர் பாட்சி தோஜுனரே
4: பூனை போய் தெரியத்தே பூனை பதினைந்துனா தெரிய அஞ்சாலத்த வந்து ஃபுட் அரை பத்து
7: அவ்வே யான் முரண் சுக்ரர் தூன கொண்டு குஜல் மஸ்தித்துனு இத பூனோடு ரிட்டர்ன் பண்ண கொண்டு குஜல் இஜப்பா
4: அந்த ஸ்டைல தெரியதே
7: பொருளா தெரிய குஜல் இஜனல மாமதர பிலக்கு தோஜுவே
4: அந்த பதினைந்துனான தேல் போடு பத்தது அஞ்சாலத்த போ பேன் போயர்
7: கோபலே திக்க நேரேகி
4: கோபலே கோட கொடுத்து முரணி பையா கிடிக்கிட்டே ಟಿಪ್ಪು ಸುಲ್ತಾನ ಕಾಲದೇ ನಾನು ಪುರಾತನ ಕಾಲದೇ ಮೈಸೂರು
7: ತಾನಗ ಯಾನಿಂಚಿ ತೂಪೆ ಇಸರೆನ್ನ ನಮ್ಮ ತ್ಯಾಂಪನ್ನಿಜ್ಜರ ಆ ಪುನತ ಕೈ ತಲುಕುಲೊಂದು ಅರಿಯೋ ಮುರಿಯೋ ಪಂದು ಪುಲ್ತೊಂದು
4: ಅಂದಪ್ಪ
7: ವಾಬೊಬ್ಬೆ ವಾಬೊಬ್ಬೆ ಜನ ಮಾತ ಸೇರಿನಾಗ ಮೇರನ ಭಯಂಕರ ಬೊಬ್ಬೆ ಬುಲ್ತೊಂದು ರಡ್ಡು ಗೋನಿ ಯಾವ ಅಂದ ಕನ್ನ ನೀರು ಯಾನ್ ಇಂಕ ಭಾರಿ ಆಶ್ಚರ್ಯ ಮೇರ್ದಯ್ಯಪ್ಪಿ ನಮ್ನೆ ಬುಲಿಪೇರು ಆತುಪುರ ತನಗ ತೂದು ತೂದೋರಿ ಪೊಲೀಸ್ ತೆ ಬತ್ಕೇಂಡೆ ಅಂದೇ ಸ್ವಾಮಿ ಈರಿ ನಮ್ನೆ ಬುಲಿ ಕೋಟ್ಯಾಧಿಪತಿ ಸೈನ್ಯ ಸಂಬಂಧ ಅತ್ತಂದೆ ಪೋಂಡೆ ಪಣದು ಅಂಚಿನ ಮತ ಗುಡ್ ಮಾರ್ನಿಂಗ್ ತ್ಯಾಂಪಣ್ಣ ಗುಡ್ ಮಾರ್ನಿಂಗ್ ತ್ಯಾಂಪಣ್ಣ ಪನ್ನಗೆ ಇರಿಗಿಂಚಿನ ಅರ್ಥ ಪುನ್ ಸಾವು ಇರಿಗೆ ಇಂಗ್ಲಿಷ್ ಬರ್ಪಣ ಎಡ್ಡೆಕಾಂಡೆ ಓಡಿ ಕಾಂಕರ್ ರಂಜಿ ಕಾಂಕರ್ಲಿ ಎಡ್ಡೆಕಾಂಡೆ ತ್ಯಾಂಪಣ್ಣ
2: ಏರಿಯಾ
7: ಬೊಕೀರಿ ಯಾನ್ ಬಣ್ಣ ಗೊತ್ತಾಯ್ಜೀರಿ
2: ತೀರ್ಲು ಬತ್ತ
7: ದಾನೇ ಬಾರಿ ಬಚ್ಚಿದಾರೆ ಕಂಡಬಟ್ಟೆ ಕಪ್ಪಾತಾರೆ ಮೈಂಡ್ ಎಡ್ಡೆಕಾಂಡ ಸೇಫ್ ಡೌನ್ ಅಪ್ಪ ಮೋನೆ ಬಾರಿ ಬಾಡಿದ್ ದಾನೇ ಮಿಸಸ್ ನೀಸಿಡ್ ಫೀಲಿಂಗ್ ಆ ಮಿಸಸ್ ನೀಸೆ ಪಂಡ ಈರೇಗೋಲ್ ಅರ್ಥ ಅಪ್ಪ ಬಿಡದಿ ನೀಸಿಡ್ದಲ್ಲ ಬೇಜಾರಡಿಲ್ಲರಾ
2: ನಿನ್ನ ಏತು ಬೇಲೆ ಆತ ಮಂತ ಸೀದ ಬೋಡಿ
7: ಬೊಡದಿನ
2: ಸುದ್ದಿ ಬಾತಿರ ಬಲ್ಲಿ ನಡ ಪೊಡಿ ಮುಂತುರುದು ಆಯ್ನ ಬೇಗ
7: എങ്കഞ്ച തൂനക കണ്ടാപെട്ട് ബേജാറിതിലേക്ക് തോജു ഒരു കപ്പിലാത്തർ ദാനെപ്പാത്ത കുജല്ല മാത്ത താലും തിത്ത് ജോത കട്ടുകൂടി കൊണ്ടു
8: ഞാനു പണ്ടയാളുടെ ജത്തൊന്നിനടിക്ക് പാടി തത്തേന്ന് ഞാനു പണ്ടേ എന്താ മാറിയത് ഈ അല നീത്ത് പുകർവത്ത നിങ്ങളെ കൊഞ്ചുള്ള പുകർ എനിക്ക് മനസ്സ് പറഞ്ഞു ചെത്ത മാറിയതേ എന്നാളുടെ പണ്ടേ ഐ കാലിഞ്ചിന പണി ഗൊത്തുണ്ടോനയ്യ ഈ ലെല്ലക്കാനെ സുല്ലു പണത് പുകറോടു പണത്
7: ഓ ദേവരേ രാമരാമ വാരി പൊരുളത്തൈര് ജുവത കട്ട് കൈത്ത തട്ട് വാരി
8: പൊരുളത്തേരുന്നൊത്തുണ്ടാ
7: ഇത്തെല്ലാം ഒന്ന് ജവാനട്ടിക്കതിലേക്ക് തോജു വരെ കൈനോറ തിരുത്തരടുണ്ടാ ബീട്രൂട്ട് ബട്ടാട്ട ചൂർണ്ണ കണ്ട അഞ്ച മസ്ലിസ് ഇരുന്ന ആത്തു പൊരുളു ബാക്ക് പൊസിഷൻ ഉണ്ടാ ഉമ്മിന് അങ്കിതെത്തട ചില്ലി ഫ്രൈ തലക്കാനെ മസ്ലിസ് വാരി ഒഞ്ചു ജുവത കട്ടത്തേരുന്ന വാരി പൊരുളു ഒന്ന് സംഗതി ടെമ്പന്ന നൂറ് രൂപ കാസ്കൊരു വരാ അന്താപ്പാ അയ്യോ ഇരുന്ന പാത ഉണ്ടത്തെ അവൻ കാർദേക്ക് നീർ പറ ആത്ത് സോക്കുത പാത
8: ഫുഡ് അഞ്ചുണ്ടു ഈ ദാത പണ്പയ ഈ പണ്ട
7: നമ്പയത്ത്
8: താക്കത്തുണ്ട അതേ താക്കത്ത് നമുക്ക് ഇത്തലുണ്ട്
7: ദാരസിംഗിലേക്ക് തോജുവരപ്പാ സ്റ്റെലിലേക്ക് തോജുവര് കൈട്ടൊഞ്ച് ഗുണ്ടു പത്തുണ്ട് സ്റ്റെലോനെ
8: ഞാൻ പണ്ടത്തെ മാറ ഇരുവർഷം തുമ്പിത്തിന താക്കത്ത് നോനയ ഇത്ത മുട്ടല ഉണ്ടു
7: ഉണ്ടത്താച്ചിന് തോജുവരപ്പ ഭാര്യ പൊരുളുത ജവനെ ആണ്ട ഒഞ്ച് വിഷയം
8: മാത്രം
7: പൊരുളേര് തുയരനെ ഭാര്യ പൊരുളു പിടിക്കാനുള്ളാറ് ആണ്ട ഇരുവർഷം തുമ്പുത താക്കത്ത് ഇത്തല ഉണ്ടു നെഞ്ച പൻപാറ് അവഞ്ചി പക്കടെ അവഞ്ചി സുല്ലു അവ ഞാൻ നമ്പേ
8: ഈ നമ്പു
7: ചത്തോണയാളുണ്ടല്ലേ
8: ആ കല്ല് ഇരുവർഷം ഇത്തരത്തി.

0: ಈತನೇಟ ತ್ಯಾಂಪಣ್ಣನ ಪಚ್ಚಿತಿ ತುಳು ಹಾಸ್ಯಮಯ ನಾಟಕದ ಸುರುತೆಯಗೆ ಕೇಂಡರ್. ನಾಟಕದ ರಚನೆ ಸ್ವಾತಿಪ್ರಿಯ. ಪಾಲ್ಪಡಿನ ಕಲಾವಿದರ್ ಆನಂದ್ ಬೋಳ್ಳರ್, ನವಿಂಡಿ ಪಡೀಲ್, ದಯಾನಂದ್ ಕುಲಾಲ್, ವಿಜಿ ಪಾಲ್, ಹರೀಶ್, ನಾಗೇಶ್. ಒಂದು ತ್ಯಾಂಪಣ್ಣನ ಪಚ್ಚಿತಿ ಈ ನಾಟಕದ ಸುರುತೆಯಗ್ಗೆ ನನ್ನ ದುಂಬುದ ಯಗ್ಗೆ ಎಲ್ಲದ ತುಳು ಪ್ರಸಾರಡು. ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ ರಂಗದ ಬದುಕು
1: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ದ ತುಳು ಪ್ರಸಾರಕ್ಕೇನಂದಲ್ಲರಿ, ನನ್ನ ದುಂಬಗ ಅಚ್ಯುತ ಕಲ್ಲಾಪು ಅರ್ಣ ಸಾಹಿತ್ಯದ ಪುತ್ತೂರು ನರಸಿಂಹ ನಾಯ್ಕ್, ಸುನೀತಾ, ಪ್ರೇಮಲತಾ, ಮುಕುಲ್ ಪಂಡಿನ ಕೆಲವಂಜಿ ಪದಕುಲೇನು ಕೇನಂದು ಬರ್ಕ.

ಈತನೇಟ ಅಚ್ಚುತ ಕಲ್ಲಾಪುಂಬೆರ್ನ ಸಾಹಿತ್ಯದ ಪುತ್ತೂರು ನರಸಿಂಹ ನಾಯಕ್ ಸುನೀತ ಅಂಚನೆ ಪ್ರೇಮಲತ ಮೊಕುಲ್ ಪಂಡಿನ ಕೆಲವೊಂಚಿ ತುಳು ಪದಕುಲಿನ ಕೆನಂದು ಬರ್ತಾರೆ ಇಡೆಗು ಈ ಕಾರ್ಯಕ್ರಮ ಮುಗಿಲ್ಲ ಮಾತರೆಗಳ ಸೊಲ್ಲು ಕೆನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ

0: ಕೇಳ್ತಾ ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ, ಜನಾರ್ದನ ತೋಳ್ಪಡಿತಾಯ, ಸೀತಾರಾಮ ತೋಳ್ಪಡಿತಾಯ, ಕೃಷ್ಣರಾಜ ಉಳಿತಾಯ, ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ, ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ. ಇದೀಗ ಭೃಗುಶಾಪ ಕನ್ನಡ ಯಕ್ಷಗಾನದ 4ನೇ ಕಂತು.
1: ಎಲ್ಲಾದ್ರೂ ಬಲಾತ್ಕಾರವಾಗಿ ಅವರು ಹಠ ಮಾಡಿ ಎಲ್ಲಾದ್ರೂ ಒಳಗೆ ಕೂತಿದ್ರೆ, ನಿನ್ನ ಅಸಹಾಯಕತೆಯಿಂದ ತಡಿಲಿಕ್ಕೂ ಆಗದೇ ಇದ್ರೆ, ಈ ಅಸಹಾಯಕತೆಯ ಸಜ್ಜನಿಕೆಯ ದುರುಪಯೋಗ ಮಾಡುವವರು ಹೆಚ್ಚು. ಪ್ರಪಂಚದಲ್ಲಿ ವ್ಯಾಘ್ರಮುಖ ಗೋವುಗಳನ್ನು ನಂಬಬಹುದು, ಗೋಮುಖ ವ್ಯಾಘ್ರರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾ ಅನುಭವವನ್ನು ಹೇಳುವುದು.
2: ಹೌದು,
1: ಅನುಭವವನ್ನು ಹೇಳುವುದು.
2: ಸರಿ
1: ಅಮ್ಮ, ಸ್ವಲ್ಪ ನೀವು ಬದಿಗೆ ನಿಂತ್ರೆ ಒಳ್ಳೇದು. ಇಲ್ಲದೇ ಇದ್ರೆ ಪಕ್ಕ ಎಲ್ಲಿಯಾದ್ರೂ ನೀವು ಆಚೆ ಎಲ್ಲಿಯಾದ್ರೂ ಆಶ್ರಮದ
2: ಹೌದು
1: ಹೋದ್ರೆ ನಮಗೆ ಇಲ್ಲಿ ಸುಲಭ ಆಗ್ತದೆ, ಸುಲಭ ಆಗ್ತದೆ ಅಲ್ವಾ?
2: ಅರ್ಥ ಆಯ್ತು. ರಾಕ್ಷಸರು ದೇವಲೋಕದ ಮೇಲೆ ದಾಳಿಯನ್ನು ಮಾಡಿದವರು. ರಾಕ್ಷಸರು ದುಷ್ಟರು, ರಾಕ್ಷಸರು ನಿಶಾಚರರು, ಎಲ್ಲವನ್ನು ತಿಳಿದೇ ನಾನು ಅವರಿಗೆ ಆಶ್ರಯವನ್ನು ಕೊಟ್ಟವಳು.
1: ಹೌದಾ?
2: ಕಾರಣ ಉಂಟದಕ್ಕೆ.

0: ಯಜ್ಞ ಕಾರ್ಯ ಅನ್ನುವುದೇ ದೇವತಾ ಪ್ರೀತ್ಯರ್ಥವಾಗಿ ಒಪ್ಪಿದೆ. ಮಾತ್ರವಲ್ಲ, ನನ್ನವರು ಯಜ್ಞ ಕಾರ್ಯಕ್ಕಾಗಿ ಹೋದ್ದು ಅನ್ನುವುದನ್ನು ರಾಕ್ಷಸರಲ್ಲೂ ನಾನು ಆಡಿದ್ದೇನೆ. ನೀನು ಹೇಳಿದ್ದೆಲ್ಲವನ್ನು ನಾನು ಒಂದು ಮುಖದಿಂದ ಒಪ್ಪುತ್ತೇನೆ ಸುರಪಾಲ. ಆ ಕುರಿತಾಗಿ ಯಾವ ವಾದವೂ ನನ್ನದಿಲ್ಲ. ಆದರೆ ಸಾಮಾನ್ಯವಾದ ಒಂದು ಮಾತು ನೀನು ಆಡಿದೆ.
1: ಏನು?
0: ಯಜ್ಞಯಾಗಾದಿಗಳನ್ನು ಮಾಡುವಂತಹ ಋಷಿಯ ಪತ್ನಿಯಾದವರು ಮನೆಯಲ್ಲಿ ಅದಕ್ಕೆ ಪೂರಕವಾದಂತಹ ಕೆಲಸವನ್ನು ಮಾಡಬೇಕು. ಸರ್ವೇ ಸಾಮಾನ್ಯ. ಅದು
2: ತುಪ್ಪ ದೀಪ ಇಡಬೇಕು,
0: ಇಡಬೇಕು,
2: ನಿತ್ಯ ತುಪ್ಪ ಹಾಕಬೇಕು,
0: ಹಾಕಬೇಕು
2: ಅಲ್ವಾ?
0: ಆದರೆ ಅದು ಎಲ್ಲ ಕಡೆಯೂ ಅಲ್ಲ. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಹೋದವನ ಮಡದಿಯಾದವಳು ನಿತ್ಯವೂ ತುಪ್ಪದ ದೀಪವನ್ನು ಹಚ್ಚಿಡಬೇಕಾದ ಹೌದಾದರೂ ತುಪ್ಪದ ದೀಪವನ್ನು ಮಾತ್ರ ಹಚ್ಚಿಡುವುದಲ್ಲೂ ಅಲ್ಲ.
2: ಅಲ್ಲ,
0: ತನ್ನ ಮನೆಯಲ್ಲಿ ಯಾರಿದ್ದಾರೆ ಆಶ್ರಿತರಾಗಿ ಅವರ ಹೊಟ್ಟೆಯನ್ನು ತುಂಬಿಸಬೇಕೋ ಬೇಡೋ?
2: ಹೌದೌದು
0: ಸುರಪಾಲ, ಎಲ್ಲವನ್ನು ತಿಳಿದಂತಹ ನಿನಗೆ ನಾನು ವಿಸ್ತಾರವಾಗಿ ಹೇಳಬೇಕು ಅಂತ ಇಲ್ಲ. ಶರಣಾಗತ ರಕ್ಷಣೆ ಅನ್ನುವುದು ಕೂಡ ಗೃಹಸ್ಥಾಶ್ರಮ ಧರ್ಮದ ಒಳಗೇ ಬರ್ತದೆ. ಯಾವ ಕಾಲಕ್ಕೆ ನನ್ನನ್ನು ಇಲ್ಲಿ ಬಿಟ್ಟು ಸಂಪೂರ್ಣ ಹೊಣೆಗಾರಿಕೆಯನ್ನು ನೋಡಿಕೋ ಅಂತ ನನ್ನ ಗಂಡ ಹೇಳಿ ಹೋದ್ರ, ಅವರು ಇಲ್ಲಿ ಇದ್ದಾಗ ಏನನ್ನೆಲ್ಲ ಮಾಡ್ತಾರೆ ಅದೆಲ್ಲವನ್ನು ಮಾಡಬೇಕಾದ ನನ್ನದಾದ ಕರ್ತವ್ಯವಾಗುತ್ತದೆ. ಅದಕ್ಕೆ ವಿಶೇಷ ಧರ್ಮ ಅಂತ ಹೆಸರಹುದೋ ಅಲ್ವೋ? ವಿಶೇಷವಾಗಿ ಕೆಲವೊಂದು ಹಾಗೆ ಮಾಡಬೇಕಾಗ್ತದೆ. ಪ್ರಪಂಚ ಮುಖದಲ್ಲಿ ನೋಡುವಾಗ ಇದು ಹಾಗೆ ಮಾಡಬಾರದಿತ್ತು, ಅದು ತಪ್ಪು ಅಂತ ಕಾಣ್ತದೆ. ಅಂತರಂಗದಿಂದ ನೋಡಿದ್ರೆ ಅದು ಹೌದು. ನಾನು ನಿನ್ನಲ್ಲೇ ಕೇಳ್ತೇನೆ, ಈಗ ನಾನು ದಾರಿ ತಪ್ಪಿ ನಡೆಯುತ್ತೇನೆ ಅಥವಾ ಬೇರೇನೋ ಮಾಡ್ತೇನೆ, ನಾನು ರಾಕ್ಷಸರಿಗೆ ಅವಕಾಶ ಕೊಟ್ಟದ್ದೇ ಅಪರಾಧ ಅಂತ ಆದರೆ, ಒಬ್ಬ ಹೋರಾಟಗಾರನಾಗಿ ಈಗ ನೀನವರ ಕುರಿತು ತಾಮಸ ಗುಣದವರು, ಕತ್ತಲಿನನ್ನೇ ಬಯಸುವ, ಕತ್ತಲನ್ನೇ ಬಯಸುವವರು ಅಂತ ಹೇಳಿದೆ. ಸದಾಕಾಲ ಬೆಳಕಿನಿಂದಲೇ ಕಂಗೊಳಿಸುವ ಸ್ವರ್ಗಲೋಕಕ್ಕೆ ಅವ್ರು ಬಂದಿದ್ದಾರೋ ಇಲ್ಲೋ? ಅಲ್ಲಿ ಕಣ್ಣು ಮುಚ್ಚಲಿಲ್ಲಲ್ಲ ಅವರು, ಅಲ್ಲಿಗೆ ಬರುವುದಕ್ಕಾಗಿದೆ ಅವರಿಗೆ. ಜಿಪುಣರಿಗೆ, ದುಷ್ಟರಿಗೆ, ಅಧರ್ಮಿಗಳಿಗೆ, ಪಾಪಾತ್ಮರಿಗೆ ಯಾವ ಸ್ವರ್ಗಲೋಕಕ್ಕೆ ಪ್ರವೇಶವೇ ಸಾಧ್ಯ ಇಲ್ಲೋ ಅಂತಹ ಸ್ವರ್ಗಲೋಕಕ್ಕೆ ಅವ್ರು ಬಂದಿದ್ದಾರೆ. ನಿನ್ನೊಡನೆ ಹೋರಾಟವನ್ನು ಮಾಡಿದ್ದಾರೆ, ಸೋತರು, ಸೋತು ಓಡಿ ಬಂದರು. ಭ್ರಷ್ಟವಾದ ಕವಚ, ತುಂಡಾದಂತಹ ಆಯುಧ, ಯುದ್ಧರಂಗಕ್ಕೆ ಬೆನ್ನು ಹಾಕಿ ಓಡುವುದು ಇತ್ಯಾದಿಗಳನ್ನು ಮಾಡುವವರನ್ನು ಕೊಲ್ಲಬಾರದು ಅಂತ ಶಾಸ್ತ್ರವಚನವೇ ಉಂಟು. ಆ ನೆಲೆಯಿಂದ ನೋಡಿದ್ರೂ ನೀನು ಯೋಧ ಧರ್ಮವನ್ನು ಮರೆತು ವ್ಯಾಧ ಧರ್ಮವನ್ನು ಅನುಸರಿಸಿದ ಹಾಗೆ ಕಾಣುತ್ತದೆ. ಇನ್ನೊಂದು, ನನ್ನ ನೆಲೆಯಿಂದ ನಾನು ತರ್ಕಿಸಿದರೆ ನನ್ನ ಮುಂಭಾಗದಲ್ಲಿ ಬಂದವರು ಕೇಳಿದ್ದೇನು? ನಮ್ಮ ಪ್ರಾಣವನ್ನು ಉಳಿಸಿ. ಮಗು, ನೀನೊಂದು ಮಾತು ಹೇಳಿದೆ ಆಗ, ಭೃಗು ಮಹರ್ಷಿಗಳ ಆಶ್ರಮ ಅಂದ್ರೆ ದೇವತೆಗಳದ್ದು ಹೌದು ಅಂತ. ನಾನು ಹೇಳುವುದು ಹೇಗೆ ಗೊತ್ತಾ? ಅದು ದೇವತೆಗಳದ್ದು ಹೌದು, ರಾಕ್ಷಸರದ್ದು ಹೌದು. ಜಗತ್ತಿನಲ್ಲಿ ಯಾರಿದ್ದಾರೆ ಅವರೆಲ್ಲರದ್ದು ಹೌದು ಭೃಗು ಮಹರ್ಷಿಗಳ ಆಶ್ರಮ. ವಿನೀತರಾಗಿ ಪ್ರಾಣ ಭಿಕ್ಷೆಯನ್ನು ಬೇಡಿಕೊ ಬಂದವರಿಗೆ ಅವರನ್ನು ಮಕ್ಕಳು ಅನ್ನುವ ಭಾವದಿಂದಲೇ ರಕ್ಷಿಸಬೇಕು ಅಂತ ಶಾಸ್ತ್ರ ಆಡುವುದು. ಶರಣು ಹೊಕ್ಕರು ತರಳರ್ ಅವಧಿರು, ಮಕ್ಕಳನ್ನು ಪರೆಯುವುದು ತಾಯಿಯಾದವಳ ಕರ್ತವ್ಯ ತಾನೆ. ಆ ನೆಲೆಯಿಂದ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ. ಮತ್ತೆ ನಿನಗೊಂದು ಬಹಳ ಸುಲಭದ ದಾರಿ ಉಂಟು. ತ್ರಿಮೂರ್ತಿಗಳು ನಿನಗೆ ಅನುಗ್ರಹ ರೂಪವಾಗಿ ಸ್ವರ್ಗಲೋಕದ ಪೀಠವನ್ನು ಕೊಟ್ಟದ್ದು, ಹಾಗಾಗಿ ಅದನ್ನು ಉಳಿಸಿಕೊಳ್ಳಬೇಕಾದ ಹೊಣೆ ಅವರಿಗೆ ಹೊರತು ನಿನಗಲ್ಲ. ನೀನು ಹೋರಾಟ ಮಾಡಿದ್ರು, ನೀನು ಹೋರಾಟ ಮಾಡದಿದ್ರು, ನೀನು 100 ಯಾಗಗಳನ್ನು ಮಾಡಿ, ನೀನು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ, ನೀನು ಬೇರೆ ಬೇರೆ ಕರ್ಮಾಂಗಗಳನ್ನು ಮಾಡಿ ಪಡೆದುಕೊಂಡಂತಹ ಆ ಪೀಠವನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಇಬ್ಬರ ಹಿತದಿಂದಲೂ ನೀನು ಮರಳಿ ಸ್ವರ್ಗಕ್ಕೆ ಹೋಗುವುದು ಒಳ್ಳೆಯದು. ನಾನು ಭೃಗು ಮಹರ್ಷಿಗಳು ಬಂದ ಮೇಲೆ ಏನು ಹೇಳ್ತಾರೆ ಅದನ್ನು ಮಾಡ್ತೇನೆ.
2: ಕವಚ ತುಂಡಾದವರ, ಆಯುಧ ಕೈಚೆಲ್ಲಿದವರ ಹೊಡಿಬಾರದು, ಅದು ಯುದ್ಧ ನೀತಿ ಕ್ಷಾತ್ರಕ್ಕೆ ಸಂಬಂಧಪಟ್ಟದ್ದು.
0: ಸರಿ,
2: ನಾನು ಆ ಯುದ್ಧ ನೀತಿಯ ಯುದ್ಧವೇ ಅಲ್ಲ ಇದು.
0: ಮತ್ತೆ
2: ನಾನು ಇಂದ್ರ, ಇಬ್ಬರು ಕ್ಷತ್ರಿಯರೊಳಗೆ ರಾಜ್ಯ ವಿಸ್ತಾರಕ್ಕೋ ಸಂಪತ್ತಿಗೆ ಬೇಕಾಗಿ ಆಗೋ ಯುದ್ಧ ಅಲ್ಲ ಇದು. ಅವ್ರು ಯಾರು ಅಂತ ಗೊತ್ತುಂಟಾ?

0: ಮೂರು ಮೂರ್ತಿಗಳು ದೇವಲೋಕದ ಪೀಠವನ್ನು ರಕ್ಷಿಸ್ತಾರೆ. ಹಾಗಾದ್ರೆ ಇಂದ್ರ ಬೇಕು ಅಂತ ಇಲ್ಲಲ್ಲ,
1: ಇಂದ್ರ ಬೇಕು ರಕ್ಷಣೆ ಅವರದ್ದು ಅಂತ.
0: ಅದು ನಿನ್ನ ತಿಳುವಳಿಕೆಗೆ ಯಾರು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ.
1: ಸರಿ,
0: ನನ್ನ ತಿಳುವಳಿಕೆಯಲ್ಲಿ ಹಾಗಿಲ್ಲ, ಮತ್ತು ನನ್ನ ಹೊಣೆ ಅಷ್ಟಕ್ಕೆ ಸೀಮಿತವೂ ಅಲ್ಲ. ಅದಾದ್ರೆ ಯಾರು ಬಂದ್ರು ಸಹ ಮೂರ ಮೂರ್ತಿಗಳು ಇದ್ದಾರಲ್ಲೋ ಅಂತ ಎದ್ದೋಗಬಹುದು ನಾನು. ಹೌದೌದು, ಆ ಕುಳಿತ ಪೀಠವನ್ನೇ ರಕ್ಷಣೆ ಮಾಡ್ಲಿಕ್ಕೆ ಅವನಿಗೆ ಮನಸ್ಸು ಇಲ್ಲ ಮತ್ತು ಅವನಿಗೆ ಹೊಣೆ ಇಲ್ಲ ಅಂತಾದ್ರೆ ಕೂಡೋದಿಲ್ಲ ಅಂತಂದ್ರೆ ನಾ ಸತ್ಯ ಹೇಳ್ತಾನೆ. ಅವ ಇಂದ್ರ ಪೀಠಕ್ಕೆ ಆಶಯ ಪಡಬಾರ್ದು, ಅವ ಮನೆಯಲ್ಲಿ ಇರೋದೊಳ್ಳೇದು. ಅಸಹಾಯಕನಾದಾಗ ಆವಾಗ ಮೂರು ಮೂರ್ತಿಗಳನ್ನು ನಾವು ಪ್ರಾರ್ಥಿಸಿಕೊಳ್ಳುವುದಷ್ಟೇ ಹೊರತು ಗರಿಷ್ಠವಾಗಿ ಬರೇ ದೇವಲೋಕದ ಸುಧರ್ಮದ ಪೀಠವನ್ನು ಮಾತ್ರ ಅಲ್ಲ, ಅದಕ್ಕೆ ಅಪಚಾರ ಮಾಡುವ ಎಲ್ಲರನ್ನು ನಿವಾರಿಸಬೇಕಾದ್ದು ಅದು ಇಂದ್ರನಿಗೆ ಹೊಣೆ.
1: ಆದ್ರೆ ಒಂದು ಉಂಟಲ್ಲ, ಭೂಲೋಕಕ್ಕೆ ದೇವೇಂದ್ರ ಆಯುಧವನ್ನು ಹಿಡಿದುಕೊಂಡು ಬಂದು ಪ್ರಹರಿಸುವುದಲ್ಲ. ಭೂಲೋಕದಲ್ಲಿ ಯಾರಾದ್ರೂ ಪಾಪಿಗಳಿದ್ದಾರೆ, ಅವರ ಕರ್ತವ್ಯದಿಂದ ಅವರು ಚ್ಯುತರಾಗಿದ್ದಾರೆ ಅಂತ ಆದ್ರೆ ಅದು ನಮಗೆ ಕಾಣಿಸಿಕೊಳ್ಳುವುದು ಹೇಗೆ ಗೊತ್ತೆ? ಒಂದು ಅತಿವೃಷ್ಟಿ, ಒಂದು ಅನಾವೃಷ್ಟಿ, ಒಂದು ಭೂಕಂಪ, ಇಂಥದ್ದರ ಮೂಲಕವಾಗಿ ದೇವತೆ ಆದಂತಹ ಇಂದ್ರ ಶಿಕ್ಷೆಯನ್ನು ಕೊಡ್ತಾನೆ ಬಿಟ್ಟು ಇಲ್ಲಿ ಅನ್ಯಾಯವನ್ನು ಮಾಡುವಂತಹ ಪಾಪಿಯನ್ನು ವಜ್ರಾಯುಧದಿಂದ ಬರುವುದಕ್ಕುಂಟ.
0: ಭೃಗ ಮಹರ್ಷಿಗಳ ಹೆಂಡತಿ ಖ್ಯಾತಿ ದೇವಿಗೆ ಭೃಗ ಮಹರ್ಷಿಗಳು ಇಲ್ಲದೆ ಇರುವಾಗ ಆಶ್ರಮದಲ್ಲಿ ಆಶ್ರಯ ಕೊಡುವಂತಹ ಇಲ್ಲ. ಈಗ ಶರಣು ಬಂದವರನ್ನು ರಕ್ಷಿಸಬೇಕು, ಯಾರು ಅಂತ ಇಲ್ವಾ?
1: ಯಾರು ಅಂತ ಯಾಕೆ? ನಮ್ಮ ಮುಂದೆ ಬಂದು ಪ್ರಾಣಭಿಕ್ಷೆಯನ್ನು ಯಾರು ಕೇಳಿದ್ರು ಅವರಿಗೆ ಕೊಡಬೇಕಾದ್ರು ನಮ್ಮ
0: ದೇವರು ಆರಾಧಿಸುವಂತ ಇಂದ್ರಸ್ಥಾನವನ್ನು ವಿರೋಧಿಸುವವರ ಮನೆಯಲ್ಲಿ ಆಶ್ರಯ ಕೊಡುವುದಾ?
1: ಅಲ್ಲ, ಈಗ ಇಂದ್ರಸ್ಥಾನವನ್ನು ನಾವು ವಿರೋಧಿಸ್ತೇವೆ ಅಂತ ನಿನಗೆ ಯಾರು ಹೇಳಿದ್ದು? ನಾನು ಅದಕ್ಕೆ ಹೇಳಿದ್ದು ಭೃಗು ಮಹರ್ಷಿಗಳು
0: ಅದು ಪರೋಕ್ಷವಾಗಿ ವಿರೋಧವೇ ಆಗುದಿಲ್ಲ.
1: ಆಗುದಿಲ್ಲ, ಯಾಕಾಗ್ತದೆ?
0: ಅಲ್ಲ, ಇಲ್ಲದಿದ್ರೆ ನನ್ನದು ವಾದ ಇಲ್ಲ. ಅದಕ್ಕೆ ಭೃಗು ಮಹರ್ಷಿಗಳು ನಾನು ಹೇಳಿದ್ದು ಒಂದು ರಾಕ್ಷಸ ನಮಗೆ ಗುರು ನಿರೂಪ, ಬೃಹಸ್ಪತಿಗಳು ಏನು ನಿರೂಪಿಸ್ತಾರೆ ಅದು ಉಂಟು. ರಾಕ್ಷಸರು ಅಂತ ಆದ ಮೇಲೆ ಅವರ ಮೂಲೋತ್ಪಾಟನ ಮಾಡಬೇಕು. ಅಲ್ಲಿ ಮಳೆ ಬರಿಸುವುದೋ ರೋಗ ರುಜಿನವೋ ಅವರಿಗೆ ಮಾತ್ರ ರೋಗ ಕೊಡ್ಲಿಕ್ಕೆ ಆಗ್ತದ?
1: ಇಲ್ಲ,
0: ಅವರಿಗೆ ಮಾತ್ರ ಮಳೆ ಕೊಡ್ಲಿಕ್ಕೆ
1: ಆಗುವುದಿಲ್ಲ.
0: ಇದು ಕಳೆಯನ್ನು ತೆಗೆಯುವುದಕ್ಕೆ ಬೆಂಕಿ ಹಾಕುವುದು ಅಂತ ಬೆಳೆ ಹೋದಾಗ್ತದೆ.
1: ನೀನು ಆಗಾಡುವ ಮಾತಿನ ಶೈಲಿಯಲ್ಲಿ ನನಗೆ ಗೊತ್ತಾಯ್ತು, ವಿರೋಧ ಪಕ್ಷದವರನ್ನು ದಮನಿಸಬೇಕು. ವಿರೋಧ ಪಕ್ಷವನ್ನೇ ದಮನಿಸಿದರೆ ನೀನೇ ಸರ್ವಾಧಿಕಾರಿಯಾಗಿ ಮೆರೆಯಬೇಕಾಗ್ತದೆ. ಜಗತ್ತಿನಲ್ಲಿ ಎಲ್ಲವೂ ಬೇಕು, ನೀನು ಸರ್ವರನ್ನು ಮೂಲೋತ್ಪಾಟನೆ ಮಾಡ್ತೇನೆ ಅಂತ ಹೊಟ್ಟರ ಆದೀತ.
0: ಸರ್ವರನ್ನಲ್ಲ, ದುಷ್ಟರನ್ನು.
1: ಅದನ್ನ ನಾನು ಆಡಿದ್ದು, ದೌಷ್ಟ್ಯ ಒಂದು ಮಿತಿಯಲ್ಲಿ ಬೇಡು, ಒಂದು ಮಿತಿಯಲ್ಲಿ
0: ಮಿತಿ ಮೀರಿದೆ ಅಲ್ವಾ ದೌಷ್ಟ್ಯ?
1: ನಮ್ಮ ಮನೆಯ
0: ರಾಕ್ಷಸರು ದೇವಲೋಕಕ್ಕೆ ಬಂದಿದ್ದಾರೆ ಎನ್ನುವುದರಿಂದಲೇ ಅವರ ಸಾಮರ್ಥ್ಯವೋ?
1: ಅಲ್ಲ, ಬಂದಿದ್ದಾರಲ್ಲ,
0: ಬರ್ಲಿಕ್ಕೆ ಯಾರಿಗೂ
1: ಮಾತ್ರವಲ್ಲ,
0: ಬರ್ಲಿಕ್ಕೆ ಯಾಕೆ? ನಿತ್ಯ ಯಜ್ಞ ಮಾಡುವ ಅನುಷ್ಠಾನ ಮಾಡುವ ನಿನ್ನ ಮನೆಯೊಳಗೆ ಅವರು ಬರ್ಲಿಲ್ವೋ? ಬರಬಹುದಾ?
1: ಅಲ್ಲ, ಬಂದಿದ್ದಾರೆ,
0: ಬರಬಹುದಾ?
1: ಅದು ನಾನು ಕರೆದ ಕಾರಣ ಬಂದ್ರು.
0: ಅಲ್ಲ, ಕರೀಬಹುದಾ?
1: ಕರೆಯಬಹುದು ಅಂತಲ್ವ ನಾನು ಆಡಿದ್ದು, ರಕ್ಷಣೆ. ಅದಕ್ಕೆ
0: ಈಗ ಒಂದು ದೇವತೆಗಳು ಆರಾಧನೆ ಮಾಡುವ ಲೋಕ ಹಿತಂ ಮಮ ಕರಣೀಯಂ ಹೀಗೆ ಕಾಯಕ ಮಾಡುವಂತಹ ಮನೆಯೊಳಗೆ ದೇವ ವಿರೋಧಿಗಳಾದ ಪ್ರಪಂಚದಲ್ಲಿ ದುಷ್ಟರಾದ ರಾಕ್ಷಸರು ಮನೆಯೊಳಗೆ ಬಂದ್ರೆ?
1: ಸುರಪಾಲ, ಅಂತರಂಗ ಬೇರೆ ಬಹಿರಂಗ ಬೇರೆ ಅಂತ ಆಡಿದ್ದು ಅದಕ್ಕೆ ನಾನಾಗ. ಅವರಲ್ಲಿರುವ ದೌಷ್ಟ್ಯವನ್ನು ತಿಳಿದೆ, ಅವರು ದುಷ್ಟರು ಅನ್ನುವುದನ್ನು ಒಪ್ಪಿಯೇ ಈಗ ಕ್ಷಣಿಕವಾಗಿ ನಿಮ್ಮ ಪ್ರಾಣ ರಕ್ಷಣೆ ಹೊಣೆ ನನ್ನದು. ಭೃಗುಮಹರ್ಷಿಗಳು ಬಂದ ಮೇಲೆ ಬೇಕಾದ ಮಾಡಿ
0: ದಾರಿ ದೇವಲೋಕಕ್ಕೆ ಆಕ್ರಮಣ ಮಾಡಿ ಸ್ವಾಧೀನೀಕರಿಸುವುದ ಅಲ್ಲ, ತಪಸ್ಸು ಮಾಡಿ ಸಾಧನೆಯಿಂದ ಸ್ವಾಧೀನೀಕರಿಸುವುದ? ದೇವಲೋಕದ ಪ್ರಾಪ್ತಿ ಹೇಗೆ?
1: ಸರಿ, ತಪಸ್ಸಿನಿಂದಲೇ.
0: ಮತ್ತೆ
1: ಖಂಡಿತ ಅದನ್ನೀಗ ನಾನು ಅವರಲ್ಲಿ ಆಡಿದ್ದೇನೆ. ನಿಮ್ಮ ದಾರಿಯ ಕುರಿತಾಗಿ ವಿಮರ್ಶೆ ಮಾಡುವಳು ನಾನಲ್ಲ, ನನ್ನ ಕೆಲಸ ಕ್ಷಣಿಕವಾಗಿ ಈಗ ಪ್ರಾಣ ರಕ್ಷಣೆ ಕೊಡುವುದು.
0: ದೇವಲೋಕಕ್ಕೆ ಆಕ್ರಮಣ ಮಾಡುವವರು ಹೌದಾ? ಆ ಕಾರಣದಿಂದ ಅಂತ ಪ್ರವೃತ್ತಿಯೇ ನಿಲ್ಲಬೇಕು. ಅಂಥವರಿಗೆ ಭೃಗು ಮಹರ್ಷಿಗಳ ಮನೆಯಲ್ಲಿ ಆಶ್ರಮದಲ್ಲಿ ಆಶ್ರಯ ಉಂಟು ಅಂತಾದ್ರೆ ಅವಾಗ ಧರ್ಮದ ಬೆಳೆ ಉಳಿಯುವುದು ಹೇಗೆ? ಅವಾಗ ಅಧರ್ಮದ ಬೆಳೆಯೇ ಬೆಳೆಯುವುದಲ್ವಾ? ಅದು ಋಷಿ ಮುನಿಗಳ ಮನೆಯಲ್ಲಿ ಭಯೋತ್ಪಾದಕರ ತಾಣ ಆಯ್ತು ಅಂತಾದ್ರೆ ಬಾಕಿದ್ದವರು ಬದುಕುವುದೇ ಅಲ್ವಾ? ಅದಕ್ಕೆ ಬೇಕಾಗಿ ಒಂದು ಕೆಲಸ ಮಾಡು.
1: ಏನು?
0: ಅವರನ್ನು ಹೊರಗೆ ಕಳುಹಿಸಿದ್ರೆ ಆಯ್ತು.
1: ಅಂದ್ರೆ ನೀವು ಒಳಗೆ ಬರುವುದಲ್ಲ, ನಾನೇ ಅವರನ್ನು ಹೊರಗೆ.
0: ಅವರ ರಕ್ಷಣೆಗೆ ಈ ಮುನಿವಟುಗಳು ನಿಲ್ಲುವುದಲ್ವಲ್ಲ, ಅಥವಾ ಮುನಿವಟುಗಳು ಅದಕ್ಕಿರುವುದ? ಅವರು ಯಜ್ಞಾದಿ ಕರ್ಮಗಳಿಗೆ ಪೂಜಾದಿಗಳಿಗೆ ಇಲ್ಲಿಯ ಧಾರ್ಮಿಕ ವಸ್ತುಗಳ ಸಂಗ್ರಹಕ್ಕೆ ಇರುವುದಲ್ವಾ?
1: ನನ್ನ ತಿಳುವಳಿಕೆ ತಪ್ಪಾಯಿತು. ನಾನು ಆಗ ಹೇಳಿದ ಮಾತೆ, ನಾವು ಬಾಗಿಲನ್ನು ಸ್ವಲ್ಪ ಓರೆ ಮಾಡಿದ್ರು ಒಳಗೆ ಬರುವುದಕ್ಕೆ ನಿಷೇಧ ಇದೆ ಅಂತ ತಿಳಿದು ಹೋಗುವ ವರ್ಗ ಒಂದು, ಅಷ್ಟಕ್ಕೆ ನಾನು ಮುನಿವಟ್ಟುಗಳನ್ನು ನಿಲ್ಲಿಸಿದ್ದು. ನೀವು ಒಳಗೆ ಬರಬಾರದು ಅಂತ ಅವರ ಮೇಲೆ ಬಲಪ್ರಯೋಗ ಮಾಡ್ತೀವಿ.
0: ಪ್ರಯೋಗ ಅವರ ಮೇಲೆ ಮಾಡ್ಲಿಲ್ಲ, ನೀವು ತಿಳ್ಕೊಂಡದ್ದು. ಅವರನ್ನು ಹೊರಗೆ ಬರುವಾಗ ನೀವು ನಿಮ್ಮ ಗ್ರಹಿಸುವಿಕೆ ತಪ್ಪ, ಅವರ ಮೇಲೆ ಬಲಪ್ರಯೋಗ ಮಾಡ್ಲಿಕ್ಕೆ ನನಗೇನು ವಿರೋಧ ಉಂಟು ಅವರ ಹತ್ರ?
1: ಸರಿ, ಇಲ್ವಲ್ಲ
0: ಅಲ್ವಾ? ನಾವು ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಬಂಧನಿಕೆಯನ್ನು ನಾವು ಕಡಿವಾಗ ಆ ಬಂಧನಿಕೆ ಹಬ್ಬಿದ ಗೆಲ್ಲು ಯಾವುದುಂಟು?
1: ಅದಕ್ಕೂ ಗಾಯ ಆಗ್ತದೆ,
0: ಅದರದ್ದು ಸ್ವಲ್ಪ ಸಿಪ್ಪೆ ಹೋಗ್ತದೆ
1: ಅಲ್ಲ. ಆಗ ನೀನು ಕೊಟ್ಟ ಉದಾಹರಣೆಯೇ ಸರಿ. ಹಾವೊಂದು ಮನೆಯೊಳಗೆ ಪ್ರವೇಶಿಸಿ ಗೋಡೆಯ ಯಾವುದೋ ಸೆರೆಯಲ್ಲಿ ಉಂಟು ಅಂತಾದ್ರೆ ಆ ಹಾವನ್ನು ಕೊಲ್ಲುವುದಕ್ಕೆ ಬೇಕಾಗಿ ಗೋಡೆಯ ಆ ಸೆರೆಯನ್ನಾದ್ರೂ ಸ್ವಲ್ಪ ದೊಡ್ಡದು ಮಾಡಬೇಕಾಗ್ತದೆ. ಅಂದ್ರೆ ಪರೋಕ್ಷವಾಗಿ ಋಷಿ ಮುನಿಗಳಿಗೆ ವಟುಗಳಿಗೆ ಪೆಟ್ಟಾಗಿದೆ.
0: ಅವರನ್ನು ನಿಲ್ಲಿಸಿದ್ದೇ ತಪ್ಪಮ್ಮ, ಅವರ ರಾಕ್ಷಸರನ್ನು ಕಾಯ್ಲಿಕ್ಕೆ ಇರುವುದು
1: ರಾಕ್ಷಸರಿಗೆ
0: ಬಂದದ್ದು,
1: ರಾಕ್ಷಸರನ್ನು ಕಾಯ್ಲಿಕ್ಕೆ ನಿಲ್ಲಿಸಿದ್ದಲ್ಲ.
0: ಮತ್ತೆ
1: ನಾನು ಹೇಳಿದ್ದು ನಿಮ್ಮನ್ನು ಒಳಗೆ ಪ್ರವೇಶಿಸಿದಂತೆ ನಿಷೇಧಿಸಿ ಅಂತ, ಅವರ ಕೈಲಿ ಆಯುಧ.
0: ಅದಕ್ಕೆ ಅವರನ್ನು ಯಾಕೆ ಹೊರ ನಿಲ್ಲಿಸುದು? ನೀನೇ ಹೊರಗೆ ಬಂದು ಹೇಳಬಹುದಲ್ಲ,
1: ನಾನೇ ಬಂದಿದ್ದೇನಲ್ಲ.
0: ಒಳಗೆ ನಿಲ್ಲುವುದು ಯಾಕೆ?
1: ಅವರನ್ನು
0: ನಾನು ಒಳಗಿರಬೇಕಾದ ಹೊರಗಿದ್ದಾರೆ, ಹೊರಗಿರಬೇಕಾದವರು ಒಳಗಿದ್ದಾರೆ.
1: ಸರಿ,
0: ನನಗೆ ಹೊರಗೆ ನಿಲ್ಬೇಕಾದವನು ಒಳಗಿರಬೇಕಾದವನು.
1: ನೀನು ನಿಜವಾಗಿ ಒಳಗೆ ಬರಬೇಕಾದವನು, ಆದ್ರೆ ಅನಿವಾರ್ಯವಾದಂತಹ ಸ್ಥಿತಿ ಇರುವ ಕಾರಣಕ್ಕಾಗಿ ಹೊರಗೆ ನಿಲ್ಲಬೇಕಾದವನು.
0: ದುಷ್ಟರಿಗೆಲ್ಲೂ ಕಡುಮದಾಂಧರು ದೇವಲೋಕಕ್ಕೆ ದಾಳಿ ಮಾಡಿದ್ದಾರೆ. ಒಟ್ಟು ಪ್ರಪಂಚದ ವ್ಯವಸ್ಥೆ, ಈಗ ಒಬ್ಬ ಮುನಿಪತಿಯಾಗಿ ವೇದಗಳ ಮೂಲಕವಾಗಿ ದೇವೇಂದ್ರನನ್ನು ಆರಾಧಿಸುವ ಮುನಿಪತಿ ಹೆಂಡತಿ, ವೇದಗಳ ರುಕ್ಕುಗಳು ಎಲ್ಲ ಇಂದ್ರನ ಸ್ತುತಿ ಉಂಟು, ಇಂದ್ರನ ವಿರೋಧ ಉಂಟು ಅವುಗಳಿಗೆ?
1: ಇಲ್ಲವೇ ಇಲ್ಲ. ಈಗ ರಾಕ್ಷಸರೇ ಆದ್ರೂ ಯಜ್ಞವನ್ನು ಮಾಡಿದರೆ ಅದನ್ನೇ ಹೇಳುದು ಅವರು,
0: ಮಾಡಿದ್ರೆ ಮಾಡ್ಲಿಲ್ಲ.
1: ಹೌದು ಅಲ್ಲ, ಮಾಡಿದ್ರೆ ಹೇಳಿದ್ರು
0: ಅಲ್ಲ, ಮಾಡಿದ್ರೆ
1: ಎಂತವರೇ ಮಾಡಿದ್ರು ದೇವೇಂದ್ರನ ಸ್ತುತಿಯನ್ನೇ ಮಾಡ್ಬೇಕಷ್ಟೇ.
0: ಅದನ್ನು ನಿರ್ಣಯ ಮಾಡಬೇಕಾದ್ದು ಭೃಗು ಮಹರ್ಷಿಗಳು ಅತರಂತರ ಆಗಿದ್ದಾರೆ. ಹೌದಾ? ಅವರು ಬದುಕಲಿಕ್ಕೆ ಬೇಕಾಗಿ ತಲೆಮರೆಸಿಕೊಂಡು ಬಂದವರು. ಅವರಿಗೆ ತಲೆಮರೆಸಿಕೊಂಡು ಬರುವಾಗ ಬದುಕಲಿಕ್ಕೆ ಹಕ್ಕುಂಟೋ ಇಲ್ವೋ ಅಂತ ನೋಡ್ಬೇಡ್ವೋ? ಆ ಕಾರಣದಿಂದ ಅವರಿಗೆ ಬದುಕುವ ಹಕ್ಕಿಲ್ಲ. ಅದಕ್ಕೆ ಬೇಕಾಗಿ ನಾನು ಅವರನ್ನು ಶಿಕ್ಷಿಸುವುದಕ್ಕೆ ಬಂದದ್ದು, ಲೋಕದಲ್ಲಿ ವೈದಿಕ ಧರ್ಮವನ್ನು ಉಳಿಸುವುದಕ್ಕೆ ಬಂದವ ನಾನು. ವೈದಿಕ ಧರ್ಮವೇ ಒಂದು ಮನೆಯ ಆಶ್ರಯ ಕೊಡ್ತದೆ ಅಂತಾದ್ರೆ ಅಲ್ವೋ? ಅದಕ್ಕೆ ಬೇಕಾಗಿ ಸ್ವಲ್ಪ ಅವರನ್ನು ಹೊರಗೆ ಬಿಟ್ಟರೆ ಒಳ್ಳೇದು, ಇಲ್ಲದಿದ್ರೆ ನೀವು ಬದಿಗೆ ಸರಿದ್ರು ಒಳ್ಳೇದು.
1: ಒಳಗಿದ್ದವನು ಹೊರಗೆ, ಹೊರಗಿದ್ದವನು ಒಳಗೆ. ನಿನ್ನಲ್ಲಿ ಒಂದು ಮಾತು ಕೇಳಲ, ನಡುರಾತ್ರಿ ಹೊತ್ತು ಜಗತ್ತಿಗೆಲ್ಲ ಜ್ಞಾನಶಕ್ತಿಯನ್ನು ಕೊಡುವವನು ನಾನು, ನಾನು ನಿಜವಾಗಿ ಪ್ರಕಾಶಿಸಬೇಕು ಅಂತ ನಡುರಾತ್ರಿ ಹೊತ್ತು ಸೂರ್ಯೋದಯ ಆಗ್ಲಿಕ್ಕಿಲ್ಲ, ಆಗಬಾರದು. ಹಾಗೆ ರಾತ್ರಿಗೆ ರಾತ್ರಿಯದ್ದೇ ಆದ ಸಮಯ, ಹಗಲಿಗೆ ಹಗಲಿನದ್ದೇ ಆದ ಸಮಯ. ಈಗ ಅನಿವಾರ್ಯವಾಗಿ ನನಗೆ ಶರಣಾಗತರಾಗಿ ಬಂದಂತ ಅವರಿಗೆ ನಾನು ಆಶ್ರಮದೊಳಗೆ ಆಶ್ರಯವನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ.
0: ಇದು ಇಂದ್ರೋದಯ.
1: ಸರಿ,
0: ಇಂದ್ರೋದಯ
1: ಆದೀತು.
0: ಕತ್ತಲೆಯಲ್ಲಿದ್ದಾರೆ ಯಾರಿಗೆ ಇಂದ್ರೋದಯ?
1: ಯಾರಿಗೆ?
0: ಇದು ಖ್ಯಾತಿ ದೇವಿಗೆ ಇಂದ್ರೋದಯ, ಅವರಿಗಲ್ಲ. ಅದಕ್ಕೆ ಬೇಕಾಗಿ ಹೇಳಿದ್ದು ನಾನು, ಅವರನ್ನು ರಕ್ಷಿಸುವುದು ಅದು ಯಾರಿಗೆ? ಅನಾಥರಿಗೆ ಅಲ್ಲ ರಕ್ಷಣೆ ಅದು, ಅದು ಆಕ್ರಮಣಕಾರರಿಗೆ ರಕ್ಷಣೆ. ಆಕ್ರಮಣಕಾರರಿಗೆ ರಕ್ಷಣೆ ಕೊಡಬಾರದು, ಅನಾಥರಿಗೆ ಕೊಡಬಹುದು. ಅದಕ್ಕೆ ಬೇಕಾಗಿ ಹೇಳಿದ್ದು, ಅಂಥವರನ್ನು ಹೊರಗೆ ಹಾಕಿದ್ರೆ ಒಳ್ಳೇದಲ್ವೋ?
1: ಹೊರಗೆ ಹಾಕೋದಾ?
0: ಇಲ್ಲದಿದ್ದರೆ ನಾನು ಹೊರಗೆ ಹಾಕಬೇಕಾಗ್ತದೆ ಅಂತ.
1: ಈಗ ಒಂದು ವೇಳೆ ನಾನು ಅವರನ್ನು ಹೊರಗೆ ಹಾಕದಿದ್ರೆ ನೀನೇನು ಮಾಡ್ತಿ?
0: ಹೊರಗೆ ಹಾಕಬೇಕಾಗ್ತದೆ. ಅಷ್ಟನ್ನು ಹೊರಗೆ ಹಾಕಬೇಕಿದ್ರೆ ನಾನು ಒಳಗೆ ಬರಬೇಕಾಗ್ತದೆ.
1: ಅಷ್ಟು ದಿಟ್ಟನೋ ನೀನು? ಋಗುಮಹರ್ಷಿಗಳ ಆಶ್ರಮದಲ್ಲಿ ಅವರ ಪತ್ನಿಯಾದಂತಹ ನಾನು ಏನನ್ನು ಮಾಡಬೇಕು, ಹೇಗಿರಬೇಕು ಅಂತ ಹೇಳುವುದಕ್ಕೆ ನೀನಲ್ಲ.
0: ಅಲ್ಲ ಅಲ್ಲ, ಹಾಗೆಂತ ಭೃಗುಮಹರ್ಷಿಗಳಂತೆ ಏನೇನು ಮಾಡಿದ್ರೆ ಕೇಳುವವನೇ ನಾನು, ಕೇಳಬೇಕಾದವನೇ.
1: ಕೇಳಬೇಕಾದವನೇ ಹೌದಾ ಅಲ್ವ ಅನ್ನೋದು?
0: ಯಾವನೋ ಒಬ್ಬ ಗೃಹಸ್ಥ ಬಂದು ನೆರೆಕರೆಯವ ನೆಂಟನೋ ಇಷ್ಟನೋ ಕೇಳಿದ ಆಗಲ್ಲ.
1: ಗೊತ್ತಾಯ್ತು,
0: ತ್ರಿಲೋಕಾಧಿಪತ್ಯ ಉಂಟು ಇಂದ್ರ.
1: ಗೊತ್ತಾಯ್ತು, ನಿನ್ನದೇನಿದ್ರು ಒಂದು ಮನ್ವಂತರಕ್ಕೆ ನಿನ್ನ ಆಧಿಪತ್ಯ. ಹಾಗೆಂತ ಋಷಿಗಳು ಮತ್ತಿನ ಮನ್ವಂತರದಲ್ಲೂ ಇರ್ತಾರೆ.
0: ಇರ್ತಾರೆ. ಒಂದು ಮನ್ವಂತರಕ್ಕೆ ಹೌದಾ?
1: ಒಂದು ಮನ್ವಂತರಕ್ಕೆ ನೀನೇ ಎಲ್ಲಿಗೆ? ಸ್ವರ್ಗಕ್ಕೆ? ನಮ್ಮ ಆಶ್ರಮದಲ್ಲಿ ಬಂದು ನೀವು ಯಾಕೆ ಹಾಗೆ ಮಾಡಿದ್ದು ಅಂತ ಕೇಳುವ ಹಾಗಿಲ್ಲ.
0: ಇಲ್ಲ ಇಲ್ಲ,
1: ಏನಿಲ್ಲ,
0: ಸ್ವರ್ಗಕ್ಕೆ, ಸ್ವರ್ಗದಲ್ಲಿ ಇದ್ದುಕೊಂಡು ಲೋಕಕ್ಕೆ.
1: ಅದನ್ನೇ ನಾನು ಆಡಿದ್ದು,
0: ಸ್ವರ್ಗದಲ್ಲಿ ಇದ್ದುಕೊಂಡು ಲೋಕಕ್ಕೆ.
1: ನೀನು ಏನಿದ್ರು ಪರೋಕ್ಷವಾಗಿ ನಮ್ಮ ಮೇಲೆ ಪರಿಣಾಮ ಬೀರಬೇಕು ಬಿಟ್ರೆ, ಹೀಗೆ ವ್ಯಕ್ತರೂಪದಿಂದ ವಜ್ರಾಯುಧ
0: ಬರಬಾರದು ಅಂತ ಹೇಳಲಿಕ್ಕೆ ಖ್ಯಾತಿ ದೇವಿಯಲ್ಲ. ಈಗ ನಾನು ಯಾರ ಪ್ರತಿನಿಧಿ?
1: ಯಾರ ಪ್ರತಿನಿಧಿ? ದೇವತೆಗಳ ಪ್ರತಿನಿಧಿ
0: ಅಲ್ಲ,
1: ಮತ್ತೆ
0: ವಿಷ್ಣುವಿನ ಪ್ರತಿನಿಧಿ. ನನಗೆ ಯಜ್ಞದಲ್ಲಿ ಆವಿರ್ಭೋಜನ ಉಂಟಲ್ಲ.
1: ಸರಿ,
0: ಯಜ್ಞವೈ ವಿಷ್ಣು, ಯಜ್ಞವೈ ನಾರಾಯಣ.
1: ಹೌದು,
0: ವಿಷ್ಣು ನಿಮಗೆ ಸಂಬಂಧ ಇಲ್ವಾ?
1: ಸಂಬಂಧ ಉಂಟು
0: ಅಲ್ವಾ?
1: ಇದ್ದಾನೆ ಅಳಿಯನೆ, ನಮಗೆ
0: ಅಳಿಯನೆ.
1: ಹೌದು,
0: ಆ ವಿಷ್ಣುವಿಗೆ ಹೆಣ್ಣು ಕೊಡುವಾಗ ಪಡ್ಕೊಂಡದ್ದು ಹೇಗೆ ಭೃಗು ಮಹರ್ಷಿಗಳು?
1: ಹೇಗೆ ಪಡ್ಕೊಂಡ?
0: ಅದೇ ವಿಷ್ಣು ಹತ್ರ ಪ್ರಾರ್ಥಿಸಿ ಪ್ರಸನ್ನನಾಗಿ ಅನುಗ್ರಹ ಮಾಡಿದ ಮೇಲೆ ಲಕ್ಷ್ಮಿಯನ್ನು ಪಡ್ಕೊಂಡದ್ದಲ್ಲ.
1: ಹೌದು,
0: ಭಾರ್ಗವಿ ಹೇಳಲ್ಲ.
1: ಹೌದು,
0: ಹಾಗಾದ್ರೆ ವಿಷ್ಣುವಿನನ್ನು ಪ್ರಾರ್ಥಿಸಿ ವಿಷ್ಣುವೇ ಅನುಗ್ರಹಿಸಿದ.
1: ಸರಿ,
0: ಭಾರ್ಗವಿಗೆ ತಂದೆ ತಾಯಿಯರ ಹಾಗೆ.
1: ಹೌದು,
0: ಅವರನ್ನು ಪೂಜೆ ಮಾಡುವವ ಇಂದ್ರ.
1: ಸರಿ,
0: ಅವರು ನಿರ್ದೇಶನದಲ್ಲಿರುವವ ಇಂದ್ರ. ಅವಾಗ ನೀವು ವಿಷ್ಣುವಿನ ಸಂಕಲ್ಪದಾಗಿರುವುದ ಅಲ್ಲ ಈ ದಾನವರ ಹೆಗಲ.
1: ಈಗ ಬೇರೊಂದು ನೆಲೆಯಿಂದ, ಈಗ ವಿಷ್ಣುವಿನ ಸಂಕಲ್ಪದಂತೆ ಅಥವಾ ನಿನ್ನ ಸಂಕಲ್ಪದಂತೆಯೋ ನನ್ನ ಸಂಕಲ್ಪದಂತೆ ಅಲ್ಲ ನಾನಾಗ ಆಡಿದ್ದು. ಇದೇ ಭೂಮಿಯಲ್ಲಿ ಹುಲಿಗಳಿಗೂ ಆಶ್ರಯ ಉಂಟು, ರಾಕ್ಷಸರಿಗೂ ಆಶ್ರಯ ಉಂಟು, ಹಸುಗಳಿಗೂ ಆಶ್ರಯ ಉಂಟು, ಜಿಂಕೆಗಳಿಗೂ ಉಂಟು. ಒಂದನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ ಅಂತ ಹೇಳುವ ಹಾಗಿಲ್ಲ. ಗಾಯಗೊಂಡಂತಹ ಹುಲಿಯನ್ನಾದರೂ ವೈದ್ಯನಾದವ ಒಂದು ಕ್ಷಣಕ್ಕೆ ಚಿಕಿತ್ಸೆ ಮಾಡಿ ಬದುಕಿಸುವ ಪ್ರಯತ್ನವನ್ನು ಮಾಡಲೇಬೇಕಾಗ್ತದೆ, ಅದು ವೈದ್ಯನ ಧರ್ಮ. ಆ ನೆಲೆಯಿಂದ ಮತ್ತೆ ಮತ್ತೆ ನಾನು ನಿನಗೆ ಹೇಳುವುದು ಅದನ್ನೇ, ನಾನು
0: ನನ್ನದು ವೈದ್ಯನ ಧರ್ಮ ಅಲ್ಲ, ನನ್ನದು ದೇವ ಧರ್ಮ.
1: ಗೊತ್ತಾಯ್ತು, ಗೊತ್ತಾಯ್ತು. ದೇವ ಧರ್ಮ ಅಂತ ಹೇಳಿದ್ರೆ ಬೆಳಕನ್ನು
0: ಮುಳ್ಳಿನ ಗಿಡವನ್ನು ಕಡಿಯಿತು, ಪುನಃ ಮುಳ್ಳಿನ ಗಿಡ ಚಿಗುರಿಲಿಕ್ಕೆ ಬಿಡ್ಲಿಕ್ಕೆ ಇಲ್ಲ, ಗುಡ ಕಡಿಯುದೆ.
1: ಅದು ಗೊತ್ತಾಯ್ತು,
0: ಇಲ್ಲದ ಅವನಿಗೆ ನಿತ್ಯ ಕಡಿಯುವುದೇ ಕೆಲಸ.
1: ಹೌದು ಹೌದು ಹೌದು ಹೌದು.
0: ಅದನ್ನೇ ಮಾಡಿಕೊಂಡಿರುವುದು.
1: ಬೇಲಿಗೆ ಬೇಕು ಅಂತ ಆದ್ರೆ ಮುಳ್ಳಿನ ಗಿಡವೇ ಬೇಕಾಗ್ತದೆ.
0: ಹೌದು,
1: ಕೆಲವರು ಬರುವ ವರ್ಷಕ್ಕೆ ಬೇಕು ಅಂತ ಸಂಪೂರ್ಣ ಬೇರು ತೆಗೆಯುವುದಿಲ್ಲ ಅದನ್ನು.
0: ಇಲ್ಲ ಆದ್ರೆ ಬರುವ ವರ್ಷಕ್ಕೆ ಬೇಕು ಅಂತ ಮುಳ್ಳನ್ನು ಮನೆಯೊಳಗೆ ಇಡುವುದಿಲ್ಲ.
1: ಮನೆಯೊಳಗೆ ಇಡುವುದಿಲ್ಲ, ಖಂಡಿತ ಇಲ್ಲ. ನಾನು ಮನೆಯೊಳಗೆ ಇಟ್ಟಿದ್ದೇನೆ ಅಂತ ಅದರ ಅರ್ಥ ಅಲ್ಲ. ಅದನ್ನು ಕೇವಲ ಅಕ್ಷರಾರ್ಥವಾಗಿ ನೀನು ತಿಳಿಯಬಾರದು, ಅದು ಕೇವಲ ಧ್ವನಿ ಮಾತ್ರ. ಈಗ ರಾಕ್ಷಸರೆಲ್ಲ ಆಶ್ರಮದೊಳಗಿದ್ದಾರೆ ಅಂತ ಆದ್ರೆ ಶಾಶ್ವತವಾಗಿ ಅವರು ನೋಡಿಕೊಳ್ತೇನೆ ಅಂತ ಅರ್ಥ ಅಲ್ಲ.
0: ಅವರ ಅರ್ಹತೆಯೇ ಇಲ್ಲ.
1: ಅರ್ಹತೆ ಉಂಟು ಅಂತ ಹೇಳುವವಳು ನಾನು ಅಂತ ಈಗ ಹಾಗೆ ಮಾತನಾಡಿದ್ರೆ ಮತ್ತೊಂದು ಪ್ರಶ್ನೆ ಬರ್ತದೆ, ಇದು ನನ್ನ ಆಶ್ರಮ.
0: ಅದು ಆದ್ರೆ ಹೇಳಿದೆ ಅಲ್ಲ, ಇದು
1: ದೇವಲೋಕದ ಒಡೆಯ ನೀನು,
0: ಇದು ನಮ್ಮದ್ದು ಹೌದು ಅಂತ
1: ಅಲ್ಲ, ದೇವಲೋಕದ ಒಡೆಯ ನೀನು. ಹೌದಾ?
0: ಹೌದು.
1: ಈಗ ನಿನ್ನಲ್ಲಿಗೆ ಬರುವುದಕ್ಕೆ ತಮಾಸುರಾದಿಗಳಿಗೆ ಅಧಿಕಾರ ಇಲ್ಲ ಅಂತ ನೀನು ಹೇಳಿದೆ, ಅದನ್ನೇ ನಾನು ಆಡುವುದು. ಇದು ನನ್ನ ಆಶ್ರಮ, ಇಲ್ಲಿಗೆ ಬರುವುದಕ್ಕೆ ನಿನಗೆ ಅಧಿಕಾರ.
0: ತಮಾಸುರನು ದೇವೇಂದ್ರನು ಒಂದೇ,
1: ಬೇರೆ ಬೇರೆ, ಹಾಗಾಗಿ ನಿನಗೆ ಈಗ ಅಧಿಕಾರ ಇಲ್ಲ ಅಂತ.
0: ಹೌದಾ? ನನ್ನ ಅಧಿಕಾರ ಉಂಟು.
1: ಈಗ ಅವನು ನನ್ನ ಶರಣನಾದ ಕಾರಣ, ಅವನಿಗೆ ನಾನು ಪ್ರಾಣ ರಕ್ಷಣೆಯನ್ನು ಕೊಡುತ್ತೇನೆ ಅಂತ ಹೇಳಿದ ಕಾರಣ ಅವನು ನನಗೆ ಪುತ್ರ ಸಮಾನ, ಅವನಿಗೆ ಆಶ್ರಯ. ನೀನು ವಜ್ರಾಯುಧವನ್ನು ಎತ್ತಿ ನಮಗೆ ಹೊಡೆಯುವುದಕ್ಕೆ ಬಂದ ಕಾರಣ ನಿನಗೆ ಇಲ್ಲಿ ಆಶ್ರಯ ಇಲ್ಲ, ನೀನು ಹೊರಗೆ ನಿಲ್ಲಬೇಕು.
0: ಹಾಗಾದ್ರೆ ನನ್ನ ಗರಿಷ್ಠ ಯತ್ನ ಮಾಡ್ಲೋ.
1: ಯಾವುದದು?
0: ಕುಂದು ಕಳೆರೆ ಇಲ್ಲ.

0: ಮೂರು ಮೂರ್ತಿಗಳ ನಿರ್ದೇಶನ. ಹಾಗೆಂತ ಪ್ರತಿ ಸಲ ಬೆಳಗ್ಗೆ ಹೋಗಿ ಮೂರು ಮೂರ್ತಿಗಳ ಹತ್ರ ಕೇಳಲಿಕ್ಕಿಲ್ಲ, ಇವತ್ತೆಂತ ಮಾಡ್ಬೇಕು ಅಂತ. ಮೂರು ಮೂರ್ತಿಗಳಿಗೆ ನಾನು ಶರಣ, ಆದರೆ ನಿಮಗೆ ನಾ ಶರಣ್ಯ. ಅದು ಉಂಟು. ಸೃಷ್ಟಿಯೋ ಸ್ಥಿತಿಯೋ ಲಯವೋ ಇದರ ಹೊಣೆಗಾರಿಕೆ ಇಂದ್ರನಿಗೆ ಉಂಟು, ಅರ್ಹತೆ ಉಂಟು, ಸಾಧ್ಯತೆಯು ಉಂಟು. ಅದನ್ನು ನಾವು ಅಂದ್ರೆ ಮೂರು ಮೂರ್ತಿಗಳು ನನ್ನನ್ನು ಕೆಲಸಕ್ಕಿಟ್ಟದಲ್ಲ ಅಂತ
1: ಗೊತ್ತಾಯ್ತು. ನಿನ್ನದಾದಂತಹ ತಪಸ್ಸಿನ ಶಕ್ತಿಯಿಂದ ನೀನು
0: ಮಾಡಿ ಪ್ರಧಾನ ಅವಿರ್ಭೋಜನವೇ ನಮಗಲ್ಲ.
1: ನಿನಗೆ ಅರ್ಹತೆ ಇಲ್ಲ ಅಂತ ನಾನು ಹೇಳುವುದೇ ಇಲ್ಲವಲ್ಲ.
0: ಆ ಕಾರಣದಿಂದ ಅವರಿಗೆ ಆಶ್ರಯ ಕೊಡುವ, ರಕ್ಷಣೆ ಮಾಡುವ ಎಷ್ಟು ಸಮರ್ಥನೆ ಮಾಡಿದ್ರು, ಅರ್ಹತೆ ಮಾತ್ರ ನಿನಗಿಲ್ಲ ತಾಯಿ. ಇದು ನೆನಪಿಡಬೇಕು. ಭೃಗು ಮಹರ್ಷಿಗಳ ಹೆಂಡತಿ ಎಲ್ಲುವಲ್ಲಿಗೆ ಅರ್ಹತೆ ಬಂತೋ? ಇಲ್ಲ. ಎಷ್ಟು ಅಂತ ಉಂಟು? ಒಂದು, ಗೃಹಸ್ಥಾಶ್ರಮ ಎಲ್ಲ ಹೌದು, ಗಂಡ ಇಲ್ಲದೆ ಇರುವಾಗ ಅನ್ಯರನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದೇ ಅಪರಾಧ, ತಪ್ಪು.
1: ಹಾಗೆಂತ ಕೆಲವು ಸಲ ಗಂಡ ಇಲ್ಲದ ಮನೆಗೆ ತ್ರಿಮೂರ್ತಿಗಳು ಹೋಗಿ ಮಕ್ಕಳಾದ ಕತೆ ಗೊತ್ತುಂಟ ನಿನಗೆ?
0: ಅದು ತ್ರಿಮೂರ್ತಿಗಳು ಹೋಗಿ ಮಕ್ಕಳಾದದ್ದು ಸತ್ತದ್ದಲ್ಲ,
1: ಅದೇ ಮಕ್ಕಳಾಗಿದ್ದಾರೆ,
0: ತಾಯ್ತನ ಮಾಡಿದಲ್ವೋ.
1: ಹೌದು. ಅಂದ್ರೆ ನಾನು ಯಾಕೆ ಆಡಿದೆ, ಆ ರೀತಿಯಲ್ಲಿಯೂ ಪರೀಕ್ಷೆ ಮಾಡ್ತಾರೆ, ಅದನ್ನು ನೋಡಿಕೊಳ್ಳುವ ಶಕ್ತಿ.
0: ಆದ್ರೆ ಅಸೂಯೆ ಇಲ್ಲದೆ ಇದ್ದವರಾಗಬೇಕದು.
1: ಸರಿ, ಏನೇ
0: ಅಸೂಯೆ ಹುಟ್ಟಿದ್ರೆ ತಾಯಿ ಆಗ್ಲಿಕ್ಕೆ ಆಗ್ತದೋ? ಆವಾಗ ಹೆಣ್ಣಿನಲ್ಲಿ ತಾಯ್ತನ ನೋಡಬಾರದು.
1: ನಾನು ಆಡಿದ್ದ ಅದನ್ನಲ್ಲ, ಏಕಾಂಗಿನಿಯಾಗಿ ಇರುವ ಕಾಲದಲ್ಲಿ ಪ್ರವೇಶವೇ ಮಾಡಬಾರದು ಅನ್ನುವಂತಹ ಪ್ರಜ್ಞೆ ಕುರಿತಾಗಿ ನೀನು ಆಡಿದೆಯಲ್ಲ. ವಿಶೇಷ ಧರ್ಮದಂತೆ ಅಪವಾದದಂತೆ ಕೆಲವು ಬಾರಿ ಮಾಡಬೇಕಾಗ್ತದೆ ಹೇಳಿದ.
0: ಹಾಗಾದ್ರೆ ನನಗೂ ವಿಶೇಷ ಧರ್ಮ ಇದು.
1: ಯಾವುದು ವಿಶೇಷ?
0: ಇಂದ್ರ ಧರ್ಮ ಇದು. ಪುರುಷವನ್ನ ಎತ್ತಿ ಹಿಡಬೇಕಾಗ್ತದೆ,
1: ಹಿಡಿದು
0: ಒಳಗಿರುವವರಿಗೆ ಹೊಡಿಲಿಕ್ಕೆ.
1: ನೀನು ನಾನು ತಡೆದು ನಿಂತರೆ
0: ನೋಡುವ,
1: ಮುನಿಮಟ್ಟುಗಳು ಅಡ್ಡ ನಿಂತರೆ
0: ನೋಡುವ. ನಾ ಒಳಗೆ ನುಗ್ಗುದೆ,
1: ಕಾಲನೆತ್ತಿದ್ದೀನಿ,
0: ಆಜ್ಞೆ ಮಾಡಿದ್ದೇನೆ ನಾನು.
1: ವಜ್ರಾಯುಧ
0: ಒಳಗೆ ನುಗ್ಗಿ ಹೊಡಿರಿ ಅಂತ ಹೇಳಿದ್ದೇನೆ.
1: ಮುನಿವಟುಗಳ ಕುರಿತಾದಂತಹ ಆಕ್ಷೇಪದ ಮಾತುಗಳಿಲ್ಲ. ಅವರ ಶರೀರವನ್ನು ಸ್ಪರ್ಶಿಸುವುದಿಲ್ಲ ಅಂತ ಆಡ್ತಾ ಆಡ್ತಾ ಇಲ್ಲಿ ಯಾರಿದ್ದಾರೆ ಅವರನ್ನು ಕೊಲ್ಲುತ್ತೇನೆ ಅನ್ನುವಂತಹ ಭಾವದಿಂದ ಆಶ್ರಮದ ಒಳಗೆ ಪ್ರವೇಶ ಮಾಡ್ತಾ ಇದ್ದಿ ದೇವೇಂದ್ರ. ಇದು ಭೃಗು ಮಹರ್ಷಿಗಳ ಪತ್ನಿಗೆ ಅರ್ಹತೆ ಉಂಟೋ, ಅಧಿಕಾರ ಉಂಟೋ, ಈ ಪ್ರಶ್ನೆಗೆ ಉತ್ತರ ಇನ್ನು ಕೆಲವು ಕ್ಷಣಗಳಲ್ಲಿ ನಿನಗೆ ಸಿಗುತ್ತದೆ. ವಜ್ರಾಯುಧವನ್ನು ಎತ್ತಿದ್ದಿ, ಕಾಲನ್ನು ಎತ್ತಿದ್ದಿ, ನಾನು ಯಾರಿಗೆ ಆಶ್ರಯ ಕೊಟ್ಟಿದ್ದೇನೆ ಅವರನ್ನು ಕೊಲ್ಲುವುದಕ್ಕಾಗಿ ಮುಂದೆ ಬರ್ತಾ ಇದ್ದಿ. ನನ್ನದ್ದಾದಂತಹ ತಪಸ್ಸಿನ ಶಕ್ತಿ ಯಾವುದು ಗೊತ್ತ ನಿನಗೆ? ಭೃಗು ಮಹರ್ಷಿಗಳ ಪತ್ನಿಯಾಗಿ ನಾನು ಇಲ್ಲಿಯವರೆಗೆ ಆಚರಿಸಿದಂತಹ ಎಲ್ಲಾ ಕರ್ಮಗಳು ಆ ನೆಲೆಯಿಂದ ಹೇಳ್ತಾ ಇದ್ದೇನೆ. ಎತ್ತಿದಂತಹ ಕೈ, ಎತ್ತಿದಂತಹ ಕಾಲು ಮಾತ್ರವಲ್ಲ, ಸಂಪೂರ್ಣವಾದ ನಿನ್ನ ಶರೀರ ಇದೇ ರೀತಿಯಾಗಿ ಸ್ತಂಭಿಸಿ ಹೋಗಲಿ, ಸ್ತಂಭಿಸಿ ಹೋಗಲಿ, ಸ್ತಂಭಿಸಿ ಹೋಗಲಿ.
2: ಮೇ ಬಿಲಿಗೆ ಕೇಳಿಸಿದು ಕಾಲ್ಗಳು ಕೈದು ಕೈದ

0: ಪಾಲಿಸುವವರಿಗೆ ಆಲಿಸುವ ಗುಣ ಬೇಕು. ಆವಾಗ ಮಾತ್ರ ಈ ಪ್ರಪಂಚ ವ್ಯವಹಾರವನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಪಾಲನಾಕರ್ತೃವಾಗಿ ಪ್ರಪಂಚ ವ್ಯಾಪ್ತಿಯಾಗಿ ನನ್ನ ಕರ್ಮವನ್ನು ನನ್ನ ವಶದಲ್ಲಿರಿಸಿಕೊಂಡವ ನಾನು. ಆದಿ ನಾರಾಯಣನಾಗಿದ್ದಂತಹ ನಾನು ನೆಲ ಜಲ ಅನಿಲ ಅನಲ ಆಕಾಶವೆನ್ನುವ ಪಂಚಭೂತಗಳನ್ನು ಸೃಜಿಸಿ ಆ ಮುಖಾಂತರವಾಗಿಯೇ ಪಂಚಭೂತಾತ್ಮಕವಾದ ಸ್ಥೂಲ ಮತ್ತು ಸೂಕ್ಷ್ಮ ಜೀವರ ಸೃಷ್ಟಿಗೆ ಕಾರಣೀಕರ್ತನಾದೆ. ಸತ್ವ ರಜತಮವೆಂಬ ತ್ರಯಿ ಗುಣಗಳು ಬೇರ್ಪಡಬೇಕು ಎನ್ನುವುದರಿಂದಲೇ ನನ್ನಿಂದಲೇ ಅದನ್ನು ಬೇರ್ಪಡಿಸಿ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರ ಸ್ವರೂಪಗಳಾಗಿಸಿ ಅದರಲ್ಲಿಯೇ ರಾಜಸವೇ ಬ್ರಹ್ಮನಾಗಿ ತಾಮಸವೇ ಶಿವನಾಗಿ ಸಾತ್ವಿಕವೇ ವಿಷ್ಣುವಾಗಿ ಪ್ರಕಟಗೊಂಡು ಪ್ರಪಂಚ ವ್ಯವಹಾರವನ್ನು ಏಕತೆಯಲ್ಲಿ ಬಹುತ್ವವಾಗಿ ಕಾಣಿಸಿಕೊಟ್ಟೆ. ಆ ನಿಟ್ಟಿನಿಂದಲೇ ಪಾಲಿಸುವ ಕರ್ತನಾಗಿ ನಾಯಿದ್ದೇನೆ. ನೆನೆದವರ ಮನದೊಳಗೆ ವೈಕುಂಠವಾಸಿ ಇದು ಯಾವತ್ತೂ ಬಿಟ್ಟು ಹಾಕುವ ವಿಷಯ ಅಲ್ಲ. ಆರ್ತರಾಗಿ ಆದಿತೇಯರು ನನ್ನ ಸಂಸ್ತುತಿಯಲ್ಲಿ ತೊಡಗಿದ್ದಾರೆ. ಯಾವತ್ತೂ ವೈಕುಂಠಕ್ಕೆ ಬಂದು ಪ್ರಾರ್ಥನೆ ಮಾಡುವ ದೇವೇಂದ್ರ ಇವತ್ತು ಒಂದು ಆಶ್ರಮದ ಬದಿಯಲ್ಲಿ ಸ್ತಂಭೀಭೂತನಾಗಿದ್ದಾನೆ ಅಂದ್ರೆ ಅರ್ಥ ಏನು? ಇದನ್ನು ನಾವು ಪ್ರಶ್ನಿಸದೇ ಉಳಿದರೆ ನಾವು ಲೋಕಾಧ್ಯಕ್ಷರಾಗಿದ್ದಕ್ಕೆ ಮೌಲ್ಯ ಏನು? ಪ್ರಶ್ನಿಸಬೇಕಾದ ವಿಷಯ ಏನು ಎನ್ನುವುದೇ ಪ್ರಧಾನ. ಪ್ರಶ್ನಿಸಬೇಕಾದದ್ದು ಯಾರನ್ನು ಎನ್ನುವುದು ಪ್ರಧಾನ. ಈ ನಿಟ್ಟಿನಿಂದ ಆರ್ತಸ್ವರವನ್ನಾಲಿಸಿದ ನಾನು ಈ ವೇಳೆಯಲ್ಲಿ ಗಮಿಸಬೇಕಾದದ್ದು ದೇವೇಂದ್ರನ ಬಳಿಗೆ ಮರವಟ್ಟಿದ್ದಾನೆ. ಹಾಗಾದ ಕಾರಣ ಮರವಟ್ಟ ಸುರವರನ ಬಳಿಗೆ ಹೋಗಬೇಕಿದ್ರೆ ಹೇಗೆ?
1: ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ 4ನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ. ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ಧಿಂ ತಗಿಟ ತಕ ತಿಂ ತಗಿಟ ತತ್ತ ಧಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿರ ತಾಂಗಿರತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿರ ತಾಂಗಿರತ ತತ್ತಾಂಗಿರದೋಂ ತಕಡಿ ತಾಂಗಿರದೋಂ ತರಗಿಡತೋಂ ತರಗಿಡತೋಂ

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: Sala 107.8 FM.
1: Vai, you are bad. I did it. Take a look at the American.

Radio Sarang 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Radio Sarang 107.8 FM. Radio Sarang 107.8 FM.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಒಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರಗ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರಗ ಬೊಲ್ದು ಬೋಡ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,